ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, DRM ತರಂಗಾಂತರ 603 kilohertzಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 27ನೇ ದಿನ ಅಂದರೆ 2026 ಆಗಸ್ಟ್ ತಿಂಗಳ 18ನೇ ತಾರೀಕು ಮಂಗಳವಾರ. ಈಗ ಸಮಯ 5:58:50. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಇದು ಆಕಾಶವಾಣಿ ಬೆಂಗಳೂರು. ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ 6:10 ಪ್ರಸಾರವಾಗುವುದು. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ

ಸುಮತಿ. 6:40 ದೇಶಭಕ್ತಿ ಗೀತೆಗಳನ್ನು ಕೇಳಬಹುದು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ವೀಣಾ ರಮೇಶ್ ಅವರು ಹಾಡಿರುವ ಭಾವಗೀತೆಗಳು. 7:45 ಮತ್ತು 8:30 ಚಿತ್ರಗೀತೆಗಳನ್ನು ಆಲಿಸಬಹುದು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದ ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ. 9:30 ಗಾನಗಂಗೆ. 10:30 ಸುನೆರೆ ಪಲ್. 11:00 ಸವಿ ನೆನಪು. 12:05 ವನಿತಾ ವಿಹಾರ. ಲೇಖಕಿ ಹೇಮಮಾಲಾ ಬಿ ಅವರೊಡನೆ ಮಾತುಕತೆ ಪ್ರಸಾರವಾಗುವುದು. ನಡೆಸಿಕೊಡುತ್ತಾರೆ ಕೆ ನೇತ್ರ, ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ನಶಾಮುಕ್ತ ಭಾರತ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ ಅವರೊಡನೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ, ಈ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶೇನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ಎನ್ ವ್ಯಾದವಾಡ್.

0: ಇನ್ನು ಸಂಜೆಯ ಕಾರ್ಯಕ್ರಮಗಳು. ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ, ಈ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ. 8:00 ಅಂಗದಾನ ಜಾಗೃತಿ, ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ಪಕ್ಕವಾದಿದಲ್ಲಿ ವೈಲಿನ್, ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಅನಿರುದ್ಧ್ ಎಸ್ ಭಟ್. 10:30 ಗೀತಾ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. In Jharkhand, following a 24-day protest by JPSC and JSSC aspirants, the state government has cancelled the 2024 JSSC CGL examination and all competitive examinations conducted by the TDPL agency. Chief Minister Hemant Sorin announced the decision last evening after chairing a special cabinet meeting. The state government has also ordered a comprehensive probe into recruitment examinations conducted by the Jharkhand Public Service Commission or JPSC and the Jharkhand Staff Selection Commission or JSSC since 2014. However, student leader Piyush Kumar stated that the protesters' demands regarding

ಇದುವರೆಗೆ ವಾಣಿಶ್ರೀ ಪಲ್ಲ ತಡಕ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಕಾರ್ತಿಕ್ ಕೌಶಿಕ್, ವೀಣೆ ಎಂ ಆರ್ ಮಂಜುಳಾ, ಮೃದಂಗ ಆರ್ ನರಸಿಂಹನ್. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೇಳಿ ವಿದುಷಿ ಆರ್ ಚಂದ್ರಿಕಾ ಅವರು ಹಾಡಿರುವ ಬಸವಣ್ಣನವರ ವಚನ, ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸಬಹುದು.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್.
2: ಭಾರತ ಸ್ವಾತಂತ್ರ್ಯ ಹೋರಾಟವು ನಮಗೆ ಒಗ್ಗಟ್ಟು, ಅಹಿಂಸೆ, ತ್ಯಾಗ ಮತ್ತು ದೇಶಪ್ರೇಮದ ಮಹತ್ವವನ್ನು ಕಲಿಸುತ್ತದೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮುಂತಾದ ನಾಯಕರು ಕಠಿಣ ಸವಾಲುಗಳನ್ನು ಎದುರಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟದಿಂದ ನಾವು ಅನೇಕ ಮೌಲ್ಯಗಳನ್ನು ತಿಳಿಯಬಹುದು. ಸ್ವಾತಂತ್ರ್ಯ ಹೋರಾಟದಿಂದ ನಮಗೆ ಸಿಗುವ ಪಾಠ ಮತ್ತು ಸ್ಫೂರ್ತಿಗಳೆಂದರೆ ಒಗ್ಗಟ್ಟು, ತ್ಯಾಗ ಮತ್ತು ಬಲಿದಾನ, ಅಹಿಂಸೆ ಮತ್ತು ಸತ್ಯ, ಛಲ ಮತ್ತು ಧೈರ್ಯ ಹಾಗೂ ಸ್ವಾವಲಂಬನೆ. ಭಾರತ ಸ್ವಾತಂತ್ರ್ಯ ಹೋರಾಟವು ಕೇವಲ ಬ್ರಿಟಿಷರಿಂದ ಮುಕ್ತಿ ಪಡೆಯುವ ಇತಿಹಾಸವಲ್ಲ, ಅದು ಪ್ರತಿ ಭಾರತೀಯನಲ್ಲೂ ದೇಶಪ್ರೇಮ, ಧೈರ್ಯ ಮತ್ತು ಸತ್ಪ್ರಜೆಗಳಾಗಿ ಬಾಳುವ ಛಲವನ್ನು ತುಂಬುವ ಒಂದು ಮಹಾನ್ ಸ್ಫೂರ್ತಿಯ ಸೆಲೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಕ್ರಾಂತಿಕಾರಿಗಳ ಬದುಕಿನಿಂದ ನಾವು ಇಂದಿನ ಜೀವನಕ್ಕೆ ಪಡೆದುಕೊಳ್ಳಬಹುದಾದ ಪ್ರಮುಖ ಸ್ಫೂರ್ತಿ ಎಂದರೆ ಅಖಂಡ ಒಗ್ಗಟ್ಟಿನ ಶಕ್ತಿ. ಅಂದು ದೇಶದಲ್ಲಿ ನೂರಾರು ಭಾಷೆ, ಧರ್ಮ, ಜಾತಿಗಳಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಧ್ವನಿಯೊಂದಿಗೆ ಒಂದಾದರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರಂತಹ ಕ್ರಾಂತಿಕಾರಿಗಳು ತಮ್ಮ ಯೌವನ, ಸುಖ ಮತ್ತು ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಮಣಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟರು. ಬ್ರಿಟಿಷರ ಆರ್ಥಿಕ ಬೆನ್ನೆಲುಬನ್ನು ಮುರಿಯಲು ಅಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಖಾದಿ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುವ ಮೂಲಕ ಸ್ವಾವಲಂಬನೆಯ ಮಂತ್ರ ಸಾರಿದರು. ಭಗತ್ ಸಿಂಗ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಪ್ರತಿರೋಧ ಒಡ್ಡಿದ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕೆ ಸಶಸ್ತ್ರ ಹೋರಾಟ ಮಾಡಿದ ಇನ್ನೋರ್ವ ಧೀಮಂತ ನಾಯಕ. ಅವರು ಭಾರತೀಯ ರಾಷ್ಟ್ರೀಯ ಸೇನೆ ರಚಿಸಿದವರು. ಬೋಸ್ ಅವರ ಜಯ ಹಿಂದ್ ಘೋಷಣೆಯು ಸ್ವಾತಂತ್ರ್ಯ ಚಳವಳಿಗೆ ಒಗ್ಗಟ್ಟಿನ ಕರೆಯಾಯಿತು. ಜವಾಹರಲಾಲ್ ನೆಹರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ದರು. ನಂತರ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾದರು. ಇವರು ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ಸಿದ್ಧಾಂತವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂತಹ ವೀರರು ಪ್ರಾಣದ ಹಂಗು ತೊರೆದು ಬ್ರಿಟಿಷರ ವಿರುದ್ಧ ಗುಡುಗಿದರು. ಇದು ಅದಮ್ಯ ಧೈರ್ಯ ಮತ್ತು ನಾಯಕತ್ವವನ್ನು ಎತ್ತಿಹಿಡಿಯಿತು. 1919-1947 ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯನ್ನು ಪರಿವರ್ತಿಸಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳೊಂದಿಗೆ ಜನಸಾಮಾನ್ಯರನ್ನು ಸಜ್ಜುಗೊಳಿಸಿದರು. ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿಯಂತಹ ಪ್ರಮುಖ ಅಭಿಯಾನಗಳಲ್ಲಿ ಎಲ್ಲ ಸಮುದಾಯಗಳು, ಮಹಿಳೆಯರು ಸಮಾನಾಂತರವಾಗಿ ಹೋರಾಡುವ ಮೂಲಕ ಸ್ವಾತಂತ್ರ್ಯ ಚಳವಳಿಯೊಳಗಿನ ವಿವಿಧ ಬಣಗಳ ನಿರಂತರ ಪ್ರಯತ್ನಗಳಿಂದ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮುಂದುವರಿದ ಕಾಲಘಟ್ಟದಲ್ಲಿ ಭಾರತವನ್ನು ರಕ್ಷಿಸಲು ನಾವು ದೇಶದ ಏಕತೆಯನ್ನು ಕಾಪಾಡಬೇಕು ಮತ್ತು ದೇಶದ ಪ್ರಗತಿಗೆ ಶ್ರಮಿಸಬೇಕು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ನೇರವಾಗಿ ಸಹಾಯ ಮಾಡುತ್ತದೆ ಎಂಬ ವಿಷಯವನ್ನು ಮನಗಂಡು ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಘನ ತೀರಿಸುವೆನೇ ಅದರ ಋಣ ಈ ಒಂದೇ ಜನ್ಮದಿ ಎಂಬ ದೇಶ ಮಂತ್ರದೊಂದಿಗೆ ನಮ್ಮ ದೇಶ ಕಾಯುವ ಪ್ರತಿಯೊಬ್ಬ ಯೋಧರಿಗೆ ಹಾಗೂ ನಮಗೆ ಆಹಾರ ಭದ್ರತೆ ನೀಡುವ ಅನ್ನದಾತರಿಗೆ ಸದಾ ಬೆಂಬಲವಾಗಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಇದು ಈ ಕ್ಷಣದ ಹಾರೈಕೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರ ರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ.
2: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳಿದೆ.

0: ಎಲ್ಲರೇ ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರೆಹಾಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚಾರಹೀನ ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತ್ತು. ಅವನು ಬಳಗವೆಲ್ಲ ಅಳುತ್ತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ, ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ಕನ್ನಡ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು. ನನಗೆ ಈಗ ಆ ಕಂಠವಿಲ್ಲ. ಆ ಸಂಸ್ಕೃತ ನನ್ನ ಇಳಿ ವಯಸ್ಸಿನಲ್ಲಿ ಚಿಗುರೊಡೆಯುತ್ತದೆ. ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ. ಅದು ನನ್ನ ಗುರುವಿಗೂ ನಮಸ್ಕಾರ ಆದೀತೆಂಬ ಭಾವನೆಯಿಂದ. ಇವನಡಿಗೆ ಬಾಗಿನಲೆ ಧೈರ್ಯ ಮೇರುವಿನಡಿಗೆ ಭುವನೈಕ ಸತ್ಯಸಂಗರ ನಡಿಗೆ ದೀನ ಬಂಧುವಿನಡಿಗೆ ಶಾಂತಿ ಸಾಗರ ನಡಿಗೆ ರಜುವೃತ್ತಿಯಡಿಗೆ ನಿರ್ದ್ವಂದ್ವ ನಡಿಗೆ ಅವಿಚಲ ವ್ರತಿ ಧುರಂಧರ ನಡಿಗೆ ವಿಶ್ವ ಬಾಂಧವ ನಡಿಗೆ ಜಿತಸಂಗ ನಡಿಗೆ ನಿರ್ಮಮ ನಡಿಗೆ ಸುವಿಶಾಲಮತಿಯಡಿಗೆ ನಿತ್ಯ ಸತ್ವಸ್ಥ ನಡಿಗೆ ಈ ಸ್ಥಿತ ಪ್ರಜ್ಞೆ ನಡಿಗೆ ಇವನ ಪುಣ್ಯ ಪ್ರಭಾವದಿನಲ್ಲಿ ಯಮಗೆ ಸಂಭವಿಸಿದುದು ವಿಜಯಲಕ್ಷ್ಮಿಯ ಪುಣ್ಯ ದರ್ಶನೋತ್ಸವವೆಂದು ತಿಲಾಂಜಲಿಯಿಂದ ನಾಲ್ಕು ನುಡಿಗಳನ್ನು ಎತ್ತಿ ಹೇಳಿರೆಂದು ಎನ್ನುವರೆ ಎದೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ. ಆದರೆ ಹೇಳ್ತೇನೆ. ಮಗು, ಪವಿತ್ರವು ನಿನ್ನ ಬಗೆ, ಮರಣ ಸಮಯದಲ್ಲಿ ಹೊಗಳಿದುದು ನಿನ್ನ ನಾಲಿಗೆ ವಿಶ್ವದೊಡೆಯನನು. ಅಂದು ಪತಿಸತಿಯರೊಲವಿಂದೇ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ, ಇಂದು ನಂದಿದುದು ಅಕಟ ಮಡಿದರು ಎನ್ನ ಎಳವೆಯಳು ಹರಿದವರು, ಹರೆಯದಲ್ಲಿ ಮಡಿದಳು ಇನಿಯಳು ಮತ್ತೆ ಮಡಿದನ ಈ ಮಗನೆಂದು. ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು, ಕುಲದ ಮಾನವ ಕಾಯ್ದು ಕುಲದೀಪವಾದೆಯೈ. ಇದು ತಿಲಾಂಜಲಿ ಮಗನೇ, ಇದು ತಿಲಾಂಜಲಿ ತಂದೆ, ಇದು ಅಜ್ಜ ಮುತ್ತಜ್ಜ, ಇದು ತಿಲಾಂಜಲಿ ನಮಗೆ. ಮರೆಯಾದ ಮಗನೆಂದು ಕರುಳು ಕೊರಗುವುದಯ್ಯ, ಹರಿ ನೀನೇ ಮಗನಾಗಿ ಕರುಣಿಪುದು ಕರುಣಿಪುದು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ. ಆಕಾಶವಾಣಿ ಬೆಂಗಳೂರು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳಿ ದೇಶರತ್ನ ಭಾರತ, ನಮ್ಮ ದೇಶ ಭಾರತ.

0: ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಸರ್, ಈಗ ಒಂದು ಒಂದು ಪ್ರಕರಣ ಒಂದು ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದ್ರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
3: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರುತ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನು ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದ್ರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ

0: ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ, ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯವಾರು ವ್ಯಾಪ್ತಿ ಅಂತ ಹೇಳ್ತೇವೆ, ಅಂದರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನು ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದ್ದೆ ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ, ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳೀಯ ಆಧಾರದ, ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಅದು ಹೇಗೆ ಅಂದರೆ, ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು, ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
1: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
0: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತು ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳಸಾಗಾಣಿಕೆ ಅಂತ ಪ್ರಕರಣಗಳನ್ನು ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂತ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
1: ಮತ್ತೆ ಈಗ ಯಾವ ಕೋರ್ಟಿಗೆ ಹೋಗಬೇಕು ಏನಂತ ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
0: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ, ನೀವು ಯಾವ ಕೋರ್ಟಿಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂತದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತು ಸಲಹೆಗೆ ಅನುಕೂಲ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಸಮಯ ಸರಿಯಾಗಿ 6:50 ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ತೋಟಗಾರಿಕೆ ಬೆಳೆಗಳಲ್ಲಿ ಲಿಂಬೆ ಮತ್ತು ಗಜನಿಂಬೆ. ನಿಂಬೆ ಮತ್ತು ಗಜನಿಂಬೆ ಪ್ರಮುಖ ಆಮ್ಲಯುಕ್ತ ಜಾತಿಯ ಹಣ್ಣುಗಳಾಗಿದ್ದು ಇವುಗಳನ್ನು ಪಾನೀಯ, ಉಪ್ಪಿನಕಾಯಿ, ಸಿಟ್ರಿಕ್ ಆಮ್ಲ ಮತ್ತು ಸೌಂದರ್ಯ ವರ್ಧಕಗಳ ತಯಾರಿಕೆ ಹಾಗೂ ಅಡುಗೆಯಲ್ಲಿಯೂ ಉಪಯೋಗಿಸಲಾಗುತ್ತದೆ. ಈ ಹಣ್ಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿ ಜೀವಸತ್ವವನ್ನು ಒಳಗೊಂಡಿರುತ್ತವೆ. ನಿಂಬೆ ಮತ್ತು ಗಜನಿಂಬೆಗೆ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತಹ 2-3 ಮೀಟರ್ ಅಥವಾ 8-10 ಅಡಿ ಆಳವಿರುವ ಗೋಡು ಮಣ್ಣು ಪ್ರದೇಶಗಳನ್ನು ಈ ಬೆಳೆಗಳಿಗೆ ಆಯ್ಕೆ ಮಾಡಬೇಕು. ನೀರು ನಿಲ್ಲುವಂತಹ ಪ್ರದೇಶ ಮತ್ತು ಜೌಗು ಭೂಮಿ ಈ ಬೆಳೆಗೆ ಯೋಗ್ಯವಲ್ಲ. ಹವಾಗುಣ ಮತ್ತು ನಾಟಿಕಾಲ. ಲಿಂಬೆಗೆ ತೇವಾಂಶಯುಕ್ತ ಉಷ್ಣ ಹವಾಗುಣ ಸೂಕ್ತ. ಕಡಿಮೆ ತಾಪಮಾನ ಮತ್ತು ಬಿರುಗಾಳಿ ಬೀಸುವ ಪ್ರದೇಶಗಳು ಸೂಕ್ತವಲ್ಲ. ಒಣಹವೆಯಲ್ಲಿ ಇದು ಚೆನ್ನಾಗಿ ಬರುತ್ತದೆ. ಜೂನ್ ಆಗಸ್ಟ್ ತಿಂಗಳು ನಾಟಿಗೆ ಸಕಾಲ. ನಿಂಬೆ ಮತ್ತು ಗಜನಿಂಬೆಯ ತಳಿಗಳು. ನಿಂಬೆಯ ತಳಿಗಳು ಕಾಗ್ಜಿ ಲಿಂಬೆ, ಬೀಜರಹಿತ ಲಿಂಬೆ, ಬಾಲಾಜಿ, ಪ್ರಮಾಲಿನಿ, ವಿಕ್ರಮ್, ಸಾಯಿ ಸರ್ಬತಿ. ಗಜನಿಂಬೆಯ ತಳಿಗಳು ಇಟಾಲಿಯನ್ ಗಜನಿಂಬೆ, ಲಿಸ್ಟನ್ ಗಜನಿಂಬೆ, ಸವೇಲಿ ಗಜನಿಂಬೆ, ಯುರೇಕಾ. ಇವು ಗಜನಿಂಬೆಯ ತಳಿಗಳಾಗಿವೆ. ಬೇಸಾಯ ಸಾಮಗ್ರಿಗಳು ಬೀಜದಿಂದ ವೃದ್ಧಿಪಡಿಸಿದ ಸಸಿಗಳು ಅಥವಾ ಕಣ್ಣು ಕಸಿ ಮಾಡಿದ ಸಸಿಗಳು. ಪ್ರತಿ ಹೆಕ್ಟೇರ್ಗೆ 6 ಮೀಟರ್ ಮತ್ತು 6 ಮೀಟರ್ ಅಂತರದಲ್ಲಿ 277 ಸಸಿಗಳನ್ನು ನೆಡಬಹುದಾಗಿದೆ. ಕೊಟ್ಟಿಗೆ ಗೊಬ್ಬರ ನಾಟಿಗೆ ಮುಂಚೆ ಪ್ರತಿ ಗಿಡಕ್ಕೆ 15 ಕಿಲೋಗ್ರಾಂ ಹಾಕಬೇಕು. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಇಳುವರಿಯನ್ನು ಕೊಡ್ತದೆ. ಪ್ರತಿ ಹೆಕ್ಟೇರ್ಗೆ 4.1 ಟನ್ ಗೊಬ್ಬರವನ್ನು ಹಾಕಬೇಕು. ನಾಟಿ ನಂತರ ಮೊದಲನೇ ವರ್ಷ ಪ್ರತಿ ಗಿಡಕ್ಕೆ 5 ಕಿಲೋಗ್ರಾಂ, ಹೆಕ್ಟೇರಿಗಾದರೆ 1.4 ಟನ್ ಗೊಬ್ಬರ ಹಾಕಬೇಕಾಗುತ್ತದೆ. ಎರಡನೇ ವರ್ಷ ಪ್ರತಿ ಗಿಡಕ್ಕೆ 10 ಕೆಜಿ, ಪ್ರತಿ ಹೆಕ್ಟೇರಿಗಾದರೆ 2.8 ಟನ್ ಗೊಬ್ಬರವನ್ನು ಬಳಸಬೇಕು. ಆರನೆಯ ಮತ್ತು ನಂತರ ವರ್ಷಗಳಲ್ಲಿ ಪ್ರತಿ ಗಿಡಕ್ಕೆ 30, ಪ್ರತಿ ಹೆಕ್ಟೇರಿಗಾದರೆ 8.4 ಟನ್ ಗೊಬ್ಬರವನ್ನು ಹಾಕಬೇಕು. ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸ್ತದೆ. ಟೊಮೆಟೊ ಬೆಳೆಗೆ ಮಣ್ಣು. ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳಿಬೋದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ, ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗಪೀಡಿತ ಮಣ್ಣು ಸೂಕ್ತವಲ್ಲ. ಟೊಮೆಟೊ ಬೆಳೆಯ ಬಿತ್ತನೆಗೆ ಕಾಲ. ಇದನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75-90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈನಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಫಲಪ್ರದವಾಗಿ ಬೆಳೆಯಬಹುದು. ಹೆಚ್ಚು ಮಳೆ ಬೀಳುವ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆ ಉತ್ತಮ ಇಳುವರಿ ಕೊಡೋದಿಲ್ಲ. ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲೆ ಮುದುಡು ರೋಗಕ್ಕೆ ತುತ್ತಾಗುವುದರಿಂದ ಅವಶ್ಯವಿರುವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿಮಳೆಯಿಂದಲೇ ಪ್ರಾರಂಭಿಸಬೇಕು. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲ.
0: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಇಂದು ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ, ಈ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ, 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ

0: ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು ಶೇಕಡ 3ಕ್ಕೆ ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು ಶೇಕಡ 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ದಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ 1 ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ದ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ 2ನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ದ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಬೆಂಗಳೂರು. ವೀಣಾ ರಮೇಶ್ ಅವರಿಂದ ಭಾವಗೀತೆಗಳು. ಪಕ್ಕವಾದ್ಯದಲ್ಲಿ ಸಿತಾರ್ ಸುಬ್ರಹ್ಮಣ್ಯ ಹೆಗ್ಡೆ, ತಬಲಾ ಆದರ್ಶ್ ಶೆಣೈ. ಪ್ರಾರಂಭದಲ್ಲಿ ಕೇಳಿ ಡಾಕ್ಟರ್ ಸಾಶಿ ಮರುಳಯ್ಯ ಅವರ ರಚನೆ ಶ್ರಾವಣ ಇದು ಶುಭದ ಸೆಲೆ ಸಂಜೀವನಾ.

ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಮತ್ತೊಂದು ಗೀತೆ, ಕುವೆಂಪು ಅವರ ರಚನೆ, ದೂರ ಬಹುದೂರ ಹೋಗುವ ಬಾರ.

ಇದುವರೆಗೆ ವೀಣಾ ರಮೇಶ್ ಅವರಿಂದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್, ಆದರ್ಶ್ ಶೆಣೈ, ಸಿತಾರ್, ಸುಬ್ರಹ್ಮಣ್ಯ ಹೆಗಡೆ.

ಇಂದು ರಾತ್ರಿ 9:15 ದೀಪ್ತಿ ಪ್ರಸನ್ನ ಅವರಿಂದ ಭಾವಗೀತೆಗಳನ್ನ ಆಲಿಸಬಹುದು. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ

0: ಸಮಯ 7:30. ಇದು ಆಕಾಶವಾಣಿ ಬೆಂಗಳೂರು. ಕೆಲವು ಪ್ರಕಟಣೆಗಳು.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
2: ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
4: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
0: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
1: ದೊಡ್ಡೋ

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಸಮಯ ಸರಿಯಾಗಿ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶೂಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲಾ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ

0: ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲಾ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22 ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17 ಅಧಿವೇಶನ COP 17 ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಇಳಿದಿದೆ. ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5% ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6% 6.7% ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4% ಪುರುಷರ ನಿರುದ್ಯೋಗ ಪ್ರಮಾಣ 5%

0: ಪತ್ತೆಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯು ಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಗಿ ಜೋಡಿ 22-20, 21-14 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಜಿಮೆನೆಜ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲಾ 80 ರನ್ ಗಳಿಸಿದರು. ನಾಲ್ಕನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ, ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ %5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಸ್ವರ್ಣಗೌರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಚಿತ್ತರಂಜನ್ ಹಾಡಿರುವ ಗೀತೆ. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಎಂ ವೆಂಕಟರಾಜು.

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ರಂಗನಾಯಕಿ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರಿಂದ ಸಂಗೀತ ನಿರ್ದೇಶನವಿತ್ತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಶ್ರೀ ಚೌಡೇಶ್ವರಿ ದೇವಿ ಮಹಿಮೆ ಚಿತ್ರಕ್ಕಾಗಿ ಸುರೇಖ ಹಾಡಿರುವ ಗೀತೆ. ಸಂಗೀತ ನಿರ್ದೇಶನ ಲಕ್ಷ್ಮೀನಾರಾಯಣ್ ಗೂಚಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಒಂದಲ್ಲೊಂದು ಆಸೆ ಮೂಡಿ ತನ್ನ ಮಗನಿಗೆ ತಕ್ಕ ಜೋಡಿ ಮನದ ಬಯಕೆ ಚೆಲುವೆಗೆ ತಿಳಿಸಾಳ್ರಣ್ಣ. ಗೌರಿ ಮಾತ ಕೇಳಿ ನಾರಿ ಸುಂದರಿ ಕನ್ಯಾಕುಮಾರಿ ಸ್ವಾಮಿ.

ಮಾನಸ ಸರೋವರ ಚಿತ್ರಕ್ಕಾಗಿ ಎಸ್ ಕೆ ಕರೀಂ ಖಾನ್ ಅವರು ಗೀತೆಯನ್ನು ಬರೆದು ವಿಜಯ ಭಾಸ್ಕರ್ ರಾಗ ಸಂಯೋಜನೆ ಮಾಡಿದ್ದ. ಗೀತೆಯನ್ನು ಕೇಳಿದ್ರಿ ಹಾಡಿದ ಕಲಾವಿದರು ಸಿ ಅಶ್ವಥ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನು ಕೇಡುಗಳ ನಡುವೆ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದನು ಬಿಡು, ಹರುಷ ಕದೆ ದಾರಿಯಲು ಮಂಕುತಿಮ್ಮ.

ಇಲ್ಲಿ ಡಿ ವಿ ಜಿ ಅವರು ಹರುಷದ ದಾರಿಯೊಂದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡು ಹೊತ್ತು ಊಟ ಇದೆ, ಮೈತುಂಬ ಬಟ್ಟೆ ಇದೆ, ನಮಗೆ ಬೇಕಾದಂಥ ಸೂರೂ ಸಿಕ್ಕಿದೆ. ಆದರೆ ಅದನ್ನು ಸವಿಯುವ ಮನಸ್ಸು ಅನೇಕ ವೇಳೆ ಇರೋದಿಲ್ಲ. ಇನ್ನೂ ಏನೇನಿಲ್ಲ ಅಂತ ಪಟ್ಟಿ ಮಾಡ್ತಾ ಮಾಡ್ತಾ ಮಾಡ್ತಾ ಇರೋ ಸುಖಾನೂ ಬಿಟ್ಬಿಡ್ತೀವಿ ನಾವು. ಇಂಥ ಸ್ಥಿತಿ ಒಳ್ಳೆಯದಲ್ಲ ಎನ್ನುವ ಡಿ ವಿ ಜಿ ಬಂದಿಹುದ ಮರೆಯದಿರು ಅಂತಾರೆ. ಬರೀ ಕೆಟ್ಟದ್ದನ್ನೇ ನೋಡ್ತಿರಬೇಡ, ಬರೀ ಕೆಟ್ಟದ್ದನ್ನೇ ಗುರುತಿಸಬೇಡ, ಅವುಗಳ ನಡುವೆ ಇರುವ ಒಳಿತನ್ನು ಗುರುತಿಸು. ಇರುವ ಭಾಗ್ಯ ಶಾಶ್ವತವೇನಲ್ಲ ಎಂಬ ಅರಿವಿರಲಿ. ಇವತ್ತು ಕಷ್ಟ ಇರಬಹುದು, ನಾಳೆನೂ ಬೆಳಿಗ್ಗೆ ಕಷ್ಟನೇ ಬರಬಹುದು, ನಾಳೆ ಸಾಯಂಕಾಲ ಒಳ್ಳೆ ದಿವಸ ಬರಬಹುದು. ಹಾಗಾಗಿ ಕಷ್ಟ ಬರೋದು, ದುಃಖ ಬರೋದು, ಸಂಕಟ ಬರೋದು, ಅದರ ಮುಂದಿನದ್ದು ಸಂತೋಷ ಬರುವುದಕ್ಕೆ ದಾರಿ. ಯಾವುದೂ ಸ್ಥಿರವಲ್ಲ, ಯಾವುದೇ ಸಂದರ್ಭ ಬರಲಿ ಆ ಸಂದರ್ಭ ನನ್ನದು. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರ್ಷಕ್ಕೆ ಅದೇ ದಾರಿ ಅಂತ ಗೋಚರಿಸುತ್ತೆ. ಹಾಗಾದರೆ ಬದುಕಬೇಕು ಹೇಗೆ? ಹೇಗೆ ಡಿ ವಿ ಜಿ ಅಂತ ಹೇಳ್ತಾರೆ, ಸ್ಮಿತವಿರಲಿ ವದನದಲ್ಲಿ ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ. ಋತ ಅಂದರೆ ಈ ಪ್ರಾಮಾಣಿಕತೆ ಅನ್ನೋ ಅರ್ಥ. ಈ ಪ್ರಾಮಾಣಿಕತೆ ಇದ್ದಷ್ಟು ದಿವಸ ಒಳ್ಳೆಯ ಬದುಕಬಹುದು. ಒಂದು ಸುಳ್ಳು ಹೇಳಿದ್ರೆ ಅದ್ರ ಜೊತೆಗೆ 50 ಸುಳ್ಳು ಸಿದ್ಧವಾಗಿರಬೇಕು ನಮಗೆ. ಹಾಗಾಗಿ ಇದು ಹರುಷಕ್ಕೆ ದಾರಿ. ಅದಕ್ಕೆ ಬೇಕಾದ ಮನಸ್ಥಿತಿಯನ್ನು ಮಾಡಿಕೊಂಡಾಗಲೇ ಹರುಷಕ್ಕೆ ಅದು ದಾರಿ ಅಂತನ್ನೋದು ಗೋಚರಿಸುತ್ತೆ. ಇಲ್ಲದೆ ಹೋದರೆ ಅಸಹನೆ, ದುಃಖ, ಅನುಮಾನ ಹೀಗಿವೆಲ್ಲ ನಮ್ಮನ್ನು ಪೀಡಿಸ್ತಾ ಇರುತ್ತೆ.

ಜನುಮಗಳ ನೆನೆಸಿ ನಿಮ್ ನಿನಗೇನೋ, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಮುನ್ನಾದ ಜನುಮಗಳ ನೆನೆಸಿ ನಿಮ್ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ. ಬೆನ್ನ ಪಿನ್ ತಿನದು ಕಾಣಿಸದಂತೆ ಪರಮೇಷ್ಠಿ, ಕಣ್ಣ ನಿಟ್ಟನು ಮುಖದಿ ಮಂಕುತಿಮ್ಮ.

ಪ್ರಾರಬ್ಧ ಕರ್ಮದ ಫಲ ಅಂತನ್ನೋ ಮಾತನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತೇವೆ. ಯಾಕೆ ನನಗೆ ಇಷ್ಟೊಂದು ಕಷ್ಟ ಬಂದುಬಿಟ್ಟಿದೆ ಅಂದರೆ, ಹೋದ ಜನರಲ್ಲಿ ವಿಪರೀತ ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅದು ನನ್ನನ್ನು ಕಾಡಿಸ್ತಾ ಇದೆ ಅಂತಾನೋ, ಮಕ್ಕಳನ್ನ ಕುರಿತೋ, ಸಂಬಂಧಿಕರನ್ನ ಕುರಿತೋ, ನಮಗೆಲ್ಲೋ ಚೀಟಿಲಿ ಮೋಸ ಆದಾಗಲೋ, ಇನ್ನೆಲ್ಲೋ ತೊಂದರೆ ಆದಾಗಲೋ, ಹೋದ ಜನ್ಮದ ಹೊಲಸಿದು ಅಂತ ನಾವು ಎಷ್ಟೋ ಸಾರಿ ಅಂದುಕೊಳ್ತೇವೆ. ಆಗ ಹೋದದ್ದನ್ನು ನೆನೆಸ್ಕೊಂಡು ಅತ್ರೇನು ಫಲ ಅಂತಾರೆ ಡಿ ವಿ ಜಿ. ಮನಸ್ಸು ಮುದುರಿ ಹೋಗುತ್ತೆ ಮತ್ತು ನಾವು ನಿರಾಶೆಯ ಆಳಕ್ಕೆ ಆಳಕ್ಕೆ ಹೋಗಿ ನೊಂದ್ಕೋತೇವೆ. ಲಾಭ ಏನು ಇದರಿಂದ? ಯಾವ ಲಾಭ ಆಗುತ್ತೆ? ಲಾಭದ ಮಾತಿರಲಿ, ಬರೀ ನಷ್ಟವೇ ತಾನೇ. ಸಾಕ್ಷಾತ್ ಭಗವಂತ ನಮ್ಮ ಮುಖದ ಮೇಲೆ ಕಣ್ಣ್ಯಾಕಿಟ್ಟಿದ್ದಾನೆ, ಅದು ರಹಸ್ಯ ಯಾಕೆ ಗೊತ್ತಾ ಅಂತಾರೆ ಡಿ ವಿ ಜಿ. ಬೆನ್ನ ಹಿಂದೆ ಯಾಕೆ ಒಂದು ಕಣ್ಣಿಡಲಿಲ್ಲ ಅಂದರೆ, ನಿನ್ನ ಬಳಿ ಈಗ ಏನಿದೆಯೋ ಅದಕ್ಕೋಸ್ಕರ ಮನಸ್ಸು ಕೊಡು, ಅದರ ಸಿದ್ಧಿಗಾಗಿ ಉನ್ನತಿಗಾಗಿ ದುಡಿ ಅಂತ ಬೆನ್ನ ಹಿಂದಿನದೆಲ್ಲ ಮುಚ್ಚಿಟ್ಬಿಟ್ಟಿದ್ದಾನೆ. ಅಂದರೆ ಆಗಿ ಹೋದದ್ದಕ್ಕೆ ಮರುಗಬೇಡ, ಅದು ನಿನ್ನ ಪರಿಧಿಯಲ್ಲಿ ಈಗ ಇಲ್ಲವೇ ಇಲ್ಲ. ಆಗೋದು ಆಗೋಯ್ತು, ಆಗಬಾರ್ದಾಗಿತ್ತು.

0: ಏನೋ ಆಗೋಯ್ತಪ್ಪ, ನಾಳೆ ಇನ್ನೂ ಒಳ್ಳೇದಿದೆಯಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ ಒಳ್ಳೆ ಮಾತಾಡ್ಬೋದಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದಲ್ಲ, ಇನ್ನೂ 10 ಜನಕ್ಕೆ ಒಳ್ಳೆಯದನ್ನು ಮಾಡ್ತಾ ಬದುಕಬಹುದಲ್ಲ. ಅದರಲ್ಲಿರೋ ಸಂತೋಷ, ಅದರಲ್ಲಿರೋ ಸುಖ, ಅದರಲ್ಲಿರೋ ಸಂಭ್ರಮವನ್ನು ಗುರುತಿಸು, ಸಂತೋಷಪಡು. ಪ್ರಾರಬ್ಧ, ಕರ್ಮ, ಶನಿ ಅಂತೆಲ್ಲ ಹೇಳ್ಕೊಳ್ತಾ ಇದ್ದರೆ ಅವು ನಮ್ಮ ಗೆಲುವನ್ನು ಹಾಳು ಮಾಡುತ್ತವೆ. ಯಾವತ್ತೂ ಸಕಾರಾತ್ಮಕವಾದಂಥ ಬದುಕು ಬಹಳ ಮುಖ್ಯವಾದ್ದೇ ಹೊರತು ನಕಾರಾತ್ಮಕವಾದಂಥ ಬದುಕು ಒಳ್ಳೆಯದಲ್ಲ. ನಾನು ಹಾಗೆ ಬದುಕಬೇಕಾಗಿತ್ತು, ನಾನು ಈ ಥರ ಬದುಕಬೇಕಾಗಿತ್ತು, ನನಗೆ ಇಂಥ ಅಪ್ಪ ಇಂಥ ಅಮ್ಮ ಸಿಗಬೇಕಾಗಿತ್ತು, ಇವೆಲ್ಲ ಸುಳ್ಳು. ಹಾಗಾಗಿ ಮುನ್ನಾದ ಜನುಮಗಳ ನೆನಸಿ ನಿಮ್ಮ ನಿನಗೇನು, ಇನ್ನೂ ಇಹುದಕ್ಕೆ ನೀಡು ಮನವನ್. ಈಗೇನಿದೆ ಕೈಯಲ್ಲಿ ಏನಿದೆ ಅದನ್ನು ಸುಖವಾಗಿ ಅನುಭವಿಸು. ನಾಳೆದ್ರ ಬಗ್ಗೆ ಚಿಂತೆ ಬೇಡ, ನಿನ್ನೆ ಕಳೆದೋಯ್ತು ಬಿಟ್ಬಿಡು ಅಂತಾರೆ ಈ ಕಗ್ಗಭಾಗದಲ್ಲಿ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಇದು ಆಕಾಶವಾಣಿ ಬೆಂಗಳೂರು. ಗೀತಾ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾಟೇರ ಚಿತ್ರಕ್ಕಾಗಿ ಮಾಂಗ್ಲಿ ಹಾಡಿರುವ ಗೀತೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ವಿ ಹರಿಕೃಷ್ಣ ಹಾಡಿರುವ ಗೀತೆ, ಚಿತ್ರ ಅಣ್ಣಾಂಬಾಂಡ್, ಸಾಹಿತ್ಯ ಯೋಗರಾಜ್ ಭಟ್ ಅವರದು.

ಓಲ್ಡ್ ಮಾಂಗ್ ಚಿತ್ರಕ್ಕಾಗಿ ಮುದಕಣ್ಣ ಮೊರಬ ಅವರು ಹಾಡಿರುವ ಗೀತೆ. ಮುದಕಣ್ಣ ಮೊರಬ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಶೌರಭ್ ವೈಭವ್.

ಗೀತಾ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಚಕ್ರವರ್ತಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯಾ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಗೀತಾ ಪಾಲೋದಲ್ಲಿ ಇನ್ನು ಮುಂದೆ ಕೇಳಿ ಗೋವಿಂದಾಯನ ಮಹಾಚಿತ್ರಕ್ಕಾಗಿ ಚೇತನ್ ಮತ್ತು ಇಂದು ನಾಗರಾಜ್ ಹಾಡಿರುವ ಗೀತೆ. ಪವನ್ ಒಡೆಯರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಗುರುಕಿರಣ್.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ. ಗಾಳಿಪಟ ಚಿತ್ರಕ್ಕಾಗಿ ಚಿತ್ರ ಹಾಡಿರುವ ಗೀತೆ, ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಈ ಸಮಯ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳುವ ಸಮಯ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಲು ತಮಗಿದೋ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್. ಗಾನಗಂಗೆ ಪ್ರತಿದಿನ ಒಂದೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ಗಾನಗಂಗೆ. ಮಾನವ ಮತ್ತು ಪ್ರಕೃತಿ ಇವೆರಡರ ಸಂಬಂಧ ಅನಾದಿ ಕಾಲದಿಂದಲೂ ಅವಿನಾಭಾವವಾಗಿ ನಡೆದುಕೊಂಡು ಬಂದಿದೆ. ಪ್ರಕೃತಿ ನಮ್ಮ ಬದುಕಿನ ತಾಯಿ, ಅನ್ನ ನೀರು ಗಾಳಿ ನೀಡುತ್ತಾಳೆ. ಬದುಕಿಗೆ ಬೇಕಾದ ಪ್ರತಿಯೊಂದು ಸಂಪತ್ತನ್ನು ತನ್ನ ಮಡಿಲಲ್ಲಿ ಹೊತ್ತುಕೊಂಡು ನಮ್ಮೆಲ್ಲರನ್ನ ಸಾಕಿ ಸಲಹುತ್ತಾಳೆ ಪ್ರಕೃತಿ. ಆದರೆ ಪ್ರಕೃತಿಯಿಂದ ಉಪಕೃತರಾದ ಮಾನವ ದುರಾಸೆಯಿಂದ ಪ್ರಕೃತಿಯನ್ನೇ ನಾಶ ಮಾಡುತ್ತಿದ್ದಾನೆ. ಇದೇ ಪ್ರಕೃತಿ ತನ್ನ ಸಹನೆಯ ಮಿತಿಯನ್ನು ಮೀರಿದಾಗ, ರೌದ್ರ ರೂಪವನ್ನು ತೋರಿಸಿದಾಗ, ಅದರ ಪರಿಣಾಮವನ್ನು ಮನುಷ್ಯ ಪ್ರಕೃತಿ ವಿಕೋಪದಲ್ಲೇ ರೂಪದಲ್ಲಿ ಎದುರಿಸಬೇಕಾಗುತ್ತದೆ. ವಾಯುಪುತ್ರ ಚಿತ್ರಕ್ಕಾಗಿ ಅಮೂಲ್ ರಾಜ ಮತ್ತು ಪ್ರಿಯಾ ಹಿಮೇಶ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
4: ಮಳೆ ಜೀವದಾಯಿನಿ, ಆದರೆ ಮಿತಿ ಮೀರಿದ ಮಳೆ ಪ್ರವಾಹವಾಗುತ್ತೆ. ಭೂಮಿ ನಮ್ಮನ್ನು ಹೊತ್ತು ನಿಲ್ಲಿಸುತ್ತದೆ, ಆದರೆ ಅದೇ ಭೂಮಿ ಕಂಪಿಸಿದಾಗ ಭೂಕಂಪನವಾಗುತ್ತೆ. ಪರ್ವತಗಳು ನಮ್ಮ ಪ್ರಕೃತಿಯ ಸೌಂದರ್ಯ, ಆದರೆ ಅವುಗಳ ಮಣ್ಣು ಜಾರಿದಾಗ ಭೂಕುಸಿತ ಉಂಟಾಗುತ್ತದೆ. ಮಳೆಗಾಗಿ ಕಾಯುವ ಭೂಮಿ ಮಳೆಯಿಲ್ಲದೆ ಬಿರುಕು ಬಿಟ್ಟಾಗ ಬರಗಾಲದ ಕರಾಳ ಛಾಯೆ ಆವರಿಸುತ್ತೆ. ಇವೆಲ್ಲ ನಾವು ಅಂದರೆ ಮನುಷ್ಯನ ಮಿತಿ ಮೀರಿದ ದುರಾಸೆಯ ಫಲ. ಪ್ರಕೃತಿಯ ವಿಕೋಪಕ್ಕೆ ನಾವೇ ಇಲ್ಲಿ ಎಲ್ಲವನ್ನೂ ತೆರಬೇಕಾಗುತ್ತದೆ ಎಂಬುದನ್ನು ಅರಿತು ಪ್ರಕೃತಿಯೊಂದಿಗೆ ನಾವು ಬಾಳಬೇಕು.

9:42 ಈ ಸಮಯದಲ್ಲಿ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಪ್ರಕೃತಿಯ ಪ್ರತಿಯೊಂದು ಶಕ್ತಿಯಲ್ಲೂ ಸೃಷ್ಟಿಯೂ ಇದೆ, ಸಂಹಾರದ ಸಾಧ್ಯತೆಯೂ ಇದೆ. ಪ್ರಕೃತಿ ನಮ್ಮ ಶತ್ರುವಲ್ಲ, ಆದರೆ ಪ್ರಕೃತಿಯ ನಿಯಮಗಳನ್ನು ನಿರ್ಲಕ್ಷಿಸಿದಾಗ, ಪರಿಸರದ ಸಮತೋಲನವನ್ನು ಹಾಳು ಮಾಡಿದಾಗ ನಾವು ಎದುರಿಸುವ ಅಪಾಯಗಳು ಮತ್ತಷ್ಟು ಗಂಭೀರವಾಗುತ್ತವೆ. ಇಂದು ಭೂಕಂಪ, ಪ್ರವಾಹ, ಭೂಕುಸಿತ, ಬರಗಾಲ, ಚಂಡಮಾರುತ, ಸುನಾಮಿ ಸೇರಿದಂತೆ ವಿವಿಧ ಪ್ರಕೃತಿ ವಿಕೋಪಗಳು ಜಗತ್ತಿನಾದ್ಯಂತ ಜನಜೀವನದ ಮೇಲೆ ಅತಿ ಹೆಚ್ಚಿನ ದುಷ್ಪರಿಣಾಮವನ್ನು ಬೀರುತ್ತಿವೆ. ಇವು ಕೇವಲ ಪ್ರಕೃತಿಯ ಘಟನೆಗಳಲ್ಲ,

ಭೂಮಿ ನಮಗೆ ಸ್ಥಿರವಾಗಿ ಕಾಣುತ್ತದೆ. ನಾವು ಅದರ ಮೇಲೆ ಮನೆ ಕಟ್ತೀವಿ, ರಸ್ತೆಗಳನ್ನ ನಿರ್ಮಾಣ ಮಾಡ್ತೀವಿ, ನಗರಗಳನ್ನ ಬೆಳೆಸ್ತೀವಿ. ಆದರೆ ನಮ್ಮ ಕಾಲ ಕೆಳಗೆ ಇರುವ ಭೂಮಿಯ ಅಂತರಾಳ ನಿರಂತರವಾಗಿ ಚಲನೆಯಲ್ಲಿರುತ್ತದೆ. ಆ ಅಂತರಾಳದಲ್ಲಿ ಸಂಗ್ರಹವಾಗುವ ಅಪಾರ ಶಕ್ತಿ ಒಂದೇ ಕ್ಷಣದಲ್ಲಿ ಬಿಡುಗಡೆಯಾದಾಗ ಭೂಮಿ ಕಂಪಿಸುತ್ತದೆ. ಅದೇ ಭೂಕಂಪ. ಭೂಕಂಪ ಪ್ರಕೃತಿಯ ಅತ್ಯಂತ ಶಕ್ತಿಶಾಲಿ ಮತ್ತು ಕೆಲವೊಮ್ಮೆ ಅತ್ಯಂತ ವಿನಾಶಕಾರಿ ಘಟನೆಗಳಲ್ಲಿ ಒಂದು. ಆದರೆ ಭೂಕಂಪದಿಂದಾಗುವ ನಷ್ಟವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗದಿದ್ದರೂ ವೈಜ್ಞಾನಿಕ ಕಟ್ಟಡ ನಿರ್ಮಾಣ, ಮುನ್ನೆಚ್ಚರಿಕೆ, ಜನಜಾಗೃತಿ ಮತ್ತು ತುರ್ತು ನಿರ್ವಹಣೆಯ ಮೂಲಕ ಜೀವಹಾನಿ ಮತ್ತು ಆಸ್ತಿ ನಷ್ಟವನ್ನು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಯಾವ ಮೋಹನ ಮುರಳಿ ಕರೆಯಿತು ಚಿತ್ರಕ್ಕಾಗಿ ಸತ್ಯಪ್ರಕಾಶ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿಜೆ ಅನಿಲ್.

ಇತ್ತೀಚೆಗೆ ಜಗತ್ತಿನ ಹಲವಾರು ಕಡೆ ಭೂಕಂಪನವಾಗಿದೆ. ಆಗಸ್ಟ್ 14 ಇಂಡೋನೇಷ್ಯಾದಲ್ಲಿ ಪೂರ್ವ ಭಾಗದ ಫ್ಲೋರೆಸ್ ದ್ವೀಪದ ಸಮೀಪ ಭೂಕಂಪನವಾಗಿದೆ. ಭೂಮಿಯ

1 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು ಕಟ್ಟಡಗಳು ಕುಸಿದಿದೆ. ಸುಮಾರು 100,000 ಜನರಿಗೆ ತೊಂದರೆಯಾಗಿದೆ. ಇಂಡೋನೇಷ್ಯಾದಲ್ಲಿ ಜ್ವಾಲಾಮುಖಿಗಳು ಸೃಷ್ಟಿಯಾಗಿದೆ. ಇನ್ನು ಶ್ರೀಲಂಕಾದ ಕೊಲಂಬಿಯಾದಲ್ಲಿ ಸಹ ಭೂಕಂಪನವಾಗಿದೆ. ಭಾರತದ ಲಡಾಖ್ ಪ್ರದೇಶದಲ್ಲೂ ಸಹ ಭೂಕಂಪನ ದಾಖಲಾಗಿದೆ. ಇನ್ನು ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರದ ಹಲವೆಡೆ ಭೂಕಂಪನ ದಾಖಲಾಗಿದೆ. ನಮ್ಮ ಕರ್ನಾಟಕವು ಹಿಮಾಲಯದಂಥ ಅತ್ಯಂತ ಸಕ್ರಿಯ ಭೂಕಂಪನದ ವಲಯದಲ್ಲಿಲ್ಲ. ಆದರೆ ಕರ್ನಾಟಕದಲ್ಲಿ ಎಂದಿಗೂ ಭೂಕಂಪ ಸಂಭವಿಸಿದ್ಲ ಎಂದರ್ಥವಲ್ಲ. ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸಣ್ಣ ಪ್ರಮಾಣದ ಭೂಕಂಪನಗಳು ಆಗಾಗ ಕಾಲಕಾಲಕ್ಕೆ ದಾಖಲಾಗ್ತಾ ಇದೆ. ಇವೆಲ್ಲಕ್ಕೂ ಪರಿಹಾರ ಅಂದರೆ ನಾವು ಪ್ರಕೃತಿಯೊಂದಿಗೆ, ಪ್ರಕೃತಿಯ ನಿಯಮಗಳನ್ನು ಪಾಲಿಸುತ್ತಾ, ಪ್ರಕೃತಿಯೊಂದಿಗೆ ಸಹಕರಿಸುತ್ತಾ ಜೀವನ ಮಾಡೋದ್ರಿಂದ ನಮಗೆ ಅದು ಒಳ್ಳೆಯದು, ಜೊತೆಗೆ ಪ್ರಕೃತಿಗೂ ಸಹ ಒಳ್ಳೆಯದು ಅಂತ ಪ್ರತಿಯೊಬ್ಬರೂ ಅದನ್ನು ತಿಳಿದು ನಡೆಯಬೇಕು. ಆಗ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವಿನ ಸಂಬಂಧ ನಿರಂತರವಾಗಿ ಸಾಗುತ್ತೆ. ಸೂರ್ಯ ದಿ ಗ್ರೇಟ್ ಚಿತ್ರಕ್ಕಾಗಿ ಸಾಮ್ಸನ್ ಹಾಡಿರುವ ಗೀತೆ, ಋಷಿಯವರ ಸಾಹಿತ್ಯ, ಸಾಮ್ಸನ್ ಅವರಿಂದ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪ್ರಕೃತಿಯನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಪ್ರಕೃತಿಯೊಂದಿಗೆ ಬದುಕುವ ನಮ್ಮ ಸಿದ್ಧತೆಯನ್ನು ನಾವು ನಿಯಂತ್ರಿಸಬಹುದು. ಭೂಕಂಪ ಯಾವಾಗ ಬರುತ್ತದೆ ಎಂಬುದು ನಮ್ಮ ಕೈಲಿಲ್ಲ, ಆದರೆ ಮನೆಯನ್ನು ಹೇಗೆ ಕಟ್ಟಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಜನರನ್ನು ಹೇಗೆ ತರಬೇತಿಗೊಳಿಸಬಹುದು ಎಂಬುದು ನಮ್ಮ ಕೈಯಲ್ಲಿದೆ. ತುರ್ತು ಸಂದರ್ಭದಲ್ಲಿ ಹೇಗೆ ಪ್ರತಿಕ್ರಿಯಿಸಬೇಕು, ಜೀವ ಉಳಿಸುವ ಸಿದ್ಧತೆಯನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು, ಇವೆಲ್ಲವೂ ಸಹ ನಮ್ಮಿಂದ ಸಾಧ್ಯವಿದೆ. ಆದ್ದರಿಂದ ಭೂಕಂಪ ಆದಾಗ ಯಾರೂ ಭಯಪಡದೆ ಅದರಿಂದ ಬಚಾವಾಗುವ ಬಗ್ಗೆ ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಭೂಮಿ ಕಂಪಿಸುವುದನ್ನು ತಡೆಯಲು ಮನುಷ್ಯನಿಗೆ ಸಾಧ್ಯವಿಲ್ಲ, ಆದರೆ ಕಂಪನದ ನಡುವೆ ಜೀವವನ್ನು ಕಾಪಾಡಿಕೊಳ್ಳುವ ಜ್ಞಾನವನ್ನು ಬೆಳೆಸಿಕೊಳ್ಳಲು ಸಾಧ್ಯವಿದೆ. ಪ್ರಕೃತಿ ನಮಗೆ ಅನೇಕ ರೀತಿಯ ಎಚ್ಚರಿಕೆಯನ್ನು ನೀಡುತ್ತದೆ, ವಿಜ್ಞಾನ ನಮಗೆ ದಾರಿ ತೋರಿಸುತ್ತದೆ, ಸಿದ್ಧತೆ ಮಾಡಿಕೊಳ್ಳೋಕ್ಕೆ ನಮಗೆ ರಕ್ಷಣೆ ನೀಡುತ್ತದೆ. ಭೂಕಂಪವನ್ನು ತಡೆಯಲು ಸಾಧ್ಯವಿಲ್ಲದಿದ್ದರೂ ಭೂಕಂಪದಿಂದಾಗುವ ದುರಂತವನ್ನು ಕಡಿಮೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸುರಕ್ಷಿತ ಕಟ್ಟಡಗಳು, ಜಾಗೃತ ನಾಗರಿಕರು, ಸಜ್ಜಾದ ರಕ್ಷಣಾ ವ್ಯವಸ್ಥೆ ಮತ್ತು ಮಾನವೀಯ ಸಹಕಾರ, ಇವೇ ಭೂಕಂಪನದ ವಿರುದ್ಧ ನಿಜವಾದ ರಕ್ಷಾ ಕವಚಗಳಾಗಿವೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ರಮೇಶ್ ಚಂದ್ರ ಹಾಡಿರುವ ತಾಯಿಯ ಋಣ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಗರಾಜ್.

ನೀರು ಜೀವದ ಸಂಕೇತ, ಆದರೆ ಮಿತಿ ಮೀರಿದ ನೀರು ಜೀವನವನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ನದಿ, ಕೆರೆ, ಜಲಾಶಯ ಅಥವಾ ಸಮುದ್ರದ ನೀರು ತನ್ನ ಸಾಮರ್ಥ್ಯವನ್ನು ಮಿತಿಯನ್ನು ಮೀರಿದಾಗ ಸುತ್ತಲಿನ ಭೂಪ್ರದೇಶಕ್ಕೆ ಹರಿದು ಜನಜೀವನ, ಕೃಷಿ, ಮನೆಗಳು, ರಸ್ತೆಗಳು ಮತ್ತು ಮೂಲ ಸೌಕರ್ಯಗಳಿಗೆ ಹಾನಿ ಉಂಟು ಮಾಡಿದಾಗ ಅದನ್ನು ಪ್ರವಾಹ, ಫ್ಲಡ್ ಎಂದು ಕರೀತೀವಿ. ಪ್ರವಾಹವು ಕೇವಲ ಗ್ರಾಮೀಣ ಪ್ರದೇಶಗಳ ಸಮಸ್ಯೆ ಅಲ್ಲ, ಇದು ಇಂದು ದೊಡ್ಡ ದೊಡ್ಡ ನಗರಗಳಲ್ಲಿಯೂ ಸಹ ಅರ್ಬನ್ ಫ್ಲಡ್ಡಿಂಗ್, ನಗರ ಪ್ರವಾಹ ಅಂತ ದೊಡ್ಡ ಸಮಸ್ಯೆಯಾಗಿದೆ. ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಮಳೆ ಬಂದಾಗ ನದಿಗಳು, ಹಳ್ಳಗಳು, ಚರಂಡಿಗಳು ಮತ್ತು ಜಲಾಶಯಗಳು ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ಪ್ರವಾಹ ಉಂಟಾಗುತ್ತದೆ. ಮಳೆ ಬಂತು ಮಳೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.
2: ಮಳೆ

ಭೂಕಂಪ, ಭೂಕುಸಿತ, ಪ್ರವಾಹ ಈ ರೀತಿಯ ಯಾವುದೇ ವಿಪತ್ತುಗಳು ಸಂಭವಿಸಿದಾಗ ಅದರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನೂ ಸಹ ವಿಪತ್ತು ನಿರ್ವಹಣೆಯ ಒಂದು ಭಾಗವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು. ನಾವು ಅಧಿಕೃತ ಎಚ್ಚರಿಕೆಗಳನ್ನು ಗಮನಿಸಬೇಕು, ತುರ್ತು ಸಂಖ್ಯೆಗಳನ್ನು ಆ ಸಮಯದಲ್ಲಿ ತಿಳಿದಿರಬೇಕು, ಜೊತೆಗೆ ಪ್ರಪ್ರಥಮ ಚಿಕಿತ್ಸೆಯನ್ನು ಕೂಡ ಕಲಿತಿರಬೇಕಾಗುತ್ತದೆ. ಮಕ್ಕಳಿಗೆ ವಿಪತ್ತು ರಕ್ಷಣೆ ಬಗ್ಗೆ ತಿಳಿಸಿರಬೇಕು, ವದಂತಿಗಳನ್ನು ಹರಡದೇಬಾರದು. ಇನ್ನು ಸಂತ್ರಸ್ತರಿಗೆ ಮಾನವೀಯ ನೆರವನ್ನು ನೀಡಬೇಕು, ಪರಿಸರವನ್ನು ರಕ್ಷಿಸಬೇಕು. ನದಿ, ರಾಜಕಾಲುವೆ, ಕೆರೆಗಳನ್ನು ಒತ್ತುವರಿಯನ್ನು ಮಾಡಬಾರದು. ಒತ್ತುವರಿ ಮಾಡುವವರನ್ನು ಕಂಡರೆ ನೀವು ಅದನ್ನು ಸರ್ಕಾರದ ಗಮನಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಕಸವನ್ನು ಚರಂಡಿಗೆ ಹಾಕಬಾರದು. ಇನ್ನು ಕೆರೆಗಳ ಸಂರಕ್ಷಣೆಯನ್ನು ಮಾಡಬೇಕು, ರಾಜಕಾಲುವೆಗಳ ಸಂರಕ್ಷಣೆ ಮಾಡಬೇಕು, ನದಿ ಪಾತ್ರದ ಒತ್ತುವರಿಗೆ ತೆರವನ್ನು ಮಾಡಬೇಕಾಗುತ್ತದೆ. ಉತ್ತಮವಾದ ಡ್ರೈನೇಜ್ ವ್ಯವಸ್ಥೆಗೆ ನಾವು ಸಹಕರಿಸಬೇಕು, ಮಳೆ ನೀರನ್ನು ಸಂಗ್ರಹಿಸಿಕೊಳ್ಬೇಕಾಗುತ್ತದೆ. ಅರಣ್ಯ ಸಂರಕ್ಷಣೆ, ವೈಜ್ಞಾನಿಕ ನಗರ ಯೋಜನೆ, ಪ್ರವಾಹ ಅಪಾಯ ವಲಯಗಳ ಗುರುತಿಸುವಿಕೆ, ಈ ಎಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳುವ ಮೂಲಕ ಪ್ರವಾಹಗಳನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯ ಆಗುತ್ತದೆ. ಪ್ರಕೃತಿ ಎಚ್ಚರಿಕೆ ನೀಡುತ್ತದೆ, ವಿಜ್ಞಾನದ ದಾರಿ ತೋರಿಸುತ್ತದೆ, ಸರ್ಕಾರದ ರಕ್ಷಣೆಯ ಕೈ ಚಾಚುತ್ತದೆ. ಆದರೆ ಜನ ಜಾಗೃತಿ ಆ ರಕ್ಷಣೆಗೆ ಶಕ್ತಿಯನ್ನು ನೀಡುತ್ತದೆ. ಆ ಶಕ್ತಿ ನಾವಾಗಬೇಕು. ಜೀವನದಿ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಆರ್ ಎನ್ ಜಗೋಪಾಲ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಕೋಟಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಾವು ವಿಪತ್ತುಗಳನ್ನು ತಡೆಯಲು ಸಾಧ್ಯವಾಗದಿರಬಹುದು, ಆದರೆ ವಿಪತ್ತಿನಿಂದ ಆಗುವಂಥ ನಷ್ಟವನ್ನು ಕಡಿಮೆ ಮಾಡುವುದು ನಮ್ಮ ಕೈಯಲ್ಲೇ ಇದೆ. ಆದ್ದರಿಂದ ಪ್ರಕೃತಿಯ ಈ ರೌದ್ರ ರೂಪಗಳನ್ನು ಕೇವಲ ಪ್ರಕೃತಿಯ ಕೋಪ ಎಂದು ನೋಡುವುದಕ್ಕಿಂತ ಅವುಗಳ ಕಾರಣವನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಅರಿವು, ಪರಿಸರ ಸಂರಕ್ಷಣೆ, ಮುನ್ನೆಚ್ಚರಿಕೆ ಮತ್ತು ಮಾನವೀಯ ಸಹಕಾರದ ಮೂಲಕ ಅವುಗಳನ್ನು ಎದುರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. 9 Sullu Kathegalu ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ. ಎಸ್ ಬೆಳ್ಳೂರವರ ಸಾಹಿತ್ಯ, ಸಂಗೀತ ನಿರ್ದೇಶನ ಪ್ರವೀಣ್ ಬಿವಿ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.

ಕಯಾಮತ್ ಸೇ ಕಯಾಮತಕ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ ಗೀತೆ. ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ಆನಂದ್ ಮಿಲಿಂದ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸುನೆರೆ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೇನೆ ಪ್ಯಾರ್ಕಿಯ ಚಿತ್ರದ ಗೀತೆ. ಅಜತ್ ಭೂಪಾಲಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ಸುನಿರೆ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ ಬೇಟಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನಿರ್ದೇಶನ ಆನಂದ್ ಮಿಲಿಂದ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಭಿ ಕಭಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಮುಕೇಶ್ ಹಾಡಿರುವ ಗೀತೆ.

ಇದುವರೆಗೆ ಸೊನೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು

ಅವಳ ಹೆಜ್ಜೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ಗಾಂಧಿನಗರ ಚಿತ್ರದ ಗೀತೆ. ಶಿವದೇಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ಸತ್ಯಂ.

ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರಿಂದ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಇನ್ನೀಗ ಕೇಳಿ ದೇವರ ಗುಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ

0: ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಜಗ್ಗು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕ್ರಾಂತಿಯೋಗಿ ಬಸವಣ್ಣ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಮಾತೆ ಮಹಾದೇವಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ವಪ್ನ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. RN ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

ದೇವರ ದುಡ್ಡು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕಿಟ್ಟು ಪುಟ್ಟು ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾಕನಕೋಟೆ ಚಿತ್ರಕ್ಕಾಗಿ ಬಿವಿ ಕಾರಂತ್, ಜಿ ಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್ ಹಾಡಿರುವ ಗೀತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವೆಂದು ನಾಡಿನಾದ್ಯಂತ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರು ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳವಿ ಬಸವೇಶ್ವರ ದೇವಸ್ಥಾನ ಧರ್ಮಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ್ ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾ ಪ್ರಕಾಶ್ ಭಟ್.
1: ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನು ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಗಡಿ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನು ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನು ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು.
0: ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16ನೇ ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25ನೇ ತಾರೀಖಿನಿಂದ ಅಕ್ಟೋಬರ್ 8ರವರೆಗೆ ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು

0: ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು, ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ ಕೃಷ್ಣಮೃಗ ಬೇಟೆಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ 3 ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರಾ.
2: ಪ್ರಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಕೆಲವೊಮ್ಮೆ ಕೆಲವು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇರ್ತವೆ. ಅದನ್ನ ಯಾರ ಹತ್ರನಾದರೂ ಹೇಳ್ಕೋಬೇಕು ಅನ್ಸತ್ತೆ. ಹಾಗೆ ಹೇಳ್ಕೊಳ್ಳೋಕೆ ಆಗ್ಲಿಲ್ಲ ಅಂದಾಗ ಅಟ್ಲೀಸ್ಟ್ ಬರ್ದಿಡೋಣ ಅಂತ ಅನ್ಸತ್ತೆ. ಆಮೇಲೆ ಹಾಗೆ ಬರ್ದಿಟ್ಟಿದ್ದನ್ನ ಯಾರಾದ್ರೂ ಓದ್ಬಿಟ್ರೆ, ಏನಾದ್ರೂ ಹೇಳ್ಬಿಟ್ರೆ ಅಂತ ಅಂಜಿಕೆನೂ ಕೂಡ ಕೆಲವೊಂದ್ಸರ್ತಿ ಆಗತ್ತೆ. ಜೊತೆಗೆ ನಾನು ಬರೆದಿದ್ದು ಪೇಪರ್ಗಳಲ್ಲಿ ಪ್ರಕಟ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಪುಟ್ಟ ಆಸೆಯ ಜೊತೆಗೆ ಪ್ರಕಟ ಮಾಡ್ತಾರೋ ಇಲ್ವೋ ಅನ್ನೋ ಸಣ್ಣ ಅಳುಕು ಇರತ್ತೆ. ಕೇಳಿದರೆ ಈ ಎಲ್ಲ ಅಳುಕನ್ನ ಅಂಜಿಕೆಗಳನ್ನ ಪಕ್ಕಕ್ಕಿಟ್ಟು ಬರೆಯೋದನ್ನ ಸ್ವತಃ ತಾವೇ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಬರೆಯೋದಕ್ಕೆ ಅವಕಾಶ ನೀಡಿ ಅವರಿಗೆಲ್ಲ ಪ್ರೋತ್ಸಾಹಿಸೋದಕ್ಕೆ ಅಂತಾನೆ ಒಂದು ಪುಟ್ಟ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಮೈಸೂರಿನ ಬಿ ಹೇಮಮಾಲಾ. ಇವತ್ತು ಅವ್ರ ಜೊತೆ ಮಾತಾಡೋಣ, ಹಾಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೇಮಮಾಲಾ ಅವರೇ ನಮಸ್ಕಾರ.
3: ನಮಸ್ತೆ ನೇತ್ರಮೇ,
2: ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ಧನ್ಯವಾದಗಳು.
2: ಹೇಮಮಾಲಾ ಅವರೇ, ನಾನು ಆಗ್ಲೇ ಹೇಳ್ದಾಗೆ ಏನಾದರೂ ಬರಿಬೇಕು ಅಂತ ಹೋದಾಗ ಒಂದಷ್ಟು ಅಂಜಿಕೆ ಇರುತ್ತಲ್ವಾ?
3: ಖಂಡಿತ.
2: ಆದರೂ ನೀವು ಬರೆಯೋದಲ್ಲದೆ ಎಲ್ರಿಗೂ ಬರೆಯೋದಕ್ಕೆ ಎನ್ಕರೇಜ್ ಮಾಡ್ತಾ ಈ ಬರವಣಿಗೆಯ ದಾರಿಯಲ್ಲಿ ಬರಹಗಾರರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಈ ನಿಮ್ಮ ಜರ್ನಿ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತಾಡೋಣವಾ?
3: ಖಂಡಿತ ಮೇಡಮ್.
2: ಹೇಮಮಾಲಾ ಅವರೇ, ನೀವು ಮೂಲತಃ ಎಲ್ಲಿಯವರು, ನಿಮ್ಮ ವಿದ್ಯಾಭ್ಯಾಸ ಏನು, ಹೀಗೆ ನಿಮ್ಮದೊಂದು ಸಣ್ಣ ಪರಿಚಯ ನಮ್ಮ ಕೇಳುಗರಿಗಾಗಿ.
3: ಸಂತೋಷ್. ನಾನು ಮೂಲತಃ ಈಗ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಕುಂಬಳೆ ಎಂಬ ಒಂದು ಸಣ್ಣ ಊರು, ಆ ಊರಿನಲ್ಲಿ ಹುಟ್ಟಿದವಳು. ನನ್ನ ಪ್ರೌಢಶಾಲಾ ಶಿಕ್ಷಣದವರೆಗೆ ಕುಂಬಳೆಯಲ್ಲಿದ್ದೆ. ಆಮೇಲೆ ಅದಕ್ಕೆ ಹೊಂದಿಕೊಂಡಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಂಬಲ್ಲಿ ಕಾಲೇಜ್ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ನಾನು BSCವರೆಗೆ ಓದಿದೆ. ಆಮೇಲೆ ಮೈಸೂರಿಗೆ ಉದ್ಯೋಗ ಹಾಗೂ ವಿವಾಹ ಇದರ ನಿಮಿತ್ತವಾಗಿ ಮೈಸೂರಿಗೆ ಬಂದೆ. ನಾನು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ ಬೇರೆ ಬೇರೆ ಹುದ್ದೆಗಳಲ್ಲಿ. ಹೀಗೆ ಕೆಲಸ ಮಾಡ್ತಾ ಇರುವಾಗ ಜೊತೆಯಾಗಿ MBAನ್ನು ಕೂಡ ಮಾಡಿದ್ದೆ.
2: ಹಾಗಾದ್ರೆ ನೀವು ವಿಜ್ಞಾನದ ವಿದ್ಯಾರ್ಥಿನಿ ಆದ್ರೂ ಈ ಬರಹದ ಬಗ್ಗೆ ನಿಮ್ಗೆ ಒಲವು ಹೇಗ್ ಬಂತು? ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಬರೆಯೋ ಆಸಕ್ತಿ ಇತ್ತ?
3: ಇದಕ್ಕೆ ಸ್ಪಷ್ಟ ಉತ್ತರ, ನಮ್ಮ ಫ್ಯಾಮಿಲಿಯಲ್ಲಿ ಸಾಹಿತ್ಯ ಎಂಬ ಹೆಸರು ಪಡೆದವರು ಇಲ್ಲ. ಆದರೆ ವಿದ್ಯಾಭ್ಯಾಸದ ಬಗ್ಗೆ ಗೌರವ ಇರುವವರು ಹಾಗೂ ಪುಸ್ತಕದ ಬಗ್ಗೆ ಪ್ರೀತಿ ಇರುವ ಹಿನ್ನೆಲೆಯಲ್ಲಿ ನಾನು ಬೆಳೆದು ಬಂದಿದ್ದೇನೆ. ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೀಗೆ ಎಲ್ಲರೂ ಕೂಡ ಮನೆಯಲ್ಲಿ ವಿದ್ಯಾವಂತರೇ. ಮತ್ತೆ ನಮ್ಮಲ್ಲಿ TV ಮೊದಲಾದ ಮನರಂಜನಾ ಮಾಧ್ಯಮಗಳು ಇರಲಿಲ್ಲ. ಅವಾಗ ನಾವು ವಿದ್ಯಾರ್ಥಿಗಳು ಶಾಲೆ ಮನೆ ಆಮೇಲೆ ಪುಸ್ತಕಗಳು ಓದುದು, ಮುಗಿಬಿಟ್ಟು ಪುಸ್ತಕಗಳನ್ನು ಓದುವಂತಹ ಉತ್ಸಾಹ ನಮಗಿತ್ತು. ಅದಕ್ಕೆ ಸರಿಯಾಗಿ ನಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಅಥವಾ ನಮ್ಮ ಮನೆಗೆ ತರಿಸುವಂತ ದಿನಪತ್ರಿಕೆಗಳು ವಾರಪತ್ರಿಕೆಗಳು ಕಲಕತೆ ಪುಸ್ತಕಗಳೆಲ್ಲ ನಾವು ಓದ್ತಾ ಇದ್ವಿ. ಆಮೇಲೆ ಶಾಲೆಗಳಲ್ಲೂ ಅಷ್ಟೇ, ಲೈಬ್ರರಿ ಗ್ರಂಥಾಲಯ ಅಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ಬುಕ್ ಇಡ್ತಾ ಇದ್ರು. ಅದನ್ನೆಲ್ಲ ನಮ್ಮ ಅಧ್ಯಾಪಕರು ನೀತಿ ಕಥೆಗಳನ್ನೆಲ್ಲ ಓದಿ ಅಂತ ಪ್ರೋತ್ಸಾಹಿಸುತ್ತಾ ಇದ್ದರು. ಹೀಗೆಲ್ಲ ಆಗಿ ಏನೋ ನಂಗೆ ಗೊತ್ತಿಲ್ಲದೇನೆ ನನಗೆ ಓದುವ ಹವ್ಯಾಸ ಬಂದಿದೆ ಅಂತ ಹೇಳ್ಬೋದು.
2: ಆದ್ರೆ ನಿಮ್ಮ

0: ಭಾವನೆಗಳು ಮನಸ್ಸಿನಲ್ಲಿರುವಂಥದ್ದನ್ನು ನಿಮಗೆ ವ್ಯಕ್ತಪಡಿಸೋದಕ್ಕೆ ಒಂದು ಬರಹನ ನೀವು ಮಾಧ್ಯಮ ಮಾಡಿಕೊಂಡ್ರಿ ಅಂತ ಅನ್ಸುತ್ತೆ.
1: ಹೌದು, ಶಾಲಾ ದಿನಗಳಲ್ಲಿ ನಮಗೆ ಈಗ ಅಧ್ಯಾಪಕರೆಲ್ಲ ಪ್ರಬಂಧ ಸ್ಪರ್ಧೆಗೆ ಭಾಗವಹಿಸಿ, ಭಾಷಣಕ್ಕೆ ಭಾಗವಹಿಸಿ ಈ ರೀತಿಯೆಲ್ಲ ಪ್ರೋತ್ಸಾಹ ಕೊಡೋರು. ನಮಗೆ ಇಷ್ಟ ಇದ್ದರೂ ಇಲ್ಲದಿದ್ರು ಭಾಗವಹಿಸ್ತಾ ಇದ್ವಿ. ಭಾಗವಹಿಸಿದ ಮೇಲೆ ಬಹುಮಾನ ಎಲ್ಲ ಬಂದಾಗ ನಮ್ಗೊಂಥರ ಸಹಜವಾದ ಖುಷಿ. ಸಾಧನೆಯನ್ನು ಸಣ್ಣದಲ್ಲಿ ದೊಡ್ಡದಲ್ಲಿ ಇನ್ನೊಬ್ಬರು ಬೆನ್ನು ತಟ್ಟಿದಾಗ ಸಂತೋಷ ಪಡ್ತೀವಿ. ಪೇಪರಲ್ಲಿ ನಮ್ಮ ಹೆಸರು ಮುದ್ರಿತವಾಗಿ ಬಂದ್ರೆ ಬಹಳ ಸಂತೋಷ ಪಡ್ತಾ ಇದ್ವಿ. ಆ ವಯಸ್ಸಿನಲ್ಲಿ ಬಹಳ ಹೆಮ್ಮೆ ಆಗ್ತಿತ್ತು. ಇದೇ ರೀತಿ ಮುಂದೆ ನಾನು
0: ನೀವು ಪೇಪರ್ಗಳಲ್ಲೆಲ್ಲ ಪುಟ ಪುಟ್ಟದಾಗಿ ಲೇಖನ ಬರಿತಾ ಬರಿತಾ ನಿಮ್ಗೆ ಈ ಪ್ರವಾಸ ಕಥನನ್ನು ಬರಿಬೇಕು ಅಂತ ಅನಿಸ್ತಲ್ವಾ?
1: ಪ್ರವಾಸ ಕಥನ ಯಾಕೆ ಬರಿಬೇಕಂತ ಅನಿಸ್ತಂದ್ರೆ, ಮೊದಲನೇದಾಗಿ ನನ್ಗೆ ನಾನು ಕೆಲಸದಲ್ಲಿದ್ದಾಗ ಹಲವಾರು ಉದ್ಯೋಗ ನಿಮಿತ್ತ ಪ್ರವಾಸಗಳಿದ್ದವು. ಅದು ಹೆಚ್ಚಿಂದು ಐರೋಪ್ಯ ದೇಶಗಳು ಅಂದ್ರೆ ಜರ್ಮನಿ, ಫ್ರಾನ್ಸ್ ಆ ತರ ಎಲ್ಲ ಇತ್ತು. ಹಾಗೆ ಈಗ ಆಗಿನ ಕಾಲದಲ್ಲಿ ಇಂಜಿನಿಯರ್ ಪದವೀಧರರು ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋಗುದು ಸ್ವಲ್ಪ ಅತಿಯಾಗಿತ್ತು. ಯಾಕಂದ್ರೆ ನಾನು ಹೇಳ್ತಾ ಇರೋದು 90-95 ಆ ಟೈಮ್ನಲ್ಲಿ ಇಂಜಿನಿಯರ್ಸ್ ಅಲ್ಲದವರಿಗೆ ವಿದೇಶ ಪ್ರಯಾಣ ಸ್ವಲ್ಪ ಕಡಿಮೆನೆ ಇತ್ತು. ಅಂತದ್ರಲ್ಲಿ ನನಗೆ
0: ನೀವು ಬಿಎಸ್ಸಿ ಮಾಡಿಕೊಂಡು?
1: ಹೌದು, ಆಮೇಲೆ ಕೆಲಸದಲ್ಲಿ ಇದ್ದುಕೊಂಡು MBA ಮಾಡಿದೆ. ಆದ್ರೆ ನಮ್ ಕಂಪನಿ 14 ದೇಶಗಳಲ್ಲಿ ಅದರ ಪ್ರೆಸೆನ್ಸ್ ಇದ್ದ ಕಾರಣ ನಮ್ಗೆ ಅವಕಾಶ ಸಿಕ್ತು. ಈ ಮಟ್ಟಿಗೆ ನಾನು ನಮ್ಮ ಉದ್ಯೋಗದಾತ ಸಂಸ್ಥೆಗೆ ಆಭಾರಿ. ನಮಗೆ ಅವಕಾಶ ಸಿಕ್ಕಿದಾಗ ಆಗ ನಮ್ಮ ಬಂಧು ವಲಯದಲ್ಲೆಲ್ಲ ಇಂಜಿನಿಯರ್ ಅಲ್ಲದೆ ಇದ್ರೂ ಫಾರಿನ್ ಗೆ ಹೋಗುದು ಅಂದ್ರೆ ಒಂದು ಖುಷಿಯ ವಿಚಾರ ಆಗಿತ್ತು. ಮತ್ತೆ ಈಗಿನಷ್ಟು ಲ್ಯಾಪ್ಟಾಪ್ ಇತ್ಯಾದಿ ಇದ್ದಿರ್ಲಿಲ್ಲ. ನನಗೂ ಒಂದು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರತಿಯೊಂದು ಹೊಸತು. ಕೆಲವು ಅನುಭವಗಳನ್ನು ಹೇಳೋದಿದ್ರೆ, ಫಸ್ಟ್ ಟೈಮ್ ನಾನು ಜರ್ಮನಿಗೆ ಹೋದಾಗ ಹೋಟೆಲ್ ನಲ್ಲಿ ರೂಮ್ ಅಂತ ಕಾರ್ಡ್ ಕೊಟ್ರು. ನನಗೆ ಬೀಗ, ಕೀಲಿಕೈ ಇಂಥವೇ ನೋಡಿ ಅಭ್ಯಾಸ ಆಗಿ ಇದನ್ನ ಹೆಂಗಪ್ಪ ಓಪನ್ ಮಾಡೋದು ಅಂತ ಆ ಭಾವನೆ ಬಂತು. ಆಮೇಲೆ ನಮ್ಮ ಇಂಡಿಯಾದ ವ್ಯವಸ್ಥೆಗೆ ಅಭ್ಯಾಸ ಆಗಿ ಸ್ವಲ್ಪ ಗಲಿಬಿಲಿ ಗೊಂದಲ ಆಗಿದ್ದಿದೆ. ಹೊಸ ಅನುಭವಗಳು ಅವಾಗ. ಆಮೇಲೆ ಅಲ್ಲಿ ಆಹಾರ ಎಲ್ಲ ಏನಿತ್ತು, ಸಹಜವಾಗಿ ನಾವು ಫಾರಿನ್ ಗೆ ಹೋಗಿ ಬಂದೆ ಅಂತಾಗ ಮನೆಯಲ್ಲೆಲ್ಲ ಅಲ್ಲಿಗೇನು ನೋಡಿದ್ರಿ, ಹಾಗೆ
0: ಎಲ್ಲಾನು ಹೇಳೋಣ, ಎಲ್ಲರ ಹಂಚಿಕೊಳ್ಳೋಣ.
1: ಅದು ನಮಗೆ ನೆನಪಿರಲ್ಲ. ಅವಾಗ ನಾನು ಸುಮ್ಮನೆ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಲ್ಲಿ ಬರೆಯೋದಂತ ಒಂದು ದಾಖಲೀಕರಣ ತರ ನನಗೆ ಒಂದು ಇರಲಿ ಎನ್ನೋ ತರ ದಾಖಲೆ ಮಾಡ್ತಾ ಹೋದೆ. ಅದು ಬಂದ ಮೇಲೆ ಸ್ವಲ್ಪ ಅದನ್ನು ಬರೆಯೋಕೆ ನೋಡಿದೆ. ಆಮೇಲೆ ನಾನು ಕೆಲಸದಲ್ಲಿ ಇದ್ದ ಕಾರಣ ನನಗೆ ಈ ಪತ್ರಿಕೆಗಳನ್ನೆಲ್ಲ ಅಷ್ಟಾಗಿ ಓದಲು, ದಿನ ಓದಲು ಸಮಯ ಆಗ್ತಿರ್ಲಿಲ್ಲ. ಆದ್ರೂ ಅದೇನೋ ಸೆಳೆತ, ಭಾನುವಾರ ಬೇರೆ ಬೇರೆ ಪತ್ರಿಕೆಗಳ ಪುರವಣಿಯತ್ತೆಲ್ಲ ಕಣ್ಣು ಹಾಯಿಸ್ತಾ ಇದ್ದೆ. ನಾನು ಬರೆಯಲ್ಲೋ ಇದನ್ನು, ಪ್ರವಾಸದ ಅನುಭವಗಳನ್ನು ಬರೆಯೋಣ, ನೋಡೋಣ, ಪ್ರಕಟ ಆದ್ರೆ ಆಗುತ್ತೆ, ಆ ತರ ಒಂದು ಭಾವನೆ ಬಂತು. ಹಾಗೆ ಕೆಲವು ಬರ್ದೆ, ಕೆಲವು ಪ್ರಕಟನ ಆಯ್ತು. ಇನ್ನು ಕೆಲವರು ಬರೆದವರು, ನೀನ್ ಚೆನ್ನಾಗಿ ಬರ್ತೀಯಾ ಅಂತ ಅಂದಾಗ ಒಂಥರ ಖುಷಿ ಆಯ್ತು. ಹಾಗೆಲ್ಲಾಗಿ ನನಗೆ ನಮ್ಮ ಬರಹಕ್ಕೆ ಒಂದು ಭರವಸೆ ಅಂತ ಸಿಕ್ಕಿದಾಗ ಹಾಗೆ ಬರೆಯುವ, ದಾಖಲಿಸುವ ಅಭ್ಯಾಸ ಆಯ್ತು. ಆ ಅಭ್ಯಾಸವೇ ಹವ್ಯಾಸ ಆಯ್ತು ಅಂತ ಹೇಳ್ಬಹುದು.
0: ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದೆ.
1: ಇಷ್ಟವಾದ ಒಂದು ಪ್ರವೃತ್ತಿ ದಾಖಲೀಕರಣ ಅಂತ ಹೇಳ್ಬಹುದು. ಈಗ ನಾನು ಎಲ್ಲೆಲ್ಲ ನೋಡಿದೆ, ಏನು ನೋಡಿದೆ, ಏನ್ ತಿಂದೆ. ಯಾಕೆಂದ್ರೆ ನಾನು ವಿದೇಶ ಪ್ರವಾಸ ಅದು ಉದ್ಯೋಗ ನಿಮಿತ್ತ ಮಾಡುತ್ತಿದ್ದ ಸಮಯದಲ್ಲಿ ಮಹಿಳೆಯರು ಏಕಾಂಗಿಯಾಗಿ ಹೋಗುದು ಸ್ವಲ್ಪ ಕಡಿಮೆನೆ ಇತ್ತು. ಈ ಐರೋಪ್ಯ ದೇಶಗಳಲ್ಲಿ ನಾನು ಹೋಗಿದ್ದ ಸಮಯ ಎಲ್ಲ ತುಂಬಾ ತಂಪು, ಹಿಮ ಸುರಿಯುತ್ತಿದ್ದ ಮಳೆ. ನಮ್ಮಲ್ಲಿ ನಾವು ದಕ್ಷಿಣ ಭಾರತದವರಿಗೆ ಹಿಮ ನೋಡುವ ಅವಕಾಶ ಬಹುತೇಕ ಸಿಗುವುದೇ ಇಲ್ಲ. ಅಂತದ್ರಲ್ಲಿ ನಮ್ಗೆ ಅಲ್ಲಿ ಇಟ್ ವಾಸ್ ಸೋ ನೈಸ್ ಫೀಲಿಂಗ್ ಟು ವಾಕ್ ಇನ್ ಇಟ್ ಇಸ್ ಸ್ನೋಯಿಂಗ್ ಅಂತ, ಅದು ಕೋಟು ಬೂಟ್ ಎಲ್ಲ ಹಾಕೊಂಡು ಒಂಥರ ಆ ರೀತಿ ಅನುಭವಗಳನ್ನ ನಾನು ಮನೆಯಲ್ಲಿ ಹೇಳ್ಕೋಬೇಕು, ಆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು. ಆಮೇಲೆ ಕಿವಿ ಹಣ್ಣು ಇನ್ನೇನೋ ಅಲ್ಲಿ ಎಲ್ಲ ಸ್ಥಳೀಯ ಹಣ್ಣುಗಳೆಲ್ಲ ತಿನ್ನೋ ಇದನ್ನೊಂದು ಫೋಟೋ ತೆಗೆಯೋಣ, ದಾಖಲೆ ಮಾಡೋಣ ಹೇಳೋಣ ಅಂತ.
0: ಈಗ ನಿಮ್ಗೆ ಅಲ್ಲಿ ಹೋದಾಗ ಅದನ್ನ ಅನುಭವಿಸುವಾಗ ಒಂಥರ ಖುಷಿ ಆಗತ್ತೆ. ಆ ಅನುಭವನ ಬಂದು ಮನೆಯಲ್ಲಿ ಎಲ್ಲರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ಳುವಾಗ ಅದೇ ಒಂಥರ
1: ಖುಷಿ ಇತ್ತು.
0: ನಂತರ ನೀವು ಅದನ್ನ ಬರೆದು ಬರವಣಿಗೆಗೆ ಇಳಿಸ್ತೀರಲ್ಲ, ಇಳಿಸಿದ ಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೆ?
1: ಒಂಥರ ಈಗ ನನ್ನ ಪ್ರಕಾರ ಬರವಣಿಗೆ ಬರಿಬೇಕು ಅನ್ನೋದು ಕೂಡ ಒಂದು ರೀತಿಯ ಇಂಟರ್ನಲ್ ಪ್ರೆಷರ್, ಒತ್ತಡ ತರ. ಸೊ ಬರೆದಾಗ ವಾ ನಿರಾಳತೆ ಅಂತ ಅನಿಸಿದ್ದಿದೆ. ನನ್ನ ವೈಯಕ್ತಿಕ ಅನುಭವದಲ್ಲಿ ಎಷ್ಟೊಂದ್ಸಲ ನಾವು ಬೇರೆ ಏನೋ ಕೆಲಸದಲ್ಲಿ ಮಗ್ನಳ ಆಗಿರುವಾಗ ಏನೋ ಒಂದು ಆಲೋಚನೆ ಬರುತ್ತೆ, ಆಮೇಲೆ ಆಗೇನು ನೆನಪಿಸ್ಕೊಂಡೆಲ್ಲ ಬರ್ಬೇಕಂದ್ರೆ ನೆನಪೇ ಉಳಿಯಲ್ಲ. ಅದಕ್ಕೆ ತಕ್ಷಣ ಒಂದು ಜಾಟಿಂಗ್ ಡೌನ್ ಅನ್ನೋ ತರ ಆದ್ರೂ ಬರೆದಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೀಗೆ ನೀವು ಹೇಳಿದಂಗೆ ಆ ಕ್ಷಣ ಅನುಭವಿಸೋದು ಬೇರೆ, ಬರೆಯೋದು ಬೇರೆ. ಒಂದು ರೀತಿಯಲ್ಲಿ ಭಾಷೆ ಅಭಿವೃದ್ಧಿ ಆಗುತ್ತೋ ಏನೋ, ನಮ್ಮ ಮನಸ್ಸಿಗಂತೂ ಖುಷಿ
0: ಖುಷಿ ಕೊಡುತ್ತೆ.
1: ಸೊ ಆತ್ಮತೃಪ್ತಿ ಎಂಬುದೇ ಮುಖ್ಯ ಉದ್ದೇಶ ಅಂತ ಹೇಳ್ಬಹುದು.
0: ಹೀಗೆ ನೀವು ಪತ್ರಿಕೆಗಳಿಗೆ ಬರೆಯೋದ್ರ ಜೊತೆಗೆ ಅಂತರ್ಜಾಲ ಪತ್ರಿಕೆ ನಡೆಸ್ತಾ ಅದರ ಸಂಪಾದಕಿ ಕೂಡ ಆಗಿದ್ದೀರಾ. ಈ ನಿಮ್ಮ ಶಿಫ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಂಗೆ. ಯಾಕೆ ನಿಮ್ಗೆ ಈ ಶಿಫ್ಟಿಂಗ್ ಬೇಕು ಅಂತ ಅನ್ನಿಸ್ತು?
1: ಫಸ್ಟಿಗೆ ನಾನು ಈಗ ಹೇಳ್ದಂಗೆ ನನ್ನ ಪ್ರವಾಸದ್ದಿರ್ಬೋದು ಅಥವಾ ಏನೋ ಆಫೀಸಲ್ಲಿ ಸಂಭವಿಸಿದ ಅನುಭವಗಳ ಏನೋ ಅದನ್ನ

0: ನಾನೊಂದು ವ್ಯಕ್ತಿತ್ವ ವಿಕಸನ ಶೈಲಿಯ ರೀತಿಯಲ್ಲಿ ಬರೆಯೋದು, ಅದನ್ನು ಪತ್ರಿಕೆಗೆ ಕಳಿಸೋದು, ಅದು ಪ್ರಕಟ ಆದಾಗ ಸಂತೋಷ ಪಡೋದು ಇತ್ಯಾದಿ ಇದ್ದೇ ಇತ್ತು. ಜೊತೆಗೆ ನನಗೆ ಅನಿಸ್ತು, ಇದೆಲ್ಲ ಈಗ ಮುದ್ರಣ ಮಾಧ್ಯಮದಲ್ಲಿ ಇದ್ರೆ ಅದು ಒಂದು ಕಡೆ ಇರುತ್ತೆ, ಇಂದಿನ ಸುದ್ದಿ ನಾಳೆಯ ರದ್ದಿ ಅಂತ ಒಂದು ಹೇಳ್ತಾರೆ. ಆಮೇಲೆ ಈ ಆಕ್ಸೆಸಿಬಿಲಿಟಿ, ಈಗ ನಮ್ಮ ಹಳ್ಳಿ ಲೇಖನದ ಎಲ್ಲಿದೆ ಅಂತಂದ್ರೆ, ನಮ್ಗೆ ಮುದ್ರಿತ ಪತ್ರಿಕೆ ನಾವೊಂದು ಕಡೆ ಇಟ್ಟಿರ್ತೀವಿ, ಹುಡುಕ್ಬೇಕು. ಅದೇ ಅಂತರ್ಜಾಲ ಮೀಡಿಯಾ, ಅವಾಗ ನನಗೆ ಅನಿಸ್ತು ನಾನು ಡಿಜಿಟಲೈಸೇಷನ್ ಮಾಡಬೇಕು. ಆಮೇಲೆ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದೆ, ಕೆಲವರು ಬ್ಲಾಗ್ ಅಂತ ಬರೆಯೋಕೆ ಶುರು ಮಾಡಿದ್ರು. ಸರಿ, ನಾನು ಯಾಕೆ ಬ್ಲಾಗ್ ಬರಿಬಾರ್ದು, ಪತ್ರಿಕೆಯಲ್ಲಿ ಬರಲಿ ಬರದಿರಲಿ ನಾನೊಂದು ಬ್ಲಾಗ್ ಶುರು ಮಾಡ್ತೀನಿ ಅಂತ. ನಾನು ಮಾಲಾ ಅಯ್ಯನ ಅಂತ, ಮಾಲಾ ನನ್ನ ಹೆಸರಿನ ಭಾಗವೇ, ಅಯ್ಯನ ಅಂದ್ರೆ ಪ್ರಯಾಣ. ಸೊ ನನ್ನ ಪ್ರಯಾಣದಲ್ಲಿ ನಾನು ಗಮನಿಸಿದ ವಿಷಯಗಳು, ಒಂದು ಚಿತ್ರ, ಆ ಚಿತ್ರಕ್ಕೊಂದು ನಾಲ್ಕು ಸಾಲು, ಏನೋ ವಿಶೇಷ ತಿಂಡಿ, ಅದರ ಹೆಸರುಗಳು ಕೂಡ ನಮಗೆ ಆಮೇಲೆ ಹೇಳಕ್ಕೆಲ್ಲ ಬರೋದಿಲ್ಲ, ಬಟ್ ಬರೆದಿಟ್ರೆ ಒಂದು ಖುಷಿ ಆಗುತ್ತೆ. ಹಾಗೆ ಅದನ್ನೆಲ್ಲ ನಾನು ನನ್ನ ಬ್ಲಾಗ್ ಅಲ್ಲಿ ಬರೆಯಕ್ಷ ಮಾಡಿದೆ.
1: ಜೊತೆಗೆ ಈ ನಿಮ್ಮ ಬರೆಯುವ ಪ್ರಯಾಣದಲ್ಲಿ, ಯಾನ ಅಂತ ಹೇಳಿದ್ರಿ ಅಲ್ವಾ, ಈ ಪ್ರಯಾಣದಲ್ಲಿ ನೀವೊಬ್ರೆ ಹೋಗದೆ ಒಂದಷ್ಟು ಜನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ
0: ಅದು ಯಾಕೆ ಅನ್ನಿಸ್ತು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆ ನಾವು ಬರೆದಿದ್ದು ನಮ್ ಖುಷಿ ಹೌದು, ಇನ್ನೊಬ್ರು ನೋಡಿದ್ರೆ ಇನ್ನಷ್ಟು ಖುಷಿ ಅಂತಿರುತ್ತೆ. ಆದರೆ ಈ ಹೆಚ್ಚು ಜನರಿಗೆ ತಲುಪೋಕೆ ನಾನು ಏನ್ ಮಾಡಿದೆ, ಏನೋ ಪೋಸ್ಟ್ ಮಾಡಿದ ನಂತರ ನನ್ನ ನಿಕಟವರ್ತಿಗಳು, ಸಹೋದ್ಯೋಗಿಗಳು ಇಂಥವ್ರಿ ಎಲ್ಲ ಅವರಿಗೆ ಹೇಳ್ತಾ ಇದ್ದೆ, ನನ್ನೊಂದು ಪೋಸ್ಟ್ ಹಾಕಿದ್ದೀನಿ ನೋಡು ಅಂತ. ಆಮೇಲೆ ಅದೊಂದು ನಾನು ಗಮನಿಸಿದೆ, ಈಗ ನಾವು ಬರೆದಿದ್ದು ನಾವೇ ಓದೋದು, ಇನ್ನೊಬ್ರಿಗೆ ಓದು ಅಂತ ಹೇಳೋದು, ರೀಚ್ ಇಸ್ ವೆರಿ ಲೆಸ್, ಅಂದ್ರೆ ತುಂಬಾ ಕಡಿಮೆ ಜನ ತಲುಪುತ್ತೆ, ಎಲ್ಲರಿಗೂ ಆಸಕ್ತಿ ಇರಲ್ಲ. ನನಗನಿಸ್ತು ನಾನು ಬರೆಯದ್ರ ಜೊತೆಗೆ ಇನ್ನು ಕೆಲವರು ಬರೆದ್ರೆ ಸಹಜವಾಗಿ ಒಬ್ಬ ಬರಹಗಾರ ಒಂದು 10-15 ಓದುಗರನ್ನು ತನ್ನ ಜೊತೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಎಲ್ರಿಗೂ ನಾನು ಬರೆದಿದ್ದು ನನ್ನ ಫ್ರೆಂಡ್ಗೆ ಹೇಳೋಣ ಎಲ್ಲ ತುಡಿತಾ ಇರುತ್ತೆ, ಹಂಚಿಕೊಳ್ಳೋಣ ಅಂತ ಇರುತ್ತೆ.
1: ಅಂದ್ರೆ ನಿಮ್ಮ ಅಂತರ್ಜಾಲ ಪತ್ರಿಕೆ ಉದ್ದೇಶ ಏನು?
0: ಉದ್ದೇಶ ಬರೆಯಬೇಕೆಂಬ ಆಸಕ್ತಿ ಇರುವವರು ಯಾರು ಬೇಕಿದ್ರು ಬರಿಬಹುದು. ಇಲ್ಲಿ ಬರೆಯಲು ಬಹಳ ಪ್ರಕಾಂಡ ಪಂಡಿತರೇನು ಆಗ್ಬೇಕಾಗಿಲ್ಲ. ನಿಮಗೆ ಅಕ್ಷರದ ಮೇಲೆ ಪ್ರೀತಿ ಇದೆಯಾ, ಇಲ್ಲಿದೆ ವೇದಿಕೆ ಅನ್ನೋ ತರ. ಅದಕ್ಕೆ ನಮ್ಮ ಟ್ಯಾಗ್ ಲೈನ್ ನಾವು ಅಕ್ಷರದ ಮೇಲೆ ಅಕ್ಕರೆಯುಳ್ಳವರಿಗಾಗಿ ಅಂತ ಮಾಡಿದ್ದೆ. ಯಾಕೆಂತಂದ್ರೆ ಕೆಲವರು ಹೇಳ್ತಾ ಇದ್ರು, ನಮ್ಗೆ ಬರೆಯಕ್ಕೆ ನಂಗೆ ವಿಷಯ ಗೊತ್ತಾಗೋದಿಲ್ಲ, ನಂಗೆ ಹೇಗೆ ಬರಿಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ತೋಚಿದ್ದನ್ನು ಗೀಚಿ ಆಮೇಲೆ ಅದಕ್ಕೆ ಒಂದು ಚೌಕಟ್ಟು ಕೊಡಿ ಅಷ್ಟೇ ಆಗುತ್ತೆ. ಅಥವಾ ಒಂದು ನಿಮ್ಗೆ ಏನೊಂದು ಚಿತ್ರ ಕಾಣಿಸ್ತ, ಅದಕ್ಕೊಂದು 2 ಸಾಲು ಬರೀರಿ. ಅದನ್ನೆಲ್ಲ ಬರೆಯಲು ತೀರಾ ವಿದ್ವತ್ ಏನು ಬೇಕಾಗಿಲ್ಲ. ಅಥವಾ ನೀವು ಮಹಿಳೆಯರೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಸಾಂಪ್ರದಾಯಿಕ ಅಡುಗೆಗಳು ಕಳೆದು ಹೋಗ್ತಾವ ಇದೆಯಲ್ಲ, ಅದಕ್ಕೊಂದು ರೂಪುರೇಷೆ ರೆಸಿಪಿ ಆ ತರ ಮಾಡಿ. ಈಗ ಇದನ್ನು ನೀವು 2014-15 ಆಸುಪಾಸಿನಲ್ಲಿ ಆಲೋಚಿಸಿ, ಈಗ ಬಹಳಷ್ಟು ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ, ಆವಾಗ ಎಷ್ಟೊಂದು ಇದ್ದಿರ್ಲಿಲ್ಲ.
1: ಅಂದ್ರೆ ನೀವು ಏನೇ ಒಂದು ಚಿತ್ರ ನೋಡಿದ್ರು ಅಥವಾ ಏನೇ ಒಂದು ಫೋಟೋ ನೋಡಿದ್ರೆ ಆ ಫೋಟೋಗೆ ಒಂದು ಕ್ಯಾಪ್ಷನ್ ಬರೆಯೋ ತರ, ಪುಟಾಣಿದೊಂದು ಬರಹ ನುಡಿ ಚಿತ್ರ ಬರೆಯೋದಕ್ಕೆ ನೀವು ಒಂದಷ್ಟು ಓದುಗರಿಗೆ ಪ್ರೋತ್ಸಾಹ.
0: ಖಂಡಿತ, ಈಗ ನಾನೇ ಫಸ್ಟ್ ವಾಕ್ಯ ರೂಪದಲ್ಲಿ ಬರೆಯಕ್ಕೂ ಕಷ್ಟ ಅಂತ. ಉದಾಹರಣೆಗೆ ನಾನು ಚೀನಾಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ತಿಂಡಿ ಕೊಟ್ರು. ಆ ತಿಂಡಿ ಅಂದ್ರೆ ನಾವು ಒಂದು ವೆಜಿಟೇರಿಯನ್ ಅದು ಹೆಂಗಿತ್ತು, ಒಂಥರ ವೀಳ್ಯದೆಲೆಯಲ್ಲಿ ಮಡಿಸಿದಂಗೆ ಏನೋ ಒಂದು ಟೊಫು ಅಂತ ಹೇಳ್ತಾರೆ ಅವರು, ಅದನ್ನು ಮಡಿಸಿಟ್ರು. ಅದರ ಹೆಸರು ಸುಶಿ, ನನಗೆ ಆ ಹೆಸರು ಇಷ್ಟ ಆಯ್ತು ತಿಂಡಿಗಿಂತ. ಅದಕ್ಕೆ ಒಂದು ಟೈಟಲ್ ಕೊಟ್ಟೆ, ಸುಶಿ ತಿಂದ ಖುಷಿ ಅಂತ. ಈಗ ನೋಡಿ, ಸೊ ಈ ರೀತಿ ಹೀಗೆ ಬರೆಯೋದು ನನ್ ಖುಷಿ ಅಷ್ಟೇ, ಬರಹ ಚೆನ್ನಾಗಿದೆ ಅಂತ ಅದರ ಅರ್ಥ ಅಲ್ಲ, ನನ್ಗೆ ಬರೆಯೋ ಖುಷಿ. ಈ ತರ ನಾನು ನನ್ನ ಸಹವರ್ತಿಗಳು ಮತ್ತೆ
1: ಈ ತರ ಕ್ಯಾಪ್ಷನ್ ಕೊಟ್ಟು ನೀವು ಬರೆಯೋದ್ರಲ್ಲಿ ಇದು ತುಂಬಾ ಏನು ಇಲ್ಲ ಅಂತ ಅನ್ಸಿದ್ರು, ಆ ಕ್ಯಾಪ್ಷನ್ ಮತ್ತೆ ಅದ್ರ ಅನುಭವನ ನೀವು ಬರ್ಕೊಂಡಾಗ ಆತರ ಎಷ್ಟೋ ನಮ್ಮ ಕೇಳುಗರಿಗೂ ಇದ್ದೇ ಇರತ್ತೆ, ಎಷ್ಟೋ ಜನಕ್ಕಿರುತ್ತೆ. ಸೊ ಆ ತರದೊಂದು ಸಣ್ಣದೊಂದು ಸನ್ನಿವೇಶ ತಗೊಂಡು ಚಿಕ್ಕದಾಗಿ ಬರೆದ್ರು ಆ ಬರಹ ಅನ್ನೋದು ನಮ್ಮ ಕೈಗೆ ಕೂಡ
0: ಖಂಡಿತ. ಈಗ ಇನ್ನು ಕೆಲವರು ನಮ್ಮ ಬಂಧುಗಳಿರ್ಬೋದು ಅಥವಾ ಅವರು ಬರೀತಾರೆ, ಏನೋ ತಮಗೆ ಸೋಚಿದಂಗೆ ಬರುತ್ತೆ, ಅದನ್ನ ಸ್ವಲ್ಪ ಒಂದು ಚೌಕಟ್ಟಲ್ಲಿ ನಾವು ತರಬಹುದು. ಇನ್ನು ಕೆಲವರು ಶೀರ್ಷಿಕೆ ಕೊಡಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು,
1: ಅದಕ್ಕೆ
0: ಈಗ ಆಸಕ್ತಿ ಇರೋರಿಗೆ ಸ್ವಲ್ಪ ಹೆಲ್ಪ್ ಕೊಟ್ರೆ
1: ಅಲ್ವಾ
0: ಒಟ್ಟಿಗೆ ಹೋಗೋಣ.
1: ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹನ ಕೊಡ್ತೀರಾ ಅಂತ ಅನ್ಸುತ್ತೆ ಅಲ್ವಾ ಬರಹಗಾರರಿಗೆ
0: ಒಂದು ರೀತಿಯಲ್ಲಿ. ಹೌದು, ಅಂದ್ರೆ ನಾನು ಶುರು ಮಾಡಿದ ಟೈಮಲ್ಲಿ ಎಷ್ಟೊಂದು ಜನ ಸ್ಮಾರ್ಟ್ ಫೋನ್, ಈಗ ನಮ್ಮಂತ ಮಿಡ್ಲ್ ಏಜ್ ದಾಟಿದವರಿಗೆ ಸ್ಮಾರ್ಟ್ ಫೋನ್ ನಾವು ಕಂಡಿರೋದು ಇತ್ತೀಚೆಗೆ. ಸೊ ಅದರ ಎಲ್ಲಾ ಫೀಚರ್ಸ್ ಎಲ್ಲ ಗೊತ್ತಿಲ್ಲ. ಕಂಪ್ಯೂಟರ್ ಈ ಉದ್ಯೋಗಕ್ಕೆ ಹೋದವರಿಗೆ ಗೊತ್ತಿರುತ್ತೆ, ಗೃಹಿಣಿ ಆಗಿದ್ದವರಿಗೆ ಅಷ್ಟಾಗಿ ಗೊತ್ತಿಲ್ಲ. ಆದ್ರೆ ಈಗ ಚೇಂಜ್ ಆಗಿದೆ, ಮೊದಲೇ ಹಂಗಿತ್ತು. ಅವಾಗ ಎಷ್ಟೊಂದು ಜನ ಹೇಳಿದ್ದಾರೆ, ಅದೇನೋ ನೀನು ಅಂತರ್ಜಾಲ ಪತ್ರಿಕೆ ಅಂತೀರ, ನನಗೆ ಅದೆಲ್ಲ ಟೈಪ್ ಮಾಡಕ್ಕೆ ಬರಲ್ಲ, ಕಾಗದದಲ್ಲಿ ಬರೆದು ಕಳಿಸ್ತೀನಿ ನೀನು ಟೈಪ್ ಮಾಡಿ ಹಾಕು ಅಂತ. ನಾನು ಅದನ್ನು ಫಸ್ಟ್ ಫಸ್ಟಿಗೆ ನಾನೇ ಮಾಡ್ತಾ ಇದ್ದೆ. ಅಥವಾ ಈ ಸ್ಕ್ಯಾನ್ ಮಾಡಿ

0: ಟ್ರೀಟ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ.
1: ಬರವಣಿಗೆ ಅನ್ನೋದು ನಿಮ್ದೊಂದು ಪ್ರವೃತ್ತಿ, ಹಾಗೆ ಪ್ರವಾಸಕ್ಕೆ ಹೋಗೋದು, ಚಾರಣ ಮಾಡೋದು, ಈ ಎಲ್ಲವೂ ನಿಮ್ದೊಂದು ಪ್ರವೃತ್ತಿಗಳ ವಿಭಾಗಗಳು.
0: ಅದು ಒಂದು ಪ್ರವೃತ್ತಿ ಇನ್ನೊಂದು ಪ್ರವೃತ್ತಿಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ
1: ಈ ಸ್ಫೂರ್ತಿಯಾದಂತ ಈ ಪ್ರವೃತ್ತಿಗಳು ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಜೀವನದಲ್ಲಿ?
0: ತುಂಬಾ, ನಿಜಕ್ಕೂ ಅದಕ್ಕೆ ಬೆಲೆ ಕಟ್ಟಲಾಗಲ್ಲ ಅನ್ನೋಷ್ಟು ಖುಷಿ ಇದೆ. ಮುಖ್ಯವಾಗಿ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡ ಮೇಲೆ ನನಗೆ ಒಂದು ಮಾನಸಿಕವಾಗಿ ಎಂಗೇಜ್ ಆಗಿರೋದು ಅಥವಾ ಇಂಟೆಲೆಕ್ಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅದು ನನಗೆ ಇದರಲ್ಲಿ ಖಂಡಿತ ಸಿಕ್ಕಿದೆ. ಆಮೇಲೆ ನಾನು ಒಬ್ಬಳೇ ಬರೆಯೋದಕ್ಕಿಂತಲೂ ಬೇರೆಯವರು, ನನಗಿಂತ ಚೆನ್ನಾಗಿ ಬರೆಯೋರು ಖಂಡಿತ ಇರ್ತಾರೆ, ಹಾಗೆಂತ ನಾನು ಸ್ವಲ್ಪ ಹೆಲ್ಪ್ ಕೊಟ್ಟು ಬರೆದವರು ಇರ್ತಾರೆ, ಅವರು ಸರೋಹನ್ನೆಯಲ್ಲಿ ನಾನು ಬರೆದು ಆಮೇಲೆ ನನಗೆ ಬೇರೆ ಪತ್ರಿಕೆಗೆ ಬರೆಯೋಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂತು, ಅಲ್ಲಿ ಪ್ರಕಟ ಆಯಿತು, ಆಮೇಲೆ ಪ್ರಕಟ ಆದ ಫೋಟೋ ತೆಗೆದು ನಂಗೆ ಕಳಿಸೋದು ಅದೆಲ್ಲ ಮಾಡೋಕ್ಕೆ ನನಗೆ ಖುಷಿ ಆಗುತ್ತೆ.
1: ಆಮೇಲೆ ಜೊತೆಗೆ ನೀವು ಇನ್ನೊಂದು ಹೇಳಿದ್ರಿ ನನಗೆ, ನಿಮ್ಮ ಪತ್ರಿಕೆನಲ್ಲಿ ಕಂತುಗಳ ರೂಪದಲ್ಲಿ ಬರೆದಂತಹ ಲೇಖನಗಳು,
0: ಹೌದು,
1: ಆಮೇಲೆ ಪುಸ್ತಕ ಕೂಡ
0: ಅದು ಆಗಿದೆ. ಅದು ಒಂದು ಕಿರಿಯ ಸಾಹಿತಿಗಳು ಕೂಡ ಧಾರಾವಾಹಿ ಶೈಲಿನಲ್ಲಿ ಬಂದಿದ್ದು ಇದೆ, ಅದನ್ನ ಅವರು ಪುಸ್ತಕ ಮಾಡಿದ್ದಾರೆ, ಅವರು ಕಾದಂಬರಿ ಮಾಡಿದ್ದಾರೆ. ಇನ್ನು ಕೆಲವರು ಬಿಡಿ ಬಿಡಿ ಲೇಖನಗಳನ್ನು ಒಟ್ಟಾಗಿ ಒಂದು ಸುಮಾರು ಒಂದು 20-30 ಲೇಖನಗಳಾದಾಗ ಒಂದು 150 ಪುಟದ ಪುಸ್ತಕ ಆಗುತ್ತೆ. ಅದು ಮಾಡಿ ನೀವೇ ಮುನ್ನುಡಿ ಬರೀರಿ ಅಂತ ಹೇಳಿದವರಿದ್ದಾರೆ, ಆಮೇಲೆ ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನಿಸಿದವರಿದ್ದಾರೆ. ಇದೆಲ್ಲ ಖಂಡಿತ ನಾವೊಂದು ಅಕ್ಷರ ಪಯಣದ ಹಾದಿಯ ಸಂಭ್ರಮ
1: ಮತ್ತು ಸಂತೃಪ್ತಿ. ಯಾಕಂದ್ರೆ ನೀವಷ್ಟೇ ಹೋಗ್ತಾ ಇಲ್ಲ, ಪ್ರಯಾಣದಲ್ಲಿ ನೀವು ಒಂದಷ್ಟು ಜನ ಜೊತೆ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಜೊತೆಗಾರರಿಗೂ ಒಂದಷ್ಟು ಸಂತೋಷ ಸಂಭ್ರಮವನ್ನ ಕೊಟ್ಟು ನೀವು ಕೂಡ ಅದನ್ನ ಸವಿತಾ ಇದ್ದೀರಾ. ಈ ಎಲ್ಲ ನಿಮ್ಮ ಪ್ರವೃತ್ತಿಗೆ ನಿಮ್ಮ ಪರಿವಾರದವರ ಪ್ರೋತ್ಸಾಹ ಹೇಗಿದೆ?
0: ಖಂಡಿತವಾಗಿ ಪ್ರೋತ್ಸಾಹ ಇದೆ. ಅವರು ವೈಯಕ್ತಿಕವಾಗಿ ಸಾಹಿತ್ಯ ವಲಯದಲ್ಲಿ ಅಷ್ಟಾಗಿ ತೊಡಗಿಸಿಕೊಳ್ಳದಿದ್ದರು ನನ್ನ ಹವ್ಯಾಸಕ್ಕೆ ಇದು ಪರೋಕ್ಷವಾಗಿ ಖಂಡಿತ ಸಹಕಾರ ಇದೆ.
1: ಸರಿ, ಹಾಗಾದ್ರೆ ಹೇಮಾ ಅವರೇ, ನಮ್ಮ ಕೇಳುಗರಲ್ಲಿ ಯಾರಿಗಾದ್ರೂ ಬರೀಬೇಕು ಅಂತ ಆಸಕ್ತಿ ಇದ್ದು ಬರೆಯೋದು ಹೇಗೆ ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆ ಸುಲಭವಾಗಿ ಬರೆಯೋದನ್ನ ಹೇಗೆ ಪ್ರಾರಂಭ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಾ?
0: ಪತ್ರಿಕೆಗೆ ಏನು ಬರೆಯಬೇಕು, ಹೇಗೆ ಬರೆಯಬೇಕು ಅಂತ ತೀರಾ ಕಟ್ಟುನಿಟ್ಟು ಅಂತ ಇಲ್ಲದಿದ್ರು ಸ್ವಲ್ಪ ನಿರ್ದಿಷ್ಟ ಚೌಕಟ್ಟು ಬೇಕಾಗುತ್ತೆ. ಮುಖ್ಯವಾಗಿ ನಮಗೇನಂದ್ರೆ ಒಂದು ಸುಲಲಿತ ಸಾಹಿತ್ಯ ಸಾಕು. ಕೆಲವು ನಿಷೇಧಿತ ಪದಗಳೆಲ್ಲ ಬೇಡ, ಆ ರೀತಿಯ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಅಷ್ಟೇ. ಯಾವುದೇ ಪತ್ರಿಕೆಗೆ ಬರೆಯುವವರು ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಪ್ರಸ್ತುತ ಆ ಪತ್ರಿಕೆಯ ಚೌಕಟ್ಟು ಹೀಗಿದೆ ಅಂದ್ರೆ ಅಲ್ಲಿ ಯಾವ ತರ ಪ್ರಕಟ ಆಗುತ್ತೆ. ಅದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಕೆಲವರಿಗೆ ಈಗ ಒಂದು ಕಳಿಸ್ತಾರೆ, ನಂದು ಪ್ರಕಟ ಆಗಿಲ್ಲ, ನಂದು ಯಾಕೆ ಪ್ರಕಟ ಆಗಿಲ್ಲ ಅಂತ ಒಂದು ತುಡಿತಾರತ್ತೆ. ಅದು ಯಾಕಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಕಾರಣ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಮೊದಲಿನಿಂದಾಗಿ ಯಾರೇ ಆಗ್ಲಿ ಬರೆದಿದ್ದು ಎಲ್ಲಾನು ಸ್ವೀಕಾರ ಅಂತ ಆಗಲ್ಲ, ಆಗ್ಬೇಕು ಅಥವಾ ಆಗಿಲ್ಲ ಅಂತ ನಿರಾಶೆ ಪಡಬಾರ್ದು. ಯಾಕೆಂದ್ರೆ ಎವ್ರಿ ಪೇಪರ್ ಹ್ಯಾಸ್ ಇಟ್ಸ್ ಓನ್ ಥೀಮ್ ಅಂತ. ಅದು ಒಂದು. ಕೆಲವರು ಈ ವಿಶೇಷ ದಿನಗಳಿರುತ್ತೆ ನೋಡಿ, ಆ ವಿಶೇಷ ದಿನಗಳಿಗೆ ಇರುವುದು ಅದಕ್ಕಿಂತ ತೀರಾ ಹಿಂದೆ ಅಥವಾ ತೀರಾ ಮುಂದೆ
1: ಪ್ರಕಟಿಸೋದಕ್ಕೆ ಯೋಗ್ಯ ಅಂತ
0: ರಿಲೆವೆನ್ಸ್ ಸಾಂದರ್ಭಿಕತೆ ಇರಲ್ಲ, ಹಂಗಿರುತ್ತೆ. ಮತ್ತೆ 4-5 ಪತ್ರಿಕೆ ಅದನ್ನ ಅಧ್ಯಯನದ ಮಾದರಿಯಲ್ಲಿ ಗಮನಿಸಿ ಅಲ್ಲಿ ಈಗ ಯಾವ ತರ ಬರ್ತಾ ಇದೆ ನಮ್ಗೇನೊಂದು ಐಡಿಯಾ ಸಿಗುತ್ತೆ.
1: ಜೊತೆಗೆ ಪತ್ರಿಕೆಗಳಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ, ಆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ, ಓ ನಾವು ಈ ತರ ಬರಿಬೇಕಿತ್ತು. ಅದು ಸ್ಪರ್ಧೆಗಳಲ್ಲಿ ಭಾಗವಹಿಸಿರೋರ ಲೇಖನಗಳನ್ನ ಅವ್ರ ಬರಹಗಳನ್ನ ನೋಡಿದಾಗ ನಮಗೂ ಒಂದಷ್ಟು ಐಡಿಯಾ ಬರುತ್ತೆ, ಓ ನಾನು ಹೇಗೆ ಬರಿಬೇಕಾಗಿತ್ತು, ಓ ನನ್ನಲ್ಲಿ ಏನೆಲ್ಲ ನಾನು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ.
0: ಹೌದು, ಪ್ರತಿ ಬರಹಕ್ಕೂ ಅದರದ್ದೇ ಆದ ಚೌಕಟ್ಟಿರ್ತದೆ. ಉದಾಹರಣೆಗೆ ಆರಂಭದಲ್ಲಿ ಯಾವ ಪತ್ರಿಕೆಯ ಯಾವ ವಿಭಾಗಕ್ಕೆ ಬರೆಯಬೇಕೆಂದು ಅಂದ್ಕೊಂಡಿದ್ದೀರೋ ಆ ಪತ್ರಿಕೆಯ ಆ ವಿಭಾಗವನ್ನು ಸ್ವಲ್ಪ ಓದುಗಳಾಗಿ ಅಲ್ಲ ಅಧ್ಯಯನದ ದೃಷ್ಟಿಯಿಂದ ಗಮನಿಸಿ. ಉದಾಹರಣೆಗೆ ಪತ್ರಿಕೆ ನಿಯಮಾವಳಿಗಳು, ಅದು ಕೆಲವು ಪತ್ರಿಕೆಯಲ್ಲಿ ಇರುತ್ತೆ, ಪುಟಮಿತಿ ಅಂತ ಇರುತ್ತೆ, ಅಕ್ಷರ ಮಿತಿ ಇರುತ್ತೆ. ಈಗ ಕೆಲವರು ಬರಹ ಚೆನ್ನಾಗಿ ಇರ್ಬೋದು, ಬಟ್ ಆ ಪತ್ರಿಕೆ ಥೀಮ್ಗೆ ಸೂಟ್ ಆಗಲ್ಲ, ಹೊಂದಿಕೊಳ್ಳಲ್ಲ ಅಂದ್ರೆ ಪ್ರಕಟಿಸದೇ ಇರ್ಬೋದು. ಅವಾಗ ನಾವು ನಿರಾಶರಾಗೋ ಅಗತ್ಯವಿಲ್ಲ, ಅದಕ್ಕೆ ತಕ್ಕಂತೆ ನಮ್ಮನ್ನ ನಾವು ಬದಲಿಸಿಕೊಂಡ್ರೆ ಒಳ್ಳೇದು. ವಿಶೇಷ ದಿನಗಳ ಬಗ್ಗೆ ಬರೆಯೋದಾದ್ರೆ ಆ ದಿನಗಳಿಂದ ಕನಿಷ್ಠ ಒಂದು ವಾರ ಮೊದಲೇ ಪತ್ರಿಕೆ ಆಫೀಸಿಗೆ ತಲುಪುವಂಗೆ ಕಳಿಸಿದ್ರೆ ಒಳ್ಳೇದು, ಅವಾಗ ಅವರಿಗೆ ಎಡಿಟ್ ಮಾಡೋಕೆ ಟೈಮ್ ಸಿಗುತ್ತೆ. ಆಮೇಲೆ ಎಷ್ಟೊಂದು ನಮ್ಮಲ್ಲಿ ಹಾಸ್ಯ ಪ್ರಸಂಗಗಳೆಲ್ಲ ಮನೆಯಲ್ಲೆಲ್ಲ ಬರುತ್ತೆ, ಅದಕ್ಕೂ ನಾವು ಸಾಕಷ್ಟು ನಕ್ ಬಿಡ್ತೀವಿ, ಅದನ್ನೊಂದು ಬರೆಯಕ್ಕೆ ಪ್ರಯತ್ನ ಪಡ್ಬೋದು. ಈಗ ಕೆಲವರು ಕಂಟೆಂಟ್ ಸ್ಟೂಡೆಂಟ್ ಯಾವುದನ್ನ ಆಯ್ಕೆ ಮಾಡ್ಲಿ ಅಂತ ಹೇಳುವವರಿಗೆ ನಾನು ಹೇಳೋದು, ನಿಮ್ಮ ಆಸಕ್ತಿ, ಪ್ರತಿಯೊಬ್ಬರಿಗೆ ಹವ್ಯಾಸ ಇರುತ್ತೆ. ನಿಮ್ಗೆ ಗಾರ್ಡನಿಂಗ್ ಆಸಕ್ತಿ ಇದೆಯಾ, ನಿಮ್ಮ ತೋಟದಲ್ಲಿ ಹೆಂಗ್ ಮಾಡಿದ್ರಿ, ಆತರ ಏನೋ ಒಂದು ಬರಿಬಹುದು.
1: ಈಗ ಅಡಿಗೆ ವಿಚಾರ ಬರಿಬಹುದು.
0: ಹೌದು.
1: ಆಮೇಲೆ

0: ಈಗ ಹೇಳಿದ್ವಿ
1: ಆರೋಗ್ಯ,
0: ಹಾಸ್ಯ,
1: ಅಡಿಗೆ, ಆಹಾರ, ಮನೆ ಮದ್ದುಗಳು,
0: ಆಮೇಲೆ
1: ತೋಟಗಾರಿಕೆ,
0: ಹೌದು
1: ಹೈನುಗಾರಿಕೆ, ಈ ಥರ ಹಲವಾರಿದೆ. ಇನ್ನು ನಾನು ಒಂದು ಗಮನಿಸಿದ್ದೀನಿ, ಫಸ್ಟಿಗೆ ನನಗೂ ವಿಷಯ ಯಾವುದು ವಿಷಯ ಯಾವುದಂತ ನಾವು ಆ ಬಗ್ಗೆ ಕೇಂದ್ರೀಕೃತವಾಗಿ ಆಲೋಚನೆ ಮಾಡಿದಾಗ
0: ಹೌದು
1: ವಿಷಯಗಳು ಒಂದರಿಂದ ಒಂದರ ಒಂದು ಬರ್ತಾನೆ ಇರುತ್ತೆ.
0: ಹೌದು.
1: ಅದು ನಾನು ಒಂದು ಗಮನಿಸಿದ್ದೇನೆ.
0: ಅಂದ್ರೆ ನಮ್ಮನ್ನು ನಾವು ಗಮನಿಸ್ಕೋಬೇಕು, ಮತ್ತೆ ನಾವು ನಮ್ಮ ಜೀವನವನ್ನ ನಾವು ಗಮನಿಸ್ಕೊಳ್ತಾ ಇದ್ರೆ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ.
1: ಅಕ್ಕಪಕ್ಕದಲ್ಲಿ ಕೆಲವು ಕಡೆನು
0: ಸಣ್ಣ ಪುಟ್ಟ
1: ನಡೆತಿರುತ್ತೆ.
0: ಸನ್ನಿವೇಶಗಳು, ಒಂದು
1: ಹೌದು,
0: ಮಾತುಕತೆ ಆಗಿರ್ಬೋದು, ಅಥವಾ ಒಬ್ರು ಸ್ನೇಹಿತರು ನಮ್ಮ ಮನೆಗೆ ಬಂದು ಹೋಗಿದ್ದಿರ್ಬೋದು, ಅಥವಾ ನಾವು ಅವ್ರ ಮನೆಗೆ ಹೋದಾಗ ಏನೋ ಒಂದು ವಿಚಾರ ವಿನಿಮಯ
1: ಹೌದು.
0: ಆಗಿರುತ್ತಲ್ವಾ. ಸೊ ಅದನ್ನು ಕೂಡ ನಾವು
1: ಕೆಲವು ಸಲ ಯಾವುದೋ ಸಾಮಾಜಿಕ ಘಟನೆ ನಮಗೆ ತುಂಬಾ ಟಚ್ ಆಗಿರೋದು, ನೋವು
0: ಹೌದು
1: ಖುಷಿ ನೋವು ಎರಡೂ ಕೊಟ್ಟಿರ್ಬೋದು,
0: ಕೊಟ್ಟಿರುತ್ತೆ,
1: ಅಂತ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಬರೀಬೇಕು.
0: ಬರಿಬೋದು
1: ಒಂದು ಉದಾಹರಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪರೀಕ್ಷೆ ರಿಸಲ್ಟ್ ಎಲ್ಲ ಬಂದ ಕಡೆ ನಾವು ಪೇಪರ್
0: ಹೌದು
1: ಅಲ್ಲೆಲ್ಲ ಓದ್ತೀವಿ,
0: ಅಲ್ವಾ.
1: ಯಾವುದೋ ಮಗು ಬೇಜಾರದಲ್ಲಿ ಖಿನ್ನತೆಗೆ ಒಳಗಾಯ್ತು ಅಂತ, ಆ ಸಂದರ್ಭದಲ್ಲಿ ನಮಗೆ ಏನೋ ಹೇಳಬೇಕಿತ್ತು, ಮಾರ್ಕ್ಸ್ಗೆ ಅಷ್ಟು ಒತ್ತಡ
0: ಅಲ್ವಾ.
1: ಕೊಡಬಾರ್ದು ಅಂತ, ಇದೆಲ್ಲ ನಮಗೆ ಒಂದು ಅನಿಸುವಂಥದ್ದು. ಇದಕ್ಕೆ ಒಂದು ಅಕ್ಷರ ರೂಪ ಕೊಟ್ಟರೆ
0: ಹೌದು,
1: ಆ ಸಂದರ್ಭಕ್ಕೆ ಅದು ಬರುತ್ತೆ,
0: ಸಂದರ್ಭಕ್ಕೆ ನಮ್ಗೆ ಏನ್
1: ತಕ್ಕಂತೆ ಬರಿಬೇಕು.
0: ಅನ್ನಿಸಿರುತ್ತೋ ಅದಕ್ಕೆ ಒಂದು ಅಕ್ಷರ ರೂಪ ಕೊಟ್ಟು ನಾವು ಬರಹನ ಪ್ರಾರಂಭ ಮಾಡಬಹುದು
1: ಹೌದು.
0: ಅಂತ ನೀವು ಹೇಳ್ತಿದ್ದೀರ. ಈಗ ನೀವು ಹೀಗೆ ನಿಮ್ಮ ಬರಹಗಳಲ್ಲಿ ಕೆಲವನ್ನ ನೀವು ಪುಸ್ತಕಗಳಾಗಿ ಪ್ರಕಟ ಮಾಡಿದೀರ. ಅದರಲ್ಲಿ ಚಾರ್ಧಾಮ್ ಪ್ರವಾಸ ಕಥನ, ಮತ್ತೆ ಇನ್ನೊಂದು ಚಾರಣದ ಬಗ್ಗೆ ಕೂಡ ನೀವು ಬರೆದಿದ್ದೀರಾ. ಅದರಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಗಿರಬಹುದು, ಮೇಘದ ಅಲೆಗಳ ಬೆನ್ನೇರಿ ಅಂತ. ಈ ಚಾರ್ಧಾಮ್ ಪ್ರವಾಸ ಕಥನ ಮತ್ತೆ ಮೇಘದ ಅಲೆಗಳ ಬೆನ್ನೇರಿ, ಈ ಎರಡೂ ಪುಸ್ತಕಗಳನ್ನ ನೀವು ಪ್ರಕಟ ಮಾಡಿದಿರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸತ್ತೆ, ಏನ್ ಹೇಳ್ತೀರಾ?
1: ಚಾರ್ಧಾಮ್ ನನ್ನ ಮೊದಲ ಪುಸ್ತಕ, 2017 ಅದು ಪ್ರಕಟ ಆಗಿದ್ದು. ಇದು ನನಗೆ ಯಾಕೆ ಬರಿಬೇಕು ಅನ್ನೋ ತುಡಿತ ಬಂತು ಅಂದ್ರೆ, ನಾನು ಅದರಿಂದ ಮೊದಲೇ ಉದ್ಯೋಗ ನಿಮಿತ್ತ ಐರೋಪ್ಯ ದೇಶಗಳಿಗೂ ಹೋಗಿದ್ದೆ, ಈ ಕಡೆ ಪೌರಾತ್ಯ ದೇಶಗಳಾದ ಮಲೇಷ್ಯಾ, ಸಿಂಗಾಪುರ ಇತ್ಯಾದಿನೂ ಹೋಗಿದ್ದೆ. ನನಗೇನಿಸ್ತಂದ್ರೆ, ಈಗ ನಾನು ಹೋಗಿದ್ದ ಹವಾಮಾನದಲ್ಲಿ ಇರಬಹುದು, ಎಲ್ಲಿ ಹೋದರೂ ಈ ಜರ್ಮನಿ, ಫ್ರಾನ್ಸ್ ಅಲ್ಲೆಲ್ಲ ಹಿಮ ಹಿಮ ಹಿಮ ಅಷ್ಟೇ, ವಿಶಾಲವಾದ ರಸ್ತೆಗಳು, ಬಹುತೇಕ ನಿರ್ಜನವಾದ ರಸ್ತೆಗಳು, ಒಂದು ರೀತಿಯ ಏಕತಾನತೆ. ಬಹುಶಃ ನನಗೆ ಭಾಷೆ ಗೊತ್ತಿಲ್ಲ, ಹೆಚ್ಚು ಜನರು ಇಲ್ಲದೆ ಅದಕ್ಕೆ ಅನಿಸಿದ್ದಿದ್ರೂ ಇರ್ಬೋದು. ಅದೇ ಈ ಕಡೆ ಪೌರಾತ್ಯಕ್ಕೆ ಹೋದಾಗ ಬಹುತೇಕ ಇಂಡಿಯಾದ ರೀತಿಯ, ಭಾರತದ ರೀತಿಯ ವ್ಯವಸ್ಥೆಗಳು ಇತ್ತು. ಅದೇ ನಮ್ಮ ಭಾರತ ನೋಡಿ, ಕೆಳಗಡೆ ಸಮುದ್ರ ಇದೆ ಒಂದ್ ಸೈಡ್ ಅಲ್ಲಿ, ಮರುಭೂಮಿ ಇದೆ ಇನ್ನೊಂದ್ ಸೈಡ್ ಅಲ್ಲಿ, ಕಾಡು ಮೇಡಿದೆ, ಹಿಮಾಲಯ ಇದೆ. ನಮ್ಮ ಭಾರತ ಎಷ್ಟು ಸಮಗ್ರ ಅಂದ್ರೆ ಎಲ್ಲಾನು ಅಂದ್ರೆ ಅಷ್ಟು ದೊಡ್ಡದು ನಮ್ದು, ಅಷ್ಟು ವಿಶಾಲವಾಗಿದೆ, ಎಷ್ಟೊಂದು ಭೂವೈವಿಧ್ಯತೆನೂ ಇದೆ. ಬೇರೆ ಕಡೆ ಇದ್ದಿರ್ಬೋದು, ನಾನು ನೋಡಿಲ್ಲ, ಬಟ್ ನನಗೆ ಅನಿಸ್ತು ಚಾರ್ಧಾಮ ಹೋದಾಗ. ನಮ್ಮ ಕೇರಳದ ಕರಾವಳಿಯವಳು, ಇಲ್ಲಿ ಬಯಲುಸೀಮೆಯಲ್ಲಿದ್ದೀನಿ, ಪಶ್ಚಿಮ ಘಟ್ಟ ನೋಡಿದ್ದೀನಿ, ಈ ಕಡೆ ರಾಜಸ್ಥಾನ ನೋಡಿದ್ದೀನಿ, ಆ ಕಡೆ ಸುಂದರ್ಬನ್ ನೋಡಿದ್ದೀನಿ, ಎಷ್ಟು ವೈವಿಧ್ಯ. ಹಿಮಾಲಯ ನನ್ನ ಮಟ್ಟಿಗೆ ಪ್ರಥಮ ಆಗಿತ್ತು ಚಾರ್ಧಾಮ್ ಹೋಗಿದ್ದಾಗ, ಯಮುನೋತ್ರಿ, ಗಂಗೋತ್ರಿ, ಕೇದಾರ, ಬದರೆಲ್ಲ. ಅವಾಗ ನನಗೆ ವೆರಿ ಇಂಪ್ರೆಸಿವ್ ಅಂತ ಹೇಳೋದಿದ್ರು ಒಂದೇ ಶಬ್ದದಲ್ಲಿ, ತುಂಬಾ ಚೆನ್ನಾಗಿದೆ ನಮ್ಮ ಭಾರತ, ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನಿಸ್ತು. ಇದನ್ನ ಬರಿಬೇಕಂತ ಅದು 12 ದಿನದ ಪ್ರಯಾಣ ಆಗಿತ್ತು. ಪ್ರತಿದಿನವೂ ನೋಟ್ಬುಕ್ ಅಲ್ಲಿ ಬರೀತಾ ಇದ್ದೆ, ಆ ಬರೆದಿದ್ದನ್ನು ಆಮೇಲೆ ವಿಸ್ತರಿಸಿ ಪುಸ್ತಕ ಮಾಡಿದೆ. ಅದು ನನಗೆ ಬಹಳ ಖುಷಿ ಕೊಟ್ಟ ಪುಸ್ತಕ.
0: ಈಗ ನಿಮ್ಮ ಪ್ರವೃತ್ತಿಗೆ ಅಂದ್ರೆ ನಿಮ್ಮ ಬರಹಗಳಿಗೆ ಸಮಾಜ ಹೇಗೆ ಪ್ರೋತ್ಸಾಹ ನೀಡಿದೆ ಅಂತ ನಿಮ್ಗೆ ಅನ್ಸತ್ತೆ?
1: ನನಗೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಬರಹಗಾರರು ನಾವು ಬರೆಯಕ್ಕೆ ಶುರು ಮಾಡಿದ್ದು ನಿಮ್ಮಿಂದಾಗಿ ಅಂತ ಹೇಳ್ತಾರಲ್ಲ, ಅದು ಎಲ್ಲದಿನಕ್ಕ ದೊಡ್ಡ ಪ್ರಶಸ್ತಿ ಅನಿಸುತ್ತೆ.
0: ನಿಮ್ಮ ಸಹಜವಾಗಿ ಬರ್ಕೊಂಡು ಹೋಗುವಂತವರಿಗೆ ಪ್ರೋತ್ಸಾಹ ನೀಡಿ ಆ ಹೂಗಳನ್ನ ಅರಳಿಸುವಂತ ಈ ನಿಮ್ಮ ಕಾರ್ಯ ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ಕೇಳುಗರಲ್ಲೂ ಒಂದಷ್ಟು ಜನ ಈ ನಿಮ್ಮ ಬಳಗಕ್ಕೆ ಸೇರ್ಕೊಂಡು ಅವರಲ್ಲಿರೋ ಬರಹವನ್ನ ಬೆಳಗಿಸ್ಕೊಂಡು ಒಂದು ರೀತಿಯ ಹೂವಿನ ತರ ಅರಳಲಿ ಅಂತ ನಾನು ಕೂಡ ಆಶಿಸ್ತೀನಿ.
1: ತುಂಬಾ ಸಂತೋಷ. ಓದುಗರಲ್ಲೂ ಸಾಹಿತ್ಯ ಆಸಕ್ತರು ಖಂಡಿತ ತಮ್ಮ ಕತೆ, ಕವನ, ಕಾದಂಬರಿ, ಲಘು ಬರಹ ಇತ್ಯಾದಿ ಬರಹಗಳನ್ನು ಸುರಹೊನ್ನೆಯ ಕವಲುಗಳಲ್ಲಿ ತಮ್ಮ ಬರಹ ಪುಷ್ಪವು ಅರಳಲೆಂದು ನನ್ನ ಆಶಯ.
0: ಆಗ್ಲಿ ಹೇಮಮಾಲಾ ಅವರೇ, ಬರೆಯುವುದಕ್ಕೆ ಆಸಕ್ತಿ ಇರೋರಿಗೆ ಆಸರೆ ಆಗಿದ್ದೀರಾ, ಅವರ ಬರಹಗಳಿಗೆ ಪುಸ್ತಕ ರೂಪವನ್ನ ಕೊಟ್ಟಿದ್ದೀರಾ, ಹೀಗೆ ನಿಮ್ಮ ಬರವಣಿಗೆಯ ದಾರಿ ಸುದೀರ್ಘವಾಗಿ ಸಾಗ್ತಾ ಇರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಬರವಣಿಗೆಯ ಅನುಭವಗಳನ್ನ ನಮ್ಮ ಸ್ಟುಡಿಯೋವರೆಗೂ ಬಂದು ಹಂಚಿಕೊಂಡಿದ್ದೀರಾ. ಹಾಗಾಗಿ ನನ್ನ ಪರವಾಗಿ, ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು. ಅವಕಾಶಕ್ಕಾಗಿ ಆಕಾಶವಾಣಿಗೆ ನಾನು ಆಭಾರಿ.
2: ಇದುವರೆಗೂ.

0: ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕೆ ನೇತ್ರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಕಾಶವಾಣಿ ಬಾಲ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
7: ವನಸುಮಗಳ ಮನದಿ ಅರಳಿಸುತ್ತಿಹ ಜೇನುಲಿ,
5: ಜಡ ದಿನವ ಮುದಗೊಳಿಸೋ ಸಹಪಾಠಿ

0: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ.
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ನಶಾಮುಕ್ತ ಭಾರತ, ಈ ಕುರಿತಂತೆ ಇದೀಗ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಇದಾದ ಬಳಿಕ ಅಸ್ಥಿ ಸಂಧಿವಾತ ಕುರಿತಾಗಿ ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಇದೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
3: ಕೇಳುಗ್ರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದ. ಆದ್ರ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವೆನಕ್ಕೆ ಈಡಾಗಿರ್ತಾರೆ, ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದ. ನಮ್ಮ ಕುಟುಂಬ ಬಹಳ ಸೌಹಾರ್ದಯುತವಾಗಿರ್ಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ ಒಳ್ಳೆಯ ಹವ್ಯಾಸಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂಥ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದರು. ಅಂದರೆ ನಶೆಗೆ ಕಾರಣವಾಗುವಂಥ ಎಲ್ಲ ಚಟಗಳನ್ನು ನಾವು ದೂರ ಇರಿಸಿಕೊಂಡು ಜೀವನವನ್ನು ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ MCRI ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರು.
4: ನಮಸ್ಕಾರ ಮೇಡಮ್.
3: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಮನೆಯಲ್ಲಿ ಹಿರೆ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸ್ಲಿಕ್ಕೆ ಹೊಂಟಾವ್ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
4: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರ ಈಗ ಮಾನವನ ಏನು ಎವಲ್ಯೂಷನ್ ಆಯ್ತು ಅವಾಗಿಂದನು ಇಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀಡಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡುತ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್ ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು ಅದು ಅಲ್ಕಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು ಅದನ್ನ ಮಾಡಕ್ಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಿತ್ತು ಅನ್ನುವ ತಪ್ಪು ಮನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನು ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು, ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾರೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
3: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನು ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದೇನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇನ್ಯೂರಿಯಸ್ ಟು ಹೆಲ್ತ್ ಅನ್ನೋದು ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
4: ಹೌದು. ಈಗ ಮನೆಗೆ ಮಕ್ಕಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ ಕಲಿತಾರಂತಂದ್ರೆ ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದ್ದನ್ನ ಕರೀತಾರೆ. ಈಗ ನಮ್ಮ ಮನೆಯಾಗ ಹಿರಿಯರು ಯಾರೋ ಮಾಡ್ತಾರಂತಂದ್ರೆ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಳೋ

0: ಬಹುದು ಅಂತ ಹೇಳಿ. ಇದು ಒಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ, ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಚುಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೀನಿ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದು ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸಿದ್ರು ಸಹ ನಾವು ಅದನ್ನ, ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ್ಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
1: ಹೋಗ್ತದೆ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರ್ಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರ್ಬೋದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳೋದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರಿಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೆ.
0: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕು ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಆತು ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಂಗ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತ ಭಜನ ಮಾಡಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದ ನಮ್ಮ ಸುಸ್ತು ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ, ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಅಂದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಅದನ್ನ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದಾವ, ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಇರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡು ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ, ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದ, 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ, ಅದ್ರ ಪ್ರಮಾಣ ದೇಹದೊಳಗೆ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗೆ ಇಲ್ಲಿ ಮಾಡ್ತೈತಿ. ಅದಕ್ಕೆ ನಮಗೆ ಮತ್ತೆ ಅದು ವಾಪಸ್ 2 10 ಬೇಕು ಅಂತ ಹೇಳಿ ಆಗ್ತಿರ್ತಿತ್ತು ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ, ಅದು ಇಲ್ಲದಿದ್ರೆ ನಮಗೆ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೀ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ಜೀವನ ಅಂದ್ರೆ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗೆ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗೆ ತೊಂದರೆ ಆಗ್ತೈತಿ, ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವು ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗ್ಲಿಕ್ಕೆ ನೀವು ನೋಡ್ತಿರಬಹುದು. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದ ಐತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಏನು ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಅದಾದ್ಮೇಲೆ ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಎಸಿಡಿಟಿ ಆಗ್ಬೋದು. ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ, ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನು ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಇದು ಕಾರಣ ಅಲ್ಲ ಅಂತೇಳಿ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮಾನಸಿಕ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗೋದು.
1: ಈಗ ಡಾಕ್ಟರ್ ಶಿವಾನಂದರು, ಒಂದು ಕಾಲದೊಳಗ ಮಹಿಳೆ

0: ದೇಶದೊಳಗೆ ಅವ್ರು ಏನು ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದು ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಎಸ್ಪೆಷಲಿ ಆ ತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತು ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳ ದೇಹ ರಚನೆ ಅದು ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರು ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಮಕ್ಕಳನ್ನದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು, ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ, ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರಲ್ಲ. ಆಮೇಲೆ ಮೂರನೇದು, ಈಗ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆವಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನು ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರು. ಆಮೇಲೆ ಇತ್ತೀಚೆಗೆ ಈಗೇನೋ ಖುಷಿ ಆಯಿತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟಿಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲದ ಪಾರ್ಟಿ ಮಾಡೋದು. ಅದು ಇಲ್ಲದನೂ ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ಗಳನ್ನು ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನ ನಾವು ಬಹುಶಃ ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಅದ್ರ ಮನೆಯೊಳಗಿರುವಂತ ಮಹಿಳೆಯರು ಮಕ್ಕಳು ಇದರಿಂದ ರೋಸಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂಥವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟಿಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೇನು ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ಕೆ ಕೆಲವೊಂದು ಮೆಡಿಕನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗೆ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನು ತಾವು ಹೆಂಗೆ ಕಂಟ್ರೋಲ್ ಮಾಡೋದು ಅದನ್ನು ಹೇಳ್ಕೊಡ್ತೀವಿ. ಈ ಥರ ಬಹಳಷ್ಟು ಕೇಂದ್ರಗಳಿದಾವೆ. ಈಗ ಉದಾಹರಣೆ ಹೇಳಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ, ಅದನ್ನ ಸಂಪರ್ಕಿಸುವ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲಿ ಬಳಿಲೆ. ಸೊ ಆ ತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ಕೆ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರು, ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನೋ ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ ಅಲ್ಲ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಇವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದೊಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿರ್ತದೆ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು

0: ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲು ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್ ವರ್ಷ ಅವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ
1: ಅಲ್ಲ. ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಮಾತನ್ನು ಒಟ್ಟಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ
0: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟು ಬಿಟ್ಟಿನಿ ಚಟ, ಇನ್ನೇನು ನನಗ ಅದರದ್ದು ಚಟ ಆಗುವುದೇ ಇಲ್ಲ, ಹಂಬಲ್ ಆಗುವುದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೊಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವ್ರದ್ದು. ಸತ್ತ ವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ನು ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದು ಸುಳಿ ಬಂದು ನಮಗೆ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರೆ ಒಂದು ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದರ ಕಡೆ ಹೋಗದೇ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಧನ್ಯವಾದ.
2: ಈ ಮಂಡಿ ಸವೆತ ಕಾಯಿಲೆಗೆ ಆರ್ಥ್ರೈಟಿಸ್ ಆಫ್ ನೀ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಹೇಳುವುದಾದರೆ ಅಸ್ಥಿ ಸಂಧಿವಾತ. ಇದೊಂದು ಕಾಯಿಲೆ ಅಲ್ಲ, ಇದೊಂದು ಸ್ಥಿತಿ, ಕಂಡೀಷನ್ ಅಂತ ಹೇಳ್ತೇವೆ. ಹಾಗಾಗಿ ಇದರ ಗತಿಯನ್ನು ಬದಲಾಯಿಸಲು ಸಾಧ್ಯವಿದೆ, ಅಂದರೆ ಹಾನಿಯ ವೇಗವನ್ನು ನಾವು ನಿಯಂತ್ರಿಸಲು ಸಾಧ್ಯವಿದೆ. ಮಂಡಿ ಸವೆತ ಇದು ಒಂದು ದಿನದ ಪ್ರಕ್ರಿಯೆ ಅಲ್ಲ, ದಿನನಿತ್ಯದ ಚಟುವಟಿಕೆಗಳಿಂದಾಗಿ ಈ ಸೂಕ್ಷ್ಮ ಆಘಾತ ನಮ್ಮ ಕಾಲಿನ ಮೃದ್ವಸ್ಥಿತಿಯಲ್ಲಿ ಉಂಟಾಗಿ ಆಗುವ ಕಾಯಿಲೆ. ಇದರ ಒಂದು ಪ್ರಕ್ರಿಯೆಗೆ ಕೀಲಿನ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಳೋದು ಅತ್ಯಗತ್ಯ. ಜೀವ ರಾಸಾಯನಿಕ ರಚನೆ ಅಂದರೆ ಬಯೋಕೆಮಿಕಲ್ ಪ್ರಾಪರ್ಟಿ ಆಫ್ ದಿ ನೀ ಅಥವಾ ಮೆಕ್ಯಾನಿಕಲ್ ಅಸಮತೋಲನ, ಯಾಂತ್ರಿಕ ಅಸಮತೋಲನ, ಸೊ ಈ ಎರಡು ಕಾರಣಗಳಿಂದಾಗಿ ದಿನನಿತ್ಯದ ನಮ್ಮ ಚಟುವಟಿಕೆಗಳಿಂದ ಪೆಟ್ಟು ಬಿದ್ದು ಬಿದ್ದು ಡಿಫಾರ್ಮಿಟಿ ಆಗ ವಿರೂಪತೆ ಮಂಡಿಯ ನೀರಲ್ಲಿ ವಿರೂಪತೆ ಆಗುವಂಥದ್ದು ಬಂಕಣ ಕಾಲ ಅಂತ ಹೇಳ್ತೇವೆ. ಇದು ವಿಷಿಯಸ್ ಸೈಕಲ್, ಒಂದು ಡ್ಯಾಮೇಜ್ ಆಗ್ತದೆ, ಅಲ್ಲಿಂದಲೇ ಆರಾಮಾಗ್ತದೆ. ಹಾಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದರಿಂದಾಗಿ ವಯಸ್ಸಾದ ನಂತರದಲ್ಲಿ ದೇಹದ ಪ್ರಕೃತಿಯು ಅದಕ್ಕೆ ಪೂರಕವಾಗಿರ್ತದೆ. ನಮ್ಮ ಮೃದ್ವಸ್ಥಿಯಲ್ಲಿ ನೀರಿನಂಶ ಕಡಿಮೆ ಆಗುವಂತದಿರಬಹುದು, ಹೈಡ್ರೇಷನ್ ಕಮ್ಮಿ ಆಗುವುದು ಅಂತ ಹೇಳ್ತೇವೆ, ಅಥವಾ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುವಂತದಿರಬಹುದು. ಅದರ ಮೇಲೆ ಈ ಬಯೋಮೆಕ್ಯಾನಿಕಲ್ ಅಂದ್ರೆ ಯಾಂತ್ರಿಕ ಅಕ್ಷಾಂಶ ಚೇಂಜ್ ಆದಲ್ಲಿ, ಅಂದರೆ ಸೊಟ್ಟಗಾಲು ಇದ್ದಾಗ, ಇದು ಈ ಒಂದು ಪ್ರಕ್ರಿಯೆಯನ್ನು ಇಮ್ಮಡಿಗೊಳಿಸುತ್ತದೆ. ಹಾಗಾಗಿ ಸಸ್ತಿ ಸಂಧಿವಾತ ಕೆಲವರಿಗೆ ವೇಗವಾಗಿ ಬರುತ್ತದೆ, ಕೆಲವರಿಗೆ ತಡವಾಗಿ ಬರುತ್ತದೆ. ಇದರಲ್ಲಿ ನಾವು ಮುಖ್ಯ ಕಾರಣವಾಗಿ ನೋಡುವುದಾದರೆ ನೋವು ಇರ್ತದೆ, ನೋವಿನ ಜೊತೆಯಲ್ಲಿ ಉರಿ ಊತ ಇರುವ ಸಾಧ್ಯತೆ ಇರ್ತದೆ, ಕೀಲಿನ ಎಳೆಸುತ್ತಾನೆ ಇರುವಂತದ್ದು, ಬಿಗಿಯುವಿಕೆ, ಕೀಲಿನ ಚಲನ ಪ್ರಮಾಣ ಅಂದರೆ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೇವಲ್ಲ, ಅದು ಕಮ್ಮಿಯಾಗುವಂಥದ್ದು, ಕೆಲವೊಮ್ಮೆ ಎಲುಬುಗಳ ಕಿರುಗುಟ್ಟುವಿಕೆ ಕ್ರೆಪಿಟಸ್ ಅಂತ ಹೇಳ್ತೇವೆ. ಇದೆಲ್ಲ ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರುವಂತದ್ದು. ಒಂದು ಸಲ ಲಾಕಿಂಗ್ ಅಂತ ಹೇಳ್ತೇವೆ, ಹಿಡಿತ, ಈ ಲಾಕಿಂಗ್ ಬರುವಂತದ ಕಾರಣ ಲೂಸ್ ಬಾಡಿ, ಅಸ್ಥಿ ಹರಳು ನಮ್ಮ ಕೀಲಿನ ಒಳಗಡೆ ಫ್ರೀಯಾಗಿ ಮೂವ್ಮೆಂಟ್ ಚಲಾವಣೆ ಆಗುತ್ತಿದ್ದಾಗ ಲಾಕಿಂಗ್ ಚಾನ್ಸಸ್ ಇರ್ತದೆ ಚಲನ ಪ್ರಮಾಣದಲ್ಲಿ. ಇವೆಲ್ಲ ಮುಂದುವರೆದ ಹಂತದಲ್ಲಿ ಕಾಣುವ ವಿಷಯಗಳು. ರೋಗ ನಿಧಾನದಲ್ಲಿ ನೋಡುವುದಾದರೆ ಇದು ವಿವಿಧ ಕಾರಣಗಳಲ್ಲಿ ಬಂದಿರಬಹುದೆಂದು ನಂಬಲಾಗಿದೆ. ಆ ಒಂದು ವ್ಯಕ್ತಿಯ ವಯಸ್ಸು, ಅವನ ತೂಕ, ಅವನು ಮಾಡುವ ಕೆಲಸ, ಅಭಿರುಚಿ, ದೈನಂದಿನ ಚಟುವಟಿಕೆ, ಅವನು ನಡೆದಾಡುವ ಸಾಮರ್ಥ್ಯ, ಹಾಗೂ ಕಾಯಿಲೆಯ ಹಂತ ಯಾವ ಸ್ಟೇಜ್ನಲ್ಲಿ ಇದೆ ಅಂತ ಹೇಳುವುದರ ಮೇಲೆ ಹೋಗುತ್ತದೆ. ದಿನನಿತ್ಯದ ಸೂಕ್ಷ್ಮ ಹಾಗೂ ಮರುಕಳಿಸುವ ಆಘಾತ ರಿಪಿಟೇಟಿವ್ ಮೈಕ್ರೋಟ್ರಾಮಾ ಅಂತ ಹೇಳ್ತೀವಲ್ಲ, ಇದಾದಾಗ ಬರುವುದು. ಕ್ಯಾಪ್ಸುಲರ್ ಫೈಬ್ರೋಸಿಸ್ ಆಗುತ್ತದೆ ಇಲ್ಲಿ, ಕೀಲಿನ ಕವಚ ಕುಗ್ಗುವಿಕೆ ಅಥವಾ ಬಾವು ಬರುವುದು ಅಂತ ಹೇಳ್ತೇವಲ್ಲ, ಇದು ವೀನಸ್ ಕಂಜೆಷನ್ ಇಂದ ಬರಬಹುದು. ಕೀಲಿನ ದ್ರವದ ಸ್ಥಿತಿಗತಿಯಲ್ಲಿ ಆಗುವ ಬದಲಾವಣೆ, ಸೈನೋವಿಲ್ ಫ್ಲೂಯಿಡ್ ಶಿಫ್ಟಿಂಗ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಬಾವು ಬರುವಂತ ಕೆಲವರಿಗೆ ಈವ್ನಿಂಗ್ ಸ್ಟಿಫ್ನೆಸ್, ಸಾಯಂಕಾಲ ಆಗ್ತಿದ್ದಾಗಿ ಬಿಗುವಿನ ವಾತಾವರಣ ಉಂಟಾಗುತ್ತದೆ ಕೀಲಿನಲ್ಲಿ, ಇದು ಆರಂಭಿಕ ಹಂತದಲ್ಲಿ ಇರುತ್ತದೆ. ಅದೇ ನಾವು ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಏನ್ ನೋಡ್ತೇವೆ, ಇದು ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಕೊಡುವುದಿಲ್ಲ, ಅದರ ಬದಲಾಗಿ ಮಾರ್ನಿಂಗ್ ಅಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮಲಗಿರ್ತೀವಲ್ಲ, ಆ ಕಾಲಿನ ದ್ರವಣ ಮೋಷನ್ ನೈಟ್ ಮಲಗಿ ಏಳುವಂತಹ ಸಮಯದಲ್ಲಿ ರಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದರಿಂದಲೇ ನಾವು ಅದರ ಪ್ರಮಾಣವನ್ನು ಹೇಳಬಹುದು, ಇದು ಆರಂಭಿಕ ಹಂತದಲ್ಲಿ ಇದೆಯಾ ಅಥವಾ ಮುಂದುವರೆದ ಹಂತದಲ್ಲಿ ಇದೆಯಾ. ನಾವು ಇವತ್ತು ಹೇಳುತ್ತಿರುವಂತಹ ಈ ಬಂಕಣ ಕಾಲಿರಬಹುದು, ಸೊಟಾಲಿರಬಹುದು, ಇದು ಮುಂದುವರೆದ ಭಾಗದಲ್ಲಿ ಬರುತ್ತದೆ. ಈ ಕಾಲಿನ ಬಿಗುವಿಕೆ ಅಥವಾ ಈ ನೀರು ತುಂಬುವುದು ನೋವು ಬರುವಂಥದ್ದು, ಇದು ಅರ್ಲಿ ಸ್ಟೇಜಸ್.

0: ಇಲ್ಲಿರುವಂತದ್ದು. ಈ ಮೃದ್ವಸ್ಥಿ ಆಗುವಂತಹ ಬದಲಾವಣೆಗಳು ನಮಗೆ ಆರಂಭಿಕ ಹಂತದಲ್ಲಿ ಕಂಡು ಬಂದರೂ ಸಹ ಇದು ಪೆಥಾಲಜಿಕಲ್ ಆಗಿರುತ್ತೆ, ನಮಗೆ ಗೋಷ್ಠಿಗೆ ಗೋಚರವಾಗುವುದಿಲ್ಲ. ನಮಗೆ ಒಂದು ಸಲ ಗೊತ್ತಾಗುವುದು ಈ ಕಾಲಿನ ನೋವು ಮಾತ್ರ, ಅದು ಬಿಟ್ಟರೆ ನಾವು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಈ ಸೊಟ್ಟಗಾಲ ಆದ ಮೇಲೆ ನಾವು ಹೆಚ್ಚಿನ ಡಾಕ್ಟರ್ ಅನ್ನು ಕಾಣಲಿಕ್ಕೆ ಹೋಗ್ತೇವೆ. ಸೊ ಇದಕ್ಕೆ ವೈವಿಧ್ಯ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳು ಇವೆ, ಪರಿಣಾಮಕಾರಿಯಾಗಿವೆ, ಪೂರ್ಣ ರೀತಿಯಿಂದ ಫಲದಾಯಕವಾಗಿದೆ. ವಿ ಕಾಲ್ ಇಟ್ ಅಸ್ ರಿಲಯಬಲ್ ಅಂಡ್ ಸೇಫ್, ವಿಶ್ವಾಸನೀಯ ಹಾಗೂ ಸುರಕ್ಷಿತವಾಗಿರುವಂಥದ್ದು. ಆದರೆ ಯಾವ ಚಿಕಿತ್ಸೆ ಯಾವಾಗ ಪೂರಕವಾಗಿರುತ್ತದೆ ಎಂದು ಅವರ ಒಂದು ಕಾಯಿಲೆಯ ಹಂತವನ್ನು ನೋಡಿ, ಸ್ಟೇಜ್ ನೋಡಿ ನಾವು ಡಿಪೆಂಡ್ ಮಾಡಬೇಕಾಗ್ತದೆ. ಅವರ ರಿಕ್ವೈರ್ಮೆಂಟ್ ಅನ್ನು ನೋಡಿ ನಾವು ಮಾಡಬೇಕಾಗ್ತದೆ. ಸ್ಟಾರ್ಟಿಂಗ್ ಫ್ರಮ್ ನಾವು ಅರ್ಲಿ ಸ್ಟೇಜಸ್, ಆರಂಭಿಕ ಹಂತದಲ್ಲಿ ಈ ಆಸ್ಟಿಯೋಟಮಿ ಹೆಲ್ಪ್ ಆಗುವುದು, ಹಾಗೂ ಮುಂದುವರೆದ ಭಾಗದಲ್ಲಿ ನಾವು ಆರ್ಥ್ರೋಪ್ಲಾಸ್ಟಿ ಮಾಡ್ತೇವೆ, ಅಂದರೆ ಕೀಲಿನ ಮರುಜೋಡಣೆ ನವೀಕರಣ, ಇದರಿಂದ ಮಾಡಿದ್ರಿಂದಾಗಿ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ನಾನು ಇವತ್ತಿರುವಂತಹ ಆಸ್ಟಿಯೋಟಮಿ ಇದು ಆರ್ಥ್ರೋಪ್ಲಾಸ್ಟಿ ಅಥವಾ ಮರು ನವೀಕರಣಗಿಂತ ಭಿನ್ನವಾಗಿಲ್ಲ, ಹೊರತಾಗಿಲ್ಲ, ಅದರ ಪೂರಕವಾಗಿದೆ. ನಾವು ಜಸ್ಟ್ ಇದರಲ್ಲಿ ವಿ ಆರ್ ಬೈಯಿಂಗ್ ಟೈಮ್, ನಾವು ಒಂದು 10-5 ವರ್ಷ 10 ವರ್ಷವೋ ಮುಂದೆ ಹಾಕಲಿಕ್ಕೆ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇದು ನಾನು ಹೇಳಿದಾಗೆ ಸ್ಥಿತಿಯ ಗತಿಯ ಬದಲಾವಣೆ ಮಾಡುವಂತಹ ಒಂದು ಶಸ್ತ್ರಚಿಕಿತ್ಸೆ. ನಾವು ಇದನ್ನು ಕ್ಯೂರ್ ಮಾಡಲಿಕ್ಕೆ ಆಗುದಿಲ್ಲ, ಇದಕ್ಕೆ ಸಂಪೂರ್ಣ ವಾಸಿಯಾಗುವಂತಹ ಕಾಯಿಲೆ ಅಲ್ಲ, ಇದರ ಹಾನಿಯ ತೀವ್ರತಮವನ್ನು ಕಮ್ಮಿ ಮಾಡಬಹುದು. ಮುಂದೆ ಬೇಕಾದಲ್ಲಿ ಆರ್ಥ್ರೋಪ್ಲಾಸ್ಟಿ ಮಾಡಲಿಕ್ಕೆ ಪೂರಕವಾಗಿದೆ, ಯಾಕೆಂದ್ರೆ ನಾವು ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಜಾಯಿಂಟ್ ಅನ್ನು ಓಪನ್ ಮಾಡುವುದಿಲ್ಲ. ಸೊ ಜಾಯಿಂಟ್ ಅದರ ಒಂದು ಪ್ರಾಕೃತಿಕ ಸ್ವಭಾವವನ್ನು ಕಳೆದುಕೊಳ್ಳುವುದಿಲ್ಲ. ಮುಂದೆ 60 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, ಮಾಡಿಕೊಳ್ಳಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ದೈವದತ್ತವಾಗಿ ಹೇಗೆ ಅದೇ ರೀತಿಯಲ್ಲಿ ಇರುತ್ತದೆ. ಯಾಕೆಂದ್ರೆ ಈ ನಾವು ಮಾಡುವ ಶಸ್ತ್ರಚಿಕಿತ್ಸೆ ಮೂಳೆಯಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ, ಮಂಡಿಯ ಕೀಲಿನ ಕವಚದ ಹೊರಬದಿಯಲ್ಲಿ ಹೊರ ಮೇಲ್ಪದರದಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ. ಅದರಾಗಿ ಅದರ ಒಂದು ದೈವಿದತ್ತವಾದ ನ್ಯಾಚುರಲ್ ಆಗಿರುವಂತಹ ಮಂಡಿ ಕೀಲಿನ ಹಾಗೆ ಉಳ್ಕೊಂಡಿರುತ್ತೆ. ಬಟ್ ನಾವು ಇದರ ಹಾನಿಯ ತೀವ್ರತೆಯನ್ನು ಕಮ್ಮಿ ಮಾಡಲಿಕ್ಕೆ ಮಾಡುವಂತದ್ರಿಂದಾಗಿ ಆಮೇಲೆ ಪ್ರಿಕಾಷನ್ಸ್ ತಕೊಂಡ್ರೆ ಮುಂದೆ ಹೀಗೆ ಆರ್ಥ್ರೋಪ್ಲಾಸ್ಟಿ ಬೇಕಾಗಬಹುದು ಅಂತೇಳಿ ಹೇಳುವ ಸಾಧ್ಯತೆ ಕಮ್ಮಿ. ಕೆಲವರಿಗೆ ಬೇಕಾಗದೇನೂ ಇರಬಹುದು, ಯಾಕೆಂದ್ರೆ ಅವರ ರಿಕ್ವೈರ್ಮೆಂಟ್ಸ್ ಕಮ್ಮಿ ಆಗುತ್ತದೆ, ಮನೆಯ ಚಟುವಟಿಕೆಯಲ್ಲಿ ಮಾಡುವುದಕ್ಕೇನು ತೊಂದರೆ ಬರುವುದಿಲ್ಲ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಇದರಲ್ಲಿ ನಾವು ಈ ಆಪರೇಷನ್ ಮಾಡಿಸಿಕೊಂಡರೆ ಇಟ್ ಸೂಟ್ಸ್ ಅವರ್ ಲೈಫ್ ಸ್ಟೈಲ್, ಇಂಡಿಯನ್ ಕಲ್ಚರ್. ನಾವು ಚಕ್ಲಿ ಮುಕ್ಲಿ ಹಾಕೊಂಡು ಕೂತ್ಕೊಳ್ಳೋದಿರಬಹುದು, ಆ ಸಂಡಸಿ ಕೂತ್ಕೊಳ್ಳಿಕ್ಕೆ ತುದಿಗಾಲಲ್ಲಿ ಕೂತ್ಕೊಳ್ತೇವೆ, ಇಂಥದಕ್ಕೆ ತೊಂದರೆ ಬರುವುದಿಲ್ಲ. ಅದೇ ಆರ್ಥ್ರೋಪ್ಲಾಸ್ಟಿ ಆಗಿರುವುದು ನಮಗೆ ಪೂರ್ಣ ರೀತಿಯಲ್ಲಿ ಚಲನಾಕ್ರಮ ರೇಂಜ್ ಆಫ್ ಮೂವ್ಮೆಂಟ್ 100% ಆಗಿ ಸಿಕ್ಕುವುದಿಲ್ಲ. ಇಂಡಿಯನ್ ಲೈಫ್ ಸ್ಟೈಲ್ ಅಷ್ಟು ಮಾಡಿಫೈ ಆಗಿಲ್ಲ ಇನ್ನು. ಹಾಗೆ ನಾವು ಇದರಲ್ಲಿ ಅರ್ಲಿ ಮೊಬಿಲೈಸೇಷನ್ ಸ್ಟಾರ್ಟ್ ಮಾಡ್ತೇವೆ. ಈ ಚಿಕಿತ್ಸೆ ಮಾಡಿದ 2ನೇ ಅಥವಾ 3ನೇ ದಿನದಿಂದಲೇ ನಡೆದಾಡಿಸಲು ಅವರಿಗೆ ಒಂದು ಪ್ರೋತ್ಸಾಹ ನೀಡ್ತೇವೆ. ಅದರಿಂದಾಗಿ ಅವರ ಮೊಬಿಲೈಸೇಷನ್ ಸ್ಟೇಟಸ್ ಚಲೋ ಇರ್ತದೆ. ಕಾಸ್ಮೆಟಿಕಲಿ ಮೋರ್ ಅಕ್ಸೆಪ್ಟೆನ್ಸ್, ಯಾಕೆಂದ್ರೆ ನಾವು ಇದನ್ನು ಕೀಲಿನ ಹೊರಬದಿಯಿಂದ ಸಣ್ಣ ಒಂದು ಇನ್ಸಿಷನ್ ಹಾಕಿ ಮಾಡುವಂತದ್ದು. ಸೊ ಅದರಿಂದಾಗಿ ಕಾಸ್ಮೆಟಿಕ್ ಪರ್ಪಸ್ ಚಲೋ ಇರ್ತದೆ. ಮತ್ತೆ ಹಾಗೆ ಹೇಳಿದಾಗೆ ಸ್ಯಾಟಿಸ್ಫ್ಯಾಕ್ಟರಿ ಪೇಷಂಟ್ ವೈಸ್, ಅವರ ತೃಪ್ತಿದಾಯಕವಾಗಿರುತ್ತೆ. ಯಾವುದನ್ನು ಬಯಸ್ತಿದ್ದಾರೋ ಅದು ಒಂದು ಅಂತಹ ಚಲನ ಕ್ರಮ ಸಿಗುವಂತಹ ಸಾಧ್ಯತೆ ಬಹಳ ಇದೆ. ಕೀಲಿನ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲಿ ಇದು ಎಮರ್ಜೆನ್ಸಿ ಆಗಿರುವುದಿಲ್ಲ. ಸೊ ನೀವು ಯಾವಾಗ ನಾವು ಬರಬೇಕು, ಯಾವಾಗ ಚಿಕಿತ್ಸೆ ತಗೊಳ್ಬೇಕಂತ ಹೇಳಿದರೆ ಇದು ನಿಮ್ಮ ಅನುಕೂಲ ನೋಡಿಕೊಂಡು ತಗೊಳ್ಬಹುದು. ಈಗ ನಾವು 2 ಕಾಲು ಇದ್ದವರಿಗೆ ನಾವು ಇಷ್ಟೊತ್ತಿಗೆ ಆಪರೇಷನ್ ಮಾಡಿಸಿಕೊಳ್ಳಬಹುದು ಅಂತೇಳಿ ಕೇಳಬಹುದು. ನನಗೆ 1 ಕಾಲಲ್ಲ 2 ಕಾಲಿಗೂ ತ್ರಾಸಿದೆ, ಎಷ್ಟು ಟೈಮ್ ಇಂಟರ್ವಲ್ ಬೇಕು 2 ಪ್ರೊಸೀಜರ್ ಮಾಡ್ಲಿಕ್ಕೆ ಅಂತೇಳಿ. ಇದು ಅವರ ದೇಹ ಪ್ರಕೃತಿಯ ಅನುಗುಣವಾಗಿ ಅವರು ಏನನ್ನು ಬಯಸ್ತಾರೆ, ಅವರು ಹೌ ದೇ ಟಾಲರೇಟ್ ಅಂತೇಳಿ, ಅವರಿಗೆ ಅದನ್ನು ಸಹಿಸುವ ಶಕ್ತಿ ಇದ್ದರೆ ಟಿಗೆನೂ ಮಾಡಬಹುದು ಅಥವಾ 1 ಕಾಲ ಆರಾಮ ಆದ ನಂತರವೂ ಮಾಡಬಹುದು. ವಿ ಆರ್ ನೌ ಇನ್ ಪೇಷಂಟ್ ಸ್ಪೆಸಿಫಿಕ್ ಅಂಡ್ ಸ್ಟೇಜ್ ಸ್ಪೆಸಿಫಿಕ್, ರೋಗಿಯು ಏನನ್ನು ಬಯಸ್ತಾರೆ ಅದನ್ನು ನೋಡಿಕೊಂಡು ಕೊಡುವಂತಹ ಚಿಕಿತ್ಸೆಯನ್ನು ಕೊಡುವಂತಹ ಕಾಲಘಟ್ಟದಲ್ಲಿದ್ದೇವೆ. ಮುಂಚೆ ಹೇಳಿದಾಗೆ ನಿಮ್ಗೆ ಇದೇ ಆಪರೇಷನ್ ಬೇಕು, ಅದೇ ಆಪರೇಷನ್ ಬೇಕಂತ ಹೇಳುವ ಒಂದು ಇದನ್ನು ದಾಟಿದ್ದೇವೆ. ಈಗ ನಾವು ಅವರಿಗೆ ಯಾವುದು ಅನುಕೂಲವಾಗುತ್ತದೆ ಅನುಗುಣವಾಗುತ್ತದೆ ಅದರ ಪೂರ್ವಕವಾಗಿ ಮಾಡಬಹುದು. ಯಾಕೆಂದರೆ ಈಗ ನಾನು ನಿಮ್ಗೆ ಹೇಳುವುದಾದರೆ, ಒಬ್ರು ಪ್ಲಂಬರ್ ಇರಬಹುದು, ಅವರಿಗೆ ಕಾಲು ಮಡಚಿಕೊಂಡು ಮಾಡುವಂತ ಕೆಲಸ ಬಹಳ ಇರ್ತದೆ. ಅವರಿಗೆ ನಾವು ಆ ಕಾಲು ಮಡಚಿಕೊಳ್ಳುವಂತ ಪೂರ್ಣ ರೀತಿ ಚಲನ ಕ್ರಮ ಇರುವಂತ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮದಾಯಕವಾಗಿರ್ತದೆ. ಅದೇ ಒಂದು ಟೀಚರ್ ಅಥವಾ ಕಟ್ಟರ್ ಇರಬಹುದು, ಅವರಿಗೆ ಕಾಲಿನ ಮಡಚಿಕೊಳ್ಳುವ ಅಗತ್ಯತೆ ಸ್ವಲ್ಪ ಕಮ್ಮಿ, ನಿಂತುಕೊಂಡು ಮಾಡುವಂತ ಕೆಲಸ ಆಗಿರ್ತದೆ. ಸೊ ಅವರ ಒಂದು ಅನುಕೂಲವನ್ನು ಹಾಗೂ ಅವರ ಒಂದು ಕಷ್ಟ ಇಷ್ಟಗಳನ್ನು ನೋಡಿಕೊಂಡು ನಾವು ಒಂದು ಟ್ರೀಟ್ಮೆಂಟ್ ಹೇಳಬೇಕಾಗ್ತದೆ. ನಿಮಗೆ ಒಂದು ಹೇಳುವುದು, ಇನ್ನೊಬ್ಬರಿಗೆ ಇನ್ನೊಂದು ಹೇಳುವಂತ ಕಾಲ ಬಂದಿರುವುದು ಆ ಕಾರಣ. ನಾವು ಅವರ ಒಂದು ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ರೇ ಕ್ಷಕಿರಣವನ್ನು ತೆಗೆದು ಯಾವ ಸ್ಟೇಜ್ ಅಲ್ಲಿದೆ ಅಂತ ನೋಡ್ತೇವೆ, ಕ್ಲಿಯರ್ ಹಂತ ನೋಡಬೇಕಾಗುತ್ತದೆ. ಹಾಗೆ ರೇಡಿಯೋಲಾಜಿಕಲ್ ಕ್ಷಕಿರಣದಲ್ಲಿ ಯಾವ ಹಂತದಲ್ಲಿದೆ, ಅದಕ್ಕೆ ಪೂರಕವಾಗಿ ಬೇರೆ ಏನಾದರೂ ಸ್ಕ್ಯಾನ್ ಅಗತ್ಯವಿದೆ, ಪೇಷಂಟ್ನ ತೊಂದರೆ ಏನಂತೇಳಿ ಫಸ್ಟ್ಗೆ ಡಿಫೈನ್ ಮಾಡಬೇಕಾಗ್ತದೆ. ಅದರ ಮೇಲೆ ಅವರಿಗೆ ಯಾವುದು ಪೂರಕವಾಗಿರುತ್ತದೆ ಅಂತೇಳಿ ನೋಡಿಕೊಂಡು ಅಂತಹ ಶಸ್ತ್ರಚಿಕಿತ್ಸೆ ಕೊಟ್ಟರೆ ಫಲಕಾರಿಯಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತದೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.

0: ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನ್ ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಂ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
2: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
3: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅವರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದರ ಹಿಂದ್ಗಡೆಗೆ ಯಾವಾಗಾರು ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂತ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
2: ಈಗ ಯಾವ್ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣನ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
3: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ

0: ಮತ್ತೆ ನವಣೆ ಮಳೆ ಆಶ್ರಿತ. ಈ ನಾಲ್ಕು ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10%ರಲ್ಲಿ 2%ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಅಂತಿಮ ದಿನಾಂಕದವರೆಗೂ ಕಾಯೋದು ಬೇಡ, ಈ ವರ್ಷ ಮುಂಗಾರಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನು ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟರ್ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಇದು ಮಾಡಿಸ್ತದೆ, ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದ ವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
3: ಶಿಲೆಯಲ್ಲವೇ ಕೊಡೆಯೋ ಕಲೆಯ ಬಲೆಯೋ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
5: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರೂ ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರು. ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ, ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು, ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು, ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತವೊಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು, ಅಮೆರಿಕದಲ್ಲಿ ಮಾನ್ಯವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ

0: ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ KPSCಯಲ್ಲಿ ನಡೆದಿದೆ ಎನ್ನಲಾದ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇಡಿ ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ KPSC ಮುಖ್ಯ ಕಚೇರಿ, ಅಮಾನತುಗೊಂಡಿರುವ KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶುವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ KPSC ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮ ಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ಇಡಿ ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950ರಿಂದ ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೆಲೆಮಾ ಅವರು 2ನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚೆಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ದ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ ಪಿವಿ ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ BRICS ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. KPSC ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300ಕ್ಕೂ ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಅನುರಾಧ ಭಟ್ ಮತ್ತು ಹೇಮಂತ್ ಅವರ ಸ್ವರದಲ್ಲಿ ಉಡಾ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ.
1: ಸಾಹಿತ್ಯ ಶ್ರೀಚಂದ್ರು ಅವರದು, ಸಂಗೀತ ಭರಣಿಶ್ರೀ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿವಮಣಿ ಚಿತ್ರದ ಒಂದು ಹಾಡು ಇದೀಗ. ಧನಿಯಾಗಿದ್ದಾರೆ ಹೇಮಂತ್ ಮತ್ತು ಶಮಿತಾ ಮಲ್ಲ.

0: ಚಿತ್ರಗೀತೆಗಳನ್ನು ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು. ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ.

0: ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
2: ದುರ್ಗಾಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ. ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಒಬ್ಬ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ.

ಆ ಸ್ಮಶಾನದಲ್ಲಿ ಅನೇಕ ಭೂತಗಳು ತಿರುಗಾಡ್ತಾ ಇದ್ದಾವೆ. ಅವುಗಳ ಸಾಲು ಸಾಲು ಗುಂಪು ಗುಂಪು ಆ ಭೂತಗಳು ತಲೆ ಕೆದರಿಕೊಂಡು ಬರ್ತಾ ಇರುವಂತಹ ಇವನನ್ನು ನೋಡಿದ್ವು. ಅರೆ, ತಲೆ ಕೆದರಿಕೊಂಡು ಬರುವಂತಹ ಇವನು ನಮಗಿಂತ ದೊಡ್ಡ ಮರುಳನ ಹಾಗೆ ಕಾಣ್ತಾ ಇದ್ದಾನೆ, ಹುಚ್ಚನ ಹಾಗೆ ಕಾಣ್ತಾ ಇದ್ದಾನೆ. ಇವನನ್ನು ನೋಡಿ ಅವು ಮಾತಾಡ್ಕೊಳ್ತಾ ಇದ್ದಾವೆ, ನಾವೇ ಅತಿ ಪಾಪಗಳನ್ನು ಮಾಡಿದಂಥವರು, ಪಿಶಾಚಿಗಳಲ್ಲಿ ನಾವೇ ಅತಿ ಶ್ರೇಷ್ಠರು ಅಥವಾ ನಾವೇ ಮೇಲ್ಮಟ್ಟದವರು, ಆದರೂ ನಮ್ಮ ಹಿಂಡಿನಲ್ಲಿ ನಮ್ಮ ಗುಂಪಿನಲ್ಲಿ ಇರೋರು ಯಾರೂ ಸಹ ಇವನಿಗೆ ಸಮ ಅಲ್ಲ. ಯಾಕೆಂದರೆ ನಾವೆಲ್ಲ ನಮಗೆ ಯಾರು ತೊಂದರೆಯನ್ನು ಕೊಟ್ಟರೋ ಅಂಥವರಿಗೆ ನಾವು ತೊಂದರೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾವು ನಮ್ಮ ಆತ್ಮೀಯರಿಗೆ ಕೇಡನ್ನು ಬಯಸಲಿಲ್ಲ. ಇವನಾದರೆ ಹಾಗಲ್ಲ, ತನಗೆ ತೊಂದರೆಯನ್ನು ಕೊಡದೇ ಇದ್ದಂತಹ ಶಿಶುವಾದ ಚಂದ್ರಹಾಸನನ್ನು ಶಿಶುವಿನಿಂದ ಹಿಡಿದು ದೊಡ್ಡವನಾಗುವ ತನಕ ಕಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಭಗವಂತನ ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ತನ್ನ ಸ್ವಾರ್ಥದ ಆಸೆಗಾಗಿ ತನ್ನ ಮಗಳ ಬಾಳ ಹಾಳಾದರೂ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿದ್ದಾನೆ. ಇವನ ಓಲ್ ಯಾರು ಪಾಪಿಗಳಿಲ್ಲ. ಇವನ ಪಾಪ ಪರಿಹಾರ ಆಗಬೇಕು ಅಂತಂದರೆ ಹಿರಣ್ಯಕಶಪುವಿನ ಎದೆಯನ್ನು ಬಗೆದಿರತಕ್ಕಂತಹ ಚಂಡ ದೈವ, ನರಸಿಂಹನ ಹೆಸರನ್ನು ಹೇಳುವ ಪ್ರಹ್ಲಾದನ ಅನುಗ್ರಹವೇ ಆಗಬೇಕು ಇವನಿಗೆ, ಪ್ರಹ್ಲಾದನ ಮಾರ್ಗದರ್ಶನವೇ ಆಗಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾವೆ ಆ ಭೂತಗಳು.

ಬೇರೆಯ ಸಂದರ್ಭದಲ್ಲಿ ಆದರೆ ಎಂತಹ ಕೆಚ್ಚೆದೆಯ ವೀರರು ಸಹ ಹೆದರುಕೊಳ್ಳುವಂತಹ ಸಂದರ್ಭ. ಆದರೆ ತನ್ನ ಮಗನ ಚಿಂತೆಯನ್ನೇ ಮಾಡ್ತಾ ಬರ್ತಾ ಇರುವಂತಹ ಮಂತ್ರಿ ದುಷ್ಟಬುದ್ಧಿಗೆ ಸುತ್ತಮುತ್ತಲು ಇರುವಂತಹ ಪರಿಸರ, ಅಲ್ಲಿ ತಿರುಗಾಡ್ತಾ ಇರುವಂತಹ ಭೂತ ಪ್ರೇತಗಳು ಅವನನ್ನು ಹೆದರಿಸಲಿಲ್ಲ. ಅವುಗಳ ಯಾವುದನ್ನೂ ಕಾಣದೆ ಬರೀ ದುಃಖದಿಂದ ತುಂಬಿರುವಂತಹ ಅವನು ದಾರಿಯನ್ನು ಕಾಣಬೇಕು ಅಂತ ಹೇಳಿ ಹತ್ತಿರದಲ್ಲಿಯೇ ಉರಿತಾ ಇರುವಂತಹ ಚಿತೆಯೊಳಗಿಂದ ಒಂದು ಕಟ್ಟಿಗೆಯನ್ನು ಉರಿಯುವ ಕೊಳ್ಳಿಯನ್ನು ಕೈಲಿ ಹಿಡ್ಕೊಂಡಿದ್ದಾನೆ. ಆ ಬೆಳಕಿನಲ್ಲಿ ದಾರಿಯನ್ನು ಕಂಡುಕೊಳ್ತಾ ದೇವಸ್ಥಾನದ ಒಳಗೆ ಬಂದ. ಬಾಗಿಲು ಹಾರು ಹೊಡೆದಿದೆ, ದೇವಸ್ಥಾನದ ಒಳಗಡೆಗೆ ಬೆಳಕಿಲ್ಲ. ತನ್ನ ಕೈಲಿರುವಂತಹ ಕೊಳ್ಳಿಯ ಬೆಳಕಿನಿಂದ ನೋಡ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆಗೆ. ಏನು ಕಾಣಿಸ್ತಾ ಇದೆ? ಚದುರಿ ಹೋಗಿದೆ ತಲೆ ಕೂದಲು, ಕೈ ಕಾಲುಗಳು ಆಚೆ ಈಚೆ ಚೆಲ್ಲಿಬಿಟ್ಟಿದ್ದಾನೆ. ಅನೇಕ ಆಯುಧಗಳ ಹೊಡೆತದಿಂದ ದೇಹ ಛಿದ್ರ ವಿಚ್ಛಿದ್ರವಾಗಿದೆ, ಅನೇಕ ಗಾಯಗಳು ತುಂಬಿದೆ, ರಕ್ತ ಹರಿದು ಹೋಗ್ತಾ ಇದೆ. ಅಂತಹ ರಕ್ತ ರಾಶಿಯ ಪ್ರವಾಹದ ಮಧ್ಯದಲ್ಲಿ ಪ್ರಾಣವನ್ನು ಚೆಲ್ಲಿಕೊಟ್ಟಂತಹ ಸುಕುಮಾರನಾದ ತನ್ನ ಮಗನನ್ನು ಕಂಡ.

ತನ್ನ ಕಣ್ಣ ಮುಂದೆ ಸತ್ತು ಬಿದ್ದಿರುವ ಆ ಮಗನನ್ನು ನೋಡ್ತಾ ಇದ್ದಾನೆ. ನೋಡಿ ಅವನ ಮನಸ್ಸಿಗೆ ಏನಾಯಿತು ಅನ್ನೋದನ್ನ ಕವಿ ಇಲ್ಲಿ ಮೊದಲ ಮೂರು ಸಾಲಿನಲ್ಲಿ ಮಾಲೋಪಮೆಯ ಮೂಲಕ, ಮುಂದಿನ ಮೂರು ಸಾಲಿನಲ್ಲಿ ಸಹಜೋಕ್ತಿ ಎನ್ನುವ ಅಲಂಕಾರದ ಮೂಲಕ ಬಹಳ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಉನ್ನತವಾದ ತನ್ನ ಮನಸ್ಸಿನ ಕಲ್ಪನೆಯೇ ಮುರಿದು ಕೆಳಗೆ ಬಿದ್ದಿತೋ ಎನ್ನುವಂತೆ, ತನ್ನ ವಂಶದ ಕಲ್ಪವೃಕ್ಷವೇ ಮುರಿದು ಕೆಳಗೆ ಬಿದ್ದಂತೆ, ಸೌಭಾಗ್ಯದ ಅರಮನೆಯೇ ಒಂದು ಗೂಡಿ ಕೆಳಗಡೆಗೆ ಕೆಡವಿದಂತೆ, ತನ್ನ ಕಣ್ಣೆದುರಿಗೆ ತನ್ನ ಮಗ, ತನ್ನ ವಂಶದೀಪಕ ಕೆಳಗಡೆಗೆ ಬಿದ್ದು ಸತ್ತು ಹೋಗಿದ್ದಾನೆ. ಅವನ ಸಮೀಪಕ್ಕೆ ಬಂದ ಆ ದುಷ್ಟಬುದ್ಧಿ ನೋಡ್ತಾ ಇದ್ದಾನೆ, ಸುಂದರವಾದ ತನ್ನ ಮಗ ಸುಕುಮಾರ ಮದನ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ದಾನೆ. ಮುಖಕ್ಕೆ ಏಟು ಬಿತ್ತು, ಒಂದು ಕಡೆಯ ಮೀಸೆ ಕಿತ್ತೇ ಹೋಗಿದೆ, ಮುಖದ ಭಿನ್ನಾಣವೇ ನಾಶವಾಗಿ ಹೋಗಿದೆ, ಆ ಕಣ್ಣುಗಳು ತೆರೆದಿದ್ದಾನೆ, ಆ ನೋವನ್ನು ತಡಿಲಾರದೆ ಹುಬ್ಬುಗಳು ಗಂಟು ಹಾಕಿಕೊಂಡಿದ್ದಾನೆ, ದೇಹವೆಲ್ಲ ರಕ್ತಮಯವಾಗಿ ಹೋಗಿದೆ, ತಲೆಗೆ ಏಟು ಬಿದ್ದು ತಲೆ ಕೂದಲಿನಿಂದ ರಕ್ತ ಹನುಕ್ತಾ ಇದೆ, ಅವನು ಹಾಕ್ಕೊಂಡಿರುವ ಶ್ರೇಷ್ಠವಾದ ಬಟ್ಟೆಗಳು ಎಲ್ಲವೂ ಸಹ ರಕ್ತದಿಂದ ಚೆಲ್ಲಾಡಿ ಹೋಗಿದೆ ಬಟ್ಟೆಯ ಮೇಲೆ, ಅವನ ಕೈ ಕಾಲುಗಳೆಲ್ಲ ತುಂಡಾಗಿ ಹೋಗಿದ್ದಾವೆ. ಕವಿ ವರ್ಣನೆ ಮಾಡ್ತಾನೆ, ಭಿನ್ನವಾದ ಅವಯವಗಳು ತುಂಡಾಗಿ ಹೋಗಿದ್ದಾವೆ, ಯಾವುದೋ ಒಂದು ಕೈಯೋ ಕಾಲೋ ಕಿವಿಯೋ ಎಲ್ಲೋ ತುಂಡಾಗಿ ಬಿದ್ದುಬಿಟ್ಟಿದೆ. ಸುಂದರವಾದ ಸುಕುಮಾರನಾದ ಮದನನಲ್ಲಿ ಇಂತಹ ಕುರೂಪಿಯಾಗಿ ಅಂಗಗಳೆಲ್ಲ ಕ್ಷತವಿಕ್ಷತವಾದಂತಹ ಇಂತಹ ಘೋರ ರೂಪಿನ ಮದನೆಯಲ್ಲಿ ಇಂತಹ ತನ್ನ ಮಗ ಆ ಕಾತ್ಯಾಯಿನಿಯ ಮುಂದೆ ಸತ್ತು ಬಿದ್ದಿದ್ದಾನೆ.

ಕೈಯಲ್ಲಿ ಉರಿತಾ ಇರುವಂತಹ ಕೊಳ್ಳಿಗಳನ್ನ ಬಿಸಾಕಿದ. ಮಗನ ಸಮೀಪಕ್ಕೆ ಬಂದ. ಅವನ ಮೈ ಮೇಲೆ ಅಂತಃಕರಣದಿಂದ ತನ್ನ ಕೈಗಳನ್ನು ಆಡಿಸ್ತಾ ಇದ್ದಾನೆ. ಗಾಯಗಳ ಏಟು ಬಿದ್ದು ರಕ್ತ ಹರಿತಾ ಇದೆ. ಆ ದೇಹವನ್ನು ತಡವುತ್ತಾ ಇದ್ದಾನೆ, ತಕ್ಕಹಿಸ್ತಾ ಇದ್ದಾನೆ. ಮೆಲ್ಲಕ್ಕೆ ಆ ದೇಹವನ್ನು ಎತ್ತಿಕೊಂಡು ತನ್ನ ಎದೆಯ ಮೇಲೆ ಒರಗಿಸಿಕೊಂಡ. ಆ ಮುಖಕ್ಕೆ ತನ್ನ ಮುಖವನ್ನು ಇಟ್ಟು ಆತ್ಮೀಯತೆಯಿಂದ ಚುಂಬಿಸ್ತಾ ಮುತ್ತು ಕೊಡ್ತಾ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಅಪ್ಪ ನಾನು ಬಂದಿದ್ದೀನಿ ಕಣೋ. ಹೇಳೋ ತಂದೆ, ಯಾಕೋ ಹೀಗೆ ಮಲ್ಕೊಂಡಿದ್ದೀಯಾ? ಈ ನಾಡನ್ನು ರಕ್ಷಣೆ ಮಾಡಬೇಡವೆ? ಈ ನಾಡಿನ ಆಡಳಿತವನ್ನು ನಡೆಸಬೇಡವೆ? ಪ್ರತಿದಿನ ಮನೆಗೆ ಬಂದ ಮೇಲೆ ಈ ದಿನ ಮಹಾರಾಜ ಕುಂತಳಾದೀಶ್ವರ ಈ ರೀತಿ ಹೇಳ್ದ, ತಂದೆಯವರೇ ಈ ರೀತಿ ಮಹಾರಾಜ ಆಜ್ಞೆ ಮಾಡ್ದ ಅಂತ ನನ್ನ ಮುಂದೆ ವಿವರಿಸ್ತಾ ಇದ್ದೆಲ್ಲ ಕಂದ. ಇವತ್ತು ಏನು ಹೇಳಿದ್ನಪ್ಪ ಮಹಾರಾಜ? ಏನು ಹೇಳ್ದ? ಏನು ಆಜ್ಞೆಯನ್ನು ಮಾಡಿದ್ದಾನೆ ಅದನ್ನು ಹೇಳೋ ಕಂದ. ಯಾಕೆ ಸುಮ್ಮನಿದ್ದೀಯಾ ಅಂತ ಹೇಳಿ ಹಲವು ರೀತಿಯಿಂದ ಹಂಬಲಿಸಿ

ಮದನ ನೋಡೋ, ಚಂದ್ರಹಾಸ ಬಂದಿದ್ದಾನೆ. ಅವನಿಗೆ ಆಜ್ಞೆಯನ್ನು ಮಾಡಬೇಕಲ್ವೇ? ಅನೇಕ ಬ್ರಾಹ್ಮಣರು ನಿನ್ನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆಲ್ಲ ಅನೇಕ ವಿಧವಾದ ದಾನ ಧರ್ಮ ದಕ್ಷಿಣೆಯಿಂದ ಅವರನ್ನು ಸಂತವಿಸಬೇಕಲ್ವೇ? ಮಗು, ಯಾಕೋ ಮಾತಾಡ್ತಾ ಇಲ್ಲ? ನಾನು ಬೈದೆ ಅಂತ ಸಿಟ್ಟು ಮಾಡಿಕೊಂಡಿದ್ದೇನೋ? ಖಂಡಿತ ಸಿಟ್ಟು ಮಾಡಿಕೊಳ್ಬೇಡ. ಈ ಶಿಕ್ಷೆ ನಿನಗಾಗಬಾರದಿತ್ತು. ಯಾಕೆ ಅಂತಂದರೆ, ವೈಷ್ಣವ ದ್ರೋಹಿಗಳು ಯಾರೋ, ವಿಷ್ಣುವಿನ ಪರಮಭಕ್ತರಿಗೆ ಯಾರು ತೊಂದರೆಯನ್ನು ಉಂಟು ಮಾಡ್ತಾರೋ ಅಂಥವರಿಗಾಗಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನನಗೆ ಈ ನೋವು, ನನಗೆ ಇಂತಹ ಸಾವು ಬರಬೇಕೇ ಹೊರತು ನಿನಗಲ್ಲ ಕಂದ. ಯಾಕೆ ಅಂತಂದರೆ, ನೀನು ಅಚ್ಯುತ ಪರಾಯಣ, ಶಿವಪೂಜಕ, ದೇವರು, ಗುರುಗಳು, ಬ್ರಾಹ್ಮಣರ ಸೇವಕ. ನೀನು ಇಂಥವನು, ನೀನು ಮೋಸದಿಂದ ಸಾಯುವುದು ಯೋಗ್ಯವೇ ಕಂದ? ಮದನ, ಮಾತಾಡೋ ಅಂತ ಹೇಳಿ ಹಲವು ರೀತಿಯಿಂದ ವ್ಯಥೆಪಟ್ಟ ದುಷ್ಟಬುದ್ಧಿ.

ತನ್ನ ಮಗನಲ್ಲಿರುವಂತಹ ವಿಶೇಷವಾದ ಗುಣಗಳನ್ನ ಹಾಡಿ ಹೊಗಳಿ ಹಂಬಲಿಸ್ತಾ ಇದ್ದಾನೆ ಮಂತ್ರಿ ದುಷ್ಟಬುದ್ಧಿ. ಮದನ, ನೀನು ಮಿತ್ರಪ್ರಿಯ, ಅನೇಕ ನಿನ್ನ ಸ್ನೇಹಿತರಿಗೆ ಪ್ರಿಯವಾದಂಥವನು. ನೀನು ರಾಜನಾದ ಕುಂತಳೇಶ್ವರನಿಗೆ ಸಂತೋಷವನ್ನು ಉಂಟು ಮಾಡಿದವನು. ನೀನು ಮಂಗಳವಾದ ಚರಿತ್ರೆ, ಉತ್ತಮ

ಕಾಲಿನಲ್ಲಿದೆ. ಪುತ್ರ, ಇಂತಹ ಗುಣ ನಿನ್ನವು ಅಂತ ಹೇಳಿ ಇವನು ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ನವಗ್ರಹ ಸ್ಥಿತಿಗಳು ನಿನ್ನಲ್ಲಿದೆ, ನಿನ್ನನ್ನು ಯಾರೂ ರಕ್ಷಣೆಯೇ ಮಾಡಲೇ ಇಲ್ವೇ, ನಿನಗೆ ನಾನೇ ಶತ್ರುವಾದ್ನಲ್ಲ ಮಗನೇ ಅಂತ ಹೇಳಿ ಹಲವು ರೀತಿಯಲ್ಲಿ ಮಂತ್ರಿಯಾದಂತಹ ದುಷ್ಟಬುದ್ಧಿ ಶೋಕವನ್ನು ಪಟ್ಟ. ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದಿಂದ ನವಗ್ರಹಗಳನ್ನು ಸಹ ವರ್ಣನೆ ಮಾಡ್ತಾ ಇದ್ದಾನೆ. ಮಿತ್ರ ಅಂದರೆ ಸೂರ್ಯ, ರಾಜ ಅಂದರೆ ಚಂದ್ರ, ಮಂಗಳ, ಬುಧ, ಗುರು, ಕವಿ ಅಂದರೆ ಶುಕ್ರ, ವಿಚಿತ್ರ ಗುಣಿ ಮಂದರ ನಿಭ ಅಂತಂದರೆ ಶನಿ, ಭೋಗಿ ಅಂತಂದರೆ ಹಾವಿನ ತಲೆಯುಳ್ಳಂಥವನು ರಾಹು, ಅದೇ ರೀತಿ ಧ್ವಜವಜ್ರ ಅಂತಂದರೆ ಕೇತು. ಇವೆಲ್ಲ ಇರೋದ್ರಿಂದ ಈ ನವಗ್ರಹಗಳನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ತನ್ನ ಮಗನ ವಿಶೇಷವಾದ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಕವಿಗೆ ಇರುವಂತಹ ವಿಶೇಷವಾದಂತಹ ಅಲಂಕಾರ ಪ್ರತಿಭೆ ಎಷ್ಟಿದೆ, ಭಾಷಾ ಪ್ರತಿಭೆ ಎಷ್ಟಿದೆ ಅನ್ನೋದಕ್ಕೆ ಈ ಪದ್ಯ ಒಂದು ಉತ್ಕೃಷ್ಟವಾದಂತಹ ಉದಾಹರಣೆ. ಈ ರೀತಿ ದುಃಖಿಸುತ್ತಾ ಮುಂದೆ

ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಆ ಸುರಿದ ನೀರು ಮಗನ ಮೈ ಮೇಲಿರುವಂತಹ ಗಾಯವನ್ನು ತೊಳಿತಾ ಇದೆ ಅನ್ನುವ ಹಾಗೆ ಅವನ ದೇಹದಲ್ಲಿ ಉಂಟಾದ ಗಾಯದ ರಕ್ತದ ಧಾರೆಯನ್ನ ತೊಳೆದು ಹೋಯಿತು. ಅವನನ್ನು ಅನೇಕ ರೀತಿಯಿಂದ ಮುದ್ದು ಮಾಡ್ತಾ ಇದ್ದಾನೆ, ಅನೇಕ ರೀತಿಯಿಂದ ಹಂಬಲಿಸಿದ, ಹಲುಬಿದ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ, ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸೈಲಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ, ನೋವನ್ನು ತಡೆಯಲಾರದೆ ವ್ಯಥೆಯಿಂದ ಜೋರಾಗಿ ತನ್ನ ತಲೆಯನ್ನು ಬಡಿದುಕೊಂಡಾಗ ಕುಂಬಳದ ಕಾಯಿಯಂತೆ ಅವನ ತಲೆ ಫಟ್ ಅಂತ ಒಡೆದು ಅವನ ತಲೆಯಲ್ಲಿರುವಂತಹ ಮೆದುಳೆಲ್ಲ ಹೊರಗೆ ಚೆಲ್ಲಿ ಹೋಯಿತು. ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ದೇವರ ಮುಂದೆ ಬೆಳಗ್ತಾ ಇರುವಂತಹ ಎರಡು ದೀಪಗಳು ನಂದಿ ಹೋದವು ಎನ್ನುವಂತೆ ಆ ಮಂತ್ರಿಯಾದ ದುಷ್ಟಬುದ್ಧಿ ಹಾಗೂ ಅವನ ಮಗ ಮದನ ಇಬ್ಬರು ಸತ್ತು ಬಿದ್ದ

ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ರಾತ್ರಿ ಸಮಯದಲ್ಲಿ ಇದು ನಡೆದಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಊರಿನಲ್ಲಿ ಎಲ್ಲ ತಮಗೊಬ್ಬ ಹೊಸ ರಾಜ ಸಿಕ್ಕ, ರಾಜನಿಗೆ ಮದುವೆಯಾಗಿದೆ, ತಮ್ಮ ರಾಜ್ಯದ ರಾಜಕುಮಾರಿ ಮಹಾರಾಣಿಯಾಗಿದ್ದಾಳೆ. ಆ ಉತ್ಸವ ಸಂಭ್ರಮದಲ್ಲಿ ಇಡೀ ರಾಜಧಾನಿ ಸಂಭ್ರಮಿಸ್ತಾ ಇದೆ. ಹಾಗಾಗಿ ಇವರಿಗೆ ಗೊತ್ತೇ ಆಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಯಿತು. ಕವಿ ಬಹಳ ಚೆನ್ನಾಗಿ ಈ ಸೂರ್ಯೋದಯದ ವರ್ಣನೆಯನ್ನು ಅತ್ಯದ್ಭುತವಾಗಿ ಈ ಪದ್ಯದಲ್ಲಿ ಮಾಡಿದ್ದಾನೆ. ಅಂಧಕಾರದೊಡನೆ ಕತ್ತಲೆಯು ಜಾರಿ ಹೋಯಿತು. ಆ ಕಮಲದ ಮೊಗ್ಗಿನಲ್ಲಿ ಹಿಂದಿನ ದಿನ

ಸೂರ್ಯಾಸ್ತ ಆದಾಗ ಆ ಕಮಲದ ಮೇಲೆ ಜಯಂಕಾರವನ್ನು ಮಾಡ್ತಾ ಇದ್ದಂತಹ ದುಂಬಿಗಳು ಸೂರ್ಯಾಸ್ತ ಆದಾಗ ಆ ಕಮಲಗಳು ಮುಚ್ಚಿಕೊಂಡಾಗ ಅದರ ಒಳಗಡೆಗೆ ಬಂಧಿಯಾಗಿದ್ದು ಈಗ ಸೂರ್ಯೋದಯದಿಂದ ಆ ಕಮಲಗಳೆಲ್ಲ ಅರಳಿದೆ. ಹಾಗಾಗಿ ಅಳಿಕುಲದ ಸೆರೆ ಬಿಟ್ಟುದು ಅಂಬುಜದ ಒಡನೆ ಕಮಲದ ಒಳಗಡೆಗೆ ಸೆರೆಯಾಗಿರುವಂತಹ ಆ ದುಂಬಿಗಳ ಮತ್ತೆ ಅಲ್ಲಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಹಾರಾಡ್ತಾ ಇದ್ದಾವೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದ್ದಾನೆ. ಹೀಗೆ ಎಲ್ಲ ಕಡೆಗೂ ಮಂಗಳಮಯವಾದಂತಹ ವಾತಾವರಣ ಹೊಂಗಿರಣಗಳು ತುಂಬಿದೆ. ಇಂತಹ ಬೆಳಗಿನಲ್ಲಿ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ಅವನು ದಾರಿಯಲ್ಲಿ ಬಿಟ್ಟಿರುವಂತಹ ಹೊಸ ಹೂವುಗಳನ್ನು ಬಿಡಿಸಿಕೊಂಡು ದೇವಿಯ ಸ್ತೋತ್ರವನ್ನು ಮಾಡ್ತಾ ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದರೆ ಅಲ್ಲಿ ನೋಡಿದರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ಎಲ್ಲೋ ಒಂದು ಕಡೆಗೆ ತುಂಡು ತುಂಡಾಗಿ ಬಿದ್ದಿರುವಂತಹ ಅಂಗಾಂಗಗಳು ನೋಡಿದರೆ ವಿಚಿತ್ರಮಯವಾದಂತಹ ಸನ್ನಿವೇಶ. ನೋಡಿದರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಇವರನ್ನು ನೋಡಿ ಆಶ್ಚರ್ಯ ಆಯಿತು ಆ ಅರ್ಚಕನಿಗೆ.

ಅಲ್ಲಿ ಬಿದ್ದಿರುವ ಎರಡು ದೇಹಗಳನ್ನು ನೋಡಿದ, ಗಮನ ಇಟ್ಟು ನೋಡಿದ ಮೇಲೆ ಅರ್ಚಕನಿಗೆ ಗೊತ್ತಾಯಿತು, ಇದು ನಮ್ಮ ಮಹಾಮಂತ್ರಿಗಳಾದ ದುಷ್ಟಬುದ್ಧಿ ಹಾಗೂ ಅವನ ಮಗನಾದಂತಹ ಮದನನ ದೇಹ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಇದೇನಿದು ವಿಚಿತ್ರ, ನಿನ್ನೆ ಸಂಜೆಯಿಂದ ಇವತ್ತು ಬೆಳಗಿನ ಒಳಗಡೆಗೆ ಅಥವಾ ನಿನ್ನೆ ರಾತ್ರಿಯಲ್ಲಿ ಎಂತೆಂತಹ ಕೆಲಸಗಳು ನಡೆದಿದೆ. ಪಟ್ಟಣದೊಳಗೆ ಹೊಸಗೆ ಪಸರಿಸಿತು, ನಿನ್ನೆ ಸಂಜೆ ನೋಡಿದರೆ ಪಟ್ಟಣದಲ್ಲೆಲ್ಲ ಸಂಭ್ರಮ ಉತ್ಸವ ನಡೀತಾ ಇದೆ, ಹೊಸಗೆ ಉತ್ಸವ ನಡೀತಾ ಇದೆ. ರಾಜ್ಯವನ್ನು ಬಿಟ್ಟು ನಮ್ಮ ಕುಂತಳಾದೀಶ್ವರ ವಾನಪ್ರಸ್ಥಾಶ್ರಮಕ್ಕೆ ಅಂತ ಕಾಡಿಗೆ ಹೋದ ನಿನ್ನೆಯ ರಾತ್ರಿ. ಚಂದ್ರಹಾಸನಿಗೆ ನಿನ್ನೆಯ ರಾತ್ರಿಯೇ ಪಟ್ಟಾಭಿಷೇಕವಾಗಿದೆ. ನೋಡಿದರೆ ಆಶ್ಚರ್ಯ, ನಿನ್ನೆಯ ರಾತ್ರಿಯೇ ಇಲ್ಲಿ ಮಂತ್ರಿಯಾದ ದುಷ್ಟಬುದ್ಧಿಗೂ ಆತನ ಮಗನಾದಂತಹ ಮದನನಿಗೂ ದುರ್ಮರಣ ಸಂಭವಿಸಿದೆ. ಅಬ್ಬಾ, ಇಂತಹ ಕೆಲಸವನ್ನು ಯಾರು ಮಾಡಿದ್ರಪ್ಪ, ಈ ದುರ್ಮರಣಕ್ಕೆ ಕಾರಣರಾದ ಯಾರು, ಶಿವಶಿವ ಅನ್ನುತ್ತ ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ, ಅದನ್ನು ಕೇಳಿ ಚಂದ್ರಹಾಸ ದೇವಾಲಯಕ್ಕೆ ಹೋಗಬೇಕು ಅಂತ ಹೇಳಿ, ಜೊತೆಗೆ ಈ ವಿಷಯವನ್ನು ಕೇಳಿ ಕಾಲಿಗೆ ಪಾದರಕ್ಷೆಗಳನ್ನು ಹಾಕೊಳ್ಳಿಕ್ಕೂ ಸಮಯವಿಲ್ಲದೆ ಇದ್ದಾಗೆ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ.

ಆ ದುರ್ಗಾ ಮಂದಿರಕ್ಕೆ ಅನೇಕ ಜನಗಳ ಜೊತೆಗೆ ಅಂಗರಕ್ಷಕರು, ಸಖರು, ಸೇವಕರು, ಸಖಿಯರ ಜೊತೆಗೆ ಬಂದ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅವರೆಲ್ಲರೂ ಸಹ ಬಂದಿದ್ದಾರೆ. ಅನೇಕ ಜನಗಳು ಅಲ್ಲಿ ನೆರೆದಿದ್ದಾರೆ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ಇದೇನಿದು ತಾಯೇ, ಒಂದು ಕಡೆ ನಗೆಯನ್ನು ಕೊಡ್ತೀಯ ಬದುಕಿನಲ್ಲಿ, ಇನ್ನೊಂದು ಕಡೆಗೆ ಈ ದುಃಖವನ್ನು ಕೊಡ್ತಾ ಇದ್ದೀಯ. ನಿನ್ನೆಯ ದಿನ ಇನ್ನೊಂದು ಮದುವೆಯಾದೆ ಅಂತ ಸಂತೋಷ, ರಾಜ್ಯಕ್ಕೆ ಒಡೆಯನಾದೆ ಅಂತ

ಸಂತೋಷ. ಇಲ್ಲಿ ನೋಡಿದ್ರೆ ಎರಡು ಸಂತೋಷವನ್ನು ಕೊಟ್ಟೆ, ಅದೇ ರೀತಿ ಎರಡು ದುಃಖವನ್ನು ಕೊಡ್ತಾ ಇದ್ದೀಯ. ನನ್ನ ಮಾವನಾದಂತಹ ದುಷ್ಟಬುದ್ಧಿ, ನನ್ನ ಮೈದನನಾದಂತಹ ಮದನನ ಸಾವಿನ ನೋವನ್ನು ನನಗೆ ಕೊಟ್ಟೆ. ತಾಯೇ, ನಾನು ಮಾಡಿದ ಅಪರಾಧವೇನು? ನನಗೆ ಬಂದಿರುವಂತಹ ಭಾಗ್ಯವನ್ನು ಕತ್ತರಿಸಿಬಿಟ್ಟೆ ನೀನು. ಅಮ್ಮ, ನನ್ನ ತಪ್ಪೇನು? ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಕೊಟ್ಟ ಹಿಂತಿರುಗಿಸಿದರೆ ಸರಿ, ಇಲ್ಲದೇ ಹೇಳಿದ್ರೆ ನಾನು ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ.

0: ಅಲ್ಲಿ ಬಂದು ಗೋಳಾಡ್ತಾ ಇರುವಂತಹ ಅನೇಕ ಬಂಧು ಜನಗಳಿಗೆಲ್ಲ ಧೈರ್ಯವನ್ನು ಹೇಳ್ದ. ವಿಷಯ ಬಂದಿದ್ದಾಳೆ, ವಿಷಯ ತಾಯಿ ಬಂದಿದ್ದಾರೆ, ಅವರೆಲ್ಲರೂ ಸಹ ವ್ಯಥೆಯನ್ನು ಪಡ್ತಾ ಇದ್ರೆ ಅವರಿಗೆಲ್ಲ ಧೈರ್ಯವನ್ನು ಹೇಳಿ ಹೇಗಾದ್ರೂ ಮಾಡಿ ತಾಯಿಯ ಅನುಗ್ರಹವನ್ನು ಪಡೆದು ದುರ್ಗೆಯ ಅನುಗ್ರಹದಿಂದ ನಾನು ಇವರಿಬ್ಬರನ್ನು ಬದುಕಿಸ್ಕೊಳ್ತೇನೆ ಅಂತ ಹೇಳಿ ಇವರ ಸಮಾಧಾನವನ್ನು ಹೇಳ್ದ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ, ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅಲ್ಲಿ ಕುತ್ಕೊಂಡು ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಪಾಯಸದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ. ದುರ್ಗಾ ಪಾಯಸ ಪ್ರಿಯ ಅಂತ ಒಂದು ಮಾತು, ಪಾಯಸಾನ್ನ ಪ್ರಿಯ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ತಾಯಿ ದುರ್ಗೆಯನ್ನು ವರ್ಣನೆ ಮಾಡ್ತಾರೆ. ಹಾಗೆ ಆ ಪಾಯಸದ ಮೂಲಕ ಅನೇಕ ರೀತಿಯ ಹೋಮವನ್ನು ದೇವಿಯ ಹೆಸರು ಹೇಳ್ತಾ ಹೋಮವನ್ನು ಮಾಡಿದ. ಇಲ್ಲಿ ಕವಿ ಒಂದೇ ಪದ್ಯದಲ್ಲಿ ಎರಡು ಪದಗಳನ್ನು ಬಳಸ್ತಾನೆ, ಘೃತ ಮತ್ತು ಆಜ್ಯ ಅಂತ. ಎರಡೂ ತುಪ್ಪಕ್ಕೆ ಹೆಸರೇ, ತುಪ್ಪ ಗಟ್ಟಿಯಾಗಿದ್ದರೆ ಘೃತ, ತುಪ್ಪ ನೀರಾಗಿದ್ದರೆ ಆಜ್ಯ. ಹೀಗೆ ಇಂಥವುಗಳನ್ನೆಲ್ಲ ಬಳಸಿ ಅವನು ದೇವಿಯ ಹೆಸರಿನಲ್ಲಿ ದುರ್ಗಾಸೂಕ್ತದಿಂದ ಪೂಜೆಯನ್ನು ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಮವನ್ನು ಮಾಡಿದ. ಆದರೂ ತಾಯಿ ಒಲಿಲಿಲ್ಲ, ಅಷ್ಟು ಸುಲಭಕ್ಕೆ ಇವನ ಮೇಲೆ ಕಟಾಕ್ಷವನ್ನು ಬೀರಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು, ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ

ನೇಮಕ ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯಪಟ್ಟಿಗೆ 49 ಮತ್ತು 50ನೇ ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400 ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ.
ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ್ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಕ್ಷ ನಾಯಕ

0: ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ, ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೂವರು ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 TMC ನೀರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 TMC ನೀರು ತಮಿಳುನಾಡಿನ ಪಾಲಾಗಲಿದ್ದು 6 TMC ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 TMC ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ರಾಷ್ಟ್ರ ಭಾಷಾ ಭಾರತಿ ವಿಶೇಷ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೊ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೇ ಕೌನ್ ಸಾ ಪಾಠ ಪಡೆಯೆಂಗೆ.
3: ಆಜ್ ಹಮೇ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿಯೇ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ, ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ್ ಕವಿತಾ ಪಢಾವುಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೇ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿಯತ್ರಿ ನೇ ಕ್ಯಾ ಕಹಾ ಹೈ?
1: ನಹಿ ಗುರುಜಿ, ಮೈ ನಹಿ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಯಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹಿ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ್ ತಕ್ ಯಹ ನಹಿ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೇ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
3: ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೇ ವಿಶ್ವಾಸ್ ನಹಿ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
2: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಬಹುತ್ ಅಚ್ಛಾ. ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ ಸೇ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೇ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೇ ಜೀವನ್ ಮೇ ಸೋನಾ. ವಿನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವೋ ಪ್ರತಿಮಾ ದೇಖೆಂಗೆ.
3: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
2: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋನಾ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದಕ್ಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
3: ಬತಾತಿ ಹೂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ, ರೋನಾ ಮೈ ಜಾನ್ತಿ ಹಿ ನಹಿ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹಿ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
2: ಬಹುತ್ ಅಚ್ಛಾ. ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಕನ್ನಡ ಮೇ ಬತಾವೋ ಹಮೇ ದೇಖೆಂಗೆ.
1: ಸರಿ ಗುರುಜಿ, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ

0: ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಹಾರಾ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತ ಕಾವ್ಯ ನಿನಗೆ?
1: ಅರ್ಥವಾಯ್ತು ಗುರುಜಿ.
0: ತಬ್ ಚಲೋ ಮೈಂ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಹಾರೇ ಲಿಯೇ ಪಹಲಾ ಶಬ್ದ ಹೈ ಭಾಯಿ
1: ಬಹನ್,
0: ಮಾತಾ
1: ಪಿತಾ,
0: ಬಾಲಕ
1: ಬಾಲಿಕಾ,
0: ಕವಿ
1: ಕವಿಯತ್ರಿ,
0: ಗಾಯಕ
1: ಗಾಯಿಕಾ,
0: ಸೇವಕ
1: ಸೇವಿಕಾ,
0: ಆದಮಿ
1: ಔರತ್,
0: ನರ್
1: ನಾರಿ,
0: ಲೇಖಕ
1: ಲೇಖಿಕಾ,
0: ಬಕರ
1: ಬಕ್ರಿ,
0: ಮಾಮ
1: ಮಾಮಿ,
0: ಲಡಕ
1: ಲಡ್ಕಿ,
0: ಕಾಮವಾಲ
1: ಕಾಮವಾಲಿ,
0: ಶಿಕ್ಷಕ
1: ಶಿಕ್ಷಿಕಾ.
0: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈಂ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈಂ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋ ಕಠಿಣ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವು ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ, ಬತಾತಿ ಹೂ. ಕವಯಿತ್ರಿ ಆಗೆ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹಿ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೇ ಸಾಥ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂ.
0: ಪ್ರತಿಮಾ ಹೇಳಿದ ಮಾತುಗಳನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
1: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಿಯತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
0: ಚಲೋ ಪ್ರತಿಮಾ, ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾ ಹೂ. ತುಮಹಾರೇ ಲಿಯೇ ಪಹಲಾ ಶಬ್ದ ಹೈ ಖೇಲ್,
2: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ.
0: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
1: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
0: ದೂಸರಾ ಶಬ್ದ ಹೈ ತುಮಹಾರೇ ಲಿಯೇ ಸಚ್ಚಾಯಿ,
2: ಹಮೇ ಸಚ್ಚಾಯಿ ಕೀ ರಾಹ ಪರ್ ಚಲನಾ ಚಾಹಿಯೇ.
0: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
1: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
0: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವು ಪ್ರತಿಮಾ.
2: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ್ ಹೈ ಅಸಾರ ಸುನತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ.
0: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ. ಜಗ್ ಹೈ ಅಸಾರ ಸುನಾತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ ಪಂಕ್ತಿಯೊಮ್ಮೆ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ ಲೋ. ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಅಸಾರ್ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ, ಒಂದೊಂದು ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ್ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
1: ಸರಿ ಗುರುಜಿ, ಹೇಳ್ತೇನೆ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
0: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ, ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ, ಪರ ಮೈ ಉಸ್ಮೇ ಪಾತಿ ಹೂ, ಪರ ಮೈ ಉಸ್ಮೇ ಪಾತಿ ಹೂ, ಪ್ರತಿಪಲ್ ಮದಿ.

0: ಮದಿರ ಮತವಾಲಿ, ಪ್ರತಿಫಲ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹೀ ಹೈ, ಫಿರ್ ಭಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
1: ಕವಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ ಆಗೆ ಬಢತಾ ಜಾತಾ ಹೈ, ತ್ಯೋ ತ್ಯೋ ಜೀವನ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೆ ಲಿಯೆ ಐಸಾ ನಹೀ ಹೈ, ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂಂ.
0: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು. ಕಾವ್ಯ ಹಮೆ ದೇಖೆಂಗೆ.
2: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
0: ಅಗಲಿ ಪಂಕ್ತಿಯೋ ದೇಖೋ ಮೈ ಪಡ್ಕರ್ ಸುನಾತಾ ಹೂಂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ ಮೇ, ಮೇರೆ ಮತವಾಲೆ ಮನ ಮೇ. ಶಬ್ದಂಕು ದೇಖೋ, ಉಮಂಗ್ ಅಂದರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿಯೂ ಹೇಳ್ತೀವಿ. ಹಾಗೆ ನೋಡಿದರೆ ಇನ್ ಪಂಕ್ತಿಯೋಕ್ಕೂ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
0: ಬಹುತ್ ಸುಂದರ ಪಂಕ್ತಿಯ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂಂ ಸುನು. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೈ ಕಿ ಮೇರೆ ಜೀವನ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಮೇರೆ ಜೀವನ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಜೀವನ ಉಲ್ಲಾಸ ಅವರ ವಿಜಯ ಕೆ ಆನಂದ ಸೆ ಪ್ರಫುಲ್ಲಿತ ರಹತಾ ಹೈ.
2: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
0: ಸರಿ ಮಾ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗುನಗುತ್ತಾ ಇರ್ತೇನೆ ಅಂತ. ಬಚ್ಚೋ ಅಬ್ ತುಮ್ ಲೋಗೋ ಕೋ ಕುಛ್ ಏಕ್ ಸವಾಲ್ ಪೂಛ್ತಾ ಹೂಂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿತ್ರಿ ನೇ ಕ್ಯಾ ಸೀಖಾ ಹೈ.
1: ಕವಯಿತ್ರಿ ನೇ ಹಸನಾ ಸೀಖಾ ಹೈ.
0: ಜೀವನ ಕೆ ಸಾಥಿ ಕೌನ್ ಕೌನ್ ಹೈ.
1: ವಿಶ್ವಾಸ ಪ್ರೇಮ ಸಾಹಸ ಜೀವನ ಕೆ ಸಾಥಿ ಹೈ.
0: ಇಸ್ ಕವಿತಾ ಕಿ ಕವಿತ್ರಿ ಕೌನ್ ಹೈ.
1: ಇಸ್ ಕವಿತಾ ಕಿ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
0: ಇಸ್ ವಾಕ್ಯ ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
2: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
0: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀಂ ಪರ್ ಸಮಾಪ್ತ ಕರೆಂಗೆ.
3: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ, ನಮಸ್ತೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಕಾರ್ಯಕ್ರಮ ಸಂಜೆ 6:51. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ ಕುರಿತಾಗಿ ಡಾ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ ಮೂಡಿ ಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕೃಷಿ ರಂಗದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. 7:45 ವಿಧಾನಮಂಡಲದಲ್ಲಿ ಇಂದು. ಇನ್ನು ರಾತ್ರಿ 8:00 ಶ್ರೋತೃಗಳೇ ಗಮನಿಸಿ, ಅಂಗದಾನ ಜಾಗೃತಿ ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ ಇದೆ. ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಅನಿರುದ್ಧ ಎಸ್ ಭಟ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋ

ಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಸರ್ ಈಗ ಒಂದು ಒಂದು ಪ್ರಕರಣ ಒಂದು ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದ್ರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
4: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನ ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದ್ರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ, ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯವಾರು ವ್ಯಾಪ್ತಿ ಅಂತ ಹೇಳ್ತೇವೆ, ಅಂದ್ರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದ್ರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ, ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನು ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದೆ, ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ, ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳೀಯ ಆಧಾರದ, ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಅದು ಹೇಗೆಂದ್ರೆ, ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ, ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು. ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
3: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
4: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತೆ ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳ ಸಾಗಾಣಿಕೆ ಅಂತ ಪ್ರಕರಣಗಳನ್ನು ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂತ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
3: ಮತ್ತೆ ಈಗ ಯಾವ ಕೋರ್ಟಿಗೆ ಹೋಗ್ಬೇಕು ಏನಂತ ಅನ್ನೋದು ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
4: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ ನೀವು ಯಾವ ಕೋರ್ಟಿಗೆ

0: ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತೆ ಸಲಹೆಗೆ ಅನುಕೂಲ.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಇದು ನ್ಯಾಯವಾಣಿ ಕಾರ್ಯಕ್ರಮವಾಗಿತ್ತು. ಸಮಯ ಸರಿಯಾಗಿ 3:38. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸರಿಯಾಗಿ ಈ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ರಕ್ತ ಪರಿಚಲನೆಯ ಅಧ್ಯಯನ, ಇದಕ್ಕೆ ಏನಂತ ಕರೀತಾರೆ, ಅಂದ್ರೆ ಸ್ಟಡಿ ಆಫ್ ಏನು ಅಂತ ಕರೀತಾರೆ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಏನಂತ ಕರೀತಾರೆ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

3:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ರಕ್ತ ಪರಿಚಲನೆಯ ಅಧ್ಯಯನ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಜೊತೆಗೆ

ಸಾಕಷ್ಟು ಜನರ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಮತ್ತೆ ದಿಲೀಪ್ ಕಲ್ಯಾಣ್ಕರ್, ಚಂದ್ರಶೇಖರ್ ತಾವರೆಕೆರೆಯಿಂದ, ಬಿಂದು ಪ್ರಕಾಶ್ ಅವರು ಬಾಬಾ ಕಲ್ಯಾಣ್ ಬೆಂಗಳೂರಿಂದ, ನೇತ್ರಾ ಕೆಂಗೇರಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ, ಕಬಾಡಿ ವೆಂಕಟೇಶ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಬಿನಿಪೇಟೆಯಿಂದ, ಸುಭಾನ್ ಖೋರಿ ಹಂಪಸಾಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಮಂಜುಳಾ ಕುಮಾರ್ ಮತ್ತೆ ಸೋಮಶೇಖರ್ ಶಾಮನೂರು ಬಿಳೆಬಾವಿಯಿಂದ, ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ ಹರೀಶ್ ಮಲ್ಲೇಶ್ವರಂ ಇಂದ, ಮತ್ತೆ ಸದಾಶಿವ ಹುಲಗೂರ್ ಬನ್ಶ

ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಿದ್ಧಲಿಂಗ ಮೂರ್ತಿ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಮತ್ತೆ ಶ್ವೇತಾ ಚಟ್ಟಿಮಾನಿ ಭಾಗಮಂಡಲದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ತೀರ್ಥಪ್ರಸಾದ್ ದೊಡ್ಡಮೆಟ್ಟಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ರಕ್ತ ಪರಿಶೋಧನೆ ಅಂದ್ರೆ ಇಂಗ್ಲಿಷ್ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಒಂದು ಇಂಥದ್ದೇನು ಒಂದು ಪದ ಇದೆ, ಅದೇನು ಅಂತ ಕೇಳಿದೆ ನಾನು. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟವರು ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮತ್ತೆ ಕನಕರಾಯ ರತ್ನಪುರ ಅವರ ಉತ್ತರ ಸರಿಯಾಗಿದೆ. ವೇದಶೆಟ್ಟಿ ಕಾಳವಾರ ಅವರ ಜೊತೆಗೆ ಪ್ರಜ್ಞಾ ಗ್ರಾಮದಿಂದ ರಾಯಚೂರಿಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರಿಯಾದ ಉತ್ತರ ತಲುಪಿಸಿದ್ದಕ್ಕೆ ಅಂತ ಹೇಳ್ತಾ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಆಂಜಿಯೋಲಜಿ ಅಂತ ಕರೀತಾರೆ. ಸೊ ಇದು ಸರಿಯಾದ ಉತ್ತರ ಆಗಿತ್ತು. ಆಂಜಿಯೋಲಜಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಸೊ ಇನ್ನು ಮತ್ತೆ ಇನ್ನೊಂದು ಪ್ರಶ್ನೆಗೆ ಹೋಗುವಂತಹ ಸಮಯ. ಈ ಆಡಿಯೋ ಬಿಟ್ಟನ್ನ ಕೇಳಿಸ್ಕೊಳ್ಳಿ, ಇದಾದ ನಂತರ ಪ್ರಶ್ನೆಯನ್ನ ಕೇಳ್ತೀನಿ.

ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು ಅನ್ನೋದು ಪ್ರಶ್ನೆ. ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು, ಯಾರು ಬರೆದಿದ್ರು ಈ ಹಾಡನ್ನ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಒಂದು ಆಡಿಯೋ ಬಿಟ್ಟನ್ನ ಕೇಳಿಸಿ ಈ ಹಾಡಿನ ರಚನೆಕಾರರು ಯಾರು ಅಂತ ಕೇಳಿದ್ದೆ. ಸುಮಾರು ಜನ ಸರಿ ಉತ್ತರ ಕಳಿಸಿಲ್ಲ, ಆದರೆ ಬೇರೆ ಬೇರೆ ಥರ ಅವರ ಮಾತುಗಳನ್ನು ಕಳಿಸಿದ್ದಾರೆ. ಯಾವ್ದ್ರಿ ಇದು ಹಾಡು, ಕೇಳೇ ಇರಲಿಲ್ಲ, ಎಲ್ಲಿಂದ ಹುಡುಕಿದ್ರಿ ಅಂತ ಒಂದಷ್ಟು ಜನ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟವರು ಯಾರು ಒಂದಿಬ್ಬರು ಇದ್ದಾರೆ ಅಂತ ಹೇಳಿಬಿಡ್ತೀನಿ. ಅನಿಲ ಬಿಷ್ಟಣ್ಣನವರ ಇವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವ್ರನ್ನ ನಾನಂತೂ ಹುಡುಕ್ತಾ ಇದ್ದೀನಿ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಯಾರನ್ನ ಕೇಳೇ ಇಲ್ಲ, ನನಗಂತೂ ಗೊತ್ತಿಲ್ಲ ಅಂತ ಹರೀಶ್ ಮಲ್ಲೇಶ್ವರಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಉತ್ತರ ಸರಿಯಾಗಿದೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಉತ್ತರ ಕಳಿಸಿದವರು ತುಂಬ ಜನ ಇದ್ದಾರೆ, ಆದರೆ ಸರಿಯಾದ ಉತ್ತರ ಕಳಿಸಿದವರು ತುಂಬ ಕಡಿಮೆ ಜನ ಇದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ, ಸಮನ್ವಿತ ಸಿರಿಗೆರೆಯಿಂದ, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಇಷ್ಟು ಜನಕ್ಕೆ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಮಯ 3:54. ಹಾಗಿದ್ರೆ ಯಾವುದು ಆ ಹಾಡು, ಯಾರು ಬರೆದಿದ್ದು ಅಂತ ಹೇಳ್ಬಿಡ್ತೀನಿ. ಈ ಆಡಿಯೋ ಬಿಟ್ಟನ್ನ ನಾನು ನಿಮಗೆ ಕೇಳಿಸಿದ್ದೆ.

ಈ ಹಾಡನ್ನ ಬರೆದವರು ದರಾ ಬೇಂದ್ರೆ ಅವರು. ದರಾ ಬೇಂದ್ರೆ ಅವರ ರಚನೆಯ ಈ ಗೀತೆಯಾಗಿತ್ತು. ಸಂಗೀತ ಕಟ್ಟಿಯವರ ದನಿಯಲ್ಲಿ ಸಂಗೀತ ಕಟ್ಟಿ ಅವರು ಸಾಕಷ್ಟು ದರಾ ಬೇಂದ್ರೆಯವರ ಹಾಡುಗಳನ್ನ ಹಾಡಿದ್ದಾರೆ. ತುಂಬಾ ಅವರ ಹಿಟ್ ಗೀತೆಗಳು ಅಂತ ಮುಗಿಲ ಮಾರಿಗೆ ರಾಗರತ್ಯ ಹಾಡಂತೂ ಅದ್ಭುತವಾದ ರಚನೆ, ಜೊತೆಗೆ ಅದ್ಭುತವಾದ ಹಾಡುಗಾರಿಕೆಯಲ್ಲಿ ಮೂಡಿ ಬಂದದ್ದು. ಸಂಗೀತ ಕಟ್ಟೆ ಮತ್ತೆ ದರಾ ಬೇಂದ್ರೆ ಇಬ್ರು ಧಾರವಾಡದವರು ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ದರಾ ಬೇಂದ್ರೆ ಅವರ ರಚನೆಯ ಒಂದು ಹಾಡಾಗಿತ್ತು. ಸಮಯ 3:55. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಈ ಹಿಂದೆ ನಾನು ಕೇಳಿದ ಪ್ರಶ್ನೆಗೆ ದರಾ ಬೇಂದ್ರೆಯವರ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರು, ಅವರ ಹೆಸರು ಮಿಸ್ ಆಗ್ಬಿಟ್ಟಿತ್ತು. ಕ್ಷಮೆ ಇರಲಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ಸ್ಮರಣೆಗೆ ಅಂದ್ರೆ ನೆನಪಿಗೆ ತರೋ ನಟ ಯಾರು, ಅವರ ನಿಜವಾದ ಹೆಸರು ಏನು, ಅವರು ಸಿನಿಮಾದಲ್ಲಿ ಅವರ ಹೆಸರೇನು ಅಂತ ಕೇಳ್ತಿಲ್ಲ, ಯಾರವರು ಆ ನಟ ಯಾರು ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದಂತಹ ನಟ ಅವರ ಹೆಸರೇನು, ನೀವು ಉತ್ತರನ ತಲುಪಿಸಬೇಕಾಗಿರೋದು 9480909010013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:59 ಆಗ್ತಾ ಇದೆ. ಸರಿಯಾದ ಉತ್ತರ ಕೊಟ್ಟವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಲಿಸ್ಟ್ ತುಂಬಾ ದೊಡ್ಡದಾಗೆ ಇದೆ. ಬಿಂದು ಪ್ರಕಾಶ್ ಅವರು ಮತ್ತೆ ಜಯಪುಟ್ಟಸ್ವಾಮಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಹರೀಶ್ ಮಲ್ಲೇಶ್ವರಂಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ರೇಣುಕಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರವಿ ಬೆಟ್ಟಲ್ಲಿಯಿಂದ ಮತ್ತೆ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜಯರಾಮ್ ಟೈಲರ್ ಸಾಗರದಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉಮಾಶಂಕರ್ ಸಾಂಬಾ, ನಾಗೇಂದ್ರ ಈಚಲಬೀಡು ಮತ್ತೆ ಪದ್ಮಶ್ರೀ ಅವರ ಕುಟುಂಬದವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ನಂಬರ್ ಎಂಡಿಂಗ್ ವಿತ್ 4486 ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ನಮಗೆ ತಲುಪಿದ್ರೆ ನಿಮ್ಮ ಹೆಸರನ್ನು ಓದೋಕೆ ನಮಗೂ ಖುಷಿಯಾಗುತ್ತೆ. ಅನಿತಾ ಬಚ್ಚನ್ ಅವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಜೊತೆಗೆ ಓಕೆ ಹರಿಹರನ್ ವಿಜ್ಞಾನ ನಗರದಿಂದ ಜಾಫರ್ ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು, ಸುಬ್ರಹ್ಮಣ್ಯ ಜಯಂತ್, ನವ್ಯಶ್ರೀ, ಮಹೇಶ್ ಜಯಮ್ಮ, ವಿಜಯ ಸತೀಶ್ ಅವರು ಮತ್ತು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಉತ್ತರ ಹೇಳ್ರಿ ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಖಂಡಿತ ಹೊರಡಲ್ಲ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದ ನಟ ಯಾರು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಟೆನಿಸ್ ಕೃಷ್ಣ ಅವರು. ಟೆನಿಸ್ ಕೃಷ್ಣ ಅವರು ಯಾರು ಜೀವನ ಚೈತ್ರ ಚಿತ್ರದಲ್ಲಿ ರಾಜ್ಕುಮಾರ್ ಅವ್ರನ್ನ ಗುರುತಿಸಿ ಅವ್ರು ಯಾರು ಅನ್ನೋದನ್ನ ವಾಪಸ್ ನೆನಪಿಸ್ತಾರೆ. ಟೆನಿಸ್ ಕೃಷ್ಣ ಅವರ ಹೆಸರು ಪುಟ್ಟ ಜೋಯಸ್ ಅಂತ ಆಗಿತ್ತು ಈ ಚಿತ್ರದಲ್ಲಿ. ಇದು ಈ ಸಿನಿಮಾದ ವಿಷಯ ಆಗಿತ್ತು. ಸಮಯ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: ಸುವಾಸಿ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ,
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ 4:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

0: 4:14 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಬಿಸ್ನೆಸ್ ಬಸ್ಸಲ್ಲಿ ನಾವಿದ್ದೀವಿ. ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಯಾವ್ಯಾವ ಬಿಸ್ನೆಸ್ ಎಲ್ಲ ಮಾಡಬಹುದು, ಆ ಬಿಸ್ನೆಸ್ ಮಾಡಬಹುದು, ಈ ಬಿಸ್ನೆಸ್ ಮಾಡಬಹುದು, ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಏನೇನೆಲ್ಲ ಚಾಲೆಂಜಸ್ ಇರುತ್ತೆ, ಈ ವಿಷಯಗಳನ್ನೆಲ್ಲ ಸಾಕಷ್ಟು ಸಲ ಈಗಾಗಲೇ ಮಾತಾಡಾಗಿದೆ. ಆದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಅಥವಾ ನಮಗೆ ಲಾಭ ಬರೋದು ಇದೆಲ್ಲನೂ ತುಂಬ ಸಾಮಾನ್ಯವಾಗೇ ಇರುತ್ತೆ. ಲಾಭ ಬಂದರೆ ಏನೋ ತುಂಬ ಖುಷಿ, ಸಂತೋಷವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಏನು ಅಲ್ಲಿ ಅದರಿಂದ ಯಾವ ತೊಂದರೆಗಳು ಆಗಲ್ಲ. ಲಾಭ ಬಂದಾಗ ತುಂಬ ನಮಗೆ ಏನೇನು ಬೇಕೋ ಅದೆಲ್ಲವೂ ಸಿಗುತ್ತೆ. ಅದೇ ಲಾಸ್ ಆದಾಗ ನಿಜವಾಗ್ಲೂ ನಮಗೆ ಸಮಸ್ಯೆಗಳು ಎದುರಾಗುತ್ತೆ. ಎಷ್ಟೋ ಸಮಸ್ಯೆಗಳು, ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅಥವಾ ನಾವು ಯಾರಿಗೋ ಸಂಬಳ ಕೊಡಬೇಕಾಗಿರೋರು ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರ ಮನೆಯವರು ಅವರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಹೆಂಗೆ ಇದನ್ನು ನಿಭಾಯಿಸಬೇಕು, ಹೇಗೆ ನಿಭಾಯಿಸ್ಬೋದು, ಇದಕ್ಕೆಲ್ಲ ಪರಿಹಾರ ಏನು? ಹಾಗಿದ್ರೆ ಲಾಸೇ ಆಗಲ್ವಾ? ಖಂಡಿತ ಲಾಸ್ ಅನ್ನೋದಾಗತ್ತೆ. ಹಾಗಾದರೆ ಇದನ್ನು ಹೇಗೆ ಸಂಭಾಳಿಸಬಹುದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದ್ದರೆ ಖಂಡಿತ ನನಗೆ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಯೇ. ಇದಕ್ಕೆ ಪರಿಹಾರ ಏನು ಅಂತ ನಾನು ಒಂದು ಪುಟ್ಟ ಪರಿಹಾರನ ಕೊಡ್ತೀನಿ, ನೀವು ನಿಮ್ಮ ಪರಿಹಾರ ಏನು ಅನ್ನೋದನ್ನು ತಿಳಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಲಾಸ್ ಆದಾಗ, ಜೀವನದಲ್ಲಿ ತೊಂದರೆ ಆದಾಗ ಅಥವಾ ಬಿಸ್ನೆಸ್ಸಲ್ಲಿ ತೊಂದರೆ ಆದಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು, ಮುಂಚೆನೆ ಏನೆಲ್ಲ ಮಾಡ್ಕೊಂಡಿರಬಹುದು ಅನ್ನೋಂಥ ವಿಷಯಕ್ಕೆ ನಿಮ್ಮ ಪರಿಹಾರಗಳು, ಅನುಭವಗಳು, ಅಭಿಪ್ರಾಯಗಳನ್ನು ನಾನು ನಿರೀಕ್ಷಿಸ್ತಾ ಇರ್ತೀನಿ. ನೀವು ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ರೀ ಮಾಲತಿ, ಏನ್ರಿ ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ, ಕಾಣ್ತಾ ಇದೆಯಲ್ರಿ ಫ್ರಿಡ್ಜ್ 18,000,
2: ಅಯ್ಯೋ ನಿನ್ನ
1: ಟಿವಿ 14,000,
2: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000,
2: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ 10,000,
2: ರಾಮ ರಾಮ
3: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವರೇ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

ಹಾಡುಗಳು ಚೆನ್ನಾಗಿದೆ ರೀ, ಥ್ಯಾಂಕ್ ಯು ಅಂತ ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತು ಅವ್ರ ಜೊತೆಗೆ ಲಾಸ್ ಆದಾಗ ಮೊದಲು ಶಾಂತವಾಗಿ ಕೂತು ಯೋಚನೆ ಮಾಡಬೇಕು, ಯಾಕೆ ಹೀಗಾಯ್ತು, ಎಲ್ಲಿ ತಪ್ಪಾಯಿತು ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಬೇಕು. ಅದ್ರ ಬದಲು ದೇವಸ್ಥಾನ ವಾಸ್ತು ಅಂತ ಸುತ್ತಿದ್ರೆ ತಪ್ಪು ಕಣ್ರಿ, ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೇಬಾರ್ದು. ಖಂಡಿತ ಹೌದು, ಇವತ್ತು ಲಾಸ್ ಆದರೂ ನಾಳೆ ಲಾಭ ಆಗಬಹುದು. ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ ಅಂತ ಮಮತಾ ನಾಗರಾಜ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಖಂಡಿತ ಹೌದು, ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ. ಅಂತಹ ಯೋಚನೆಗಳು ನಮ್ಮ ಹತ್ರಕ್ಕೂ ಕೂಡ ಸುಳಿಲೇಬಾರದು.

0: ಆದರೂ ನಾನು ಹೇಳ್ತಾ ಇದ್ದೆ, ಏನು ಮಾಡಬಹುದು, ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದಾಗ ಲಾಭ ನಷ್ಟಗಳು ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಾದಾಗ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಪ್ಲ್ಯಾನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮೊದಲು ನಾವು ಮೀಸಲು ನಿಧಿ ಅಂತ ಒಂದಿಷ್ಟು ಇರಬೇಕು, ರಿಸರ್ವ್ ಫಂಡ್. ಭವಿಷ್ಯದ ಎಷ್ಟೋ ಖರ್ಚುಗಳಿರುತ್ತೆ, ಅನಿರೀಕ್ಷಿತವಾದ ಖರ್ಚುಗಳಿರುತ್ತೆ, ಎಂತೆಂಥದ್ದು ತುರ್ತು ಪರಿಸ್ಥಿತಿಗಳಿರುತ್ತೆ, ಅಥವಾ ಆ ನಷ್ಟನ ಅನುಭವಿಸಿ ಎದುರಿಸಿ ಹೇಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋಕ್ಕೆ ಒಂದಿಷ್ಟು ಸಮಯ ಬೇಕಿರುತ್ತೆ. ಆ ಸಮಯದಲ್ಲಿ ನಾವು ನಮ್ಮನ್ನು ನಂಬಿದವರು ಕೂಡ ಜೀವನ ಮಾಡಬೇಕಾಗಿರುತ್ತೆ, ಅಂತಹ ಪರಿಸ್ಥಿತಿಗೆ ಒಂದಿಷ್ಟು ಹಣ ಬೇಕಿರುತ್ತೆ. ಅದಕ್ಕೆ ಈ ಮೀಸಲು ನಿಧಿ, ರಿಸರ್ವೇಷನ್ ಫಂಡ್ ಅಂತ ಏನಿಟ್ಕೊಳ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಈ ರಿಸರ್ವೇಷನ್ ಫಂಡ್ ಬಗ್ಗೆ ನಿಮ್ಗೇನು ಗೊತ್ತು, ನೀವು ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲು 101.3.
1: ಸುಭಾಷ್.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
2: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ 4:43 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮೀಸಲು ಹಣ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಕೇಳಿದ್ದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಅವರು ಸಂದೇಶನ ಕಳಿಸಿದ್ದಾರೆ. ವ್ಯವಹಾರದಲ್ಲಿ ನಷ್ಟ ಆದಾಗ ಗಾಬರಿ ಆಗದೆ ಯಾವುದೇ ತರಹದ ಖರ್ಚು ವೆಚ್ಚಗಳನ್ನು ತಕ್ಷಣವೇ ನೋಡ್ಕೊಳ್ಬೇಕು. ಯಾವುದರಿಂದ ನಷ್ಟ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಏನು ಅರ್ಜೆನ್ಸಿ ಮಾಡಬಾರ್ದು ಅಥವಾ ಉದ್ರೇಕ ಆಗಬಾರ್ದು. ಸರಿಯಾಗಿ ವ್ಯವಹಾರದಲ್ಲಿ ಯಾವುದೇ ರೀತಿಯಿಂದ ಮೋಸ ಹೋಗದೆ ಜಾಗರೂಕತೆಯಿಂದ ವ್ಯಾಪಾರ ಮಾಡಬೇಕು. ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಳ್ಬೇಕು. ಇದರಿಂದ ವ್ಯವಹಾರದಲ್ಲಿ ನಷ್ಟ ಆಗೋದನ್ನು ಮುಂದೂಡಬಹುದು ಅಂತ ಸಂದೇಶನ ಕಳಿಸಿದ್ದಾರೆ. ಅನಿಲ ಬಿಷ್ಟನ್ನವರ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ರಿಸರ್ವೇಷನ್ ಫಂಡ್ ಅಂದರೆ ಭವಿಷ್ಯದ ತುರ್ತು ಅಗತ್ಯಗಳು, ಯೋಜಿತ ವೆಚ್ಚಗಳು ಅಥವಾ ಕಾನೂನುಬದ್ಧ ಬಾಧ್ಯತೆಗಳನ್ನು ಸರಿದೂಗಿಸೋಕೆ ಒಂದು ಸಂಸ್ಥೆ ಅಥವಾ ಸೊಸೈಟಿ ಅಥವಾ ಕಂಪನಿ ತನ್ನ ಲಾಭದಲ್ಲಿ ಪ್ರತ್ಯೇಕವಾಗಿ ಎತ್ತಿಡುವಂತಹ ಒಂದಿಷ್ಟು ಹಣ ಅಥವಾ ತುರ್ತು ನಿಧಿ ಅಂತ ಹೇಳ್ತಾರೆ. ಖಂಡಿತ ಹೌದು. ಶಿವಣ್ಣ ಪಿ ಒ ಬನಹಳ್ಳಿಯಿಂದ ಚಳ್ಳಕೆರೆ ತಾಲೂಕಿನಿಂದ ಸಂದೇಶನ ಕಳಿಸಿ ಹೇಳ್ತಾರೆ, ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು. ಪಕ್ಕದಲ್ಲಿ ಸ್ವಲ್ಪ ಕಾಸಿದ್ರೆ ಕೈ ಹಿಡಿಯುತ್ತೆ ಮೇಡಮ್, ಕಷ್ಟಕಾಲಕ್ಕೆ ಹಣ ಬೇಕೇ ಬೇಕು ಅಂತ ಹೇಳ್ತಾರೆ. ಖಂಡಿತ ಹೌದು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ, ಧನ್ಯವಾದ ಅಂತ ಈರಣ್ಣ ಜೇವೂರ ರಾಮಚಂದ್ರ ಅವರು ಸಂದೇಶನ ಕಳಿಸಿದ್ದಾರೆ. ಈ ಸಂದೇಶನ ಡೇವಿಡ್ ನೋ ಅವರು ಸಂದೇಶನ ಕಳಿಸಿದರೆ ಮುನಿರಾಬಾದಿಂದ, ಯಾವತ್ತಿಗೂ ನಾವು ನಮ್ಮ ಶಕ್ತಿ ಮೀರಿದ ಕಮಿಟ್ಮೆಂಟ್ಸ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವುದೇ ಬಿಸ್ನೆಸ್ ಆಗಿರಬಹುದು, ಮೊದಲನೇ ಎಕ್ಸ್ಪೀರಿಯನ್ಸ್ ಇರಬಹುದು, ಜಾಸ್ತಿ ಕಮಿಟ್ಮೆಂಟ್ಸ್ನ ಮಾಡಿಕೊಂಡ್ರೆ ಸಮಸ್ಯೆ ಖಂಡಿತ ನಮಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಜೊತೆಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರು ನಿಂಗಪ್ಪ ಸರಳೆ ಹಿರೇಹಡ್ಗಲಿಯಿಂದ ಹಾಡುಗಳು ಖುಷಿ ಕೊಡ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಉಮಾಶಂಕರ್ ಸಾಂಬಾ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮೀಸಲು ಹಣ ಅಥವಾ ರಿಸರ್ವೇಷನ್ ಫಂಡ್ ಅಂತ ಏನಿದೆ, ಇದು ತುರ್ತು ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಬರುವ ಖರ್ಚುಗಳ ವೆಚ್ಚಗಳನ್ನು ತೂಗಿಸುವಂಥದ್ದು ಆಗಿದೆ. ಯಾವಾಗಾದರೂ ನಮಗೆ ತುರ್ತಾಗಿರೋ ಒಂದು ಸಮಯ ಬಂದರೆ, ಅದು ಮೇ ಬಿ ಕೆಲಸ ಕಳ್ಕೊಂಡಾಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ಸಮಯ ಇರಬಹುದು, ಆ ಟೈಮಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋರಿಗೆ ನೆರವಿಗೆ ಬರುತ್ತೆ. ಇನ್ನು ವ್ಯಾಪಾರದ ಭದ್ರತೆಯಲ್ಲಿ ಕಂಪನಿಗಳಿಗೆ ಏನಾದರೂ ಅಕಸ್ಮಾತ್ ಆಗಿ ನಷ್ಟ ಆದರೆ ಮುಂಬರುವ ಯೋಜನೆಗಳಿಗೆ ಬಂಡವಾಳ ಹೊಡಕೊಂದಿಷ್ಟು ಆಡಬೇಕು. ಜೊತೆಗೆ ಕೆಲಸ ಮಾಡ್ತಿರೋರಿಗೆ

ಸಮಯ ಸರಿಯಾಗಿ 4:56 ನೇನು ನಾನು ಹೊರಡುವಂತ ಹೊತ್ತು. ಬೆಂಗಳೂರು ಬಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ, ವ್ಯಾಪಾರ ಮಾಡುವಾಗ ಯಾವ್ದು ಮುಖ್ಯ ಅಂತ ಮಾತಾಡ್ತಾ ಮಾತಾಡ್ತಾ ಮೀಸಲು ಹಣ, ಮೀಸಲು ನಿಧಿ, ರಿಸರ್ವೇಶನ್ ಫಂಡ್ ಅನ್ನೋದು ಎಷ್ಟು ಮುಖ್ಯ, ಒಂದಿಷ್ಟು ಹಣವನ್ನ ಮೀಸಲಾಗಿ ಇಡೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೆ. ನಾವು ದುಡ್ದಿರೋ ಉಳಿದ ಹಣನ ಖರ್ಚು ಮಾಡ್ಬೇಕೇ ಹೊರತು ಮುಂದೆ ಬರೋ ಹಣದ ಮೇಲೆ ಸಾಲ ಮಾಡಿ EMI ಕಟ್ಟೋದು ಬೇಡ, ಸೇವ್ ಅಂಡ್ ಸ್ಪೆಂಡ್ ಅಂತ ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಜೊತೆಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗೂರಿಂದ ಬಸವರಾಜ್ ಅವರು, ರೈತರಾಗಿರೋ ಕಾರಣದಿಂದ ನಾವು ಉಳಿತಾಯ ಮಾಡೋದು ತುಂಬಾ ಕಷ್ಟ, ಸಾಲ ಮಾಡೋದು ಮತ್ತೆ ಬೆಳೆಗೆ ಹಾಕೋದು, ಬೆಳೆ ಬಂದ ನಂತರ ಮತ್ತೆ ಬಡ್ಡಿ ಕಟ್ಟಿ ಮತ್ತೆ ಅದೇ ಸಾಲನ ರಿನ್ಯೂ ಮಾಡಿಸ್ಕೊಳ್ಳೋದು, ಇದೇ ನಮಗೆ ಒಂಥರ ಉಳಿತಾಯ ಅಂದರೆ ಅಷ್ಟೇ. ಕಷ್ಟದ ಕಾಲದಲ್ಲಿ ಕೊಡ್ತಾರೆ, ಅವರೇ ದೊಡ್ಡ ಹೊರೆ ಆಗಿಬಿಡ್ತಾರೆ ನಮಗೆ, ಜೊತೆಗೆ ಅವರೇ ದೇವರಾಗಿ ಕೂಡ ಬಿಡ್ತಾರೆ.

ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಬೇಕು ಅಂದ್ರೆ ಪ್ರಾಮಾಣಿಕತೆ, ನಿರಂತರ ಪರಿಶ್ರಮ ತುಂಬಾ ಮುಖ್ಯ. ಗ್ರಾಹಕರ ತೃಪ್ತಿಯೇ ಯಾವುದೇ ಯಶಸ್ವಿ ವ್ಯಾಪಾರದ ನಿಜವಾದ ಬುನಾದಿ. ಸಮಯದ ಸರಿಯಾದ ಪಾಲನೆ ಮತ್ತೆ ಬದಲಾಗೋ ಮಾರುಕಟ್ಟೆಗೆ ತಕ್ಕಂತೆ ಹೊಂದ್ಕೊಳ್ಳೋದು ಉದ್ಯಮಿಯ ಪ್ರಮುಖ ಗುಣಗಳು. ಕಷ್ಟಗಳನ್ನ ಎದುರಿಸಿ ಮುನ್ನಡೆದಾಗ ಮಾತ್ರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಸಾಧ್ಯ ಅಂತ ಹೇಳ್ತಾ ಇದಾರೆ. ಅಂತಿಮವಾಗಿ ಕೆಲಸದ ಮೇಲಿನ ಶ್ರದ್ಧೆ ನಮ್ಗೆ ಏನಿರುತ್ತಲ್ಲ, ನಮ್ಮ ವ್ಯವಹಾರದ ಅತಿ ದೊಡ್ಡ ಲಾಭ ಅಂದ್ರೆ ಅದೇ. ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಅದು ನಮ್ಮ ಲಾಭ ಆಗಿರುತ್ತೆ. ಯಾಕಂದ್ರೆ ಅಲ್ಲಿಂದ ಪಡೆದಂತ ಹಣ ನಮ್ಮ ಲಾಭ. ಏನ್ ಮಾಡ್ತೀವಿ ನಾವು, ಏನ್ ಮಾಡಬಲ್ಲೆವು ಅಂತ ನಮ್ಗೆ ನಾವೇ ಒಂದ್ ಮಿತಿ ಹಾಕೊಳ್ಳದೆ ಇದ್ರೆ ಈ ಜಗತ್ತಲ್ಲಿ ಸಾಧಿಸಕ್ ಆಗದೆ ಇರೋದು ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತ ಮುತ್ತುರಾಜ್ ಅಂಗಡಿ ರಾಜಕೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಸಂದೇಶ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ. ಸೊ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು ಮೀಸಲು ಹಣ, ಮೀಸಲು ನಿಧಿ ಅಂತ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ಇದು ಇವತ್ತಿನ ಬೆಂಗಳೂರು ಬಸ್, ನಿಮ್ ಜೊತೆಯಾಗಿದ್ದು ನಾನು ಮಾಧು ಚೈತ್ರ. ಕೇಳ್ತಾರೆ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: 5:35 ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ಗಳು. ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮಂಗಳವಾರದ ಸಂಜೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಒಂದು ಒಳ್ಳೆ ಗೀತೆಯಿಂದ ಕೇಳ್ತಾರೆ ಎಫ್ಎಂ ರೈನ್ಬೋ 101.3. ನಿಮ್ಮ ಜೊತೆಯಲ್ಲಿ ನಾನು ನಿಮ್ಮ ಗೆಳೆಯ ಪ್ರಶಾಂತ್.

ಸೂಪರ್ ಹಿಟ್ ಗೀತೆಗಳು ನಿಮ್ಮೆಲ್ಲರಿಗಾಗಿ ನಿಮ್ಮದೇ ಆದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರ ಆಗುತ್ತೆ. ಸೊ ಈಗಾಗಲೇ ವೆರಿ ಗುಡ್ ಈವ್ನಿಂಗ್ ಅಂತ ಬಹಳ ಜನ ಈಗಾಗಲೇ ಸಂದೇಶವನ್ನು ಕಳಿಸ್ತಾ ಹೇಳ್ತಿದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಹೇಗಿದೆ ಟ್ರಾಫಿಕ್, ಹೇಗಿದೆ ನಿಮ್ಮ ಏರಿಯಾ ಸುತ್ತಮುತ್ತ, ನೀವು ಆಫೀಸಿಂದ ಮನೆ ಕಡೆಗೆ ಹೋಗ್ತಾ ಇದ್ರೆ ಹೇಗಿತ್ತು ಇವತ್ತಿನ ದಿನ, ಖಂಡಿತ ನೀವು ನಂಗೆ ತಿಳಿಸ್ಬೋದು. ಇವತ್ತು ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಏನು ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ತುಂಬ ಟ್ರೆಂಡಿಂಗ್ ಆಗಿರುವಂಥ, ತುಂಬ ಎಲ್ಲರಿಗೂ ಟ್ರೆಂಡ್ ಆಗಿರುವಂಥ ವಿಚಾರಗಳನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಹೋಗೋಣ. ಯಾರು ಬಾಯಲ್ಲಿ ಕೇಳಿದ್ರೂ ಒಂದೊಂದು ವಿಷಯ ಬರುತ್ತೆ. ಏನಪ್ಪ ಅಂತಂತಂದರೆ, ಈ ಒಂದು ಫೋಮೋನೋ ಜೋಮೋನೋ ಏನದು, ಖಂಡಿತ ನಾನು ನಿಮಗೆ ಹೇಳ್ತೀನಿ. ನಿಮಗೇನಿಸುತ್ತೆ, ನಿಮ್ಮ ಇಂಡಿವಿಜುವಲ್ ಸಿಚುವೇಶನಲ್ ಪ್ರಿಫರೆನ್ಸ್ ಏನು, ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಕೇಳ್ತಾ ಇರಿ FM Rainbow 101.3.

ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೆಯೇ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು.

0: ಕೇಳುಗರಿಗೆಲ್ಲ ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮ ಕೇಳಲು ಪ್ರೀತಿಯ ಸ್ವಾಗತ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕೇಳಿ ತೀರ್ಥ ರೂಪ ತಂದೆಯವರಿಗೆ ಚಿತ್ರದಿಂದ ಆಯ್ದ ಗೀತೆ. ರಜತ್ ಹೆಗಡೆ ಹಾಗೂ ಈಶಾ ಶುಚಿ ಇವರು ಗೀತೆಯನ್ನು ಹಾಡಿದ್ದಾರೆ. ನಾಗಾರ್ಜುನ ಶರ್ಮಾ ಬರೆದಿರುವ ಗೀತೆ, ಜಾಯ್ ಕೋಸ್ಟಾ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸೀಟ್ ಎಡ್ಜ್ ಚಿತ್ರದ ಗೀತೆ ಇದು. ಟಿಪ್ಪು ಗೀತೆಯನ್ನು ಹಾಡಿದ್ದಾರೆ. ಇವರೊಂದಿಗೆ ಲಕ್ಷ್ಮೀ ರಮೇಶ್ ಗೀತೆಯನ್ನು ಬರೆದವರು, ಆಕಾಶ್ ಪರ್ವ ಸಂಗೀತವನ್ನು ನೀಡಿದವರು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಇನ್ನೀಗ ಕೇಳಿ ಬಲರಾಮನ ದಿನಗಳು ಚಿತ್ರದಿಂದ ಆಯ್ದ ಗೀತೆ. ಸಂಜಿತ್ ಹೆಗಡೆ ಹಾಗೂ ಪುಣ್ಯ ಸೆಲ್ವ ಗೀತೆಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕೈಕಿಣಿ ಬರೆದಿರುವ ಗೀತೆಗೆ ಸಂತೋಷ್ ನಾರಾಯಣನವರ ಸಂಗೀತ ನಿರ್ದೇಶನ.

ವಿಜಯ್ ಪ್ರಕಾಶ್ ಅವರು ಹಾಡಿರುವ ರಕ್ಕಸ ಪುರದೊಳ್ ಈ ಚಿತ್ರದಿಂದ ಆಯ್ದ ಗೀತೆ ಇದು. ಬಿ ಎಸ್ ಮಂಜುನಾಥ್ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯಾವರ ಸಂಗೀತ,

ಲವ್ ಮಾಕ್ಟೇಲ್ ಭಾಗ ಮೂರು ಚಿತ್ರದಿಂದ ಆಯ್ದ ಗೀತೆ ಇದು. ವಿಜಯಪ್ರಕಾಶ್ ಧ್ವನಿ ನೀಡಿದ್ದಾರೆ. ರಾಘವೇಂದ್ರ ಬರೆದಿರುವ ಗೀತೆಗೆ ನಕುಲ್ ಅಭಿಯಂಕರ್ ಅವರ ಸಂಗೀತ ನಿರ್ದೇಶನದಲ್ಲಿ

0: ಆಕಾಶವಾಣಿ ಬೆಂಗಳೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
4: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
3: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
4: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
3: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: jailed former Prime Minister Imran Khan to Islamabad's Shifa International Hospital for a comprehensive medical exam within the next few days. It also directed authorities to ensure weekly meetings between Imran Khan and his family members and ordered the establishment of a medical board with his personal physician and his sister to be associated with it. Iran today said that the Strait of Hormuz will remain closed to maritime traffic until all Iranian conditions under the 14-point Memorandum of Understanding signed with the U.S. are fully met. Tehran has tied the reopening of the strategic waterway directly to the complete removal of foreign sanctions and the cessation of military operations. The remarks come amid the expiry of the 60-day window provided by the MOU to halt military hostilities for peace talks between the two sides. The government has announced the National Sports Awards 2025. India's premier women's badminton doubles pair, Trisha Jolly and Pulela Gopichand, along with 15 other sports persons from various disciplines, will be presented the Arjun Award for their outstanding performances in sports and games. And in men's cricket, chasing a target of 372 runs, hosts Sri Lanka were 84 for 4 in the second innings against India on the fourth day of the first test in Galle when reports last came in. Earlier, India were bowled out for 193 in their second innings, setting the visitors a target of 372 runs. Rishabh Pant top scored with 66 runs off 69 deliveries. And that is the end of this news bulletin.
1: Akashavani, Bengaluru.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಪ್ರೀತಿಯ ಕೆಳಗರೆ, ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ ಸಂಜೆ 6:15, ನಾಳೆ ಬೆಳಿಗ್ಗೆ 6:35, ಹಾಗೆಯೇ ನಾಳೆ ಸಂಜೆ 6:15 ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಇಂದು ಸಂಜೆ 6:30 ಅವಲೋಕನ, 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ ಕುರಿತಂತೆ ಡಾಕ್ಟರ್ ಸಂಧ್ಯಾ ಕೆ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಘಟನೆಗಳಿಂದ ಸೋಬಾನೆ ಪದ ಕೇಳುತ್ತೀರಿ. 7:45 ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ. 8:00 ಅಂಗದಾನ ಜಾಗೃತಿ, ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ. 9:15 ದೀಪ್ತಿ ಪ್ರಸನ್ನ ಅವರು ಹಾಡಿರುವ ಭಾವಗೀತೆ. 9:30 ಮನಿ ಟಾಕ್, ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ರಾತ್ರಿ 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮಗಳ ಪೈಕಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ. ಮೊದಲಿಗೆ ಡಾಕ್ಟರ್ ಎಚ್ ಜಿ ಅಮೃತವರ್ಷಿಣಿ ಅವರು ಹಾಡಿರುವಂತಹ ಭಕ್ತಿಗೀತೆಗಳು, ನಂತರ ವಿಜಯ ವಿಠಲದಾಸರ ರಚನೆಯನ್ನು ವೆಂಕಟೇಶ್ ಬಾಬು ಅಲ್ಕೋಡ್ ಅವರ ಧ್ವನಿಯಲ್ಲಿ ಕೇಳುತ್ತೀರಿ. ಬೆಳಗ್ಗೆ 6:30 MPM ಕೋಟ್ರಯ್ಯ ಅವರಿಂದ ಚಿಂತನ ಕೇಳುತ್ತೀರಿ. 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದ ವಿಷಯ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿ ಭವಿಷ್ಯದ ಅವಕಾಶಗಳ ಕುರಿತು ಮಾಹಿತಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿಡ್ಯಾಕ್ ಬೆಂಗಳೂರು ಇಲ್ಲಿಯ ಎಫ್ ಸೈಂಟಿಸ್ಟ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿ ಆಗಿರುವಂತಹ ದೀಪಿಕಾ ಎಚ್ ವಿ ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ನಾಳೆ ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತಂತೆ ಬೆಂಗಳೂರಿನ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬೃಂದಾ ಅವರೊಡನೆ ಮಾಹಿತಿ ಕೇಳುತ್ತೀರಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ

0: ಆಯುಷ್ ಇಲಾಖೆ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವಸಾತ ನಿರ್ಮಾಣ ಎಂ ಶಿವರಾಮ್. ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ, ಯಕ್ಷಗಾನದಲ್ಲಿ ಮಹಿಳೆಯರು ಕುರಿತಂತೆ ಭಾಷಣ ಜಯಂತಿ ಹೊಳ್ಳ ಅವರಿಂದ. 12:35ಕ್ಕೆ ಆರೋಗ್ಯ ಸಂಚಿಕೆ, ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಡನೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವ ಸಂದರ್ಶನ ಕೇಳುತ್ತೀರಿ. 1:00ಗೆ ಪ್ರಗತಿಪಥ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಸಿಗಲಿದೆ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಮಧ್ಯಾಹ್ನ 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುವವರು ನಾರಾಯಣ್ ಕುಮಾರ್ ರಾಯಬಾಗೆ. ಸಂಜೆ 6:30ಕ್ಕೆ ರಸವಾರ್ತೆ, 6:50ಕ್ಕೆ ಕೃಷಿರಂಗ. ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ವಿವರಣೆ. ತಿಮ್ಮಪ್ಪ ಎಚ್ಚಗೌಡ ನಡೆಸುವ ಸಂದರ್ಶನ. ತಿಪಟೂರು ತಾಲೂಕು ಕೋಟಿನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘದಿಂದ ಭಜನೆ ಪದ ಕೇಳುತ್ತೀರಿ. ನಾಳೆ ರಾತ್ರಿ 7:45ಕ್ಕೆ ವಿಧಾನಮಂಡಲದ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳುತ್ತೀರಿ. 9:30ಕ್ಕೆ ಕ್ರೀಡಾಲೋಕ, 2026ರ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಪ್ರಶಸ್ತಿ ಪಡೆದಿರುವ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಡನೆ ಸಂದರ್ಶನ. ರಾತ್ರಿ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ, ಇದರಲ್ಲಿ ರಾಗ ಶುದ್ಧ ಕಲ್ಯಾಣ ಕೇಳುತ್ತೀರಿ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾಲಿ ರಾಮಚಂದ್ರ ರಾಯರ ಧ್ವನಿಯನ್ನು ಆಕಾಶವಾಣಿಯಲ್ಲಿ ಅಲ್ಲದೆ ಬೇರೆ ಎಲ್ಲಿ ಕೇಳಲು ಸಾಧ್ಯ? ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಚಿಂತಕ, ಪತ್ರಕರ್ತ, ಉಜ್ವಲ ರಾಷ್ಟ್ರಭಕ್ತ. ಮಹಾತ್ಮ ಗಾಂಧೀಜಿಯವರ ಭಾಷಣಗಳನ್ನು ನೇರವಾಗಿ ಕನ್ನಡಕ್ಕೆ ಅನುವಾದ ಮಾಡಿದವರು. ಕನ್ನಡ ಮಾತ್ರವಲ್ಲದೆ ಸಂಸ್ಕೃತದಲ್ಲಿಯೂ ಕೃತಿ ರಚನೆ ಮಾಡಿದ್ದಾರೆ. ತಂದೆ ತಾಯಿಯರನ್ನು ಬಾಲ್ಯದಲ್ಲೇ ಕಳೆದುಕೊಂಡರು. ವಾರಾನ್ನ ತಿಂದು ಬೆಳೆದವರು. ಡಂಬಳ ಮಧ್ವರಾಯರ ಆಶ್ರಯದಲ್ಲಿ ಅರಳಿದರು. ಸಾಲಿ ರಾಮಚಂದ್ರ ರಾಯರು ಡಂಬಳ ಮಧ್ವರಾಯರನ್ನು ನೆನೆಸಿಕೊಂಡಿದ್ದಾರೆ, ಜೊತೆಗೆ ಪದ್ಯಗಳ ವಾಚನ ಮಾಡಿದ್ದಾರೆ. ಕೇಳೋಣ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ.
2: ಶ್ರೀ ಡಂಬಳ ಮಧ್ವರಾಯರು ಅವರ ವಿಷಯ ಹೇಳದೆ ಇರಲಾರೆ. ಅವರ ನೆನಪಾದರೆ ಕಂಠ ಬಿಗಿದುಕೊಳ್ಳುತ್ತಿದೆ. ಅವರನ್ನು ನಾನು ಮರೆಹಾಕ ಪ್ರಸಂಗವನ್ನೇ ಹೇಳ್ತೇನೆ. ನಾನು ಬಾಲ್ಯತಃ ಆಚರಹೀನ, ಪರದೇಶಿ. ದೊಡ್ಡವರೆಂದು ಒಬ್ಬರ ನೆರಳಿಗೆ ಹೋದರೆ ಅವರು ನನ್ನನ್ನು ಹೋಗಬಾರದ ಸ್ಥಳಕ್ಕೆ ಅಟ್ಟಿದರು. ನನ್ನನ್ನು ದೂತನನ್ನು ಮಾಡಿ ಆ ಮನೆ ಬಿಟ್ಟೆ. ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ವಿದ್ಯಾರ್ಥಿಯ ದುರಂತ ನೋಡಬೇಕಾಗಿ ಬಂದಿತ್ತು. ಅವನ ಬಳಗ ಎಲ್ಲ ಅಳತಿತ್ತು. ಅಯ್ಯೋ ಪಾಪ ಎಂದುಕೊಂಡೆ. ನನ್ನ ಜೊತೆಗಿದ್ದ ಮಿತ್ರೊಬ್ಬ, ನೀನು ಸತ್ರೆ ನಿನಗಾಗಿ ಇಷ್ಟು ಅಳುವವರಿಲ್ಲ ಎಂದು ವಿಚಿತ್ರ ಹಾಸ್ಯ ಮಾಡಿದ. ಆಗ ನನಗೆ ಒಬ್ಬ ಜೀವದ ಬಂಧು, ನಿಜವಾದ ದೊಡ್ಡ ಮನುಷ್ಯ ಬೇಕಾದ. ನನಗೆ ನನ್ನ ಶಿಕ್ಷಕರಾದ ಡಂಬಳ ಮಧ್ವರಾಯರ ನೆನಪಾಯಿತು. ಅವರಿಗೆ ಶರಣ ಹೋದೆ, ಎಲ್ಲ ಹೇಳಿಕೊಂಡೆ, ಆಶ್ರಯ ಬೇಡಿದೆ. ಅವರು ಕೊಟ್ಟ ಭಯ ಇಂದಿಗೂ ನನ್ನ ಕಾಯ್ತಿದೆ. ಅವರು ತಮ್ಮ ನಡೆಯಿಂದ ನುಡಿಯಿಂದ ಸಾವಿರದ ಮಾತು ಕಲಿಸಿದರು. ಅವರು ಹೇಳುತ್ತಿದ್ದ ಸಂಸ್ಕೃತ ಶ್ಲೋಕ ನನ್ನ ರಾಮಾಯಣಕ್ಕೆ ಕಾರಣ ಆಯಿತು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಂಥ ಧ್ವನಿಯಿಂದ ಅವರಿಗೆ ಪ್ರಿಯವಾದ ಕನ್ನಡ ರಾಗದಲ್ಲಿ ಎತ್ತಿ ಹೇಳುತ್ತಿದ್ದರು. ನನಗೆ ಈಗ ಆ ಕಂಠವಿಲ್ಲ. ಆ ಸಂಸ್ಕೃತ ನನ್ನ ಇಳಿ ವಯಸ್ಸಿನಲ್ಲಿ ಚಿಗುರೊಡೆಯುತ್ತದೆ. ಗಾಂಧಿ ಗುರುವಿನ ವಿಷಯ ಒಂದೇ ಪದ್ಯ ಹೇಳ್ತೇನೆ. ಅದು ನನ್ನ ಗುರುವಿಗೂ ನಮಸ್ಕಾರ ಆದೀತೆಂಬ ಭಾವನೆಯಿಂದ. ಇವನಡಿಗೆ ಬಾಗಿನಲೆ ಧೈರ್ಯ ಮೇರುವಿನಡಿಗೆ ಭುವನೈಕ ಸತ್ಯಸಂಗರ ನಡಿಗೆ ದೀನ ಬಂಧುವಿನಡಿಗೆ ಶಾಂತಿ ಸಾಗರ ನಡಿಗೆ ರುಜುವೃತ್ತಿಯಡಿಗೆ ನಿರ್ದ್ವಂದ್ವ ನಡಿಗೆ ಅವಿಚಲ ವ್ರತಿ ಧುರಂದರ ನಡಿಗೆ ವಿಶ್ವ ಬಾಂಧವ ನಡಿಗೆ ಜಿತಸಂಗ ನಡಿಗೆ ನಿರ್ಮಮ ನಡಿಗೆ ಸುವಿಶಾಲಮತಿಯಡಿಗೆ ನಿತ್ಯ ಸತ್ವಸ್ಥ ನಡಿಗೆ ಈ ಸ್ಥಿತ ಪ್ರಜ್ಞೆ ನಡಿಗೆ ಇವನ ಪುಣ್ಯ ಪ್ರಭಾವದಿನಲ್ಲಿ ಯಮಗೆ ಸಂಭವಿಸಿದುದು ವಿಜಯಲಕ್ಷ್ಮಿಯ ಪುಣ್ಯ ದರ್ಶನೋತ್ಸವವೆಂದು ತಿಲಾಂಜಲಿಯಿಂದ 4

0: ನುಡಿಗಳನ್ನು ಎತ್ತಿ ಹೇಳಿರೆಂದು ಎನ್ನುವರೆ ಎದೆಯನ್ನು ಕೊರೆವ ದುಃಖದ ಪ್ರಸಂಗದ ಮಾತುಗಳನ್ನು ಬಹಿರಂಗವಾಗಿ ನಾನು ಈವರೆಗೂ ಎಲ್ಲಿಯೂ ಹೇಳಿಲ್ಲ. ಆದರೆ ಹೇಳ್ತೇನೆ. ಮಗು, ಪವಿತ್ರವು ನಿನ್ನ ಬಗೆ. ಮರಣ ಸಮಯದಲ್ಲಿ ಹೊಗಳಿದುದು ನಿನ್ನ ನಾಲಿಗೆ ವಿಶ್ವದೊಡೆಯನನು. ಅಂದು ಪತಿಸತಿಯರೊಲವೆಂದೇ ತಂದೆಯೇ ನಿನ್ನ ಮುಂದೆ ಹಚ್ಚಿದ ದೀಪ, ಇಂದು ನಂದಿದುದು ಅಕಟ. ಮಡಿದರು ಎನ್ನ ಎಳವೆಯಳು ಹರಿದವರು, ಹರೆಯದಲ್ಲಿ ಮಡಿದಳು ಇನಿಯಳು, ಮತ್ತೆ ಮಡಿದನ ಈ ಮಗನೆಂದು. ಕುಲದ ಹೆಸರಿಗೆ ನಿನ್ನ ಕೆಲಸದಿಂದಲೇ ಬೆಳಕು, ಕುಲದ ಮಾನವ ಕಾಯ್ದು ಕುಲದೀಪವಾದೆಯೈ. ಇದು ತಿಲಾಂಜಲಿ ಮಗನೇ, ಇದು ತಿಲಾಂಜಲಿ ತಂದೆ, ಇದು ಅಜ್ಜ ಮುತ್ತಜ್ಜ, ಇದು ತಿಲಾಂಜಲಿ ನಮಗೆ. ಮರೆಯಾದ ಮಗನೆಂದು ಕರುಳು ಕೊರಗುವುದಯ್ಯ, ಹರಿ ನೀನೇ ಮಗನಾಗಿ ಕರುಣೆಬುದು ಕರುಣೆಬುದು.
1: ಕನ್ನಡ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಸಾಲಿ ರಾಮಚಂದ್ರ ರಾಯರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ
2: ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಅದ್ಯ ನವದೆಹಲ್ಯಾಂ ಸಮನುಷ್ಠಿತೆ ದ್ವಾದಶೇ ಬ್ರಿಕ್ಸ್ ಪರ್ಯಾವರಣ ಮಂತ್ರಿ ಪರಿಷದ್ ಅಧಿವೇಶನೆ ಕೇಂದ್ರೀಯ ಪರ್ಯಾವರಣ ಮಂತ್ರಿ ಭೂಪೇಂದ್ರ ಯಾದವಃ ಪ್ರಾವೋಚತ್ ಯತ್ ಭಾರತೇನ ಪಂಚೋತ್ತರ ದ್ವಿಸಹಸ್ರತಮ ವರ್ಷಾತ್ ದ್ವಾವಿಂಶತ್ಯುತ್ತರ ದ್ವಿಸಹಸ್ರತಮ ವರ್ಷ ಭಾರತೀಯ ವಿಶಿಷ್ಟ ಪ್ರತ್ಯಭಿಜ್ಞಾನ ಪ್ರಾಧಿಕರಣೇನ ರಾಷ್ಟ್ರವ್ಯಾಪಿ ಸಂಕಲ್ಪಸ್ಯ ಅಂಗತ್ವೇನ ಶಾಲಾಛಾತ್ರಾಣಾಂ ದ್ವಿಕೋಟಿತೋಪ್ಯಧಿಕಂ ಅನಿವಾರ್ಯ ಆಧಾರ ಬಯೋಮೆಟ್ರಿಕ್ ಕಾರ್ಯಂ ಸಾಫಲ್ಯೇನ ನಿರ್ವ್ಯೂಢಂ. ಭಾರತೀಯ ಜನತಾ ಪಾರ್ಟೀತಿ ದಲೇನ ಉತ್ತರ ಪ್ರದೇಶ ಪಂಜಾಬ್ ಗುಜರಾತ್ ರಾಜ್ಯೇಷು ನೂತನಃ ರಾಜ್ಯ ಪ್ರಭಾರಿಣಃ ಸಹ ಪ್ರಭಾರಿಣಃ ಚ ನಿಯೋಜಿತಃ. ಪ್ರಶಾಸನೇನ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಾಣಾಂ ಉದ್ಘೋಷಣಾ ವಿಹಿತಾ. ಬ್ಯಾಡ್ಮಿಂಟನ್ ಕ್ರೀಡಾಯಾಃ ತೀಸ್ರಾ ಜೋಲಿ ಪುಲ್ಲೇಲಾ ಗಾಯತ್ರಿ ಗೋಪಿಚಂದಃ ಚ ಅಥ ಪಂಚದಶ ಉತ್ಕೃಷ್ಟಃ ಕ್ರೀಡಕಃ ಸಮ್ಮಾನನೀಯಾಯ ಅರ್ಜುನ ಪುರಸ್ಕಾರಾಯ ಸಮಭ್ಯರ್ಥಿತಃ. ಅಪಿ ಚ ನೆದರ್ಲ್ಯಾಂಡ್ಸ್ ದೇಶಸ್ಯ ಆಮ್ಸ್ಟರ್ಡ್ಯಾಮ್ ನಗರಸ್ಥೆ ವ್ಯಾಗ್ನರ್ ಹಾಕಿ ಕ್ರೀಡಾಂಗಣೆ ಸಂಜಾಯಮಾನಾಯಾಂ ಸ್ಪರ್ಧಾಯಾಂ ಭಾರತೀಯ ಮಹಿಳಾ ಹಾಕಿ ದಲಂ ದಕ್ಷಿಣ ಆಫ್ರಿಕಾ ದಲೇನ ಸಹ ಸ್ಪರ್ಧಿಸಿಷ್ಟ. ಅಥ ವಾರ್ತಾಃ ವಿಶದೀಕೃತ್ಯ. ನವದೆಹಲ್ಯಾಃ ಭಾರತಮಂಟಪೆ ಬ್ರಿಕ್ಸ್ ರಾಷ್ಟ್ರಾಣಾಂ ದ್ವಾದಶಃ ಪರ್ಯಾವರಣ ಮಂತ್ರಿಣಾಂ ಶಿಖರ ಸಮವಾಯಃ ಪ್ರಾವರ್ತತ. ಅಸ್ಯ ದ್ವಿದಿವಸೀಯ ಸಮ್ಮೇಳನಸ್ಯ ಅಧ್ಯಕ್ಷತಾಂ ಕೇಂದ್ರೀಯ ಪರ್ಯಾವರಣ ವನ ಜಲವಾಯು ಪರಿವರ್ತನ ಮಂತ್ರಿ ಭೂಪೇಂದ್ರ ಯಾದವಃ ಅಕರೋತ್. ಭಾರತಸ್ಯ ಷಡ್ವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಮುಖ್ಯ ವಿಷಯಃ ಪರ್ಯಾವರಣ ಸಹನಶೀಲತಾ ತಥಾ ನವೋನ್ಮೇಷಸ್ಯ ಸಂವರ್ಧನಂ ಇತ್ಯಸ್ತಿ. ಸಮ್ಮೇಳನಂ ಸಂಬೋಧ್ಯ ಭೂಪೇಂದ್ರ ಯಾದವೇನ ಮಾನವತಾ ಪ್ರಥಮ ದೃಷ್ಟಿಕೋನಂ ಅನುಸೃತ್ಯ ನೀತೀನಾಂ ಉದ್ಯೋಗ್ಯಾಃ ಜನಸಹಭಾಗಿತಾಯಾಶ್ಚ ಏಕೀಕೃತ ಪ್ರಯಾಸಾಃ ಸುದೃಢಾಃ ಕೃತಾಃ.
4: As nation pursue their development aspirations, they are navigating an increasingly complex environmental reality. The impact of climate change, biodiversity loss, and pollution, the triple planetary crisis together with growing disaster risk are affecting communities and ecosystems worldwide. These challenges are particularly significant for developing countries where environmental vulnerability is often closely intertwined with broader development priorities including poverty eradication, food security and inclusive growth.
3: मन्त्रिणा ज्ञापितं यत् भारतेन 75,000 वर्षतः 22,000 वर्षावधौ मालिन्य

0: ತ್ರಿಷಾ ಜಾಲಿ ತಥಾ ಪುಲ್ಲೇಲ ಗಾಯತ್ರಿ ಗೋಪೀಚಂದ ಇತ್ಯತಾಭ್ಯಾಂ ಸಹ ವಿವಿಧ ಕ್ರೀಡಾ ಶಾಖಾನಾಂ ಅನ್ಯೇಭ್ಯ ಪಂಚದಶ ಉತ್ಕೃಷ್ಟ ಕ್ರೀಡಕೇಭ್ಯ ಕ್ರೀಡಾಕ್ಷೇತ್ರೇ ತೇಷಾಂ ಪ್ರಶಂಸನೀಯ ಕಾರ್ಯಾಯ ಅರ್ಜುನ ಪುರಸ್ಕಾರ ಪ್ರದಾಸ್ಯತೆ. ಭಾರತಸ್ಯ ವರಿಷ್ಠ ಫುಟ್ಬಾಲ್ ಕ್ರೀಡಕ ಯಶಾಹಾಹ ಅರುಮ್ನೇಯಾಂಗಮ ಅರ್ಜುನ ಪುರಸ್ಕಾರೇಣ ವಿಭೂಷಿತೋ ಭವಿಷ್ಯತಿ. ಇತದತಿರಿಚ್ಯ ಅಥ್ಲೆಟಿಕ್ಸ್ ಪ್ರಶಿಕ್ಷಕ ಪರವೀರ್ ಸಿಂಹ, ಮುಷ್ಟಾಮುಷ್ಟಿ ದ್ವಂದ್ವ ಪ್ರಶಿಕ್ಷಕ ಚೋಲೆಲಾಲ್ ಯಾದವ, ನೇಹಾನಂದ ಕುಮಾರ್ ಚೌಹಾನ ಚ ದ್ರೋಣಾಚಾರ್ಯ ಪುರಸ್ಕಾರೇಣ ಸನ್ಮಾನಿತಾ ಭವಿಷ್ಯಂತಿ. ತಥೈವ ಆರ್ಮಿ ಪ್ಯಾರಾಲಿಂಪಿಕ್ ನೋರ್ಡ್ ಪುಣೆ ಸಂಸ್ಥಾ ರಾಷ್ಟ್ರೀಯ ಕ್ರೀಡಾ ಪ್ರೋತ್ಸಾಹನ ಪುರಸ್ಕಾರೇಣ ಅಲಂಕೃತ ಭವಿಷ್ಯತಿ. FIH ಮಹಿಳಾ ಹಾಕಿ ವಿಶ್ವ ಚಷಕ ಪ್ರತಿಸ್ಪರ್ಧಾಯಾಂ ಭಾರತೀಯ ಮಹಿಳಾ ದಲಂ ಅದ್ಯ ಸಾಯಂ ನೆದರ್ಲ್ಯಾಂಡ್ಸ್ ದೇಶಸ್ಯ ಆಮ್ಸ್ಟರ್ಡ್ಯಾಮ್ ನಗರಸ್ಥೆ ವೆಗನಾರ್ ಹಾಕಿ ಕ್ರೀಡಾಂಗಣೆ ಸ್ವಕೀಯ ದ್ವಿತೀಯ ಸಮೂಹ ಸ್ತರೀಯ ದ್ವಂದ್ವೆ ದಕ್ಷಿಣ ಆಫ್ರಿಕಾ ದಲೇನ ಸಹ ಸ್ಪರ್ಧಿಷ್ಯತೆ. ಅವಧೇಯಾಸ್ಪದಂ ವರ್ತತೆ ಯತ್ ಏಷಾ ಸ್ಪರ್ಧಾ ಭಾರತೀಯ ಮಾನಕ ಸಮಯಾನುಸಾರಂ ಸಾಯಂ ಸಾರ್ಧ ಷಡ್ವಾದನೆ ಪ್ರಾರಪ್ಸ್ಯತೆ. ಇತಿ ವಾರ್ತಾಃ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಆಕಾಶವಾಣಿ ಅವಲೋಕನ ವಿಷಯ ಡಿಜಿಟಲ್ ಮೂಲಸೌಕರ್ಯದ ಮೂಲಕ ಆಡಳಿತದ ಸಬಲೀಕರಣದೊಂದಿಗೆ ವಿಕಸಿತ ಭಾರತದತ್ತ ಮುನ್ನಡೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಸಾರ್ವಜನಿಕ ಆಡಳಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಕ್ರಾಂತಿಕಾರಿ ಬದಲಾವಣೆಗೆ ಭಾರತ ಸಾಕ್ಷಿಯಾಗಿದೆ. ಈ ಹಿಂದೆ ಕಾಗದದ ದಾಖಲೆಗಳು ಮತ್ತು ಸರ್ಕಾರಿ ಕಚೇರಿಗಳ ಅಲೆದಾಟದ ನಂತರ ದೊರೆಯುತ್ತಿದ್ದ ಸಾರ್ವಜನಿಕ ಸೇವೆಗಳು ಇಂದು ಸಂಘಟಿತ ಡಿಜಿಟಲ್ ವೇದಿಕೆಗಳ ಮೂಲಕ ಬೆರಳ ತುದಿಯಲ್ಲಿ ಲಭ್ಯವಾಗುತ್ತಿವೆ. ಕಳೆದ 12 ವರ್ಷಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯದೊಂದಿಗೆ ನಾಗರಿಕರು ಸರ್ಕಾರ ಮತ್ತು ಸಂಸ್ಥೆಗಳನ್ನು ಅಭೂತಪೂರ್ವ ರೀತಿಯಲ್ಲಿ ಬೆಸೆದಿದ್ದು ಆಡಳಿತವನ್ನು ಹೆಚ್ಚು ತ್ವರಿತ, ಪಾರದರ್ಶಕ ಹಾಗೂ ಜನಕೇಂದ್ರಿತವಾಗಿಸಿದೆ. ಸ್ಟೇಟ್ ಆಫ್ ಇಂಡಿಯಾಸ್ ಡಿಜಿಟಲ್ ಎಕಾನಮಿ ರಿಪೋರ್ಟ್ 2026 ಪ್ರಕಾರ ಭಾರತವು ಇಂದು ವಿಶ್ವದ 5ನೇ ಅತಿದೊಡ್ಡ ಡಿಜಿಟಲೀಕೃತ ಆರ್ಥಿಕತೆಯಾಗಿ ಹಾಗೂ G20 ರಾಷ್ಟಗಳಲ್ಲಿ 4ನೇ ಸ್ಥಾನದಲ್ಲಿ ಹೊರಹೊಮ್ಮಿದೆ. ಭಾರತದ ಜಿಡಿಪಿ ಡಿಜಿಟಲ್ ಆರ್ಥಿಕತೆ ಶೇಕಡ 12-14% ಕೊಡುಗೆ ನೀಡುತ್ತಿದ್ದು ಮುಂಬರುವ ದಶಕದಲ್ಲಿ ಇದು ಶೇಕಡ 20%ಕ್ಕೆ ಏರುವ ಅಂದಾಜಿದೆ. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಭಾರತವು ಸ್ವಾವಲಂಬನೆಯನ್ನು ಸಾಧಿಸಿದೆ. ಪಿಎಲ್ಐ ಯೋಜನೆ, ವಿದ್ಯುನ್ಮಾನ ಘಟಕಗಳ ಉತ್ಪಾದನಾ ಯೋಜನೆ, ECMS ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಮತ್ತು ಇಎಂಸಿ 2.0 ಯೋಜನೆಗಳ ಉತ್ತೇಜನದಿಂದ 2014-15 1.9 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತು 38,000 ಕೋಟಿ ರೂಪಾಯಿಗಳಿಂದ 4.24 ಲಕ್ಷ ಕೋಟಿ ರೂಪಾಯಿಗಳಿಗೆ ಜಿಗಿದಿದ್ದು ದೇಶದ 3ನೇ ಅತಿದೊಡ್ಡ ರಫ್ತು ವಲಯವಾಗಿದೆ. ಈ ವಲಯವು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದ್ದು ಶೇಕಡ 30%ರಷ್ಟು ಮಹಿಳಾ ಪಾಲ್ಗೊಳ್ಳುವಿಕೆಯನ್ನು ಹೊಂದಿದೆ. ಇದರ ಜೊತೆಗೆ ಸೆಮಿಕಾನ್ 2.0ಗಾಗಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು ಸೆಮಿಕಂಡಕ್ಟರ್ ಅನುಮೋದಿತ ಘಟಕಗಳು ಕಾರ್ಯಾರಂಭ ಮಾಡುತ್ತಿವೆ. ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ 2ನೇ ಅತಿದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಮೊಬೈಲ್ ತಯಾರಿಕಾ ವಲಯದಲ್ಲಿ ಸೃಷ್ಟಿಯಾಗಿರುವ 12 ಲಕ್ಷ ಉದ್ಯೋಗಗಳಲ್ಲಿ ಶೇಕಡ 70%ರಷ್ಟು ಮಹಿಳೆಯರೇ ಇರುವುದು ವಿಶೇಷವಾಗಿದೆ. ಟೆಲಿಕಾಂ ಕ್ಷೇತ್ರದಲ್ಲಿಯೂ ಅಗಾಧ ಪ್ರಗತಿಯಾಗಿದ್ದು ದೂರವಾಣಿ ಸಂಪರ್ಕಗಳು 134.8 ಕೋಟಿಗೂ ಮೀರಿದ್ದರೆ ಸಕ್ರಿಯ ವೈರ್ಲೆಸ್ ಚಂದಾದಾರರು 1,201.06 ದಶಲಕ್ಷ ತಲುಪಿದ್ದಾರೆ. ದೇಶದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 109.2 ಕೋಟಿಗೂ ಹೆಚ್ಚಾಗಿದ್ದು ಮೊಬೈಲ್ ಡೇಟಾ ದರವು ಪ್ರತಿ ಗಿಗಾಬೈಟ್ಗೆ 308 ರೂಪಾಯಿಗಳಿಂದ 7.51 ರೂಪಾಯಿಗೆ ಇಳಿಕೆಯಾಗಿದೆ. ಅತ್ಯಂತ ಅಲ್ಪದರಕ್ಕೆ ಕೈಗೆಟುಕುವಂತಾಗಿದೆ. 5G ಸೇವೆಗಳು ಎಲ್ಲಾ ಜಿಲ್ಲೆಗಳಿಗೆ ತಲುಪಿದ್ದು ಭಾರತ್ ನೆಟ್ ಮತ್ತು ಪಿಎಂ ವಾಣಿ ಮೂಲಕ ಗ್ರಾಮೀಣ ಸಂಪರ್ಕ ಬಲಗೊಂಡಿದೆ. ಭಾರತವು 2030 ವೇಳೆಗೆ 6G ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕತ್ವ ವಹಿಸುವ ಭಾರತ್ 6G ಮಿಷನ್ ಹೊಂದಿದ್ದು ಸಂಶೋಧನೆಗಳನ್ನು ಉತ್ತೇಜಿಸುತ್ತಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಯುಪಿಐ ಜಾಗತಿಕ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿದ್ದು ಪ್ರಪಂಚದ ನೈಜ ಸಮಯದ ಪಾವತಿಗಳಲ್ಲಿ ಶೇಕಡ 50%ರಷ್ಟು ಪಾಲು ಹೊಂದಿದೆ. ಫ್ರಾನ್ಸ್, ಸಿಂಗಾಪುರ್, ಯುಎಇ

ಮಾರಿಷಸ್ ಸೇರಿದಂತೆ 11 ದೇಶಗಳಲ್ಲೂ ಯುಪಿಐ ಬಳಕೆ ವಿಸ್ತರಿಸಿದೆ. ವ್ಯಾಪಾರ ವಲಯದಲ್ಲಿ ಡಿಜಿಟಲ್ ವಾಣಿಜ್ಯಕ್ಕಾಗಿ ಮುಕ್ತ ಜಾಲ ಒಎನ್ಡಿಸಿ ಮತ್ತು ಸರ್ಕಾರಿ ಇ ಮಾರುಕಟ್ಟೆ ಜಮ್ ಸಣ್ಣ ಉದ್ಯಮಗಳು, ಮಹಿಳೆಯರು ಹಾಗೂ ನೇಕಾರರಿಗೆ ಪಾರದರ್ಶಕ ಮಾರುಕಟ್ಟೆ ಅವಕಾಶಗಳನ್ನು ಒದಗಿಸಿವೆ. ಜಮ್ ವೇದಿಕೆಯಲ್ಲಿ ಒಟ್ಟು ವಹಿವಾಟು ಮೌಲ್ಯ 18.4 ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ಎಂಎಸ್ಎಂಇ ಮತ್ತು ನವೋದ್ಯಮಗಳಿಗೆ ನೆರವಾಗಿದೆ. ನಾಗರಿಕ ಸೇವೆಗಳ ಡಿಜಿಟಲೀಕರಣದಲ್ಲಿ ಡಿಜಿಲಾಕರ್, ಉಮಂಗ್, ಆಧಾರ್, ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ನೇರ ನಗದು ವರ್ಗಾವಣೆ ಡಿಬಿಟಿ ಪ್ರಮುಖ ಪಾತ್ರ ವಹಿಸಿವೆ. ಆಧಾರ್ ಆಧಾರಿತ ಡಿಬಿಟಿ ಮೂಲಕ 56 ಸಚಿವಾಲಯಗಳ 318 ಯೋಜನೆಗಳಡಿ 52 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ನೆರವು ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಜಮೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ದೀಕ್ಷಾ, ಸ್ವಯಂ ಪ್ರಭಾ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳ ಮೂಲಕ ಪಾರದರ್ಶಕ ಕಲಿಕಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಮೂಲಕ ಡಿಜಿಟಲ್ ಶೈಕ್ಷಣಿಕ ಗುರುತನ್ನು ನೀಡಲಾಗಿದೆ. ಡಿಜಿಟಲ್ ಕೌಶಲ್ಯಾಭಿವೃದ್ಧಿಗೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್, ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್, ನೈಲಿಟ್ ಮತ್ತು ಇಂಡಿಯಾ ಎಐ ಮಿಷನ್ ಮೂಲಕ ಯುವಜನತೆಗೆ ಕೃತಕ ಬುದ್ಧಿಮತ್ತೆ ಹಾಗೂ ಆಧುನಿಕ ತಂತ್ರಜ್ಞಾನಗಳ ತರಬೇತಿ ನೀಡಲಾಗುತ್ತಿದೆ. ಸಾರ್ವಜನಿಕ ಸೇವೆಗಳ ಸುಲಭ ಲಭ್ಯತೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಆರ್ಥಿಕ ಸಬಲೀಕರಣದ ಮೂಲಕ ಭಾರತದ ಈ ಡಿಜಿಟಲ್ ಕ್ರಾಂತಿ ಸಮಗ್ರ ಅಭಿವೃದ್ಧಿಗೆ ದಾರಿಯಾಗಿದೆ. ಈ ಕ್ರಾಂತಿಯೇ ತಂತ್ರಜ್ಞಾನ ಆಧಾರಿತ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ನೆರವಾಗುವ ಸದೃಢ ಅಡಿಪಾಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನೀಗ ಕಾಣೆಯಾದವರ ಕುರಿತಂತೆ ಪ್ರಕಟಣೆ. ವಿಮಲಾ ಎಂಬ 29 ವರ್ಷದ ಮಹಿಳೆ, ತನ್ನ ಅಭಿರಾಮ್ ಎಂಬ 12 ವರ್ಷದ ಬಾಲಕ, ಗುರುಸ್ವಾಮಿ ಎಂಬ 10 ವರ್ಷದ ಬಾಲಕ ಹಾಗೂ ರಿಷಿಕಾ ಎಂಬ 6 ವರ್ಷದ ಬಾಲಕಿ, ಈ ಮಕ್ಕಳೊಂದಿಗೆ August 8 ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯಿಂದ ಕಾಣೆಯಾಗಿರುತ್ತಾಳೆ ವಿಮಲಾ. ಈಕೆಯ ಚಹರೆ ಹೀಗಿದೆ: ಎತ್ತರ 4'5", ದುಂಡುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ. ಈಕೆಗೆ ಕನ್ನಡ, ತೆಲುಗು ಹಾಗೂ ಮರಾಠಿ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗಬೇಕಾದರೆ ನೀಲಿ ಬಣ್ಣದ ಸೀರೆ ಹಾಗೂ ಕಪ್ಪು ಬಣ್ಣದ ಕುಬುಸವನ್ನು ಧರಿಸಿರುತ್ತಾಳೆ. ಇನ್ನು ಈ ಅಭಿರಾಮ್, ಈತ 3 ಎತ್ತರ ಇರುತ್ತಾನೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ಕೆಂಪು ಬಣ್ಣದ ಟೀಶರ್ಟ್ ಹಾಗೂ ಮೆಹಂದಿ ಬಣ್ಣದ ಚಡ್ಡಿಯನ್ನು ಧರಿಸಿರುತ್ತಾನೆ. ಗುರುಸ್ವಾಮಿ, ಈತ 2 ಎತ್ತರ ಇರುತ್ತಾನೆ. ಕೋಲುಮುಖ, ಸಾಧಾರಣ ಮೈಕಟ್ಟು. ಇನ್ನು ಈ ರಿಷಿಕಾ, ಇವಳು 2 ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗುಲಾಬಿ ಬಣ್ಣದ ಟೀಶರ್ಟ್ ಧರಿಸಿರುತ್ತಾಳೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾಗದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
3: ಅಕಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡಾ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು 3 ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನ ಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ, ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ದ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ ಶೇಕಡಾ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ.

0: ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ ಶೇಕಡಾ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು ನಡೆಸಿ ಮಾಹಿತಿ ಕಲೆ ಹಾಕಿದೆ. ಎಫ್ಎಸ್ಎಲ್ ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮರಿಯಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ

0: ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡಾ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಆತ್ಮೀಯ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲದ ಮಹತ್ವ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
7: ನಮಸ್ತೆ.
6: ಇವತ್ತು ಸಾವಯವ ಇಂಗಾಲದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಹಾರ ಭದ್ರತೆಯಲ್ಲಿ ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಈ ಸಾವಯವ ಇಂಗಾಲ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಹೇಳಿ.
7: ಹೌದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಥವಾ ಹವಾಮಾನ ಕ್ರಮಕ್ಕಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರೈತರಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಮಣ್ಣಿನ ಸಾವಯವ ಇಂಗಾಲ ಅಂದ್ರೆ ಏನು? ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವ ಇಂಗಾಲವನ್ನು ಸಾವಯವ ಇಂಗಾಲ ಅಂತ ಕರಿತೇವೆ. ಇದು ಆರೋಗ್ಯಕರ ಮಣ್ಣಿನ ಒಂದು ಪ್ರಮುಖ ಅಂಶವಾಗಿದ್ದು ಮಣ್ಣಿನ ಫಲವತ್ತತೆ, ಬೆಳೆಗಳ ಬೆಳವಣಿಗೆ ಹಾಗೂ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸಾವಯವ ಇಂಗಾಲ ಅಂದ್ರೇನು? ಇದು ಮುಖ್ಯವಾಗಿ ಸಸ್ಯಗಳ ಎಲೆಗಳು, ಬೇರುಗಳು, ಬೆಳೆ ಅವಶೇಷಗಳು ಅಥವಾ ಬೆಳೆ ಉಳಿಕೆಗಳು, ಪ್ರಾಣಿಗಳ ಸೆಗಣಿ, ಸತ್ತ ಜೀವಿಗಳ ವಿಭಜನೆಯಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಪ್ರಮುಖ ಸೂಚಕವಾಗಿದೆ. ಜೊತೆಗೆ ಈ ಒಂದು ಸಾವಯವ ಇಂಗಾಲನೇ ಮಣ್ಣಿನ ಜೀವಾಳ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಮಣ್ಣನ್ನ ಜೀವಂತವಾಗಿ ಇರಿಸೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಹೆಚ್ಚು ಇದ್ದಷ್ಟು ಮಣ್ಣಿನಲ್ಲಿನ ಗುಣಧರ್ಮಗಳು ಚೆನ್ನಾಗಾಗ್ತವೆ, ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಚೆನ್ನಾಗಾಗಿರುತ್ತೆ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತೆ ಮಣ್ಣಿನಲ್ಲಿನ ಒಂದು ಶಕ್ತಿ ಅಥವಾ ಒಂದು ಫಲವತ್ತತೆಯ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಕೃಷಿಗೆ ಅಥವಾ ಸುಸ್ಥಿರ ಭೂ ನಿರ್ವಹಣೆಗೆ ಈ ಒಂದು ಸಾವಯವ ಇಂಗಾಲದ ಕೊಡುಗೆ ತುಂಬಾ ಮುಖ್ಯವಾಗಿದೆ. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅನೇಕ ಕಾರಣಗಳಿಂದ ಕಡಿಮೆ ಆಗ್ತಾ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಿರುವಂತಹ ರಾಸಾಯನಿಕಗಳಿಂದ ಅತಿಯಾಗಿ ನಾವು ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದಕ್ಕಿಂತ

0: ಹೊರತಾಗಿ ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡುತ್ತಿರುವುದರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಅಂಶ ಕಡಿಮೆಯಾಗಿದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಆಹಾರ ಭದ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಬರವನ್ನ ಎದುರಿಸೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು.
1: ಡಾಕ್ಟರ್ ಸಂಜಯ್ ಅವರೇ, ಈಗ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವನ್ನು ನಾವು ಹೆಂಗೆ ಹೆಚ್ಚು ಮಾಡ್ಕೋಬಹುದು, ಅದರಲ್ಲಿ ಯಾವ್ಯಾವ ತಂತ್ರಜ್ಞಾನ ಬರ್ತವೆ ಅವುಗಳ ಬಗ್ಗೆ ಹೇಳಿ.
0: ರೈತರಿಗೆ ಇದು ಗೊತ್ತಿರುವಂತದ್ದೇ, ಗೊತ್ತಿಲ್ಲದೆ ಇರುವಂತಹ ತಂತ್ರಜ್ಞಾನಗಳು ಏನೂ ಅಲ್ಲ. ಆದರೆ ಇತ್ತೀಚೆಗೆ ಅದನ್ನ ಒಂದು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಕೆ ಕಡಿಮೆಯಾಗಿದೆ. ಮುಖ್ಯವಾಗಿ ಸಾವಯವ ಇಂಗಾಲವನ್ನು ನಾವು ಹೆಚ್ಚು ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಸಾವಯವ ಗೊಬ್ಬರ ಅಂತಂದ್ರೇನು? ಎಲ್ಲ ರೀತಿಯ ಸಸ್ಯಜನ್ಯ ಅಥವಾ ಕೊಳೆಯುವಂತಹ ಯಾವುದೇ ಗೊಬ್ಬರಗಳನ್ನು ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ, ಅಥವಾ ಯಾವುದೇ ಒಂದು ತ್ಯಾಜ್ಯದ ಕಾಂಪೋಸ್ಟ್ ಆಗಲಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಾವು ಎಷ್ಟು ಒಂದು ಬೆಳೆಗೆ ಅಥವಾ ಜಮೀನಿಗೆ ಬೇಕೋ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾವಯವ ಗೊಬ್ಬರನ ಅಥವಾ ಸಾವಯವ ಇಂಗಾಲನ ಜಾಸ್ತಿ ಮಾಡ್ಬೋದು. ಎರಡನೇದಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನು ಮಾಡುವಂಥದ್ದು. ಹಸಿರೆಲೆ ಅಂತಂದರೆ ಮೊದಲು ಹಿಂದಿನ ಕಾಲದಲ್ಲಿ ರೈತರು ಮಾಡ್ತಾ ಇದ್ರು ಇದನ್ನು, ಏನು ಹೊಂಗೆ ಗಿಡಗಳನ್ನು ಹಾಕುವಂಥದ್ದು, ಗೊಬ್ಬರದ ಗಿಡಗಳನ್ನು ನಾವು ಹೊರದ ಬದಿಗಳಿಂದ ತಂದು ಹಾಕುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸನ್ಹೆಂಪು ಅಥವಾ ಸೆಣಬು ಅಂತ ಹೇಳ್ತೀವಿ, ಡಯಾಂಚ, ಹುರುಳಿ ಇಂಥವುಗಳನ್ನೆಲ್ಲ ಬೆಳೆಸಿ ಹೂ ಬಿಡೋ ಟೈಮಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಸಾವಯವ ಅಂಶನ ಜಾಸ್ತಿ ಮಾಡಬಹುದು. ಮೂರನೇ ಅಂಶ ಅಂತ ಏನು ಅಂತಂದ್ರೆ, ಬೆಳೆಯ ಯಾವುದೇ ಉಳಿಕೆಗಳಾಗ್ಲಿ ಅದನ್ನ ರೈತರು ಸುಟ್ಟು ಬಿಡ್ತಾ ಇದ್ದಾರೆ, ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಅಥವಾ ಜಮೀನಿನ ಬದಿಯಲ್ಲಿ ರಾಶಿ ಹಾಕ್ತಾ ಇದ್ದಾರೆ. ಹಾಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೆಳೆಯ ಅವಶೇಷಗಳು, ಬೆಳೆ ಕಟಾವು ಆದ್ಮೇಲೆ ಏನು ಉಳಿದಿರುತ್ತೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅದರಲ್ಲಿನೂ ಪೋಷಕಾಂಶ ಇರುತ್ತೆ, ಅದು ಕೊಳೆತು ಬಿಟ್ಟು ಸಾವಯವ ಇಂಗಾಲನ ಮಣ್ಣಿಗೆ ಒದಗಿಸುತ್ತೆ. ನಾಲ್ಕನೇ ವಿಷಯ ಅಂತಂದ್ರೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಕ್ರಾಪ್ ರೊಟೇಷನ್. ಖಂಡಿತವಾಗಲೂ ಒಂದು ಭೂಮಿಯಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ಬೆಳೆಯನ್ನು ನಾವು ಬೆಳೆಯಲೇಬಾರದು. ಒಂದು ಏಕಧಾನ್ಯ ಬೆಳೆಗಳಾದ್ಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು ಮಾಡಬೇಕು. ಇನ್ನೊಂದು, ಸಾವಯವ ಇಂಗಾಲವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದರೆ ಆದಷ್ಟು ನಾವು ಕನಿಷ್ಠ ಉಳುಮೆಯನ್ನು ಮಾಡಬೇಕು. ಉಳುಮೆ ಮಾಡಿದಷ್ಟು ಮಣ್ಣು ಸೂರ್ಯನಿಗೆ ಅಥವಾ ಸೂರ್ಯನ ಬಿಸಿಲಿಗೆ ಒಡ್ಡದಷ್ಟು ಮಣ್ಣಿನಲ್ಲಿರುವ ಇಂಗಾಲ ವಾತಾವರಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಉಳುಮೆಯನ್ನು ಕಡಿಮೆ ಮಾಡಿದ್ರೆ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ.
1: ಕನಿಷ್ಠ ಉಳುಮೆ
0: ಒಣಗೋದಿಲ್ಲ, ಕನಿಷ್ಠ ಉಳುಮೆಯನ್ನ ಮಾಡುವಂಥದ್ದು. ಆಮೇಲೆ ಹೊದಿಕೆ ಮಲ್ಚಿಂಗ್ ಮಾಡುವಂಥದ್ದು. ಇತ್ತೀಚಿನ ಪದ್ಧತಿಯಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ಇದೆ. ಇವಾಗ ಈ ಬರದ ಸಮಯದಲ್ಲಿ ಈ ಕೃಷಿ ಅರಣ್ಯ ಪದ್ಧತಿ ತುಂಬಾ ಮುಖ್ಯವಾಗಿ ಅಳವಡಿಸಿಕೊಳ್ಬೇಕಾಗಿರುವಂತಹ ಪದ್ಧತಿ ಆಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದು ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳಿರುವವು, ಇವಾಗ ಮರಗಳೇನು ಇಲ್ಲ, ಬರೀ ರೋಡುಗಳಿದ್ದಾವೆ, ದಾರಿಗಳಿದ್ದಾವೆ. ಈ ಒಂದು ಕೃಷಿ ಅರಣ್ಯ ಪದ್ಧತಿನ ನಾವು ಎಷ್ಟು ಅನ್ವರ್ಸ್ತೀವೋ ಅಷ್ಟು ನಾವು ಮಣ್ಣನ್ನ ಸಂರಕ್ಷಣೆ ಮಾಡ್ತೀವಿ.
1: ಎಷ್ಟೇ ಕಷ್ಟ ಆಗ್ಲಿ, ನೀವು ಕನಿಷ್ಠ ಪ್ರಮಾಣದ ಗಿಡಗಳನ್ನ ಮರಗಳನ್ನ ಬೆಳೆಸಲೇಬೇಕು.
0: ಈ ಒಂದು
1: ಹೇಗೆ ಕೃಷಿಯನ್ನ ನೀವು ಅವಲಂಬಿಸಿರ್ತೀರೋ ಅದೇ ತರ ಈ ಮರಗಳನ್ನು ಮಾಡ್ತಾ ಹೋದ್ರೆ ಮಹತ್ವ ಈಗ ಗೊತ್ತಾಗಲ್ಲ, ಅದ್ರ ಮಹತ್ವ ಇನ್ನೊಂದಿನ
0: ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಈ ಕೃಷಿ ಅರಣ್ಯ ಪದ್ಧತಿ ಏನಿದೆ ಅದರಲ್ಲಿ ಒಳ್ಳೆ ಮಹತ್ವ ಇದೆ. ಈ ಮಳೆ ಕಡಿಮೆ ಆಗಿರುವಂತದ್ದು ಅವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು, ಹಾಗಾಗಿ ಅದನ್ನ ಮಾಡುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಸಾವಯವ ಇಂಗಾಲ ಕಡಿಮೆ ಆಗ್ತಿರೋದಕ್ಕೆ ನಾವು ಆದಷ್ಟು ರಾಸಾಯನಿಕಗಳನ್ನೇ ಬಳಸ್ತಾ ಇದ್ದೀವಿ, ಸಾವಯವ ಅಂಶಗಳನ್ನ ಬಳಸ್ತಾ ಇಲ್ಲ. ಈಗ ಪೋಷಕಾಂಶ ವಿಷಯಕ್ಕೆ ಬಂದಾಗ ಬರೀ ಯೂರಿಯಾ, DAP, MOP ಅಷ್ಟೇ ಎನ್ ಪಿ ಕೆನ ಕೊಡೋದಿಲ್ಲ, ಸಾರಜನಕ ರಂಜಕನ ಕೊಡೋದಲ್ಲ, ಈ ಸಾವಯವ ಪದಾರ್ಥಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಅವಾಗ ನಾವು ಮಣ್ಣನ್ನ ಉಳಿಸ್ಕೋಬೇಕು, ಜೈವಿಕ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಅನೇಕ ಪೋಷಕಾಂಶಗಳು ಏನಾಗ್ತಿದಾವಂದ್ರೆ ಮಣ್ಣಲ್ಲಿ ಗಟ್ಟಿ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇಲ್ಲ, ಅದನ್ನ ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ಜೈವಿಕ ಗೊಬ್ಬರಗಳನ್ನ ಬಳಸಿದ್ರೆ ಖಂಡಿತವಾಗ್ಲೂ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮಣ್ಣು ಅಭಿವೃದ್ಧಿ ಆಗುತ್ತೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದಷ್ಟು ನೀರಿನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಈ ಮಳೆ ಬರದಿರುವ ಸಮಯದಲ್ಲೂ ನಾವು ಆ ಮಣ್ಣಿನಲ್ಲಿ ಕೃಷಿಯನ್ನ ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ವಿಧಾನಗಳಿದ್ದಾವೆ ಸಾವಯವ ಇಂಗಾಲದ ಅಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು. ಅದನ್ನೆಲ್ಲ ಎಲ್ಲಾ ರೈತರು ಮಾಡಬೇಕಾಗಿರೋದು ಅಗತ್ಯವಾಗಿದೆ ಇವಾಗ.
1: ಡಾಕ್ಟರ್ ಸಂಜಯ್ ಅವರೇ, ಈಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟದ ಬಗ್ಗೆ ಕೆಲವು ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ಕೇಳಿದ್ದೇವೆ. ಅವು ಯಾವ್ಯಾವ ಅಂಶಗಳು ಇವು ಸಾವಯವ ಇಂಗಾಲದ ಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದಾವೆ, ಒಂದೊಂದಾಗಿ ಹೇಳಿ ಅವುಗಳ ಬಗ್ಗೆನೂ ಕೂಡ.
0: ಹೌದು, ಏನಾಗುತ್ತೆ ಅಂತಂದ್ರೆ ಈಗ ಸಾವಯವ ಇಂಗಾಲ ಎಲ್ಲಾ ಮಣ್ಣಿನಲ್ಲೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಖಂಡಿತವಾಗ್ಲಿನೋ ನೈಸರ್ಗಿಕ ಅಥವಾ ಕೃಷಿ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರುತ್ತವೆ.

0: ಕೃಷಿ ಸಂಬಂಧಿತ ಅಂಶಗಳು ಅಂತಂದ್ರೆ ನಾನು ಇವಾಗಲೇ ಹೇಳಿದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡಿದ್ರೆ ಹಂಗೆಲ್ಲ ಕಡಿಮೆ ಇರುತ್ತೆ. ಅದೇ ರೀತಿ ನೈಸರ್ಗಿಕವಾಗಿ ಯಾವುದೇ ಅಂತಂದ್ರೆ ಹವಾಮಾನ, ಇವಾಗ ಅತಿ ಉಷ್ಣಾಂಶ ಮತ್ತೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲಾ ಮಣ್ಣುಗಳಲ್ಲೂ ಸಾವಯವ ಇಂಗಾಲ ಒಂದೇ ತರನಾಗಿ ಇರೋದಿಲ್ಲ. ಇನ್ನ ಎರಡನೇದು, ಸಸ್ಯವರ್ಗ ಅಥವಾ ಭೂ ಬಳಕೆ ಯಾವ ತರ ಆಗ್ತಿದೆ ಆ ಮಣ್ಣಿನಲ್ಲಿ, ಅದ್ರ ಮೇಲೇನೂ ಸಾವಯವ ಇಂಗಾಲ ಅಂಶ ಹೋಗುತ್ತೆ. ಭೂಮಿಯ ಮೇಲಿರುವ ಸಸ್ಯವರ್ಗ ಅಥವಾ ಭೂ ಬಳಕೆ ವಿಧಾನಗಳು, ಅರಣ್ಯಗಳು, ಹುಲ್ಲುಗಾವಲು ಮತ್ತೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಾವಯವ ಅಂಶ ಇರುತ್ತೆ. ಯಾವಾಗ ಅರಣ್ಯಗಳು ಅಥವಾ ಮರಗಳು ಕಡಿಮೆ ಆಗ್ತವೋ ಕ್ರಮೇಣವಾಗಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಕೃಷಿ ಅರಣ್ಯ ಪದ್ಧತಿ, ಹೊದಿಕೆ ಬೆಳೆಗಳ ಬೆಳವಣಿಗೆ, ಬೆಳೆ ಪರಿವರ್ತನೆ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಣ್ಣಿನಲ್ಲಿ ನಾವು ಮಣ್ಣಿನ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬಹುದು. ಇನ್ನು ಮೂರನೇದು ಮಣ್ಣಿನ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ. ಇವಾಗ ದೇಶಾದ್ಯಂತ ನಡೀತಿರುವಂತೂ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮಣ್ಣನ್ನು ಯಾವ ತರ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೇನೂ ಮುಖ್ಯವಾಗಿ ಈ ಒಂದು ಸಾವಯವ ಇಂಗಾಲದ ಅಂಶ ಅವಲಂಬಿತ ಆಗಿದೆ. ಇನ್ನು ಮಣ್ಣಿನ ರಚನೆ, ಮಣ್ಣು ಏನಾಗದು, ಕಲ್ಲು ಒಡೆದ್ಬಿಟ್ಟು ಶಿಥಿಲವಾಗಿನೇ ಮಣ್ಣಾಗುವಂಥದ್ದು. ಬೇರೆ ಬೇರೆ ರೀತಿಯ ಕಲ್ಲುಗಳು ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿ ಇರುತ್ತವೆ. ಜೇಡಿ ಮಣ್ಣು ಅಂತ ಕಡೆಯಲ್ಲಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರುತ್ತೆ, ಮರಳು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಆ ಜೇಡಿ ಮಣ್ಣಿಗೆ ಒಂದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ, ಹಾಗಾಗಿ ಸಾವಯವ ಇಂಗಾಲದ ಅಂಶನೂ ಜಾಸ್ತಿ ಇರುತ್ತೆ. ಮಣ್ಣಿನ ಆಮ್ಲೀಯತೆ ಅಥವಾ pH, ರಸಸಾರ ಅಂತ ನಾವು ಹೇಳ್ತೀವಿ, ಕ್ಷಾರೀಯತೆ, ಈ ಒಂದು ಆಮ್ಲೀಯ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಕ್ಷಾರ ಮಣ್ಣಿನಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಾವಯವ ಇಂಗಾಲ ಮುಖ್ಯವಾಗಿ ಮಣ್ಣಿನಲ್ಲಿ ಏನೇ ಚಟುವಟಿಕೆಗಳು ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗಬೇಕು ಅಂತಂದ್ರೆ, ಫಲವತ್ತತೆ ಹೆಚ್ಚಾಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಫಲವತ್ತತೆ ಮತ್ತೆ ಅದರ ಪೋಷಕಾಂಶಗಳ ಆವರ್ತನದಲ್ಲಿ ಸಾವಯವ ಪದಾರ್ಥಗಳು ಯಾವ ತರ ಪ್ರಭಾವ ಬೀರ್ತವೆ?
0: ಹೌದು, ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಇಂಗಾಲ ಪದಾರ್ಥವೇ ಮೂಲಭೂತ ಅಂಶ ಆಗಿದೆ, ಬೇಸಿಕ್ ಅಂತ ಹೇಳ್ಬೋದು ಅದನ್ನ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುತ್ತೆ. ಸೊ ಪೋಷಕಾಂಶಗಳ ಸಂಗ್ರಹಣೆ ಮತ್ತೆ ಬಿಡುಗಡೆ ಆಗೋದು ಸಾವಯವ ಅಂಶಗಳ ಒಂದು ಅಂಶ ಇದ್ದಲ್ಲಿ ಮಾತ್ರ. ಸಾವಯವ ಅಂಶ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ, ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಬಿಡುಗಡೆ ಮಾಡಿಬಿಟ್ಟು ಸಸ್ಯಗಳಿಗೆ ದೊರಕ್ತವೆ. ಇನ್ನ ಮಣ್ಣಿನ ರಚನೆ ಮತ್ತೆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯನೂ ಸಾವಯವ ಅಂಶದ ಮೇಲೇನೆ ಅವಲಂಬಿತವಾಗಿರುವಂತದ್ದು. ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಥವಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿಗೆ ಕಾಣಿಸದೇ ಇರುವಂತದ್ದು, ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ಅಥವಾ ಎಲ್ಲ ಯಾವುದೇ ಜೀವಿ ಮಣ್ಣಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ಸಾವಯವ ಅಂಶ ಇದ್ದೇ ಇರಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಾವಯವ ಇಂಗಾಲದ ಅಂಶ ಮುಖ್ಯವಾಗಿರ್ಬೇಕು. ಮತ್ತೆ ಈ ಒಂದು ಸಾವಯವ ಇಂಗಾಲ ಏನು ಮಾಡುತ್ತಂದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡುತ್ತೆ. ಸಾಯಿಲ್ pH ಅನ್ನೋದು ಬೇಸಿಕ್ ಆಗಿ ಮೂಲಭೂತವಾಗಿರುವ ಒಂದು ಗುಣಧರ್ಮ ಆಗಿದೆ. ಆ ಒಂದು ಗುಣಧರ್ಮನ ನಿರ್ವಹಣೆ ಮಾಡುವಲ್ಲಿ ಈ ಒಂದು ಸಾವಯವ ಇಂಗಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದಲ್ಲಿ ಸಾವಯವ ಇಂಗಾಲವನ್ನು ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತಹ ಒಂದು ಅಂಶವಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ, ಈ ಅಂಶಗಳ ಬಗ್ಗೆ ಹೇಳಿ ಏನೀವು?
0: ಮಣ್ಣಿನ ಇಂಗಾಲ ಸ್ಥಿರೀಕರಣ ಅಂತಂದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ನ ಹೀರ್ಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲದ ರೂಪದಲ್ಲಿ ದೀರ್ಘಕಾಲದಲ್ಲಿ ನಾವು ಅದನ್ನ ಪ್ರಕ್ರಿಯೆ ಮಾಡುವಂತದ್ದು ಅಥವಾ ಸಂಗ್ರಹಿಸುವ ಒಂದು ಕೆಲಸನ ಇಂಗಾಲದ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿರುವ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ನಾವು ಮಣ್ಣಿಗೆ ಸೇರಿಸಿದಲ್ಲಿ ಹವಾಮಾನ ಬದಲಾವಣೆ ಆಗುವಂತದ್ದನ್ನ ಅಥವಾ ಈ ತರ ಒಂದು ಬರ ಬರುವಂತಹ ಸನ್ನಿವೇಶಗಳನ್ನ ನಾವು ತಡೆಗಟ್ಟಬಹುದು. ಅನೇಕ ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತವೆ ಅದರಲ್ಲಿ. ಆದ್ರೆ ಇತ್ತೀಚೆಗೆ ನೀವು ಕೇಳ್ತಿರ್ಬೋದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಇಂಗಾಲದ ವ್ಯಾಪಾರ ಮಾಡ್ತಾ ಇರುವಂತದ್ದು. ಇವೆಲ್ಲ ಒಂದು ಪ್ರಮಾಣ ಪತ್ರನೂ ಕೊಡ್ತಾ ಇದ್ದಾರೆ, ಆ ಜಮೀನಿನಲ್ಲಿ ರೈತ ಎಷ್ಟು ಮಟ್ಟಿಗೆ ಸಾವಯವ ಇಂಗಾಲನ ಸ್ಥಿರೀಕರಣ ಮಾಡಿದ್ದಾರೆ, ಅದಕ್ಕೆ ಪ್ರಮಾಣ ಪತ್ರವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಿರೀಕರಣ ಹೇಗಾಗುತ್ತೆ?
1: ಇಂತಿಷ್ಟು ಪ್ರಮಾಣದ ಇಂಗಾಲ ನಿಮ್ಮ ಹೊಲದಲ್ಲಿ
0: ಇರಬೇಕು ಇದ್ರೆ ಆ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ನೀವು ಅವಾಗ
1: ಇದೆ ಅಂದ್ರೆ ಇದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ.
0: ನೀವಾಗ ಹವಾಮಾನ ಬದಲಾವಣೆಗೆ ನಿಮ್ಮ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ತಿದೆ.
1: ನಿಮ್ಮ ಹೊಲ ನೀವು ಹೇಗೆ ಇಟ್ಕೊಂಡಿರಿ ಅನ್ನೋದು
0: ಗೊತ್ತಾಗುತ್ತೆ.
1: ಏನ್ ನೀವು ಬೆಳೆ ಬೆಳಿತೀರಿ, ಬೆಳೆ ತಗೋತೀರಿ, ಮತ್ತೆ ಅಷ್ಟೇ ಅಲ್ಲ, ನಿಮ್ದು ನಿಮ್ ಹೊಲದಕ್ಕೆ ನಿಮ್ಮ

0: ಒಂದು ಸರ್ಟಿಫಿಕೇಟ್ ಬೇಕು, ಒಂದು ಪ್ರಮಾಣ ಪತ್ರ ಬೇಕು. ನಿಮ್ಮ ಹೊಲದ ಮಣ್ಣು ಹೆಂಗಿದೆ,
1: ಹೇಗಿದೆ ಅಂತ,
0: ಎಷ್ಟು ಆರೋಗ್ಯವಂತವಾಗಿ ಇಟ್ಕೊಂಡಿರಿ,
1: ನಿಮ್ಮ ಮಣ್ಣು
0: ಮುಂಬರುವ ಪೀಳಿಗೆಗೆ ನಿಮ್ಮ ಹೊಲ ಹೆಂಗಿರುತ್ತೆ.
1: ಇವತ್ತು ಮಣ್ಣು ಆರೋಗ್ಯವಾಗಿದೆಯಾ, ಹವಾಮಾನನು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಇಂಗಾಲ ಮತ್ತೆ ಹವಾಮಾನ ಬದಲಾವಣೆ ಒಂದಕ್ಕೊಂದು ಚೈನ್ ಲಿಂಕ್ ತರಾನೇ ಹೇಳ್ಬೋದು, ಅದು ನಡುವೆ ಸಂಬಂಧ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ಇಂಗಾಲದ ಹವಾಮಾನದ ಬದಲಾವಣೆ ನಡುವಿನ ಸಂಬಂಧ ತುಂಬಾ ಮುಖ್ಯವಾಗಿರುವಂತದ್ದು.
0: ವಿವಿಧ ಮಣ್ಣುಗಳ ಬಗ್ಗೆ ಹೇಳಿ. ಈಗ ವಿವಿಧ ಮಣ್ಣು ಇರುತ್ತಲ್ಲ, ಇವು ಇಂಗಾಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ಯಾವ ತರ ಕೊಡುಗೆ ನೀಡುತ್ತವೆ?
1: ಹೌದು, ಮಣ್ಣಿನ ರಚನೆ ಅನ್ನೋದು ಸಾವಯವ ಇಂಗಾಲದ ಅಂಶವನ್ನು ಒಳಗೊಂಡಿದೆ. ಮಣ್ಣಿನ ರಚನೆ, ಇವಾಗ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಅದೇ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವಿಭಜನೆ ಆಗಿರಲ್ಲ, ವಾತಾವರಣಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿ ಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನ ಸಂಗ್ರಹಿಸಬಹುದು. ಅದೇ ನೀವು ಉಪ್ಪು ಮಣ್ಣು, ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳು ಇಂಥವಲ್ಲಿ ಅಧಿಕ ಇಂಗಾಲ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಕೆಲವೊಂದು ಉಪ್ಪು ಮಣ್ಣು ಅಥವಾ ಆಮ್ಲೀಯ ಮಣ್ಣು ಇರ್ತಾವಲ್ಲ, ಅಂತ ಮಣ್ಣುಗಳಲ್ಲಿ ಸಾವಯವ ಇಂಗಾಲವನ್ನು ಹಿಡಿದಿಟ್ಕೊಳ್ಳುವಂತಹ ಅಥವಾ ಸಂಗ್ರಹಣೆ ಮಾಡಿಟ್ಕೊಳ್ಳುವಂತಹ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನ ವಿಧ ಸಾವಯವ ಇಂಗಾಲದ ಅಂಶದ ಮೇಲೆ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ.
0: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಸಾವಯವ ಇಂಗಾಲದ ವಿಚಾರ ಮಾಡಿದಾಗ ಭೂ ನಿರ್ವಹಣೆ ಕ್ರಮದ ಬಗ್ಗೆ ಇದು ಯಾವ ತರ ಪ್ರಭಾವ ಬೀರುತ್ತೆ?
1: ಅನೇಕ ನಿರ್ವಹಣೆ, ನಮ್ಮ ಮಣ್ಣನ್ನ ಯಾವ ತರ ನಿರ್ವಹಣೆ ಮಾಡ್ತೀವಿ ಅದು ಸಾವಯವ ಇಂಗಾಲದ ಮೇಲೆ, ಅಂಶದ ಮೇಲೆ ಅಥವಾ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಿಂದಾಗಿ ಸಂರಕ್ಷಣಾ ಉಳುಮೆ ಮಾಡಬೇಕು. ಸಂರಕ್ಷಣಾ ಉಳುಮೆ ಅಂದ್ರೆ ಆದಷ್ಟು ಉಳುಮೆ ಕಡಿಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಅದು ಮಾಡಿದ್ರು ಅದು ಸಾವಯವ ಇಂಗಾಲನ ಮಾಡುತ್ತೆ. ಹೊದಿಕೆ ಬೆಳೆಗಳ ಬೆಳವಣಿಗೆ ಮಾಡುವಂತದ್ದು, ಕೃಷಿ ಅರಣ್ಯ ಪದ್ಧತಿ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಕೆಯನ್ನ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿಯನ್ನ ಮಾಡಬಹುದು. ಅದರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ವಿಧಾನಗಳು ಯಾವುದು ಅಂತಂದ್ರೆ, ಎಲ್ಲಾ ರೈತರು ಇದನ್ನ ಮಾಡಲೇಬೇಕು ಅಥವಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ, ಈಗ ಆದ್ಯ ಜವಾಬ್ದಾರಿ ಆಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟೋದಕ್ಕೆ ಜೊತೆಗೆ ಆಹಾರ ಭದ್ರತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರದ ಬಳಕೆ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ನ ಬಳಸುವಂತದ್ದು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳನ್ನು ಬೆಳೆಯುವಂತದ್ದು, ಆದಷ್ಟು ಉಳುಮೆ ಕಡಿಮೆ ಮಾಡಿ ಕೃಷಿಯನ್ನ ಮಾಡುವಂತದ್ದು, ಬೆಳ ಅವಶೇಷಗಳನ್ನ ಸುಡದೆ ಮಣ್ಣಿನಲ್ಲಿ ಸೇರಿಸುವಂತದ್ದು, ಸುಡುವಂತದ್ದು ತುಂಬಾ ಕೆಟ್ಟದಾಗಿ ಮಾಡುತ್ತಿರುವಂತ ಒಂದು ಕೆಲಸವಾಗಿದೆ. ಅರಣ್ಯ ನಾಶ ಅಥವಾ ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವಂತದ್ದು ಒಳ್ಳೆಯದು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸುವುದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂತದ್ದು. ಹೀಗಾಗಿ ಅನೇಕ ರೀತಿಯ ಸಂರಕ್ಷಣಾ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳು ಅಥವಾ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಾವು ಒಂದು ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕೃಷಿಯನ್ನ ಸಮೃದ್ಧವನ್ನಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ಸುಸ್ಥಿರ ಕೃಷಿ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತು ಅಷ್ಟೇ ಅಲ್ಲ ಕೃಷಿ ಮಾಡುವಂತದ್ದು, ನಾಳೆನೂ ಕೃಷಿ ಮಾಡಬೇಕು ಆ ಜಮೀನಿನಲ್ಲಿ. ಮುಂದಿನ ಪೀಳಿಗೆಗೆ 10 ಎಕರೆ ಜಮೀನು ಇಡೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಆ 10 ಎಕರೆ ಜಮೀನಿನಲ್ಲಿ ಎಷ್ಟು ಭೂಮಿಯಲ್ಲಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿದೆ.
0: ನೀವು ಬೆಳೆ ಅಂತೂ ನಮ್ ಬೇಕೇ ಬೇಕು, ಹಾಗಾಗಿ ಬೆಳೆ ಬೆಳೆಯಂಗ ನಮ್ ಭೂಮಿ ಇರಲಿ, ಮುಂಬರುವ ಪೀಳಿಗೆಗೂ ಕೂಡ ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ಒಂದು ನೆಲ ಇದ್ರೆ ಮುಂದಿನ ಪೀಳಿಗೆಯವರು ನಾವು ಹೇಗೆ ಈಗ ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಊಟ ಮಾಡ್ತೇವೋ ಮುಂದಿನವರು ಅದೇ ಬೆಳೀತಾರೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸುಧಾರಣೆ ಮಾಡಿಟ್ಟೇ ನಾವು ಹೋಗ್ಬೇಕಾಗುತ್ತೆ, ಹೌದಲ್ಲ? ಈಗ ಮಣ್ಣಿನ ಈಗ ಸಾವಯವ ಇಂಗಾಲದಿಂದ ನಮಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ಇವೆ. ಯಾವ್ಯಾವ ಪ್ರಯೋಜನ ಇವೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
1: ಒಂದು ಏನು ಅಂತಂದ್ರೆ, ಮೇನ್ ಆಗಿ ಮುಖ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದಾಗಿದೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಮತ್ತೆ ಪ್ರೊಡಕ್ಷನ್ ಇವತ್ತಿದ ಒಂದು ಬೆಳೆದಷ್ಟೇ ಅಲ್ಲ, ನಾಳೆ ತೆಗೆಯುವ ಬೆಳೆಯಲ್ಲೂ ನಾವು ಉತ್ಪಾದನೆಯನ್ನ ಮಾಡಬೇಕು, ರೈತರ ಆದಾಯನ ನಾವು ಕಾಪಾಡ್ಕೋಬಹುದಾಗಿದೆ. ಮತ್ತೆ ಕೃಷಿ ಉತ್ಪಾದಕತೆ ಅಥವಾ ಆಹಾರ ಭದ್ರತೆ, ನಮ್ಮ ಈ ಒಂದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸುವುದಂತೂ ಕೃಷಿಯಿಂದಲೇ ಆಗಬೇಕಾಗಿರುವಂತ.
0: ಹಾಗಾಗಿ
1: ಹೌದು,
0: ನೀವು ಭೂಮಿಗೆ ಕೂಡ ನಾವು ಒತ್ತಡನೆ ಹಾಕಬೇಕಾಗುತ್ತೆ.
1: ಹೌದು,
0: ಏ ನಮ್ ಬೆಳೆ ಬೇಕು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೇವೆ, ನಮ್ ಬೆಳೆ ಬೇಕಂತ ನಾವು ಒತ್ತಡ ಹಾಕ್ತೇವೆ. ಹಾಗಾಗಿ ಭೂಮಿ

0: ಕೂಡ ತಾಳ್ಕೊಳ್ಳಲ್ಲ.
1: ಹೌದು,
0: ಹಾಗಾಗಿ ನೀವು ಏನು ನಮ್ಮ ಹಿರಿಯರು ಕಾಳಜಿ ವಹಿಸಿದಾರೋ ಅದ್ರ ಎರಡರಷ್ಟು ಬೆಳೆ ನಾವು ತೆಗಿತಾ ಇದ್ದೇವೆ. ಹಾಗಾಗಿ ಇನ್ನೂ ಎರಡರಷ್ಟು ಕಾಳಜಿ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಗಮನ ಕೊಡಬೇಕಾಗಿದೆ.
1: ಅದೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೆಳೆ ಎರಡರಷ್ಟು ತಗೋತಾ ಇದೀವಿ, ಆದ್ರೆ ಕಾಳಜಿಯನ್ನ ಕಡಿಮೆ ಮಾಡಿದೀವಿ.
0: ಹೌದು,
1: ಆ ಕಾಳಜಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಒಂದು ಈ ಒಂದು ಹವಾಮಾನ ಬದಲಾವಣೆಯನ್ನ ತಗ್ಗಿಸುವಲ್ಲೂ ನಾವು ಕೆಲಸ ಮಾಡುವುದಾಗಿದೆ. ಆಹಾರದ ಭದ್ರತೆಯನ್ನು ನಾವು ಕಂಡುಕೊಳ್ಳುವಂಥದ್ದು, ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲನೆ ಕೆಲಸ ಮಾಡ್ತಾ ಇರುವಂತದ್ದು, ಇದನ್ನ ನಾವು ಜಾಸ್ತಿ ಮಾಡುವಂತದ್ದು ತುಂಬಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ.
0: ಡಾಕ್ಟರ್ ಸಂಧ್ಯ ಅವರು, ಈಗ ನಾವು ಸಾವಯವ ಇಂಗಾಲದ ವಿಷಯ ತೆಗೆದುಕೊಂಡಾಗ ಭವಿಷ್ಯದಲ್ಲಿ ಯಾವ್ಯಾವ ಅವಕಾಶ ಮತ್ತೆ ಸವಾಲು ನಮ್ಮ ಎದುರಿಗೆ ಇರ್ತವೆ?
1: ಹೌದು, ಮಣ್ಣಿನ ವಿಜ್ಞಾನ ಮತ್ತೆ ಮಣ್ಣಿನ ನಿರ್ವಹಣೆಯಲ್ಲಿ ಅದರ ಭವಿಷ್ಯದಲ್ಲಿ ಹಲವಾರು ಹೊಸ ಅವಕಾಶಗಳು ಮತ್ತೆ ಸವಾಲುಗಳಿದಾವೆ. ಏನಂತಂದ್ರೆ ಮೇಯ್ನ್ ಆಗಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಮಾಡುವಂತದ್ದು, ಸುಸ್ಥಿರ ಕೃಷಿ ಪದ್ಧತಿಗಳು. ಇವಾಗ ಮಾಡ್ತಿರುವಂತಹ ಕೃಷಿ ಪದ್ಧತಿಗಳು ಇನ್ನ ಸಾಲ್ತಾ ಇಲ್ಲ, ಇನ್ನ ಸಸ್ಟೈನೇಬಲ್ ಆಗಿ ಮಾಡುವಂತದ್ನ ನಾವು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ನಿಖರ ಕೃಷಿ ತಂತ್ರಜ್ಞಾನಗಳ ಬಳಕೆ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಇತ್ತೀಚೆಗೆ ಇಸ್ರೇಲ್ ಮಾದರಿ ಕೃಷಿ ಅಂತೆಲ್ಲ ಕೇಳ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ರೈತರು ಇತ್ತೀಚೆಗೆ ಅಳವಡಿಸಿಕೊಂಡಿರುವಂತ ಮೇನ್ ಆಗಿ ಹನಿ ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸಿಕೊಂಡಿದ್ದಾರೆ. ಆದ್ರೆ ಕೆಲವೊಂದು ನಿಖರ ಕೃಷಿ ಮಣ್ಣು ಪರೀಕ್ಷೆ ಯಾರು ಮಾಡಿಸ್ತಾ ಇಲ್ಲ, ತುಂಬಾ ರೈತರು ಮಾಡಿಸ್ತಾ ಇಲ್ಲ. ನಿಖರ ಕೃಷಿಯಲ್ಲಿ ಇರುವಂತಹ ಒಂದು ಅದು ತಂತ್ರಜ್ಞಾನ ಯಾವುದು, ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಬೇಕೋ ಅಷ್ಟನ್ನೇ ರಾಸಾಯನಿಕ ಗೊಬ್ಬರದ ಮೂಲಕ ಪೂರೈಕೆ ಮಾಡುವಂತದ್ದು. ಮತ್ತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ವಿಧಾನಗಳ ಅಭಿವೃದ್ಧಿ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಮಳೆ ಕಡಿಮೆ ಆಗಿದೆ, ಈ ಮಳೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ಯಾವ ರೀತಿ ಕೃಷಿ ವಿಧಾನಗಳನ್ನ ಮಾಡುವಂತದ್ದು, ಅಭಿವೃದ್ಧಿ ಮಾಡುವಂತದ್ದು ನಮ್ಮ ಮುಂದಿರುವ ಸವಾಲಾಗಿದೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲ ಸಂಗ್ರಹಣೆ ಮಾಡಲು ಹೊಸ ತಂತ್ರಜ್ಞಾನಗಳ ಯಾವುದು ಸಂಶೋಧನೆ ಆಗಬೇಕು, ಜೊತೆಗೆ ಅಳವಡಿಸಿಕೊಳ್ಳುವ ತಂತ್ರಜ್ಞಾನಗಳು ಏನಿದಾವೆ ಅದನ್ನ ರೈತರು ಅಳವಡಿಸಿಕೊಳ್ಬೇಕು, ಸಂಶೋಧನೆಯೂ ಆಗಬೇಕು. ಮತ್ತೆ ಮಣ್ಣಿನ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಆಧುನಿಕ ತಂತ್ರಜ್ಞಾನಗಳ ಬಳಕೆಗಳು ನಮ್ಮ ಮುಂದೆ ಇರುವ ಸವಾಲಾಗಿದೆ. ಮತ್ತೆ ಭೂಕ್ಷೀಣತೆಯನ್ನು ತಡೆಗಟ್ಟುವ ಸಮಗ್ರ ಯೋಜನೆಗಳನ್ನೇ ಮಾಡಬೇಕಾಗಿದೆ. ಇವಾಗ ಕೃಷಿ ಅಂತಂದ್ರೆ ನಾವು ಯಾವುದೇ ದಿಟ್ಟಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗ್ಬೋದು, ರೋಗಗಳ ನಿರ್ವಹಣೆ ಆಗ್ಬೋದು, ಸಮಗ್ರ ನಿರ್ವಹಣೆಯನ್ನು ನಾವು ಕೈಕೊಳ್ಳೋದು, ಸಮಗ್ರ ಕೃಷಿ ಪದ್ಧತಿಯನ್ನು ಕೈಕೊಳ್ಳೋದೇ ಇದಕ್ಕೆ ಮುಖ್ಯ ಒಂದು ಉತ್ತರವಾಗಿರ್ಬೋದು. ಅಥವಾ ಅದರಲ್ಲಿ ಅಭಿವೃದ್ಧಿನ ನಾವು ಮಾಡುವಂತದ್ದು ನಮ್ಮ ಮುಂದಿರುವ ಅವಕಾಶ ಮತ್ತೆ ಸವಾಲುಗಳು ಆಗಿದ್ದಾವೆ.
0: ಡಾಕ್ಟರ್ ಸಂಧ್ಯ ಅವರೇ, ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಸಾವಯವ ಇಂಗಾಲದ ವಿಷಯದ ಕುರಿತು ಯಾವ ತರ ಒಂದು ಸಂಶೋಧನೆ ಏನಾದರೂ ನಡೀತಿದೆಯಾ? ಹೆಂಗೆ
1: ಇವಾಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವಶೇಷಗಳು ಅಂತ ಹೇಳಿದೆ, ಬೆಳೆಗಳ ಉಳಿಕೆಗಳನ್ನ ಜಾಸ್ತಿ ಸುಡ್ತಾ ಇದ್ದಾರೆ, ಅದನ್ನ ನಾವು ಯಾವ ತರ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಅಥವಾ ಸಾವಯವವಾಗಿ ಮಣ್ಣಿಗೆ ಕೊಡಬಹುದು ಅನ್ನೋದನ್ನ ಒಂದು ಇತ್ತೀಚೆಗೆ ಬರ್ತಿರುವಂತದ್ದು ಬಯೋಚಾರ್ ಅನ್ನೋದು ಒಂದು ವಿಷಯ ಬರ್ತಾ ಇದೆ. ಬಯೋಚಾರ್ ಅಂತಂದ್ರೆ ಬೆಳೆ ಉಳಿಕೆಗಳನ್ನ ಸುಟ್ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇಂಗಾಲನ ಮಣ್ಣಿಗೆ ಸೇರಿಸುವಂತದ್ದು, ಸುಡೋದರ ಬದಲು ನಾವು ಇಂಗಾಲವನ್ನ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಎರಡನೇದು ಹಸಿರೆಲೆ ಗೊಬ್ಬರಗಳು, ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸೋದಕ್ಕೆ ತುಂಬಾ ಪ್ರಮುಖವಾಗಿ ಉತ್ತೇಜನ ನೀಡಲಾಗ್ತಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಎರೆಹುಳು ಗೊಬ್ಬರಗಳ ಬಳಕೆಯನ್ನ ಮಾಡುವಂತದ್ದು, ಅನೇಕ ರೀತಿಯ ಸಾವಯವ ಮೂಲಗಳಾಗಿರುವಂತಹ ಪೋಷಕಾಂಶಗಳನ್ನ ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಯಾವ ತರ ಅಭಿವೃದ್ಧಿ ಮಾಡಬಹುದು, ಇಳುವರಿಯನ್ನ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಅಥವಾ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನ ಆದಷ್ಟು ಸಂಶೋಧನೆಗಳು ತಂತ್ರಜ್ಞಾನಗಳು ಆಲ್ರೆಡಿ ರೈತರಿಗೆ ತಲುಪಿದ್ದಾವೆ, ಅದನ್ನ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ.
0: ಹೇಳ್ಬೇಕಂದ್ರೆ ಈಗ ಸಾವಯವ ಇಂಗಾಲ ಇದನ್ನ ನೀವು ಒಳ್ಳೆ ತರ ಉಪಯೋಗ ಮಾಡಿಕೊಳ್ಳೋದ್ರಿಂದ ಈ ಬರ ಸಂದರ್ಭದಲ್ಲಿ ಅಥವಾ ಮಳೆ ಬರದ ಸಂದರ್ಭದಲ್ಲಿ ಈ ಒಂದು ಕ್ರಮಗಳು ನಮ್ಮ ರೈತರಿಗೆ ನೆರವಿಗೆ ಬರ್ತವೆ. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳಿಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಕಡಿಮೆ ನೀರು ಇದ್ರೂ ಸಾಕು, ಅವರು ಬೆಳೆ ಬೆಳ್ಕೋಬಹುದು.
1: ಹೌದು ಹೌದು,
0: ಮತ್ತೆ ಉತ್ತಮ ಬೆಳೆ ಫಸಲು ಕೂಡ ತಮಗೆ ಸಿಗುತ್ತೆ. ಹೌದಲ್ಲ, ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆ ಅವರೇ. ಪ್ರಸ್ತುತ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಇಂಗಾಲ ಇದರ ಮಹತ್ವ ಮತ್ತೆ ಇದ್ರ ಮಾಡೋದ್ರಿಂದ ತಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋ ವಿಷಯ ಕುರಿತು ಸಂಕ್ಷಿಪ್ತ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬಯಸ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
1: ನನ್ನ ದೂರವಾಣಿ ಸಂಖ್ಯೆ 9686851307, ಇಂಗ್ಲಿಷ್ ನಲ್ಲಿ ಹೇಳಿದ್ರೆ 9686851307.
0: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ.

0: ರೈತ ಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನ ಕೇಳೋಣ.
1: ಮನೆಗೆ ಹಣ್ಣು ಅಂದಲ ಬಂದು ಸೋಬಾನ ಬನ್ನಿರೆ ಆತ್ತಲ ಸೀಮೆಯಿಂದ ದಾರೆ ಬಂದ

0: ಕಣ್ಣೀರೇ ಅಳ್ಚಿಕ್ಕೊಳ ಕುಂತವಳೇ ಮಳೆಯ ಮ್ಯಾಲೆ,
1: ಚಿಕ್ಕೊಳ ಕುಂತವಳೇ ಮಳೆಯ ಮ್ಯಾಲೆ,
0: ಚಿಕ್ಕೊಳ ಕುಂತವಳೇ ಮಳೆಯ ಮ್ಯಾಲೆ,
1: ಚಿಕ್ಕೊಳ ಕುಂತವಳೇ ಮಳೆಯ ಮ್ಯಾಲೆ,
0: ಚಿಕ್ಕೊಳ ಕುಂತವಳೇ ಮಳೆ ಮ್ಯಾಲೆ ನಮ್ಮ ಶೋಭನ ಬನ್ನೀರೆ, ಆ ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
1: ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
0: ಆ ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
1: ಚಿಕ್ಕೊಳಗೆ ಹಕ್ಕಿ ಏಡ ಬನ್ನಿ,
0: ದೊಡ್ಡ ದೊಡ್ಡರು ಬನ್ನಿ ದೊಡ್ಡ ಮನೆಯರು ಬನ್ನಿ ಶೋಭನ ಬನ್ನಿರೆ, ಆ ದೊಡ್ಡೊಳ ಕುಂತವಳೆ ಮಳೆಯ ಮ್ಯಾಲೆ,
1: ದೊಡ್ಡೊಳ ಕುಂತವಳೆ

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ರೈತ ಬಾಂಧವರೇ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಘಗಳಿಂದ ಸೋಬಾನೆ ಪದಗಳನ್ನು ನೀವು ಕೇಳಿದಿರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವಂತಹ ಪರ್ಯಾಯ ಚಟುವಟಿಕೆಗಳ ಕುರಿತಂತೆ ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮ, ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ನೀವು ಕೇಳ್ತೀರಿ. ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ. ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ. ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ. ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ. ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022ರ ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡಾ 37ರಷ್ಟು ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು ಒಮ್ಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಜುಲೈ 21ರಂದು ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ.

0: ಮಾಡುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020 ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ ಮಾತ್ರ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 1,56,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025 ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರೆಯಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 284 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿದೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಂದು ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ರಿಷಭ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ

ಮೂರು ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಮತ್ತು ವಿಶ್ವದ ನಾಲ್ಕನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ ಎರಡನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಶಾಂತಲಾ ಜೆ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆಯಲ್ಲಿ ಇಂದು ನೂತನ ಉಪಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವುದೇ ರೀತಿಯ ಗದ್ದಲ, ಗಲಾಟೆ, ಆರೋಪ ಪ್ರತ್ಯಾರೋಪಕ್ಕೆ ಅವಕಾಶವಿರದೆ ಸುಗಮವಾಗಿ ಜರುಗಿದ್ದು ವಿಶೇಷವಾಗಿತ್ತು. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದರು. ಬಳಿಕ ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಭಾಧ್ಯಕ್ಷರು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರ ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಕಾಳ ವೈದ್ಯ ಆಡಳಿತ ಮತ್ತು ಪ್ರತಿಪಕ್ಷದ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಸಚಿವರು ಹಾಗೂ ಪ್ರಮುಖ ನಾಯಕರಿಗೆ ಹಸ್ತಲಾಘವ ನೀಡಿ ಧನ್ಯವಾದ ಅರ್ಪಿಸಿದರು. ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸತ್ತಿನಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ವಿರೋಧ ಪಕ್ಷಗಳಿಗೆ ನೀಡುವ ಸಂಪ್ರದಾಯವಿದೆ. ರಾಜ್ಯದಲ್ಲಿಯೂ ಈ ಸಂಪ್ರದಾಯ ಮುಂದುವರೆದಿದೆ. ಆದರೆ ಹಲವು ಕಾರಣಗಳಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು. ಮಂಕಾಳ ವೈದ್ಯ ಅವರು ಮೀನುಗಾರ ಸಮುದಾಯದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ನಾಯಕ. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ ಅವರು 2005 ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕ, ಪಕ್ಷೇತರ ಶಾಸಕ ಹಾಗೂ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2013 ಭಟ್ಕಳ ಹೊನ್ನಾವರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಮಂಕಾಳ ವೈದ್ಯ ನಂತರ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ್ದರು. 2023 ಮತ್ತೆ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದಾರೆ. ಈ ಹಿಂದೆ ವಿಧಾನಸಭೆಯ ಉಪಾಧ್ಯಕ್ಷರಾಗಿದ್ದ ರುದ್ರಪ್ಪ ಲಮಾಣಿ ಅವರು ಇದೀಗ ಸಚಿವರಾಗಿದ್ದಾರೆ. ಹೀಗಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಹಿಂಬಡ್ತಿ ಎಂದು ಪರಿಗಣಿಸಬಾರದು ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಮಾತಿಗೆ ಮಧ್ಯಪ್ರವೇಶಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಮುಖ್ಯಮಂತ್ರಿಗಳು ಯಾವ ರೀತಿಯಲ್ಲಿ ಆಸೆ ಹುಟ್ಟಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಎಂದು ವ್ಯಂಗ್ಯವಾಡಿದರು. ಮಂಕಾಳ ವೈದ್ಯ ಅವರನ್ನು ಮನವೊಲಿಸಿ ತಾವು ಸಾಕಷ್ಟು ಶ್ರಮಪಟ್ಟಿದ್ದಾಗಿ ಹೇಳಿದರು. ನಾಡಿನ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ವಿರೋಧ ಪಕ್ಷಗಳಿಗೆ ಕೈಮುಗಿದು ಪ್ರಾರ್ಥಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾವು ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳಿದರು. ಬೆಂಗಳೂರಿನ ಅಭಿವೃದ್ಧಿಗೆ 25 ದೂರದೃಷ್ಟಿ ಅಗತ್ಯವಿದೆ ಎಂದು ತಿಳಿಸಿದ ಮುಖ್ಯಮಂತ್ರಿ, ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ತೀವ್ರವಾಗಿದೆ. ಬೆಂಗಳೂರಿಗೆ ಬಂದವರು ಇಲ್ಲಿಂದ ಹೊರಗೆ ಹೋಗುತ್ತಿಲ್ಲ. ಹೀಗಾಗಿ ಮುಂದಿನ 25 ದೂರದೃಷ್ಟಿಯೊಂದಿಗೆ ಬೆಂಗಳೂರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಪರಸ್ಪರ ಸಹಕಾರ ಮುಖ್ಯ ಎಂದು ಇದೇ ವೇಳೆ ಪ್ರತಿಪಾದಿಸಿದರು. ಬಿಡದಿ ವಿಚಾರದಲ್ಲಿ ಚರ್ಚೆಗೆ ವಿರೋಧ ಪಕ್ಷದವರು ಸೂಚನೆ ನೀಡಿದ್ದಾರೆ. ಇದಕ್ಕೆ ವಿರೋಧವಿಲ್ಲ. ಆ ಯೋಜನೆಯನ್ನು ರೂಪಿಸಿದವರು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು. ಹೀಗಾಗಿ ಈ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲು ಸಿದ್ದ ಎಂದು ಮುಖ್ಯಮಂತ್ರಿ

ತತ್ಕಾಲ ಯೋಜನೆ ತಂದಿದ್ದರು. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಜಾಸೇವೆ ಇಲಾಖೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಭಾವದಲ್ಲಿ ಆಗಿರುವ ಬದಲಾವಣೆ ಕುರಿತು ವಿಧಾನಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ನಾನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳುತ್ತಿದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಸದಸ್ಯರು, ನೀವು ಉದಾರಿಗಳು, ತೊಂದರೆ ಕೊಡುವುದಿಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತೊಂದರೆ ಕೊಡಲು ಬಹಳಷ್ಟು ಜನರಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಧ್ಯಪ್ರವೇಶಿಸಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ವೇದಾಂತಿಯಾಗಿ ಬಿಡಿ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಇದಕ್ಕೆ ದನಿಗೂಡಿಸಿದ ಅರಗ ಜ್ಞಾನೇಂದ್ರ ಅವರು, ಮುಖ್ಯಮಂತ್ರಿಯಾಗುವ ಮೊದಲು ಮತ್ತು ನಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ, ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಬಿಜೆಪಿ ಸದಸ್ಯರ ಮಾತಿಗೆ ನಗುತ್ತಲೇ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ನೀವೆಲ್ಲ ಸೇರಿ ನನಗೆ ಏನೂ ಮಾಡ್ತೀರಾ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬೆಂಗಳೂರಿನ ಮುಂದೆ ಅನೇಕ ಸವಾಲುಗಳಿವೆ, ಬೆಂಗಳೂರಿನ ರಸ್ತೆ ಗುಂಡಿಗಳು ಮಾತ್ರ ಹಾಗೆಯೇ ಇವೆ ಎಂದು ಟೀಕಿಸಿದರು. ಸಚಿವ ಕೃಷ್ಣ ಬೈರೇಗೌಡ ಅವರು, ಎಲ್ಲಾ ಕಾರುಗಳನ್ನು ತೆಗೆಸುತ್ತೇನೆ ಎಂದು ಹೇಳಿದರು, ಆದರೆ ನಾಲ್ಕು ಕಾರುಗಳನ್ನು ಮಾತ್ರ ತೆಗೆಸಿದ್ದಾರೆ. ಕಸಮುಕ್ತ ಬೆಂಗಳೂರು ಮಾಡುತ್ತೇವೆ ಎಂದಿದ್ದಾರೆ, ಆದರೆ ಇಂದಿಗೂ ಕಸವಿಲ್ಲದೆ ರಸ್ತೆಯೇ ಇಲ್ಲ ಎಂದು ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನೂತನ ಉಪಾಧ್ಯಕ್ಷ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಂಕಾಳ ವೈದ್ಯ ಅವರಿಗೆ ಶುಭವಾಗಲಿ, ಈ ಹಿಂದೆ ವಿಧಾನಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಅವರು ಪೀಠಕ್ಕೆ ಬಂದರೆ ಅಲ್ಲೇ ಕುಳಿತುಕೊಳ್ಳುತ್ತಿದ್ದರು, ಹಿಂದಿನ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶವೇ ನೀಡುತ್ತಿರಲಿಲ್ಲ. ನೀವು ಖಾದರ್ ಅವರ ರೀತಿಯಲ್ಲಿ ಮಾಡದೆ ಮಂಕಾಳ ವೈದ್ಯ ಅವರಿಗೂ ಅವಕಾಶ ನೀಡಿ, ಅವರಿಗೂ ಮುಂದೊಂದು ದಿನ ಸ್ಪೀಕರ್ ಆಗುವ ಯೋಗ ಬರಲಿ ಎಂದು ಹಾರೈಸಿದರು. ವಿಧಾನಸಭೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರು, ಸಚಿವ ಸಂಪುಟದಲ್ಲಿ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಹಿಳೆಯರಿಗೂ ಸೂಕ್ತ ಪ್ರಾತಿನಿಧ್ಯ ನೀಡಲಾಗಿಲ್ಲ, ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಸರಿಪಡಿಸುತ್ತೀರಿ ಎಂಬುದನ್ನು ನೋಡೋಣ ಎಂದು ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ, ಈ ಕುರಿತು ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು. ಯೋಜನೆಯಲ್ಲಿರುವ ಲೋಪದೋಷಗಳ ಬಗ್ಗೆ ಸದನದಲ್ಲಿ ಅಭಿಪ್ರಾಯ ತಿಳಿಸುವುದಾಗಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದರು. ಯೋಜನೆಯನ್ನು ಕೈಬಿಡುವ ಬಗ್ಗೆ ಸರ್ಕಾರ ಚಿಂತಿಸಬೇಕು, ನೈಸ್ ಯೋಜನೆ ವಿಚಾರದಲ್ಲಿ ಸರ್ಕಾರವು ಗಮನಹರಿಸಬೇಕು ಎಂದು ಮನವಿ ಮಾಡಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷಗಳ ಸದಸ್ಯರು ಮತ್ತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಸಭಾಪತಿ ಜೆಎಸ್ ಪಾಟೀಲ್ ಅವರು ಸದನ ನಡೆಯಲು ಅವಕಾಶ ಮಾಡಿಕೊಳ್ಳಬೇಕೆಂದು ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ನಾವು ಅಡ್ಡಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇದು ನಮ್ಮ ಸ್ಪಷ್ಟ ನಿಲುವು ಎಂದು ತಿಳಿಸಿದರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಬರಗಾಲದ ಬಗ್ಗೆ ಅನೇಕ ಸದಸ್ಯರು ಚರ್ಚೆ ನಡೆಸಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು, ಪ್ರತಿಪಕ್ಷದ ಸದಸ್ಯರು ಮೊದಲು ಒಂದು ನೋಟಿಸ್ ನೀಡಲಿ, ನಂತರ ಅದಕ್ಕೆ ಸಮರ್ಪಕವಾದ ಉತ್ತರ ನೀಡಲಿದೆ ಎಂದು ಹೇಳಿದರು. ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆಯ ನಡುವೆ ಕಾಗದ ಪತ್ರಗಳು, ಗಮನ ಸೆಳೆಯುವ ಸೂಚನೆಗಳು ಮಂಡಿಸಲಾಯಿತು. ಈ ವೇಳೆ ಹಲವಾರು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಕೆಲವು ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಿ ಸಚಿವರಿಂದ ಉತ್ತರ ಪಡೆದುಕೊಂಡರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಇಂದು ಮೂರು ವಿಧೇಯಕಗಳನ್ನು ಅಂಗೀಕರಿಸಲಾಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಹಾಗೂ 2026ನೇ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರದ ಮಂಡನೆ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಜಿಎಸ್ ಪಾಟೀಲ್ ವಿಧೇಯಕಗಳನ್ನು ಅಂಗೀಕಾರವಾಗಿದೆ ಎಂದು ಘೋಷಣೆ ಮಾಡಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ ನಾಲ್ಕನೇ ದಿನವಾದ ಇಂದು ನೂತನ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಅವಿರೋಧ ಆಯ್ಕೆ ಪ್ರಕ್ರಿಯೆ ಗಮನ ಸೆಳೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಮೊದಲಿಗೆ ಉಪಸಭಾಪತಿಯವರ ಆಯ್ಕೆಯ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಪ್ರಸ್ತಾಪನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತಿಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮದಾಸ್ ಉಮಾಶ್ರೀಯವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ

ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವರನ್ನು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಡಾ ಯತೀಂದ್ರ ಸಿದ್ದರಾಮಯ್ಯ, ಹಿರಿಯ ನಟಿ ಹಾಗೂ ರಾಜಕಾರಣಿ ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. 470 ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ಅವರು ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದು ಅವರ ಸಾಧನೆಯೇ ವಿಶೇಷ ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯಾಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ, ಉಮಾಶ್ರೀ ಎಂದರೆ ಕರ್ನಾಟಕದ ಹೆಮ್ಮೆ ಎಂದು ಹೇಳಬಹುದು, ಆದರೆ ಅವರು ಮಂತ್ರಿ ಆಗಿಲ್ಲ ಎನ್ನುವ ಕಾರಣಕ್ಕೆ ಇಲ್ಲಿ ತಂದು ಕೂರಿಸಿದ್ದಾರೆ ಎನ್ನುವ ಮನೋಭಾವ ಸರಿಯಲ್ಲ. ಈ ಸ್ಥಾನ ಮಂತ್ರಿಗಿರಿಗಿಂತಲೂ ದೊಡ್ಡದು ಎಂದು ನುಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಮುಂದಿನ ವರ್ಷ ಶಾಸಕರ ದಿನಾಚರಣೆ ಆಚರಿಸಲು ಚಿಂತಿಸಲಾಗಿದ್ದು ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಐವಾನ್ ಡಿಸೋಜಾ, ಸಿಟಿ ರವಿ, ಬಲ್ಗಿಸ್ ಬಾನು, ರವಿಕುಮಾರ್, ಶಿವಕುಮಾರ್, ಆರತಿ ಕೃಷ್ಣ, ಧನಂಜಯ್ ಸರ್ಜಿ, ಕೇಶವಪ್ರಸಾದ್ ಪೂಜಾರ್ ಸೇರಿದಂತೆ ಹಲವು ಸದಸ್ಯರು ಉಮಾಶ್ರೀ ಅವರ ಸಾಧನೆ ಬಣ್ಣಿಸಿ ಅಭಿನಂದನೆ ಸಲ್ಲಿಸಿದರು. ಆಡಳಿತ ಪ್ರತಿಪಕ್ಷ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲಾ ಸದಸ್ಯರು ಉಮಾಶ್ರೀ ಅವರನ್ನು ಚಿತ್ರರಂಗ, ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಅಭಿನಂದಿಸಿ ಮಾತನಾಡಿದರು. ಅಭಿನಂದನೆ ಸಲ್ಲಿಕೆ ಬಳಿಕ ಮಾತನಾಡಿದ ಉಮಾಶ್ರೀ, ಹಿರಿಯ ನಟ ಹಾಗೂ ನಿರ್ದೇಶಕ ದಿವಂಗತ ಕಾಶಿನಾಥ್ ಅವರು ನೀಡಿದ ಅವಕಾಶದಿಂದ ಅನುಭವ ಚಿತ್ರದಲ್ಲಿನ ಶೃಂಗಾರ ಪಾತ್ರದಲ್ಲಿ ನಟಿಸಿ ಒಂದೇ ರಾತ್ರಿ ತಾರೆಯಾದೆ. ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ಈ ಮಧ್ಯೆ ಸಮಾಜ ಸೇವೆ ಮಾಡುವ ತುಡಿತದಿಂದಾಗಿ ರಾಜಕೀಯ ಪ್ರವೇಶಿಸಿದೆ. ಬಂಗಾರಪ್ಪ ಅವರಿಂದ ಹಿಡಿದು ಸಿದ್ದರಾಮಯ್ಯವರೆಗೂ ಸೇರಿದಂತೆ ಎಲ್ಲರೂ ರಾಜಕೀಯವಾಗಿ ನನ್ನನ್ನು ಬೆಳೆಸಿದರು. ಅವರಿಗೆಲ್ಲ ನನ್ನ ಧನ್ಯವಾದಗಳು ಎಂದರು. ಉಪಸಭಾಪತಿಯಾಗಿ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಆಡಳಿತ ಪ್ರತಿಪಕ್ಷದ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ನಿಮ್ಮೆಲ್ಲರ ಹೊಗಳಿಕೆ ಮಾತುಗಳಿಂದ ನನ್ನ ಮನಸ್ಸು ತುಂಬಿ ಬಂದಿದೆ. ಬದುಕಿನ ಭಾವನಾತ್ಮಕ ಕ್ಷಣ ಇದಾಗಿದೆ. ನನ್ನ ಸಾಧನೆ ಹಿಂದಿನ ಶಕ್ತಿ ನನ್ನ ಹೆಡದವ ನಿಂಗಮ್ಮ. ಸಾಕಿಸಲು ಹೀದ ಬಳಿಕ ದತ್ತುಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರ ತಂದೆ ದಿವಂಗತ ಮುನಿ ನರಸಪ್ಪ ರೇವಮ್ಮ ದಂಪತಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಭಾವುಕವಾಗಿ ನುಡಿದರು. ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ನನ್ನ ರಾಜಕೀಯ ಬದುಕು ಆರಂಭವಾಯಿತು. ಜಗದೀಶ್ ಶೆಟ್ಟರ್ ವಿರುದ್ದ ಚುನಾವಣೆ ರಾಜಕೀಯ ಬದುಕನ್ನೇ ಬದಲಿಸಿತು. ಅವರು ಮುಖ್ಯಮಂತ್ರಿಯಾದರು, ನಾನು ಈಗ ಉಪಸಭಾಪತಿಯಾಗಿದ್ದೇನೆ ಎಂದು ಮೆಲುಕು ಹಾಕಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಅವರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಸಭಾಪತಿ ಮುಂದಾದರು. ಈ ವೇಳೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮೊದಲು ಕಳಂಕಿತ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ಇತ್ತ ಆಡಳಿತಾರೂಢ ಸದಸ್ಯರು ಬಿ ನಾಗೇಂದ್ರ ವಿರುದ್ದ ಯಾವುದೇ ಆರೋಪ ಸಾಬೀತಾಗಿಲ್ಲ, ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಲಾಗಿದೆ ಎಂದು ಗದ್ದಲ ಎಬ್ಬಿಸಿದರು. ಈ ವೇಳೆ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ಮಧ್ಯೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ರಾಮೋಜಿಗೌಡ, ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದೆಂಬ ದೃಷ್ಟಿಯಿಂದ ನಿರಂತರ ಆಪ್ ಮೂಲಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೆಚ್ಚಿಸುವ ಕುರಿತು ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದರು. ಕೆ ಅಬ್ದುಲ್ ಜಬ್ಬಾರ್, ಬಲ್ಕಿಸ್ ಬಾನು ಅವರು ಶಿಕ್ಷಕರ ಹುದ್ದೆಗಳ ನೇಮಕಾತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳ ನಿರ್ಲಕ್ಷ್ಯದ ಕುರಿತು ಸದನದ ಗಮನ ಸೆಳೆದರು. ಈ ಹಂತದಲ್ಲಿ ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸಭಾಪತಿ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ಆಡಳಿತ ಹಾಗೂ ವಿಪಕ್ಷಗಳ ಪರಸ್ಪರ ಘೋಷಣೆ, ಟೀಕೆ, ವಾಗ್ದಾಳಿ ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ವತಿಯಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂಗಾಂಗದಾನ ಜೀವದಾನ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು ರಾಜ್ಯ ಅಂಗಾಂಗದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಾರಾಯಣ ಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಜುಗ್ ಜುಗ್ ಜಿಯೋ ಅಂಗಾಂಗದಾನ ಜಾಗೃತಿ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟೋ ಉಪನಿರ್ದೇಶಕರು ಹಾಗೂ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈ ವೈದ್ಯಕೀಯ ಜಗತ್ತಿನಲ್ಲಿ ಅಂಗಾಂಗದಾನ ತುಂಬ ಮಹತ್ವದ್ದು ಅಂತ ಹೇಳಲಾಗುತ್ತೆ. ಇದು ಅಷ್ಟು ಮಹತ್ವ ಪಡೆದಿರೋದು ಏಕಾಗಿ, ಮತ್ತು ಈ ಅಂಗಾಂಗ ದಾನವನ್ನು ಯಾರು ಮಾಡಬಹುದು, ಹೇಗೆ ಮಾಡಬಹುದು, ಈ ಪ್ರಕ್ರಿಯೆ ಬಗ್ಗೆ ವಿವರ ಕೊಡಬಹುದಾ ಅಂತ ತಾವು?
3: ಖಂಡಿತವಾಗಿ. ಮೊದಲನೇದಾಗಿ ನಾನು ಕೇಳುಗರಿಗೆ ನಮಸ್ಕಾರ ಹೇಳ್ತಾ ಪ್ರಾರಂಭಿಸ್ತೇನೆ. ಈ ಅಂಗಾಂಗ ದಾನ ಅನ್ನೋದು ಒಂದು ಜೀವ ಉಳಿಸುವಂತಹ ಒಂದು ದಾನ. ಯಾಕೆಂತ ಅಂದರೆ ಕೆಲವರಿಗೆ ಅಂಗವೈಫಲ್ಯ ಉಂಟಾಗ್ತದೆ, ಅಂದರೆ ನಾವು ಕೇಳಿರ್ಬೋದು ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಅಂತ ಕೇಳಿರ್ತೀವಿ. ಸೊ ಇದು ಒಂದು ಅಂತಿಮ ಹಂತದಲ್ಲಿರ್ತಾರೆ. ಇದಕ್ಕೆ ಯಾವುದೇ ಔಷಧಿಗಳಿಂದ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಂಗನೇ ಬದಲಾಯಿಸಬೇಕಾಗ್ತದೆ, ಅದನ್ನು ನಾವು ಕಸಿ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಅಂಗದಾನ ಅಂತೀವಿ. ದಾನ ಮಾಡಿದವ್ರಿಗೆ ನಾವು ಅಂಗದಾನಿಗಳಂತ ನಾವು ಕರಿತೀವಿ. ಸೊ ಇದರೊಳಗಡೆ ಎರಡು ರೀತಿ ಇದೆ. ಒಂದು, ಜೀವಂತವಾಗಿರೋರು ಕೂಡ ದಾನ ಮಾಡ್ಬೋದು, ಹಾಗೆಯೇ ಮಿದುಳು ನಿಷ್ಕ್ರಿಯ ಅಂದರೆ ಮಿದುಳು ಮರಣ ಹೊಂದಿದವರು ಕೂಡ ಅಂಗಾಂಗ ದಾನ ಮಾಡ್ಬೋದು. ಈ ಜೀವಂತ ದಾನಿಗಳಂತಂದರೆ ಅವರಲ್ಲಿ, ಉದಾಹರಣೆಗೆ ಮನುಷ್ಯನಲ್ಲಿ ಎರಡು ಕಿಡ್ನಿ ಇರ್ತದೆ, ಒಂದು ಕಿಡ್ನಿ ದಾನ ಮಾಡಿದರೆ ಅವರು ಜೀವಂತವಾಗಿ ಉಳಿಬೋದು, ಇನ್ನೊಬ್ರಿಗೂ ಕೂಡ ದಾನ ಮಾಡ್ಬೋದು. ಎರಡನೇದು ಒಂದು ಲಿವರ್, ಯಕೃತ್ ಅಂತ ಏನು ಕರಿತೀವಿ, ಅದರದ್ದು ಒಂದು ಭಾಗನ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇವೆರಡನ್ನ ಜೀವ ಇರುವವರು ದಾನ ಮಾಡ್ಬೋದು.
2: ಜೀವಂತ ಇರುವ ವ್ಯಕ್ತಿಗೆ ಯಾವುದೇ ಹಾನಿ ಆಗೋದಿಲ್ಲ?
3: ಹಾನಿ ಆಗೋದಿಲ್ಲ, ಅಂದರೆ ಅವರು ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಅವರು ಉತ್ತಮ ಸ್ಥಿತಿಯಲ್ಲಿದ್ದಾರೆ, ದಾನ ಮಾಡ್ಬೋದು ಅಂತ ವೈದ್ಯಕೀಯವಾಗಿ ದೃಢಪಟ್ಟ ನಂತರನೇ ಅವ್ರಿಗೆಲ್ಲ ಅಂಗಾಂಗ ದಾನ ಮಾಡಿಸ್ತಾರೆ. ಸೊ ಇದು ಒಂದು. ಅದು ಇದನ್ನು ಮಾಡಬೇಕಾದ್ರೆ ಕಾನೂನಲ್ಲಿ ಕೆಲವು ನಿಯಮಗಳಿರ್ತದೆ. ಏನು ನಿಯಮ ಅಂತಂದರೆ, ಈಗ ಜೀವಂತ ದಾನ ಮಾಡೋರು 18 ವರ್ಷದ ಮೇಲ್ಪಟ್ಟಿರಬೇಕು, ಅಂದರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ಅವರು ಮೇಲ್ಪಟ್ಟಿರಬೇಕು. ಹತ್ತಿರದ ಸಂಬಂಧಿಗಳು ಇರಬೇಕು. ಹತ್ತಿರದ ಸಂಬಂಧಿಗಳು ಅಂದರೆ ತಂದೆ ತಾಯಿ, ಸಹೋದರ ಸಹೋದರಿ, ಅಜ್ಜ ಅಜ್ಜಿ, ಕುಟುಂಬದ ಸದಸ್ಯರು ಅಂತಂದರೆ ಹತ್ತಿರದ. ಅದು ಡೆಫಿನಿಷನ್ ಇದೆ ಕಾನೂನಲ್ಲಿ, ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ನಂತರ ದೂರದ ಸಂಬಂಧಿಗಳಿರ್ಬೋದು ಅಥವಾ ಪ್ರೀತಿ ಬಾಂಧವ್ಯದಿಂದ ದಾನ ಮಾಡೋರು ಇರ್ತಾರೆ, ಸಂಬಂಧಿಗಳು ಅಲ್ಲದೆ ಇದ್ರೂ ಕೂಡ ಮಾಡೋರು ಇರ್ತಾರೆ. ಸೊ ಅಂಥ ದಾನಿಗಳಿದ್ದಾಗ ಅದನ್ನು ಪರಿಶೀಲನೆ ಮಾಡೋದಕ್ಕೆ, ಇದು ಯಾವುದೇ ವ್ಯವಹಾರ ಅಥವಾ ಕಮರ್ಷಿಯಲ್ ಡೀಲಿಂಗ್ಸ್ ಇಲ್ಲ, ವಾಣಿಜ್ಯಾತ್ಮಕ ಅಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಸ್ಟೇಟ್ ಆಥರೈಸೇಷನ್ ಕಮಿಟಿ ಅಂತ ಇರ್ತದೆ. ಆ ಕಮಿಟಿ ಮುಂದೆ ಪರಿಶೀಲನೆ ಮಾಡ್ತಾರೆ. ಆ ಕಮಿಟಿಯವರು ಒಪ್ಪಿದ ನಂತರ ಇದಕ್ಕೆ ಅವಕಾಶ ಉಂಟು. ಸೊ ಇದು ಜೀವಂತ ಅಂಗದಾನದ ಒಂದು ವ್ಯವಸ್ಥೆ. ಇನ್ನೊಂದು, ಮೆದುಳು ನಿಷ್ಕ್ರಿಯಗೊಂಡ ನಂತರ, ಅಂದರೆ ನಾವು ನೋಡಿರ್ಬೋದು ICUನಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಸ್ಟ್ರೋಕ್ ಆಗಿ ಇಂಟರ್ಕ್ರೇನಿಯಲ್ ಬ್ಲೀಡ್ ಆಗಿ ಬ್ರೈನ್ ಹೆಮರೇಜ್ ಅಂತ ಕರಿತೀವಿ. ಸೊ ಇಂಥ ಸ್ಥಿತಿನಲ್ಲಿ ಕೂಡ ಅದು ಮೆದುಳು ನಿಷ್ಕ್ರಿಯ ಆಗ್ತದೆ. ನಿಷ್ಕ್ರಿಯ ಅಂತ ಅಂದರೆ ಪರ್ಮನೆಂಟ್ಲಿ ಆಲ್ ಫಂಕ್ಷನ್ಸ್ ಆಫ್ ಬ್ರೈನ್ ಆರ್ ಇರಿವರ್ಸಿಬಲ್, ಅಂತ ಸ್ಥಗಿತ ಆಗಿಬಿಟ್ಟಿರ್ತದೆ. ಸೊ ಇದು ಬರೀ ಯಂತ್ರದ ಮುಖಾಂತರ ಆ ಮನುಷ್ಯ ಉಸಿರಾಡ್ತಾ ಇರ್ತಾನೆ, ಔಷಧಿಗಳ ಮುಖಾಂತರ ಹಾರ್ಟ್ ಬೀಟು ರಕ್ತ ಚಲನೆ ಆಗ್ತಾ ಇರ್ತದೆ. ಆದರೆ ಔಷಧಿನ ತೆಗೆದ್ರೆ, ಯಂತ್ರಗಳನ್ನ ತೆಗೆದ್ರೆ ಮರಣ ಹೊಂದೋದು ನಿಶ್ಚಿತ.
2: ಸೊ ಸಾಮಾನ್ಯ ಸ್ಥಿತಿಗೆ ವಾಪಸ್ ಬರೋಕೆ
3: ಸಾಧ್ಯನೇ ಇಲ್ಲ.
2: ಸಂದರ್ಭದಲ್ಲಿ
3: ಇಂಥ ಸಂದರ್ಭದಲ್ಲಿ ದಾನ ಮಾಡಬಹುದು. ಇದಕ್ಕೂ ಕೂಡ ಕಾನೂನಲ್ಲಿ ಕೆಲವು ನಿಯಮ

0: ಕ್ರಮಗಳಿದೆ. ಈ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋದನ್ನು ನಾಲ್ಕು ತಂಡದ ವೈದ್ಯರ ಮಂಡಳಿ ಇರುತ್ತದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಒಂದು ವೈದ್ಯಕೀಯ ಮಂಡಳಿ ಇರ್ತದೆ, ಅದು ಸರ್ಕಾರನೇ ಅನುಮತಿ ಕೊಟ್ಟಿರ್ತದೆ. ಸೊ ಈ ವೈದ್ಯರುಗಳೇ ಮೆದುಳು ನಿಷ್ಕ್ರಿಯ ಆಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾರೆ,
1: ದೃಢೀಕರಿಸಬೇಕು.
0: ಅದು ಒಮ್ಮೆ ಮಾಡಲ್ಲ, ಎರಡು ಬಾರಿ ಮಾಡ್ತಾರೆ. ಅಂದರೆ 6 ಗಂಟೆಗಳ ಅಂತರದಲ್ಲಿ ಎರಡು ಬಾರಿ ಮಾಡಿ ಅದರ ನಂತರ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಇದು ಕಾನೂನಲ್ಲಿ ಇದನ್ನ ಸಾವು ಅಂತಾನೆ ಪರಿಗಣಿಸಲಾಗ್ತದೆ. ಅಂದ್ರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ ಎರಡನೇ ಬಾರಿ ಏನು ಡಿಕ್ಲೇರ್ ಮಾಡ್ತಾರೆ, ಕೆಲವು ಟೆಸ್ಟ್ಗಳು ಮಾಡ್ತಾರೆ, ಆ ಟೆಸ್ಟ್ಗಳ ಅವರಿಗೆಲ್ಲ ನೆಗೆಟಿವ್ ರಿಸಲ್ಟ್ಸ್ ಬಂದಾಗ ಅದನ್ನ ಡೆತ್ ಅಂತ ಕರೀತಾರೆ. ಸೊ ಇಂಥ ಮಂಡಳಿಯವರು ದೃಢೀಕರಿಸಿದ ನಂತರ ಅಂಗಾಂಗದಾನದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಂದ್ರೆ ಮೊದಲು ಅವರು ಬಂಧುಗಳಿಗೆ ಹೇಳ್ತಾರೆ, ರಿಲೇಟಿವ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ. ಆ ನಂತರ ಅದೇ ಆಸ್ಪತ್ರೆಯಲ್ಲಿ ಈ ಗ್ರೀಫ್ ಕೌನ್ಸಿಲರ್ಸ್ ಅಂತ ಕರಿತೀವಿ ನಾವು, ದುಃಖದ ಸಮಯದಲ್ಲಿ ನಾವು ನೋಡಿದಾಗ ಎಷ್ಟೋ ಜನ ರಿಲೇಟಿವ್ಸ್, ತಂದೆ ತಾಯಿಗಳು ತಮ್ಮ ಮಗ ಮಗಳು ಅಥವಾ ಬಂಧು ತೀರೋಗಿದ್ರೂ ಕೂಡ ಅಂಥ ಸಂದರ್ಭದಲ್ಲಿ ಅಂಥ ದುಃಖದ ಸಮಯದಲ್ಲೂ ಕೂಡ ದಾನ ಮಾಡೋಂಥ ಶ್ರೇಷ್ಠ ದಾನಿಗಳಿದ್ದಾರೆ. ಆ ಸಮಯದಲ್ಲಿ ಅವರಿಗೆ ಜ್ಞಾಪಿಸಬೇಕಾಗ್ತದೆ ಅಥವಾ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಬ್ರೈನ್ ಡೆತ್ ಡಿಕ್ಲರೇಷನ್ ಆಗ್ತದೆ, ರಿಲೇಟಿವ್ಸ್ಗೆ ಹೇಳ್ತಾರೆ, ಆ ನಂತರ ಕೌನ್ಸಿಲರ್ಸು ಅವರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆ ನಂತರ ಅವರು ಒಪ್ಪಿಗೆ ಕೊಟ್ಟರೆ ವಿಡಿಯೋ ಮುಖಾಂತರ ಒಪ್ಪಿಗೆ ತಗೋತಾರೆ, ಯಾಕಂತಂದರೆ ನಾಳೆ ದಿವಸ ಕಾನೂನಲ್ಲಿ ಹೆಂಗೆ ತೊಗೊಂಡ್ರು ಅಂದಾಗ ಅದು ವಿಡಿಯೋ ಮುಖಾಂತರ ದಾಖಲೆ ತಗೋತಾರೆ. ಇನ್ನೊಂದು ಫಾರಂ ನಂಬರ್ 7, 8, 9, 10 ಅಂತ ಈ 4 ಥರದ ಒಂದು ಫಾರಮ್ಸ್ ಇರ್ತದೆ, ಈ ಫಾರಮ್ಸ್ಗೆ ಪಡೆದು ಸಹಿ ಹಾಕ್ತಾರೆ. ಕೆಲವೊಮ್ಮೆ ಪ್ರಕರಣಗಳೇನಾಗಿರ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದರೆ ಮೆಡಿಕಲ್ ಲೀಗಲ್ ಕೇಸ್ ಅಂತ ಕರಿತೀವಿ, ವೈದ್ಯರಿಗೂ ಪೊಲೀಸರಿಗೂ ಸಂಬಂಧ ಇರತಕ್ಕಂತಹ ಪ್ರಕರಣಗಳಿವು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಅಂಗಗಳನ್ನ ತೆಗೆದುಕೊಂಡ ಮೇಲೆ ಪೋಸ್ಟ್ ಮಾರ್ಟಮ್ನು ಅಲ್ಲೇ ಮಾಡೋದಕ್ಕೆ ಪೊಲೀಸ್ ಅವರು NOC ಕೊಡಬೇಕಾಗ್ತದೆ. ಸೊ ಇದು ಈ ವ್ಯವಸ್ಥೆನೂ ಕೂಡ ಸರ್ಕಾರದಿಂದ ಮಾಡಿದ್ದೀವಿ. ಒಂದು ಎಲ್ಲ ಪೊಲೀಸ್ಗೆ ನೋಡಲ್ ಅಧಿಕಾರಿಗಳನ್ನ ಮಾಡಿದ್ದೀವಿ ಒಂದೊಂದು ಜಿಲ್ಲೆಗೆ. ಸೊ ಅವರು ಇಂಥ ಸಂದರ್ಭ ಬಂದಾಗ ಪ್ರಾಮುಖ್ಯತೆಯಿಂದ ಆದ್ಯತೆ ಮೇರೆಗೆ, ಯಾಕಂತಂದರೆ ಒಂದು ಅಂಗ ನಿಷ್ಕ್ರಿಯಗೊಂಡ ನಂತರ ಅದನ್ನು ಈ ಉಳಿದ ಅಂಗಗಳನ್ನೆಲ್ಲ ಉಳಿಸ್ಕೋಬೇಕು ಅಂತ ಕರ್ತವ್ಯ ನಮ್ಮದು. ಸೊ ಇದು ಟೈಮ್ ಜಾಸ್ತಿ ಇರೋದಿಲ್ಲ.
1: ಎಷ್ಟಿರುತ್ತೆ ಸರ್?
0: ಒಂದೊಂದು ಅಂಗಕ್ಕೆ ಒಂದೊಂದು ಟೈಮ್ ಇರ್ತದೆ. ಉದಾಹರಣೆಗೆ ಹಾರ್ಟು, ಲಂಗ್ಸ್ಗೆ 4 ಗಂಟೆ ಟೈಮ್ ಇರ್ತದೆ. ಅದನ್ನು ತೆಗೆದ ನಂತರ ಒಂದು ಕೋಲ್ಡ್ ಸೊಲ್ಯೂಷನಲ್ಲಿ ಇಟ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಕಿಡ್ನಿಗೆ 8-10 ಗಂಟೆ ಟೈಮ್ ಇರ್ತದೆ. ಲಿವರ್ಗೂ ಕೂಡ ಒಂದು 6-8 ಗಂಟೆ ಸಮಯ ಇರ್ತದೆ. ಸೊ ಈ ಸಮಯದೊಳಗಡೆ ಅದು ಪ್ರಕ್ರಿಯೆ ಮುಗಿಬೇಕು. ಆಮೇಲೆ ಪೊಲೀಸ್ನವರಿಂದ ಒಂದು NOC ತಗೊಂಡ ನಂತರ ಆರ್ಗನ್ಸ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಈ ಆರ್ಗನ್ಸ್ನ ತೆಗೆದುಕೊಂಡ ನಂತರ ನಮ್ಮ ಜೀವಸಾರ್ಥಕತೆ ಸಂಸ್ಥೆ ಇಲ್ಲಿ ರೋಲ್ ಬರ್ತದೆ. ಒಂದು ಏನಂತಂದರೆ ಈ 6 ಸೀನಿಯರಿಟಿ ಕಾಯುವ ಪಟ್ಟಿ ಏನಿರ್ತದೆ ಸೀನಿಯರಿಟಿ ಮೇಲೆ, ಆ ಪಟ್ಟಿನ ನಾವು ಗುರುತಿಸಿರ್ತೀವಿ, ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ ಆ ಪಟ್ಟಿನ. ಸೊ ಈ ಪಟ್ಟಿನಲ್ಲಿ ಯಾವ ಆಸ್ಪತ್ರೆಗೆ ಯಾವ ಅಂಗ ಹೋಗಬೇಕು ಅನ್ನೋದು ನಾವು ಮುಂಚಿತವಾಗಿಯೇ ಕ್ಯೂನಲ್ಲಿ ನಾವು ಪಟ್ಟಿ ಮಾಡ್ತೀವಿ. ಅಂಥ ಆಸ್ಪತ್ರೆಗೆ ಈ ಅಂಗಗಳನ್ನ ಶಿಫ್ಟ್ ಮಾಡ್ತೀವಿ. ನೀವು ಕೇಳಿರ್ಬೋದು ಗ್ರೀನ್ ಕಾರಿಡಾರ್ ಅಂತ, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಈ ಅಂಗಗಳನ್ನ ತೆಗೆದುಕೊಂಡ ನಂತರ ಸಾಗಿಸೋದಕ್ಕೆ ಯಾವುದೇ ಟ್ರಾಫಿಕ್ ಇಲ್ಲದೆ 0 ಟ್ರಾಫಿಕ್ ಅಲ್ಲಿ ತೆಗೆದುಕೊಂಡು ಬಂದು, ಯಾಕಂದ್ರೆ ಟೈಮ್ ಇರೋದಿಲ್ಲ, ಇದು ಕಾಯೋಕ್ಕಾಗೋದಿಲ್ಲ. ಸೊ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಅದಕ್ಕೆ ಫಾಲೋ ಅಪ್ ಇರ್ತದೆ. ಇಷ್ಟು ಒಂದು ಆಸ್ಪತ್ರೆಯಿಂದ ತೆಗೆದುಕೊಳ್ಳೋದಕ್ಕೆ ಕಾನೂನುಗಳು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತಲೂ ನಾವು ಪರಿಶೀಲನೆ ಮಾಡ್ತೀವಿ ಸೊಟೋ ಜೀವನ ಸಾರ್ಥಕತೆ ಮುಖಾಂತರ, ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೋಆರ್ಡಿನೇಷನ್ನು, ಆಸ್ಪತ್ರೆಗಳ ಜೊತೆಗೆ ಸಂವಹನ ಏನು ಕೋಆರ್ಡಿನೇಷನ್ ಮಾಡ್ಕೋತೀವಿ, ತಲುಪಿಸ್ತೀವಿ. ಇಷ್ಟು ಕೂಡ ಈಗ ಸೊಟೋ ಜೀವ ಇರೋರು ಕೊಟ್ಟರೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರು, ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯಿಂದ ದಾನ ಪಡೆದ್ರೆ ಅದು ಈ ರೀತಿ ಪ್ರೋಸೆಸ್ ನಾವು ಮಾಡ್ತೀವಿ. ಇದು ನಮ್ಮ ಕರ್ತವ್ಯ
1: ಪ್ರಕ್ರಿಯೆ. ಮತ್ತೆ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ 3 ತಾರೀಕಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂತ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದೆ. ಈ ಅಭಿಯಾನದ ಬಗ್ಗೆ ಮತ್ತೆ ರಾಜ್ಯದಲ್ಲಿ ಜಾಗೃತಿ ಹೇಗೆ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರ ಕೊಡಬಹುದಾ?
0: ಹೌದು, ಖಂಡಿತವಾಗಿ. ಈಗ 3 ತಾರೀಕು ಭಾರತೀಯ ಅಂಗಾಂಗ ದಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದು ಏಕೆ ಅಂತ ಅಂದರೆ 1994 ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಪ್ರಪ್ರಥಮವಾಗಿ ಒಂದು ಮಿದುಳು ನಿಷ್ಕ್ರಿಯಗೊಂಡ ದಾನ ನಡೆದಿರ್ತದೆ. ಅದನ್ನು ನೆನಪಿಗಾಗಿ ಭಾರತದಲ್ಲಿ ಪ್ರಾರಂಭ ಆಗಿದ್ದರಿಂದ ಅದನ್ನು ನಾವು ಭಾರತೀಯ ಅಂಗಾಂಗ ದಿನ ಅಂತ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲೂ ಮಾಡ್ತೀವಿ, ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಇದನ್ನು ಈ ಬಾರಿ 16ನೇ ವರ್ಷ ಆಚರಣೆ ಆಗಿದೆ, ದೆಹಲಿನಲ್ಲಿ ಆಗಿದೆ. ನಾವು ಕೂಡ ಈ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಇದನ್ನು ಮುಂದೂಡಿದ್ದೀವಿ, ನಾವು ಕೂಡ ಮಾಡ್ತೀವಿ. ಈ ಜುಗ್ ಜುಗ್ ಕಾರ್ಯಕ್ರಮ ಅಂದರೆ ಏನಂತಂದರೆ, ಈ ಸಲ ಅಂದರೆ ನಮ್ಮ ಆದ್ಯತೆ ಏನಂತಂದರೆ, ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಅಂಗಾಂಗದಾನದ ಬಗ್ಗೆ ನಾವು ಮಾಹಿತಿ ನೀಡಬೇಕು. 60% ಜನಗಳಿಗೆ

0: ಆಯ್ತೇನೇ ಇಲ್ಲ. ಅಂಗಾಂಗದಾನ ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು, ನಾವು ಮಾಡ್ಬೋದಾ, ನಾವು ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋದು, ಈ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಈ ಅರಿವನ್ನ ಮಾಡೋದಕ್ಕೋಸ್ಕರ ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಕಾರ್ಯಕ್ರಮ ತಗೋತೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇರ್ತಾರೆ. ಜಿಲ್ಲೆ ಪ್ರತಿ ಡಿವಿಷನ್ಗೆ ಒಬ್ಬೊಬ್ಬರು ಇದ್ದಾರೆ. ಬೆಂಗಳೂರಿನಲ್ಲಿ 4 ಜನ ಇದ್ದಾರೆ. ಇವರು ಕಾಲೇಜು, ಶಾಲಾ ಕಾಲೇಜು ಅಥವಾ ಸ್ವಯಂ ಸೇವಕ ಕ್ಯಾಂಪ್ಸ್ಗಳೇನಾರು ಇದ್ದಾಗ ಅಂಥ ಸಂದರ್ಭದಲ್ಲಿ ಹೋಗಿ ಹೇಳ್ತೀವಿ. ಈಗ ನಿನ್ನೆ ಏನು ಗದಗ ಜಿಲ್ಲೆಯಲ್ಲಿ ಒಂದು ಅಂಗಾಂಗ ದಾನ ಪಡೆದ, ಹಾಗೆ ದಾನ ನೀಡಿದ ಲೈವ್ ಡೋನರ್ಸ್ ಯಾರಿರ್ತಾರೆ, ಅವರು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಿದ್ವಿ. ಅವ್ರು ಏನು ಆಡಬಲ್ಲರು ಅದನ್ನು ಆಡಿಸಿ ಬಹುಮಾನ ನೀಡಿ ಅದಕ್ಕೊಂದು ಅವೇರ್ನೆಸ್ ನಿನ್ನೆ ತಾನೇ ಅದು ಆಗಿದೆ. ಸೊ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ನಾವು ಸರ್ಕಾರದ ವತಿಯಿಂದ ಕ್ರಮ ತಗೋತಾ ಇದ್ದೀವಿ.
1: ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ರಾಷ್ಟ್ರೀಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ನೋಟೋ ಇದೆ, ಅದರ ಜೊತೆಗೆ ನಮ್ಮ ರಾಜ್ಯ ಸೋಟೋ ಸಂಸ್ಥೆಯ ಸಮನ್ವಯದಿಂದ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು?
0: ಹೌದು, ಈ ಕಾನೂನಲ್ಲಿ ಇದಕ್ಕೆ 3 ಥರ ನಾವು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದರೆ ನಾವು ಮಾಡ್ಕೊಂಡಿದ್ವಿ. ಒಂದು ನೋಟೋ, ಇದು ರಾಷ್ಟ್ರೀಯ ಮಟ್ಟದ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅದಕ್ಕೆ ನೋಟೋ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀವಿ. ಇದರ ಕರ್ತವ್ಯ ಏನಪ್ಪ ಅಂತಂದರೆ ಕಾಲಕಾಲಕ್ಕೆ ಮಾರ್ಗಸೂಚಿಗಳನ್ನ ಹೊರಡಿಸ್ತಕ್ಕಂಥದ್ದು, ಹಾಗೆಯೇ ಪ್ರೋಗ್ರಾಮಿಂಗ್ ನಿರ್ವಹಣೆಯಲ್ಲಿ ಅನುಷ್ಠಾನದಲ್ಲಿ ಸಹಾಯ ಧನ ಸಹಾಯ ಈ ರೀತಿಯಾಗಿ ನೋಡ್ಕೊಳ್ಳೋದು, ಉಸ್ತುವಾರಿ ಮಾಡ್ಕೊಳ್ಳೋದು. ಅದೇ ರೀತಿ ಒಂದೊಂದು ವಿಭಾಗವಾಗಿ ಭಾರತದಲ್ಲಿ ವಿಭಾಗೀಯವಾಗಿ 5 ರೋಟೋ ಅಂತ ಇದೆ, ರೀಜನಲ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಇದೆ,
1: ಪ್ರಾದೇಶಿಕ.
0: ದಕ್ಷಿಣದಲ್ಲಿ ಚೆನ್ನೈನಲ್ಲಿದೆ, ತಮಿಳುನಾಡಿನಲ್ಲಿದೆ. ನೆಕ್ಸ್ಟ್ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಒಂದೊಂದು ಸೌಟು ಅಂತ ಇದೆ. ನಮ್ಮಲ್ಲಿ ಜೀವ ಸಾರ್ಥಕತೆ ಅಂತ ನಾವು ಕರಿತೀವಿ ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನಲ್ಲಿ. ಯಾವುದೇ ಆಸ್ಪತ್ರೆ ನೋಡಿ, ಈಗ ಇದು ನೋಟೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಬ್ಬರದು ಅಂಗ ದಾನ ಮಾಡಿದ ದಾನ ಪಡೆದ ರೆಸಿಪಿಯೆಂಟ್ ಅಂತ ಕರಿತೀವಿ, ಇಷ್ಟರದ್ದು ಲಿಸ್ಟನ್ನು ಮೇಂಟೈನ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಹಾಸ್ಪಿಟ್ಲ್ ರಿಜಿಸ್ಟ್ರೇಷನ್ ಕೂಡ ಸೌಟೋದಿಂದ ಆಗಿದ್ದು ಅಲ್ಲೂ ಕೂಡ ರಿಜಿಸ್ಟರ್ ಆಗ್ತದೆ. ಉದಾಹರಣೆಗೆ ಒಂದು ಯಾವುದೋ ಒಂದು ದಾನ ಆಯಿತು ಅಂದ್ಕೊಳ್ಳೋಣ, ಮೆದುಳು ನಿಷ್ಕ್ರಿಯಗೊಂಡ ದಾನ ಇಲ್ಲೊಂದು ಆಯಿತು. ನಮ್ಮಲ್ಲಿ ಹಾರ್ಟ್ ದಾನ ಇರ್ತದೆ, ಆದರೆ ಹಾರ್ಟ್ ಉಪಯೋಗಿಸ್ಕೊಳ್ಳೋಕೆ ಯಾವುದೇ ರೋಗಿಗಳಿಲ್ಲ ಅಂದ್ಕೊಳ್ಳೋಣ, ಕರ್ನಾಟಕದಲ್ಲಿ ಯಾವುದೇ ರೆಸಿಪಿಯೆಂಟ್ಸ್ ಇಲ್ಲ. ಸೊ ಅವಾಗ ಈ ಹಾರ್ಟ್ ಏನು ಅಂಗಾಂಗ ಇರ್ತದೆ, ಇದನ್ನು ರೋಟೋಗೆ ಫಸ್ಟ್ ಹೋಗ್ತದೆ,
1: ಪ್ರಾದೇಶಿಕವಾಗಿ
0: ಹೋಗ್ತದೆ. ಪ್ರಾದೇಶಿಕವಾಗಿ ಅಲ್ಲೂ ಯಾರು ಇಲ್ಲ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ. ಸೊ ಇದನ್ನೆಲ್ಲ ಕೋಆರ್ಡಿನೇಷನ್ ಏನು ಮಾಡ್ಕೋತೀವಲ್ಲ, ಇದಿಷ್ಟು ಎಲ್ಲ ಕಡಿಮೆ ಅವಧಿ. ನಾನು ಹೇಳಿದ್ನಲ್ಲ, ಅದು ಅಂಗ ನಾವು ಏನು ಲೈಫ್ ಇರ್ತದೆ, ಅಂಗಾಂಶಕ್ಕೂ ಜೀವ ಇರ್ತದೆ ಅಂಗಾಂಗಗಳಿಗೆ, ಆ ಸಮಯದೊಳಗಡೆ ನಾವು ಇವೆಲ್ಲ ಮಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಂಚಿಕೆ ಆಗ್ತದೆ. ಈವನ್ ನಮ್ಮಲ್ಲಿ ಯಾರೂ ಇಡೀ ಇಂಡಿಯಾದಲ್ಲಿ ಯಾರೂ ಇಲ್ಲ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ, ಅಂದ್ರೆ ಭಾರತದಲ್ಲಿ
1: ಮೂಲದ
0: ವ್ಯಕ್ತಿಗೆ ಕೊಡಬಹುದು,
1: ವಿದೇಶದಲ್ಲಿರೋ ವ್ಯಕ್ತಿಗೆ.
0: ಅಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅವರು ರಿಜಿಸ್ಟರ್ ಆಗಿರ್ಬೇಕು. ನಮ್ಮವ್ರಿಗೆ ಫಸ್ಟ್ ಕೊಡ್ತೀವಿ, ನಮ್ಮ ಸ್ಟೇಟ್ನವ್ರಿಗೆ. ನಮ್ಮ ಸ್ಟೇಟ್ ಇಲ್ಲ ಅಂತಂದ್ರೆ ನಮ್ಮ ಪ್ರಾದೇಶಿಕ, ಅದು ಇಲ್ಲ ಅಂತಂದ್ರೆ ಇಡೀ ದೇಶಕ್ಕೆ. ದೇಶದಲ್ಲೂ ಯಾರು ಇಲ್ಲ ಅಂತಂದ್ರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ರಿಜಿಸ್ಟರ್ ಆಗಿದ್ರೆ. ಆ ನಂತರ ಅವರು ಯಾರು ಇಲ್ಲ ಅಂತಂದ್ರೆ ವಿದೇಶಿಯರಿಗೆ, ಅದು ಎಂಬೆಸಿ ಮುಖಾಂತರ ಸರ್ಟಿಫೈಡ್ ಯಾರು ಇರ್ತಾರೆ ಅಂತವ್ರಿಗೆ ದಾನ. ಈ ಪ್ರಕ್ರಿಯೆಗಳೆಲ್ಲ ಈ ನೋಟೋ ರೋಟೋ ಸೋಟೋ
1: ಸಮನ್ವಯದಿಂದ
0: ನಡೀತದೆ.
1: ಮತ್ತೆ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಡಿಜಿಟಲ್ ಪ್ಲೆಡ್ಜ್ ಪೋರ್ಟಲ್ ಅನ್ನುವ ಒಂದು ಪೋರ್ಟಲ್ ಅನ್ನು 2023 ಸ್ಥಾಪನೆ ಮಾಡಲಾಯಿತು. ಈಗ ಇಲ್ಲಿಯವರೆಗೆ 5 ಲಕ್ಷಕ್ಕೂ ಹೆಚ್ಚು, ಅಂದರೆ ಇವತ್ತಿನ ಒಂದು ಸಂಖ್ಯೆ ಹೇಳೋದಾದರೆ 5,68,334 ಮಂದಿ ಇದರಲ್ಲಿ ನೋಂದಣಿ ಆಗಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ, ಅಂದರೆ ಈ ರೀತಿ ಪ್ಲೆಡ್ಜನ್ನು ಯಾವ ರೀತಿ ನಾವಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಂತ ತಾವು, ಮತ್ತು ಕರ್ನಾಟಕದಲ್ಲಿ ಇದರ ಸಂಖ್ಯೆ ಎಷ್ಟಿದೆ ಅಂತ.
0: ಸೊ ಇದನ್ನು ನೀವು ನೋಟೋ ರೋಟೋ ಸೋಟೋ ಈ ವೆಬ್ಸೈಟ್ಗೆ ಹೋದರೆ, ಈ ವೆಬ್ಸೈಟ್ಗೆ ಯಾರಿಗೆ ಡಿಜಿಟಲ್ ಲಿಟ್ರೆಸಿ ಇರ್ತದೆ ಅವರು ಹೋಗ್ಬೋದು. ಅಲ್ಲಿ ಅಲ್ಲಿ ಹೋದಾಗ ಪ್ಲೆಡ್ಜಿಂಗ್ ಅನ್ನೋದು ಒಂದು, ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರ್ತದೆ. ಈ ಕ್ಯೂ ಆರ್ ಕೋಡನ್ನು ನಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ಸೀದಾ ಅದು ವೆಬ್ಸೈಟ್ ಹೊರಟೋಗ್ತದೆ. ಅಲ್ಲಿ ನಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಾವು ಯಾವ ಫೋನ್ ನಂಬರ್ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವೋ ಆಧಾರ್ ರಿಜಿಸ್ಟ್ರೇಷನಲ್ಲಿ, ಆ ದೂರವಾಣಿಗೆ ಒಂದು OTP ಹೋಗ್ತದೆ. ಈ OTPನ ಎಂಟ್ರಿ ಮಾಡಿದ ತಕ್ಷಣ ಅಂದರೆ ನಾವೇ ಅಂತ ಅದು ದೃಢೀಕರಣ ಹೊಂದ್ಕೊಳ್ಳುತ್ತದೆ. ಆ ನಂತರ ನಮ್ಮ ಹೊಸ ಫೋನ್ ನಂಬರ್ ಏನಾರಿದ್ರೆ ಅದನ್ನು ದೃಢೀಕರಿಸಿ OTP ತಗೊಂಡು ಯಾವ ಅಂಗ ನಾವು ಪ್ಲೆಡ್ಜ್ ಮಾಡ್ತೀವಿ ಅಂದರೆ ನಾವು ಸಂಕಲ್ಪ ಅನ್ಕೋಬೋದು. ನಾವು ಸಂಕಲ್ಪ ಮಾಡ್ಕೋಬೇಕು, ನಾನು ದಾನ ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ನಾವು

0: ಆಯ್ಕೆ ಮಾಡ್ಕೋಬೋದು. ಬರೀ ಕಣ್ಣನ್ನೇ ನಾವು ಆಯ್ಕೆ ಮಾಡ್ಕೋಬೋದು ಅಥವಾ ಎಲ್ಲ ಅಂಗಾಂಗಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ಸೊ ಆಯ್ಕೆ ಮಾಡಿಕೊಂಡು ನಾವು ಸಬ್ಮಿಟ್ ಅಂತ ಇರ್ತದೆ, ಒತ್ತಿ ಒಪ್ಪಿಕೊಳ್ಳಿ ಅಂತ. ಅದನ್ನು ಒತ್ತಿದರೆ ನಿಮ್ಮದು ಕಂಪ್ಲೀಟ್ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಬಂದ್ಬಿಡ್ತದೆ. ಸೊ ಡಿಜಿಟಲ್ ಸರ್ಟಿಫಿಕೇಟಲ್ಲಿ ಯಾರು ಬೇಕಾದರೂ ನೋಂದಾಯಿಸ್ಕೋ, ಮನೆಯಿಂದಲೇ ಬೇಕಾದರೆ ನೋಂದಾಯಿಸ್ಕೊಳ್ಬೋದು. ನೋಂದಾಯಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಂಬಂಧಿಕರಿಗೂ ನಾವು ತಿಳಿಸೋದು ಮೊದಲನೇ ಇಂಪಾರ್ಟೆಂಟು. ಯಾಕಂತಂದ್ರೆ ನಾವು ಸಂಕಲ್ಪ ಮಾಡಿರ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನು ನಾವು ನಮಗೆ ಗೊತ್ತಿಲ್ಲ, ಯಾರ್ದು ಯಾವಾಗ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಾವು ಬದುಕಿದ್ದಾಗಂತೂ ಯಾವ ಅಂಗಾಂಶಗಳು ತಗೊಳ್ಳಲ್ಲ. ಸೊ ಹಾಗೆ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸತ್ತ ನಂತರ ಕಣ್ಣಾದರೂ ತಗೋಬೋದು ನಾವು, ಚರ್ಮನಾದರೂ ತಗೋಬೋದು, ಬೇರೆಯವ್ರಿಗೆ ಅನುಕೂಲ ಆಗ್ತದೆ. ಅದನ್ನು ನಾವು ನಮ್ಮವ್ರಿಗೆ ಬಂದು ಬಂದರೂ ತಿಳಿಸ್ಬೇಕು. ಆಮೇಲೆ ಇನ್ನೊಂದು, ಈ ನೋಟೋದಲ್ಲಿ ನಾವು ಪ್ಲೆಡ್ಜ್ ಮಾಡಿದಾಗ ನಾವು ಯಾರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕೊಟ್ಟಿರ್ತೀವಿ ಆಧಾರ್ನಲ್ಲಿ ಒಂದು ಫ್ಯಾಮಿಲಿ ಮಾಡಬೇಕಾದ್ರೆ ಅವರಿಗೆ ಮೆಸೇಜ್ ಹೋಗುತ್ತದೆ. ಉದಾಹರಣೆಗೆ ನನ್ನ ಮಗ, ನಾನು ಪ್ಲೆಡ್ಜ್ ಮಾಡಿದ ತಕ್ಷಣ ನನ್ನ ಮಗನಿಗೆ ಹೇಳಿದೆ, ನಾನು ಪ್ಲೆಡ್ಜ್ ಮಾಡಿದೆ, ಅವನು ಮಾಡ್ದ, ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು, ಯುವರ್ ಸನ್ ಆಸ್ ಪ್ಲೆಡ್ಜ್ ಅಂತ ಮೆಸೇಜ್ ಬಂತು. ಸೊ ಅದೇ ರೀತಿ ಮೆಸೇಜ್ ಬಂದಿರ್ತದೆ, ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಅವ್ರಿಗೆ ಹೇಳಿರಬೇಕು, ಆವಾಗಲೇ ಅದರದ್ದು ಆಗೋದು. ನೋಡಿ ಇನ್ನೊಂದು ಹೇಳ್ತಾ ಇದ್ವಿ, ಒಬ್ಬಳು ತಾಯಿ ಇಬ್ಬರು ಅಥವಾ ಮೂರು ಜನ ಮಕ್ಕಳಿಗೆ ಜೀವ ಕೊಡ್ಬೋದು, ಹೌದಾ? ಒಬ್ಬ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ 8 ಜನಕ್ಕೆ ಜೀವ ಕೊಡ್ತಾನೆ.
1: ಅಂದ್ರೆ ಬೇರೆ ಬೇರೆ ಅವರ ಅಂಗಗಳನ್ನು,
0: ಅಂಗ ಹಾರ್ಟ್ ಒಬ್ಬರಿಗೆ, ಲಂಗ್ಸ್ ಒಬ್ಬರಿಗೆ, ಲಿವರ್ 2 ಕಿಡ್ನಿ ಇರ್ತದೆ, 8 ಜನಕ್ಕೆ ಜೀವ ಜೀವ ಕೊಡ್ಬೋದು. ನೀವು ನೋಡ್ಬೋದು, ನಾನು ಹೇಳ್ತಾ ಇದ್ದೆ ಗದ್ದಲಿ ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕಾದ್ರೆ ಅವರು ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರು ಮೆಡಲ್ಗಾಗಿ ಹೋರಾಟ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ದಷ್ಟಪುಷ್ಟವಾಗಿದ್ರು ಅವ್ರು, ಎಷ್ಟು ವೀಕ್ ಇರ್ತಾರೆ, ಬೆಡ್ಡು ಜೀವನೇ ಹೋಗುತ್ತೆ, ಆಸಕ್ತಿನೇ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಜೀವ ಕೊಟ್ಟಾಗ ಮಣ್ಣಲ್ಲಿ ಮಣ್ಣಾಗೋ ಬದಲು, ಸುಟ್ಟು ಬೂದಿ ಆಗೋ ಬದಲು, ಬ್ಯಾಕ್ಟೀರಿಯಾಗಳು ತಿಂದು ಕೊಳ್ತು ಹೋಗೋ ಬದಲು ಒಬ್ಬರಿಗೆ ಜೀವ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಪ್ಲಡ್ಜಿಂಗ್ ಈ ರೀತಿ ಮಾಡ್ಬೋದು.
1: ಮತ್ತೆ ತಾವು ಹೇಳಿದ್ರಿ ಪ್ರತ್ಯೇಕ ಅಂಗಗಳನ್ನು ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಅಂಗದವನ್ನಾದ್ರೂ ನಾವು ದಾನದ ಬಗ್ಗೆ ಅದರಲ್ಲಿ ಪ್ಲೆಡ್ಜ್ ಮಾಡಬಹುದು. ಇಡೀ ದೇಹವನ್ನೇ ಆ ರೀತಿ ಈಗ ಕೆಲವರು ಪ್ರಯೋಗಾಲಯಕ್ಕೆ ಕೊಡ್ತಾರೆ, ಆ ರೀತಿ
0: ಖಂಡಿತ ಕೊಡಬಹುದು, ಖಂಡಿತ ಕೊಡಬಹುದು. ಮೆಡಿಕಲ್ ಕಾಲೇಜ್ಗೆ ಸಂಪೂರ್ಣ ದೇಹ ಕೊಟ್ಟಿರೋರು ಇದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಕೂಡ ಇಬ್ರು ಸಂಪೂರ್ಣ ಅವರ ದೇಹವನ್ನ ವೈದ್ಯಕೀಯ ಕಾಲೇಜ್ಗೆ ದಾನ ಮಾಡಿದರು.
1: ಮತ್ತೆ ಇದು ಸೋಟೋ ಮತ್ತೆ ನೋಟೋ ಇದಕ್ಕೆ ಬೇರೆ ಬೇರೆ ಜಾಲತಾಣ ಬೇರೆ ಬೇರೆ ಪ್ಲೆಡ್ಜ್ ಇದೆಯಾ ಅಥವಾ ಒಂದೇ?
0: ಎಲ್ಲ ಒಂದೇ. ಕಂಪ್ಲೀಟ್ ಭಾರತದಾದ್ಯಂತ ಇದೆ ಡಿಜಿಟಲ್ QR ಕೋಡ್. ಇವಾಗ ಏನಾಗ್ತದೆ ನೋಡಿ, ಮುಂಚೆ ಎಲ್ಲ ಒಂದೊಂದು ಆಸ್ಪತ್ರೆನಲ್ಲಿ ಹೋದಾಗ ಅಥವಾ ಯಾವುದೋ ಒಂದು ಕ್ಯಾಂಪ್ ಅಥವಾ ಮತ್ತೆ ಮಾಡಿದಾಗ ಅಲ್ಲಿ ಬರ್ಕೊಡೋರು ಅಲ್ಲೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಈ ಸರ್ಟಿಫಿಕೇಟ್ ಯಾರಿಗೆ ಜ್ಞಾಪಕ ಇರ್ತದೆ?
1: ಹೌದು,
0: ಈಗ ನಾನು ಕೊಟ್ಟಿದ್ದೀನಿ, ಒಂದು 20 ವರ್ಷದಿಂದ ನನ್ನ ಕಣ್ಣು ದಾನ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ. ಅದು ಯಾವುದೋ ಒಂದು ಪೇಪರ್ಲ್ಲಿ ಬರ್ಕೊಟ್ಟಿದ್ದು, ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು, ಅದು ನನ್ನ ಹತ್ರ ಇಲ್ಲ, ಈಗ ನಾನು ದಾನ ಮಾಡಿದ್ದೀನಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಅದು,
1: ಅದಕ್ಕಾಗಿ ಈ ಜಾಲತಾಣ ತುಂಬಾ, ಈ ಪೋರ್ಟಲ್ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ಮತ್ತೆ ಈಗ ನಾವು ಅಂಕಿಅಂಶದ ವಿಚಾರಕ್ಕೆ ಬರೋದಾದ್ರೆ, ಕಳೆದ ವರ್ಷ ದೇಶದಲ್ಲಿ 20,138 ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅನ್ನುವ ಒಂದು ವಿವರ ನಮಗೆ ಸಿಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಒಂದು ವರ್ಷದಲ್ಲಿ ದಾಖಲಾದ ಅತ್ಯಂತ ಗರಿಷ್ಠ ಶಸ್ತ್ರಚಿಕಿತ್ಸೆ ಇದು. ಇದಲ್ಲದಿರ ಭಾರತ ಈ ಜೀವಂತ ಅಂಗಾಂಗ ದಾನಿಗಳಲ್ಲಿ ಇಡೀ ಜಗತ್ತಿನಲ್ಲೇ ಮುಂಚೂಣಿನಲ್ಲಿದೆ. ಮತ್ತು ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿನಲ್ಲಿ ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿದೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಕೂಡ ಇದು ಒಂದು ಕಾರಣ ಅಂತ ಹೇಳಬಹುದು. ಒಟ್ಟಾರೆ ಈಗ ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯನ?
0: ಖಂಡಿತ, ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹೇಳಬೇಕಂತಂದರೆ, ನೀವು ಪ್ಲಡ್ಜಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಅಂಕಿಅಂಶ ಕೇಳಿದ್ರೆ ನಾನು ಹೇಳೋದು ಮರ್ತೆ, 62,000 ಜನ ಕರ್ನಾಟಕದಲ್ಲಿ ಪ್ಲಡ್ಜಿಂಗ್ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಎಷ್ಟು? 7 ಕೋಟಿ ಚಿಲ್ಲರೆ. 60,000 ಎಲ್ಲಿ, 7 ಕೋಟಿಯಲ್ಲಿ. ಅವೇರ್ನೆಸ್ ಇದೆ, ಅವೇರ್ನೆಸ್ ಬಂದಂಗೆ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಭಾರತದ ಒಟ್ಟು ಎಷ್ಟು ಡೊನೇಷನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಅದು ಪ್ಲೆಡ್ಜಿಂಗ್ ಆಗಿರೋದು. ಈಗ ನಮ್ಮಲ್ಲಿ ಲಾಸ್ಟ್ ಇಯರ್ 198 ಮಿದುಳು ನಿಷ್ಕ್ರಿಯಗೊಂಡಂಥವರು ದಾನ ಮಾಡಿದ್ದಾರೆ, ಅಂಗಾಂಗಗಳು ದಾನ ಮಾಡಿದ್ದಾರೆ. ಸುಮಾರು 564 ಅಂಗಾಂಗಗಳನ್ನು ನಾವು ತಗೊಂಡು ಅಷ್ಟು ಜನಕ್ಕೆ ಜೀವ ಉಳಿದಿದೆ. ಈಗ ಬೇಡಿಕೆ ಎಷ್ಟಿದೆ ಅಂತಂದರೆ, ಪ್ರತಿ ವರ್ಷ 800-1,000 ಜನ ಕಿಡ್ನಿ ಬೇಕು ಅಂತ ದಾಖಲು ಮಾಡ್ಕೋತಾ ಇದ್ದಾರೆ. ಈ ಕಿಡ್ನಿಗೆ ಶಸ್ತ್ರಚಿಕಿತ್ಸೆ ಕೆಲವ್ರು ಜೀವ

0: ಅಂತ ಇರೋರು ತಾಯಿ ಮಗನಿಗೆ ಅಥವಾ ಗಂಡನಿಗೆ ಅಥವಾ ಗಂಡ ಹೆಂಡತಿಗೆ ಈ ಥರ ದಾನ ಮಾಡ್ತಾ ಇದ್ದಾರೆ. ಅದು ಪ್ಲಸ್ ಈಗ ಮೆದುಳು ನಿಷ್ಕ್ರಿಯಗೊಂಡವರು ದಾನ ಮಾಡಿರೋದು, ಎರಡೂ ಸೇರಿಸಿದರೆ ಕರ್ನಾಟಕದಲ್ಲಿ ಅರೌಂಡ್ ಒಂದು 600-650 ಜನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಲೈವ್ ಕೆಲವು ಸ್ಟೇಟ್ಗಳಲ್ಲಿ 1,000 ತನಕ ಆಗ್ತದೆ. ಆದರೆ ಈ ಡಿಮ್ಯಾಂಡ್ಗೂ ಸಪ್ಲೈಗೂ ಅಂದರೆ ಪ್ರತಿ ವರ್ಷ 1,000 ರಿಸ್ಟ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ 5,000 ಜನ ಕಿಡ್ನಿಗಾಗಿ ಕಾಯ್ತಾ ಇದ್ದಾರೆ, ಆದರೆ ಅಂಗಾಂಗ ದಾನ ಆಗ್ತಾ ಇರೋದು ಇಷ್ಟು. ಸೊ ಇದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ಭಾರತ ಜೊತೆಗೆ ಈ ನಾವು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೆ. ಎರಡನೇದು ಈ ಸ್ಟಾಟಿಸ್ಟಿಕ್ಸ್ನ ನೋಡಿದ್ರೆ ಹೆಣ್ಣು ಮಕ್ಕಳು ಲೈವ್ ಟ್ರಾನ್ಸ್ಪ್ಲಾಂಟೇಷನ್ 75% ಹೆಣ್ಣು ಮಕ್ಕಳೇ ಲೈವ್ ದಾನ ಮಾಡ್ತಾ ಇದ್ದಾರೆ,
1: ಜೀವಂತ ವ್ಯಕ್ತಿ
0: ದಾನ ಮಾಡ್ತಾ ಇದ್ದಾರೆ. 25% ಗಂಡಸರು, ಜೊತೆಗೆ ಮೆದುಳು ನಿಷ್ಕ್ರಿಯಗೊಂಡವ್ರು ನೋಡಿದಾಗ 75% ಗಂಡಸರು ಇದ್ದಾರೆ, 25% ಲೇಡೀಸ್ ಇದ್ದಾರೆ. ಇದೆಲ್ಲ ನಾವೇನು ಈ ಸ್ಟಾಟಿಸ್ಟಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವೇರ್ನೆಸ್ ಅನ್ನೋದು ಭಾಳ, ಈ ಅವೇರ್ನೆಸ್ ಮಾಡೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳ ಅಂಗಾಂಗ ದಿನಾಚರಣೆ ಇವೆಲ್ಲ ನಾವು ಮಾಡ್ತಾ ಇರೋದು.
1: ಮತ್ತೆ ತಾವು ಹೇಳಿದ್ರಿ ಈ ಗದಗ ಜಿಲ್ಲೆಯಲ್ಲಿ ಹೇಗೆ ಒಂದು ಕ್ರೀಡಾಕೂಟವನ್ನು ಕೂಡ ಮಾಡಿದ್ವಿ ಅಂತ, ಜಾಗೃತಿಯನ್ನ ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ ಇನ್ನೂ ಯಾವ್ಯಾವ ಒಂದು ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ.
0: ಒಂದು ಪ್ರತಿಯೊಂದು ಏನು ಅಂಗಾಂಗ ನೋಂದಣಿ ಆಗಿರುತ್ತದೆ ಆಸ್ಪತ್ರೆಗಳು, ಪ್ರತಿಯೊಂದು ಆಸ್ಪತ್ರೆಗಳು ಅವರು ಅಲ್ಲಿರೋ ಜನಗಳಿಗೆ ತಿಳಿಸುವಂಥದ್ದು ಒಂದು ಕೆಲಸ ಮಾಡಬೇಕು. ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಹಾಗೆಯೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ನಾವು ಹಳ್ಳಿಗೂ ಪ್ರಾರಂಭ ಕೊಡಬೇಕು ಅಂತ. ನಾವು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ನಾವು ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಇರ್ತೀವಿ, ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಇರ್ತೀವಿ, ಹಾಗೆ CHOs ಅಂತ ಕರೀತೀವಿ. ಇವರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಹೋದರೆ ಅವರು ಅವರ ಗ್ರಾಮಗಳಲ್ಲಿ, ಅವರು ಯಾವ ಗ್ರಾಮದಲ್ಲಿರ್ತಾರೆ ಆ ಗ್ರಾಮದಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಮ್ಮಲ್ಲಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು, ಹಾಗೂ NGO ಕೆಲವರು ಇರ್ತಾರೆ, ಸಹಾಯಕರು ಇರ್ತಾರೆ ನಮಗೆ, ಅವರು ಕೂಡ ನಮಗೆ ಇಂಥ ವಿಷಯಗಳಲ್ಲಿ ಉಚಿತವಾಗಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬರದಂತೆ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ ಈ ಪ್ರಚಾರಗಳೆಲ್ಲದೂ ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ಅವೇರ್ನೆಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಪ್ಲೆಡ್ಜಿಂಗ್ ಜಾಸ್ತಿ ಆಗ್ತಾ ಇದೆ. ನೀವು ಇಡೀ ಭಾರತದಲ್ಲಿ ನೀವು ಪ್ರತಿಜ್ಞೆ ಮಾಡಿರೋರು ಲೆಕ್ಕ ತಗೊಂಡ್ರೆ ಧಾರವಾಡ ಜಿಲ್ಲೆಯಲ್ಲೇ ನಂಬರ್ 1, ಒಂದು ಜಿಲ್ಲೆಯಲ್ಲಿ 12,000 ಪ್ಲೆಡ್ಜಿಂಗ್ ಆಗಿದೆ ಇಡೀ ಭಾರತಕ್ಕೆ, ಒಂದು ಅತ್ಯಂತ ಜಿಲ್ಲೆ. ಅಂದರೆ ಇಲ್ಲೂ ಕೂಡ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ತಲುಪ್ತಾ ಇದ್ದೀವಿ.
1: ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೂಡ ಈ ಅಂಗಾಂಗ ದಾನದ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಮತ್ತೆ ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಈ ಪೋರ್ಟಲ್ನಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ, ಅದರಲ್ಲಿ ಕರ್ನಾಟಕದಲ್ಲಿ 60,000 ಹೆಚ್ಚಿದೆ, ಮತ್ತೆ ಧಾರವಾಡ ಜಿಲ್ಲೆ 1ರಲ್ಲೇನೆ
0: 12,000
1: ಸಂಖ್ಯೆಯಲ್ಲಿದೆ ಅಂದ್ರೆ ಕರ್ನಾಟಕದ ಒಂದು ಸಾಧನೆಯನ್ನು
0: 3ನೇ ಸ್ಥಾನದಲ್ಲಿದೆ ಕರ್ನಾಟಕ ಪ್ಲೆಡ್ಜಿಂಗ್ ಪ್ರತಿಜ್ಞೆ ಮಾಡಿದ್ರಲ್ಲಿ,
1: ಒಂದು ಹೆಮ್ಮೆಯ ವಿಷಯ. ಮತ್ತೆ ತಾವು ಹೇಳದ ಹಾಗೆ ಈಗ ವಿದ್ಯಾರ್ಥಿಗಳನ್ನ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲ ಭಾಗದನ್ನಾಗಿಸುವುದಕ್ಕಾಗಿ ಈ ನೇತ್ರದಾನದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿರೋದನ್ನ ಎಲ್ಲ ನಾವು ಕೇಳಿದೀವಿ, ಆದರೆ ಅಂಗಾಂಗ ದಾನದ ಬಗ್ಗೆ ಹೆಚ್ಚು ಈ ನೇತ್ರದಾನದಷ್ಟು ಪ್ರಚಾರ
0: ಇಲ್ಲ. ಇಲ್ಲ.
1: ಸೊ ಇದರ ಜೊತೆಗೆ ಇನ್ನು ಜಾಗೃತಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬಹುದು ಅಂತ, ಯಾಕೆಂತಂದ್ರೆ ಈಗ ನಮ್ಮ ಕೆಲವು ಒಂದು ಮೌಢ್ಯ ಅಂತ ಅನ್ಬಹುದು ಅಥವಾ ಕೆಲವು ಮಿತ್ ಅನ್ಬಹುದು, ಈಗ ದೇಹದ ಭಾಗವನ್ನ ಕತ್ತರಿಸೋದು ಅಥವಾ ಅದನ್ನ ವಿಭಾಗ ಮಾಡಬಹುದು ಅಷ್ಟು ಸರಿಯಲ್ಲ ಅನ್ನುವ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ ಅದು. ಸೊ ಈ ಒಂದು ಮನೋಭಾವವನ್ನ ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ.
0: ಇದನ್ನೇ ಈ ಜಾಗೃತಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಜಾಗೃತಿ ಸಮಯದಲ್ಲೂ ಈ ನಂಬಿಕೆಗಳನ್ನ ಅದು ಸುಳ್ಳು ಅನ್ನೋದಕ್ಕೆ ನಾವು ಮಾತಾಡ್ತಿರ್ತೀವಿ. ಈಗ ನಮ್ಮ ಧರ್ಮನೇ ತಗೊಳ್ಳಿ, ಹಿಂದೂ ಧರ್ಮದಲ್ಲಿ ಈ ವಜ್ರಾಯುಧ ಅಂತ ಏನು ಇಂದ್ರ ವಜ್ರಾಯುಧ ಇದೆ, ಆ ವಜ್ರಾಯುಧ ಬಂದಿರೋದು ದಧೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ. ಈ ಬೆನ್ನುಮೂಳೆನೇ ದಾನ ಮಾಡಿದರು ಅವರು, ಯಾಕೆಂತಂದರೆ ರಾಕ್ಷಸರ ವಿರುದ್ಧ ಹೋರಾಡೋದಕ್ಕೆ ಅಂದರೆ ನಮ್ಮ ಪುರಾಣಗಳಲ್ಲೇ ದಾನದ ಬಗ್ಗೆ ಇದೆ. ಸೊ ಅಂಥದ್ರಲ್ಲಿ ಇದೆಲ್ಲ ಸುಳ್ಳದು, ಏನು ನಮ್ಮ ಅಂಗ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ಲ, ಈ ಥರ ಎಲ್ಲ ನಂಬಿಕೆ ಇದೆ, ಈ ಥರ ಎಲ್ಲ ನಂಬಿಕೆಗಳನ್ನ ಅದು ಸುಳ್ಳು ಅಂತಲೇ ನಾವು ಮಾಡಬೇಕು. ಆಮೇಲೆ ಎಲ್ಲ ಧರ್ಮಗಳಲ್ಲೂ ಕೂಡ ಎಲ್ಲೂ ಜೀವ ಉಳಿಸೋದನ್ನು ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ಎಲ್ಲ ಧರ್ಮೀಯರಿಗೂ ಕೂಡ ಅಂಗಾಂಗಗಳು ಬೇಕು. ಸೊ ಹಾಗಾಗಿ ಇದೇ ರೀತಿ ನಾವು ಪ್ರಚಾರ ಮಾಡಬೇಕಾದ್ರೆ ಪ್ರತಿಯೊಂದು ಉದಾಹರಣೆಗಳನ್ನ ಕೊಟ್ಟು, ಆಮೇಲೆ ನಾವು ಈಗ 2023 ಏನಾಯ್ತು, ನಾವು ಎಲ್ಲ ಧರ್ಮಗುರುಗಳನ್ನ ರಾಜ್ಯ ಮಟ್ಟದ ಅಂಗಾಂಗ ದಿನಾಚರಣೆ ಮಾಡಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನ ಕರೆಸಿ ಅವರ ಧರ್ಮ ಏನು ಹೇಳುತ್ತೆ ಈ ಅಂಗಾಂಗದ ಬಗ್ಗೆ ಅನ್ನೋದು ಕೂಡ ನಾವು ಮಾಡಿದ್ವಿ.
1: ಮತ್ತೆ ನಮ್ಮ ಪರಂಪರೆಯ ಬಹುಮುಖ್ಯವಾದ ಒಂದು

0: ಅತಿ ಪ್ರಧಾನ ಕಥೆ ಬೇಡರ ಕಣ್ಣಪ್ಪದಲ್ಲಿ ಕೂಡ ಅವನು ಶಿವನಿಗೆ ಕಣ್ಣಿನಲ್ಲಿ ರಕ್ತ ಬರ್ತಾ ಇರೋದನ್ನ ನೋಡಿ ತನ್ನ ಕಣ್ಣನ್ನೇ ಅವನು ಭಕ್ತಿಯಿಂದ ಕೊಟ್ಟಿದ್ದನ್ನು ಕೂಡ ನೋಡ್ತೀವಿ. ಸೊ ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಅಂಗಾಂಗ ದಾನದ ಬಗ್ಗೆ ತುಂಬಾ
1: ಉಲ್ಲೇಖಗಳು
0: ಬರೋದನ್ನ ನಾವು ಕಾಣ್ತೀವಿ. ಮತ್ತೆ ತಾವಾಗ್ಲೇ ಹೇಳಿದ್ರಿ, ಈಗ ಕಡಿಮೆ ಅವಧಿಯಲ್ಲಿ ಅಂಗಾಂಗವನ್ನ ಸ್ಥಳಾಂತರ ಮಾಡೋದು ತುಂಬಾ ದೊಡ್ಡ ಒಂದು ಸವಾಲು, ಅದು ಸಂಚಾರ ಈ ದಟ್ಟಣೆಯಲ್ಲಿ ಅಂತ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿ ಬಂದಿರೋದನ್ನ ನೋಡಿದ್ದೀವಿ. ಈ ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮತ್ತೆ ಅದನ್ನ ಸ್ಥಳಾಂತರ ಮಾಡೋದಕ್ಕೆ ಹೇಗೆ ವಿಮಾನಗಳನ್ನು ಬಳಸಿದ್ರು ಅಥವಾ ಡ್ರೋನ್ ಅನ್ನು ಬಳಸೋದು ಇತ್ತೀಚೆಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಬ್ಬ ದಾನಿ ಮೃತಪಟ್ಟ ಕೆಲವೇ ಗಂಟೆಗಳ ಅವಧಿಯಲ್ಲಿ ಅದರ ಫಲಾನುಭವಿಗೆ ಅಂಗಾಂಗವನ್ನ ದಾನ ಮಾಡುವ ಸಂದರ್ಭದಲ್ಲಿ, ಕಸಿಯನ್ನ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ಲೋಕ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಯಾವುದು ಅಂತ ತಾವು ಹೇಳ್ತೀರಿ?
1: ಇವಾಗ ಒಂದು ನಾವು ಆರ್ಗನ್, ಒಬ್ಬ ಮನುಷ್ಯನಿಂದ ನಾವು ಆರ್ಗನ್ ತೆಗೆದುಕೊಂಡ್ರೆ, ಆಚೆಗೆ ತೆಗೆದ್ರೆ ದಾನಿಯಿಂದ ತೆಗೆದುಕೊಳ್ಳೆ, ಅದಕ್ಕೆ ಒಂದು ಸೊಲ್ಯೂಷನ್ ಇರ್ತದೆ, ಕೋಲ್ಡ್ ಅಲ್ಲಿ ಇಟ್ಟಿರ್ತೀವಿ ನಾವು. ಇದಕ್ಕೆ ಏನು ಅಂಗಾಂಶಗಳಿಗೆ ಏನು ನ್ಯೂಟ್ರಿಯೆಂಟ್ಸ್, ಹಾಗೆಯೇ ಅದನ್ನು ಕಾಪಾಡೋದಕ್ಕೆ ಆಕ್ಸಿಜನ್, ಇದೆಲ್ಲ ಅದರೊಳಗಡೆ ಇರ್ತದೆ. ಸೊ ಇದರೊಳಗಡೆ ತಗೊಂಡು ಇದಕ್ಕೆ ಇಷ್ಟು ಕೋಲ್ಡ್ ಬಾಕ್ಸ್ ಅಂತ ಕರಿತೀವಿ ನಾವು, ಕೋಲ್ಡ್ ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಸಪೋರ್ಟ್ ಕೇಳ್ತೀವಿ ಇಂಥ ಸಂದರ್ಭದಲ್ಲಿ. ಅಲ್ಲಿ ಪ್ರತಿ ಸಲ ಕೋರಿದಾಗಲೆಲ್ಲ ಅದು ಕೂಡ ನಮಗೆ ಗ್ರೀನ್ ಕಾರಿಡಾರ್ ಅಂತ ಮಾಡಿಕೊಟ್ಟಿದ್ದಾರೆ. ಕೆಲವು ಸಲ ಮೆಟ್ರೋದಲ್ಲೂ ಕೂಡ ನೀವು ನೋಡಬಹುದು ಸಾಗಾಟ ಆಗಿದೆ. ಕೆಲವು ಸಲ ನಾನು ಹೇಳ್ತಾ ಇದ್ದೆ, ರೋಟೋಯಿಂದ ನೋಟೋ ಹೋಗ್ಬೇಕಾದ್ರೆ ಡೆಲ್ಲಿಗೂ ಕೂಡ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಸೊ ಇದಿಷ್ಟೂ ಕೂಡ ಒಂದು ಮ್ಯಾಕ್ಸಿಮಮ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಒಳಗಡೆ ಇಷ್ಟು ಪ್ರಕ್ರಿಯೆ ನಡೆದೋಗ್ಬೇಕು. ಯಾಕಂದರೆ 4 ಗಂಟೆ ಒಳಗಡೆ ನಾವು ರೆಸಿಪಿಯೆಂಟ್ ಅಂದರೆ ಯಾರಿಗೆ ಬೇಕಾಗಿರುತ್ತೆ ಅಂಥ ವ್ಯಕ್ತಿ ಒಳಗಡೆ ಈ ಅಂಗಾಂಶನ ನಾವು ಅದರೊಳಗಡೆ ಅಂಗಾಂಗಗಳನ್ನ ಹಾಕಿ ಸರ್ಜರಿ ಮಾಡಬೇಕು. ಸೊ ಇದಿಷ್ಟಕ್ಕೂ ಕೂಡ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಇತ್ತೀಚೆಗೆ ನಾವು ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳ್ತೀವಿ ನಾವು, ನಾವು ಜೀವಸಾರ್ಥಕತೆ ಸಾಫ್ಟ್ವೇರ್ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಹೊಸದಾಗಿ ಇನಾಗ್ರೇಷನ್ ಆಗಿದೆ ಈಗ. ಸೊ ಇದರೊಳಗಡೆ ಏನಂತಂದರೆ, ಈಗ ನಾವು ಸೆಕೆಂಡ್ ಡಿಕ್ಲರೇಷನ್ ಆಗ್ತದಲ್ಲ, ಬ್ರೈನ್ ಡೆತ್ 2 ಸಲ ಡಿಕ್ಲೇರ್ ಮಾಡ್ತೀನಿ ಅಂತ ಹೇಳಿದ್ದೇನೆ. 2ನೇ ಸಲ ದೃಢೀಕರಣ ಆದ ಕೂಡಲೇ ನಾವು ಪ್ರತಿಯೊಂದು ಆಸ್ಪತ್ರೆಗೆ ಮೊದಲನೇ ದೃಢೀಕರಣ ಆದಾಗಲೇ ಹೇಳಿರ್ತೀವಿ,
0: ಅಲರ್ಟ್ ಮಾಡಿರ್ತೀವಿ.
1: 2ನೇ ದೃಢೀಕರಣ ಆದ್ಮೇಲೆ ಅದಕ್ಕೆ ಎಲ್ಲ ಪೊಲೀಸ್ ಇಲಾಖೆಗೆ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಆಗೋದು. ಈಗ ಕಿಡ್ನಿ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಹಾರ್ಟ್ ಲಂಗ್ಸ್ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಈ ಬೇರೆ ಬೇರೆ ಆಸ್ಪತ್ರೆಯವರೆಲ್ಲರೂ ಕೂಡ ಈ ಡೋನರ್ ಎಲ್ಲಿರ್ತಾರೆ, ದಾನಿ ಎಲ್ಲಿರ್ತಾರೆ, ಆ ಆಸ್ಪತ್ರೆಗೆ ಬರಬೇಕು, ಸರ್ಜರಿ ಮಾಡಬೇಕು, ಅಂಗಾಂಗಗಳನ್ನ ತೆಗಿಬೇಕು. ಸೊ ಈ ಕೋಆರ್ಡಿನೇಷನ್ ಇರಬೇಕು. ಒಬ್ಬೊಬ್ಬರು ಒಂದೊಂದು ಹಾಸ್ಪಿಟಲವರು ಬೇರೆ ಬೇರೆ ಸಮಯದಲ್ಲಿ ಬಂದರೆ ತೊಂದರೆ ಆಗ್ತದೆ. ಸೊ ಇದಕ್ಕೆ ನಾವು ಸಾಫ್ಟ್ವೇರ್ನಲ್ಲಿ ಯಾರು ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕೆ ಸರ್ಜರಿ ಮಾಡಬೇಕು, ಪ್ರತಿಯೊಂದು ಕೂಡ ಅವರು ಫೀಡ್ ಮಾಡಿ ಅದರೊಳಗಡೆ ಎಂಟ್ರಿ ಮಾಡ್ತಾರೆ. ಆವಾಗ ಈ ಕೋಆರ್ಡಿನೇಷನ್ ತೆಗೆದುಕೊಂಡು ಹೋಗೋದಕ್ಕೆ, ಪೊಲೀಸ್ನವ್ರಿಗೆ ತಿಳಿಸೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಸೆಟ್ ಮಾಡಿಕೊಂಡು ಏನು ಲಾಜಿಸ್ಟಿಕ್ಸ್ನ ಕಂಪ್ಲೀಟಾಗಿ ಈ ಸಾಫ್ಟ್ವೇರಲ್ಲೇ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಸೊ ಎಲ್ಲರೂ ಕೂಡ ಅವರು ಆ ಸಮಯಕ್ಕೆ ಬಂದು ತಕ್ಷಣ ತೆಗೆದುಕೊಂಡು ಹೋಗ್ಬೋದು. ಇಷ್ಟೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು.
0: ಮತ್ತು ಈ ಅಂಗಾಂಗ ಕಸಿ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗಳ ಮುಖ್ಯವಾದ ಕೆಲವು ವಿವರಗಳನ್ನು ಕೊಡಬಹುದಾ ಅಂತ?
1: ಹೌದು, ಈಗ ನಮ್ಮಲ್ಲಿ ಕಿಡ್ನಿನ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಲಜಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಇದೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದೆ, ಇಲ್ಲೂ ಕೂಡ ಕಿಡ್ನಿನೂ ಮಾಡ್ತಾರೆ, ಲಿವರ್ ಕೂಡ ಮಾಡ್ತಾರೆ, ಎರಡನ್ನೂ ಮಾಡ್ತಾರೆ. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ಟ್ರಾನ್ಸ್ಪ್ಲಾಂಟ್ ಆಗ್ತದೆ, ಹಾಗೆಯೇ ಹುಬ್ಳಿನಲ್ಲಿ ಕಿಮ್ಸ್ ಹಾಸ್ಪಿಟಲಲ್ಲಿ ಆಗ್ತದೆ. ಇತ್ತೀಚೆಗೆ KR ಹಾಸ್ಪಿಟಲ್ ಮೈಸೂರವರು ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ, ಹಾಗೆ ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ, ಆಮೇಲೆ ಮಿಲಿಟರಿದು ಕಮಾಂಡ್ ಹಾಸ್ಪಿಟಲ್ ಇದೆ. ಈ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟಿವೆ. 94 ಅಂದರೆ ಕಸಿ ಮಾಡುವಂಥ ಆಸ್ಪತ್ರೆಗಳು ನೋಂದಣಿ ಆಗಿದ್ದಾವೆ ಇದರೊಳಗಡೆ.
0: ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಈ ವಿಚಾರಗಳಲ್ಲಿ ಮತ್ತೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ಸೋಟೋ ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
1: ನಾನು ಕೂಡ ಧನ್ಯವಾದ ಅರ್ಪಿಸ್ತೇನೆ.
2: ಇದುವರೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಅಂಗಾಂಗದಾನ ಜಾಗೃತಿ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಅರುಣ್ ಕುಮಾರ್ ದೇಹ್ಲಿ, ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ರಾಜ್ಯ ಅಂಗಾಂಗದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟ್ಟೋ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ

0: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಚಿತ್ರಗೀತೆಗಳ ಈ ಕಾರ್ಯಕ್ರಮ ಸಿರಿಗಂಧಕ್ಕೆ ನಮ್ಮೆಲ್ಲ ಸ್ನೇಹಿತರಿಗೆ ಪ್ರೀತಿಯ ಸ್ವಾಗತ. ಇವತ್ತು ಕೂಡ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿರಲಿದೆ. 8:30 ಆಗ್ತಾ ಇದೆ ಸ್ಟುಡಿಯೋ ಸಮಯ. ಹಾಗೆಯೇ 8:45 ಕೇವಲ 15 ನಿಮಿಷಗಳ ಕಾಲ ಮಾತ್ರ ಇವತ್ತಿನ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗ್ತಾ ಇರುತ್ತೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳಿ ಕನಸುಗಾರ ಚಿತ್ರದ ಗೀತೆ. ಕೆ ಕಲ್ಯಾಣ್ ಬರೆದಿದ್ದಾರೆ ಗೀತೆಯನ್ನು. ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನೀಗ ಕೇಳಿ ನಿನಗೋಸ್ಕರ ಚಿತ್ರದ ಗೀತೆ. ಸೋನು ನಿಗಮ್ ಗೀತೆಯನ್ನು ಹಾಡಿದ್ದಾರೆ. ಕೆ ಕಲ್ಯಾಣ್ ಬರೆದಿರುವ ಗೀತೆಗೆ ಚೈತನ್ಯ ಅವರ ಸಂಗೀತ.

0: ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರೂಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಪಕ್ಕದ ಮನೆ ಹುಡುಗಿ ಚಿತ್ರದ ಗೀತೆಯನ್ನು ಕೇಳೋಣ. ರಾಜೇಶ್ ಕೃಷ್ಣನ್, ರಾಜೇಶ್ ರಾಮನಾಥ್ ಅವರ ಯುಗಲ ಧ್ವನಿಗಳು, ರಾಮ್ ನಾರಾಯಣ್ ಬರೆದಿರುವಂತಹ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನೀಗ ಕೇಳಿ ಚಿಗುರಿತ ಕನಸು ಚಿತ್ರದ ಗೀತೆ. ಶಂಕರ್ ಮಹಾದೇವನ್ ಗೀತೆಯನ್ನು ಹಾಡಿದ್ದಾರೆ, ಬರೆದು ಸಂಗೀತಕ್ಕೆ ಅಳವಡಿಸಿದವರು ವಿ ಮನೋಹರ್.

0: ಆಕಾಶವಾಣಿ ಬೆಂಗಳೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನೀಗ ದೀಪ್ತಿ ಪ್ರಸನ್ನ ಅವರಿಂದ ಭಾವಗೀತೆಗಳು. ಮೊದಲಿಗೆ ಕೇಳಿ ನೆನಪಿದೆಯೇ ಓ ಗೆಳತಿ, ಕವಿ MN ವ್ಯಾಸರಾವ್ ಅವರು ಬರೆದಿರುವಂತಹ ಕವನ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
3: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
4: ಅಪ್ಪ ಸೂತ್ರಧಾರ ಕೇಳೋ ಕನಸು ಕಂಡಿರೆ.
3: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
5: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
3: ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
4: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
3: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ವಿದ್ವಾನ್ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗ ನುಡಿಸುವವರು ಅನಿರುದ್ಧ್ ಎಸ್ ಭಟ್. ಕೇಳಿ ಗಣನಯ ದೇಸಿಕ ಋಷಭಪ್ರಿಯರಾಗ ಆದಿತಾಳದಲ್ಲಿರುವ ಕೋಟೇಶ್ವರ ಅಯ್ಯರ್ ಅವರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ಅನಿರುದ್ಧ್ ಎಸ್ ಭಟ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಶ್ರೋತೃಗಳೇ, ಗಮನಿಸಿ, ನಾಳೆ ರಾತ್ರಿ 10:30 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಧ್ವನಿ ಭಂಡಾರದಿಂದ ಆಯ್ದ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಪ್ರಸಾರವಾಗಲಿದೆ.

0: ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕೇಳೋಣ ಕನ್ನಡ ಗೀತೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದದ್ದು ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ KK.

ಇದುವರೆಗೆ ನೀವು ಪರದೇಸ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಉದಿತ್ ನಾರಾಯಣ್, ಹೇಮಾ ಸರದೇಸಾಯಿ, ಅಲ್ಕಾ ಯಾಜ್ಞಿಕ್, ಸಾಬರಿ ಸಹೋದರರು ಈ ಗೀತೆಗೆ ಧ್ವನಿ ನೀಡಿದರು. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ನದೀಮ್ ಹಾಗೂ ಶ್ರವಣ್ ಅವರ ಸಂಗೀತ ಪರಿಕಲ್ಪನೆ ಇತ್ತು. ಇನ್ನೀಗ ಇನ್ನೊಂದು ಕನ್ನಡ ಗೀತೆಯನ್ನು ಕೇಳೋಣ. ಈ ಗೀತೆ ತಂದೆ ಮಕ್ಕಳು ಚಿತ್ರದಿಂದ ಆಯ್ದದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ये क्या लिफ्ट बीच में क्यों रोक दी?
1: तुम्हारा साथ ज्यादा ज्यादा बहुत ज्यादा देर रहने के लिए।
0: ओह माय गॉड।
2: ಕಿಡಿ ಏಕ್ ದುಜೆ ಕೇಳಿಯೇ ಚಿತ್ರದ ಒಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೌದ್ವಾಲ್ ಅವರ ಯುಗಲ ಧ್ವನಿಗಳು. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ.
1: ಹಿಂದಿ ಕವಿತಾ ನೈ ಜಾನ್ ಮೇರೆ ಜೀವನ್ ಸಾಥಿ ಪ್ಯಾರ್ ಕಿಯೇ ಜಾ ಜವಾನಿ ದಿವಾನಿ ಖೂಬ್ ಸೂರತ್ ಜಿದ್ದಿ ಪಡೋಸನ್ ಸತ್ಯಂ ಶಿವಂ ಸುಂದರಂ ಬೆನ್ಹರ್.

0: ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಡಾಕ್ಟರ್ ಎಚ್ ಜಿ ಅಮೃತ ವರ್ಷಿಣಿ ಅವರು ಹಾಡಿರುವಂತಹ ಭಕ್ತಿಗೀತೆಗಳು, ನಂತರ ವೆಂಕಟೇಶ್ ಬಾಬು ಅಲ್ಕೋಡು ಅವರು ಹಾಡಿರುವಂತಹ ಒಂದು ವಿಜಯ ವಿಠಲದಾಸರ ರಚನೆ ಪ್ರಸಾರವಾಗುತ್ತೆ. ಬೆಳಿಗ್ಗೆ 6:30 MPM ಕೊಟ್ರಯ್ಯ ಅವರಿಂದ ಚಿಂತನ, 6:35 ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿ ಕೆ ಸುಮತಿ, ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಬೆಳಿಗ್ಗೆ 6:50 ರೈತರಿಗೆ ಸಲಹೆ, 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ. ನಾಳಿನ ಈ ಕಾರ್ಯಕ್ರಮದಲ್ಲಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಇದರಲ್ಲಿ ಭವಿಷ್ಯದ ಅವಕಾಶಗಳ ಕುರಿತಂತೆ ಸೈಂಟಿಸ್ಟ್ ಎಫ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು ದೀಪಿಕಾ ಎಚ್ ವಿ ಇವರು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಇನ್ನು ಬೆಳಗ್ಗೆ 8:30 ಆಯುಷ್ವಾಣಿ ಇನ್ನೊಂದು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಗೆ ಹೋಮಿಯೋಪತಿ ಚಿಕಿತ್ಸೆ ಕುರಿತಂತೆ ಡಾಕ್ಟರ್ ಬೃಂದಾ ಅವರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದಾರೆ, ಇವರು ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. ಇನ್ನು ಬೆಳಗ್ಗೆ 8:50 ಕಗ್ಗದ ಸಿರಿ, 12:05 ವನಿತಾ ವಿಹಾರ, ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ ಇರುತ್ತೆ. ಯಕ್ಷಗಾನದಲ್ಲಿ ಮಹಿಳೆಯರ ಕುರಿತಂತೆ ಭಾಷಣವನ್ನು ಜಯಂತಿ ಹೊಳ್ಳ ಅವರು ಮಾಡ್ತಾರೆ. 12:35 ಆರೋಗ್ಯ ಸಂಜೆಗೆ ಚರ್ಮದಾನ ಕುರಿತಂತೆ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಜಾಂಪಣ್ಣ ಆಶಿಹಾಳ್ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ PM ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ನಿಮಗೆ ಸಿಗಲಿದೆ. ಇನ್ನು 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. 2:40 ಹಿಂದಿ ಪಾಠವನ್ನು ಹೇಳಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯ್ಭಾಗಿ. ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ, ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವಂತಹ ಪರ್ಯಾಯ ಚಟುವಟಿಕೆಗಳ ಕುರಿತಂತೆ ಡಾಕ್ಟರ್ ಬೋರಯ್ಯ ಬಿ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಘಟನೆಗಳಿಂದ ಭಜನೆ ಪದಕವನ್ನು ಕೂಡ ನೀವು ಕೇಳಬಹುದು. ನಾಳೆ ರಾತ್ರಿ 7:45 ವಿಧಾನಮಂಡಲದಲ್ಲಿ ನಾಳೆ ನಡೆಯುವಂತಹ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ನೀವು ಕೇಳ್ತೀರಿ. ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ, 9:15 ಪ್ರಚಲಿತ ವಿದ್ಯಮಾನ, 9:30 ವಾರದ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ, ಕ್ರೀಡಾಲೋಕ 2026 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಪ್ರಶಸ್ತಿ ಪಡೆದಂತಹ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ನಾಳೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ ಪ್ರಸಾರ ಮಾಡ್ತೇವೆ. ಇದರಲ್ಲಿ ರಾಗ್ ಶುದ್ಧ ಕಲ್ಯಾಣ ಕೇಳುತ್ತೀರಿ. ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನಾಳೆ ಪ್ರಸಾರವಾಗಲಿವೆ. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ. ದಿ ನ್ಯೂಸ್ ರೆಡ್ ಬೈ ವಿಸಿ ಪ್ರಮೋದ್. BRICS nation today reiterated their commitment to strengthening collaboration on environmental protection and sustainable development. A joint ministerial statement adopted on the conclusion of the 12th BRICS Environment Ministers meeting in New Delhi today said, BRICS nations also reaffirmed their commitment to advancing the full and effective implementation of the 2030 Agenda for Sustainable Development, the United Nations Framework Convention on Climate Change and its Paris Agreement. The countries emphasize that enhanced international cooperation, including availability of finance from developed countries, is essential to enable developing countries to effectively address environmental and climate challenges while advancing sustainable development and poverty eradication. India is chair

ಜಯತೀರ್ಥ ಮೇವುಂಡಿ ಅವರ ಗಾಯನದಲ್ಲಿ ಈವರೆಗೆ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳಿದಿರಿ. ಜೊತೆಗೆ ತಬಲಾ ನುಡಿಸಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಶಾಸ್ತ್ರೀಯ ಸಂಗೀತದ ನಂತರ ಈಗ ಕೇಳಿ ಕಿರುನಾಟಕ ಅದೃಷ್ಟದಾಟ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೇರ್, ನಿರ್ಮಾಣ ಮನೋಹರ್ ಕುಲಕರ್ಣಿ.

0: ಇವ್ರು ಬಂದ್ರು ಅಂತ ಕಾಣಿಸ್ತದ. ಬರೀ ಬರೀ ಲಗುನ
1: ಬಾ ಬಾ ಬಾ. ಏನ್ ಬಿಸಿಲು, ಏನ್ ಶಕಿ, ಛೇ ಛೇ ಛೇ ಛೇ ಛೇ. ಒಳೆ ಬಿಸಿಲೊಳಗ ಕಾಯಿಪಲ್ಲೆ ತರ್ಲಿಕ್ಕೆ ಮಾರ್ಕೆಟ್ಗೆ ನಾನು ಕಳಿಸಿ, ನೀನ್ ಮನೆಯೊಳಗ ಆರಾಮಾಗಿ ಕಾಯಿಲ್ ಬಿಡು ಕೂತಿದಿ. ನನ್ನ ತ್ರಾಸು ಏನಂತ ನಿನ್ ಹ್ಯಾಂಗ್ ಗೊತ್ತಾದೀತು? ಆ ಟಾಯ್ಲರ ಕೂಡ
0: ತಗೊಳ್ರಿ. ನಾನು ಮನೆಯೊಳಗ ನೀವ್ ತಿಳ್ಕೊಂಡಂಗೇನು ಬಹಳ ಆರಾಮ್ ಕೂತಿಲ್ಲ. ಬೆಳಿಗ್ಗಿನಿಂದ ಕರೆಂಟ್ ಇಲ್ಲ, ಗ್ಯಾಸ್ ಮುಗ್ದದ, ನಳದಾಗ ನೀರು ಬಂದಿಲ್ಲ, ಬಾಂಡಿದಕ್ಕಿನೂ ಬಂದಿಲ್ಲ.
1: ಸಾಕ್ ಬಿಡು ಮಾರಾಯ್ತಿ, ಏನ್ ಪುರಾಣ ಓದಲಿಕ್ಕೆ ಹತ್ತಿರಿ ಬಂದ ಹತ್ತಿಲೆ. ಹೋಗ್ಲಿ, ಅಡಿಗೆ ಆಗ್ಯದೇನು?
0: ಆಗ್ಯದ.
1: ನನಗೂ ನಳದು ನಳದು ಬಹಳ ಹಸಿವೆ ಆಗ್ಯದ.
0: ಹಂಗಾರ ಕೈಕಾಲ್ ತೊಳ್ಕೊಂಡ್ ಬರ್ರಿ, ತಾಟ್ ಹಾಕ್ತೀನಿ ಅಂತ. ರೀ ಅನ್ನಂಗ ಮರ್ತ ಬಿಟ್ಟಿದ್ನಲ್ರಿ, ಒಂದ್ ಸಾವಿರ ರೂಪಾಯಿ ತಂದ್ರೇನು?
1: ಏನು?
0: ಹ್ಞೂನ್ರಿ.
1: ಸಾವಿರ ರೂಪಾಯಿ? ಯಾವ ಕತೆ ಹೇಳಕತ್ತಿದ್ಯ?
0: ಯಾಕ ನಿಮ್ಮ ಆಫೀಸ್ ಹುಡುಗ ಶಿವಣ್ಣ ದಾರಿಯೊಳಗ್ ಭೇಟಿ ಆಗ್ಲಿಲ್ಲೇನು?
1: ಸಾವಿರ ರೂಪಾಯಿ?
0: ಹ್ಞೂನ್ರಿ.
1: ಸಾವಿರ ರೂಪಾಯಿಗೂ ಶಿವಣ್ಣಗೆ ಏನು ಸಂಬಂಧ?
0: ನೀವ್ ಅನ್ಕ, ನಾನು ಪೂರ್ತಿ ಹೇಳೋ ತನಕ ತಡೆಯುವುದೇ ಇಲ್ಲ, ಅಡ್ಡ ಬಾಯ್ ಹಾಕ್ತೀರಿ.
1: ಹಂಗಾರ ಮೊದಲು ಹೇಳೇ ಬಿಡ, ನೀನ್ ಮಾತು ಮುಗಿಸೇ ಬಿಡ.
0: ನಿಮ್ ಆಫೀಸ್ ಹುಡುಗ ಶಿವಣ್ಣ ನಿಮ್ಮನ್ ಕೇಳ್ಕೊಂಡು ಮನೆ ತನಕ ಬಂದಿದ್ದ ಈಗ ಅರ್ಧ ತಾಸಿನ ಮುಂಚೆ. ನಿಮ್ ಹೆಸರಿಗೆ ಒಂದ್ ಸಾವಿರ ರೂಪಾಯಿ ಮನಿ ಆರ್ಡರ್ ಬಂದದ್ರಿ. ಯಾಕ ನೀವು ಮಾರ್ಕೆಟ್ ನಿಂತ ಬರೋ ಮುಂದೆ ಆಫೀಸ್ ಕಡೆ ಹೋಗ್ಲಿಲ್ಲೇನು?
1: ಇಲ್ಲ, ಆಫೀಸ್ ಹೋದ್ರ ತಡ ಆಗ್ತದ ಅಂತ ನೆಟ್ಟಗ ಮನೆಗೆ ಬಂದ್ಬಿಟ್ಟು ನೋಡಿ.
0: ಈಗ ಏನ್ ಮಹಾ ಲಘು ಬಂದಿರಿ,
1: ಹೋಗಿ ಬಿಡು. ಆದ್ರ ಶಿವಣ್ಣನ ಸರಿಯಾಗಿ ವಿಚಾರ ಮಾಡಿದೇನು?
0: ಹ್ಞೂನ್ರಿ.
1: ಸಾವಿರ ರೂಪಾಯಿ ಬಂದದ್ದು ಖರಿ ಅಂತೇನು?
0: ಸುಳ್ಳಾಗಿದ್ರೆ ಪಾಪ ಅವ ಯಾಕ ಮನೆ ತನಕ ಬಂದ್ ಹೇಳ್ತಿದ್ದ?
1: ಹಂಗಲ್ಲ, ಆದ್ರೂ ಈಗ ಇದ್ದಕ್ಕಿದ್ದಂಗ ಸಾವಿರ ರೂಪಾಯಿ ಎಲ್ಲಿಂದ ಬಂತು ಅಂತ.
0: ಓಟಿ ಗೀಟಿ ಇದ್ದಿತ್ ನೋಡ್ರಿ.
1: ಓಟಿ ಓಟಿ ಆಗಿದ್ರ ಹಿಂಗ್ ಪ್ರತ್ಯೇಕ ಮನಿ ಆರ್ಡರ್ ಬರ್ದಿಲ್ಲ.
0: ಮತ್ತ
1: ಆಫೀಸಿನ ರೊಕ್ಕ ಏನಿದ್ರು ರೋಲ್ ನಾಗ ಬರ್ತದ.
0: ಹಿಂಗ ಹಂಗಾರ ನೀವ್ ಬರದ್ ಕಥಿ ಕಾದಂಬರಿ ನಾಟಕದ್ದು ಗೌರವದನ ಇದ್ದಿತ್ ನೋಡ್ರಿ.
1: ಅಲ್ಲ ಹಂಗ ಪಾತ್ರಿಕೆಯಿಂದ ಬರುವುದಿದ್ರ ಹೆಚ್ಚಾಗಿ ಹೆಚ್ಚಕ್ಕೂ ಡಿಡಿ ಬರ್ತಾವ, ಎಮ್ಒ ಬರುದು ಕಮ್ಮಿ.
0: ನಿಮ್ ಗೆಳೆಯರಿಗೆ ಏನಾರ ಸಾಲ ಗಿಲ ಕೊಟ್ಟಿದ್ರೆ ಮತ್ ನನಗ್ ಗೊತ್ತಿಲ್ದಂಗ? ಯಾಕ್ರಿ?
1: ಅಲ್ಲ ನಾನೇ ಸುಧಾಮನ ಸಂಬಂಧಿಕ, ನಾ ಯಾರಿಗ ಸಾಲ ಕೊಡ್ಲಿ?
0: ನೀವ
1: ಮತ್ತ ತಗೊಂಡ ಸಾಲನ ವಾಪಸ್ ಕೊಡುವಂತ ಗೆಳೆಯರು ನನ್ಗೆ ಯಾರು ಇಲ್ಲ.
0: ಅದು ಖರೇನಾ? ಹಂಗಾರ ಈ ರೊಕ್ಕ ಯಾವ್ದಿದ್ದಿತ್ತು ಅಂತೀನಿ
1: ನಾನು. ಅದು ಅಂತೀನಿ ನೋಡ, ಬಹುಶಃ ನಮ್ಮ ಕಾಕ ಕಳಿಸಿದ್ದಾನೆ.
0: ಹೌದ್ರಿ, ನನಗೂ ಇದು ವಿಚಾರ ಬಂತ ನೋಡ್ರಿ. ಹೋದ ವರ್ಷ ಹಬ್ಬಕ್ಕ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ರಲ್ಲ ನಿಮ್ ಕಾಕ, ಅವಾಗ ಹೇಳ್ತಿದ್ರು.
1: ನನಗೂ ನನಗೂ ಮಕ್ಕಳ ಮರಿ ಇಲ್ಲ, ಇಷ್ಟೊಂದು ಆಸ್ತಿ ಇಟ್ಕೊಂಡು ನಾನಾರ ಏನ್ ಮಾಡ್ಲಿ? ಅದಕ್ಕ ಎಲ್ಲಾ ನಿನ್ನ ಮಕ್ಕಳ ಹೆಸರಿಗೆ ಬರೆದು ಬಿಡುತ್ತೇನೆ ಅಂತ ಹೇಳಿದ್ ಮತ್ತ.
0: ಅದೇನ್ ನನಗ್ ಗೊತ್ತಿಲ್ ಬಿಡ್ರಿ, ಆದ್ರ ಮಂಗಳಾದೋರಿ ಹಬ್ಬಕ್ಕ ಅರಿಶಿನ ಕುಂಕುಮಕ್ಕ ಅಂತ ಕಳಿಸ್ಕೊಡ್ತೀನಿ ಪ್ರತಿ ವರ್ಷ ಏನಾರ ಅಂತ ಅಂತಿದ್ರು.
1: ಹಿಂಗ ಹಂಗಾರ ಅದೇ ಇದ್ದಿತ್ ಬಿಡ, ಕಾಕ ಕಳಿಸಿ ಸಾವಿರ ರೂಪಾಯಿ ಅದೇ ಇರ್ಬೇಕು.
0: ಹಂಗಾರ ಪೂರ್ತಿ ಸಾವಿರ ರೂಪಾಯಿ ನನಗ ಹೌದಲ್ಲ.
1: ಅಲ್ಲ ಸಾವಿರ ರೂಪಾಯಿ ತಗೊಂಡ್ ನೀ ಏನ್ ಮಾಡಕ್ಕೆ?
0: ಇದೇನ್ರಿ ಹಿಂಗ್ ಕೇಳ್ತೀರಿ? ಸಾವಿರ ರೂಪಾಯಿಗೆ ಏನ್ ಬರ್ತದ ಈಗಿನ ಕಾಲಕ್ಕ? ಸಾವಿರ ರೂಪಾಯಿ ತಗೊಂಡು ಪ್ಯಾಟಿ ಒಳಗ ಹಿಂಗ್ ಹೋಗಿ ಹಾಂಗ್ ಬಂದ್ರೆ ಸಾಕು, ಎಲ್ಲಾ
1: ಖರ್ಚಾಗ್ಬಿಡ್ತದ. ಖರ್ಚು ಮಾಡ್ಲಿಕ್ಕೆ ಬಹಳ ದಾರಿದಾವ್ರಿ. ಆದ್ರ ತುಸು ವಿಚಾರ ವಿವೇಚನೆ ಮಾಡಿ ಖರ್ಚು ಮಾಡ್ಬೇಕು ಅಷ್ಟ.
0: ಅದೆಲ್ಲ ನಂಗ್ ಗೊತ್ತಿಲ್ಲ ನೋಡ್ರಿ, ನಾ ಅನ್ಕ ಒಂದ್ ಚಲೋ ಸೀರಿ ತಗೊಳಾಕಿನ.
1: ಚಲೋ ಸೀರಿ? ಅಲ್ಲ ಚಲೋ ಸೀರೆ ಅಂದ್ರ ಸಾವಿರ ರೂಪಾಯಿ ಮುಗಿದ ಹೋತಲ್ಲ.
0: ಆಗ್ಲಿ ನಮ್ಗೇನು?
1: ಅಲ್ಲ ಬರ್ತಾ ಬರ್ತಾ ಎಷ್ಟು ಸ್ವಾರ್ಥ ಆಗಿದೆ ನೀನು. ಅಲ್ಲ ನೀ ಒಬ್ಬಾಕಿನ ತಗೊಂಡ್ರ ಏನಾಗ್ತದ? ಅಲ್ಲ ಇಬ್ರು ಮಕ್ಕಳೇ ತರಲ್ಲ ಅವ್ರಿಗೇನ್ ಬೇಡ?
0: ಹಂಗಾರ ನಂಗ ಐದ್ನೂರ ರೂಪಾಯಿ ಸೀರೆ ಸಾಕು. ಇನ್ ಐದ್ನೂರ ರೂಪಾಯಿ ಒಳಗ ಹುಡುಗರಿಗಿಬ್ಬರಿಗೂ ಅರಿವಿ ತಗೊಳ್ಳೋಣ ಅಂತ.
1: ನನಗ ನಾ ಏನ್ ಪಾಪ ಮಾಡಿನಿ?

0: ಬೇಸರ ಮಾಡ್ಕೋಬೇಡ್ರಿ, ದುಡ್ಡು ಉಳಿತು ಅಂದ್ರೆ ನಿಮಗೂ ಒಂದು ಖರ್ಚಿ ಕೊಡಿಸ್ತೀನಿ.
1: ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗ ಆದಿತ್ತು?
0: ಹೆಂಗ
1: ನೋಡು, ಶೀರಿ ಅರಿವಿ ಅನ್ಕ ಗೌರಿ ಹಬ್ಬಕ್ಕ ತಗೊಂಡ ತಗೋತೇವೆ
0: ಶುರು ಮಾಡಿದ್ರೆ
1: ಕೇಳಲ್ಲ, ಹೇಳು ಸ್ವಲ್ಪ ಕೇಳು. ಅದ್ರ ಬದ್ಲು ನಾಲ್ಕು ಕುರ್ಚಿನಾದ್ರೂ ತಗೊಂಡ್ ಬಿಟ್ರೆ ಹೆಂಗ?
0: ಮನಿ ತುಂಬಾ ಕುರ್ಚಿ ತುಂಬಬೇಕು ಅಂತ ಮಾಡಿದ್ರೇನು? ಈಗಾಗ್ಲೇ ಮೂರ್ ಕುರ್ಚಿ ಲಟಕ ಪಟಕ ಕೂತವ, ಇನ್ನು ಮತ್ತ
1: ಅದಕ್ಕೆ ಮತ್ತ ಹೊಸ ಕುರ್ಚಿ ತಗೊಳ್ಳೋದು ಅಂತ.
0: ಹ್ಮ್ ನೋಡ್ರಿ, ನೀವು ಕುರ್ಚಿನ ತರ್ತೀನಿ ಅಂತಂದ್ರ ನಂದೇ ಏನು ಅಭ್ಯಂತರ ಇಲ್ಲ, ಆದ್ರ ಈ 1,000 ರೂಪಾಯಿ ಒಳಗ ಅವನ್ ತರೋದ್ ಬೇಡ.
1: ಮತ್ತ
0: ಯಾವ್ದಾದ್ರು ಕಂಚಿನ ಅಂಗಡಿ ಇದ್ರ ನೋಡ್ರಿ. ಅಲ್ಲ
1: ಕಂಚಿನ ಅಂಗಡಿ ಈಗಾಗ್ಲೇ ಮೇನ್ ರೋಡ್ ಬಂದ್ ಆಗಿ ಬಹಳ ದಿವಸ ಆತ್
0: ಅಂದ್ರೆ,
1: ಈಗ ಕಂಚಿನೊಳಗ ಕುರ್ಚಿ ತಂದ್ ಆ ರೋಡ್ ಒಳಗ ಆಟಾಡ್ಬೇಡ ಅಂತೇನು?
0: ಅದೆಲ್ಲ ನಂಗೆ ಗೊತ್ತಿಲ್ಲ ನೋಡು, ಸಾಲ ಮಾಡೋರು ನೀವು, ತೀರ್ಸೋರು ನೀವು.
1: ನೋಡು, ಸಾಲ ಮಾಡಿ ಸಂಸಾರ ನಡೆಸಿದ್ದು ಸಾಕಿ ಹೇಳ್ತೀನ, ನೀನು ಕುರ್ಚಿ ಬೇಡ ಅಂದ್ರೆ ಬೇಡ. ಆದ್ರೆ 1,000 ರೂಪಾಯಿ ಸದುಪಯೋಗ ಆಗ್ಬೇಕು ಅಂತ ಏನಾದ್ರು ದಾರಿದ್ರ ಹುಡುಕ.
0: ಅಲ್ರಿ, ಅಷ್ಟು ದುಡ್ಡಿಂದ ಬಂಗಾರ ತಗೊಂಡ್ರೆ ಹೆಂಗ?
1: ಅಲ್ಲ ಏ ಹುಚ್ಚಿ, ಆ 1,000 ರೂಪಾಯಿ ಒಳಗ ಎಷ್ಟು ಬಂಗಾರ ಬರ್ತದ? ಅಷ್ಟು ಬಂಗಾರ ಏನ್ ವಸ್ತ ಬಿಡುಗೆ ಆಗ್ತದ ಹೇಳು?
0: ಯಾಕ್ರಿ, ಬೆಂಡವಾಲಿನೋ ಜುಮ್ಕಿನೋ ಆಗುದಿಲ್ಲ.
1: ಅಲ್ಲ, ನಮ್ಗ ಇಬ್ರು ಮಕ್ಕಳಿದ್ದಾರೆ ಅನ್ನೋದು ನೆನಪಿರ್ಲಿ, ಒಬ್ಬಾಕಿ ಕೊಡಿಸಿದ್ರ ಆತೇನು ಇನ್ನೊಬ್ಬಾಕಿ ಸುಮ್ಮಿರ್ತಾಳೆ?
0: ಹೌದಲ್ಲ, ನೀವು ಅನ್ನೋದು ಕರಿನದ.
1: ನೋಡು, ಅದಕ್ಕ ನಾ ಏನಂತೀನಿ ಅಂದ್ರೆ,
0: ಏನಂತೀರಿ
1: ಹೇಳು
0: ಹೇಳ,
1: 1,000 ರೂಪಾಯಿದ್ದು ಚಲೋ ಚಲೋ ಚಲೋ ಚಲೋ ಪುಸ್ತಕ ತಂದ್ಬಿಟ್ಟೆ ಹಂಗ, ಹೆಂಗೋ ನಮ್ ಹುಡುಗರಿಗೆ ಓದು ಅಭಿರುಚಿ ಇದ್ದ.
0: ಹಿಂಗ್ ಮಾತ್ರ ರೊಕ್ಕ ಹಾಳ್ ಮಾಡ್ಬೇಡ್ರಿ ಮರ್ಯಾರ. ಈಗ ಮನಿ ತರಿಸೋ ಪುಸ್ತಕನ ಓದಿ ಓದಿ ಮಕ್ಕಳು ನನ್ನ ಹತ್ರ ಬಯಸ್ಕೊಳಿಕ್ ಹತ್ತವ. ಇನ್ನ ಕಥಿ ಕಾದಂಬರಿ ತಂದ್ಬಿಟ್ರಂತೂ ಶಾಲೆ ಪುಸ್ತಕಕ್ಕ ಕೈನ ಹಚ್ಚುದಿಲ್ಲ.
1: ನೋಡು ನೋಡು, ಬರೇ ಕಥಿ ಕಾದಂಬರಿ ಅಂತ ಹಾಗೆ ಮಾತಾಡ್ಬೇಡ. ನೋಡು, ಈ ಪುಸ್ತಕಗಳಿಂದ ಜ್ಞಾನಾರ್ಜನೆ ಆಗ್ತದ, ಜ್ಞಾನಾರ್ಜನೆ
0: ಗೊತ್ತದ ಹೇಳಿ. ಒಟ್ನೊಳಗ ನನ್ನ 1,000 ರೂಪಾಯಿ ಹೆಂಗರ ಖರ್ಚು ಮಾಡಿ ಕೈ ತೊಳ್ಕೋಬೇಕು ಅಂತೀರಿ? ಹೌದಲ್ಲ,
1: ಹಂಗಲ್ಲ ಹಂಗಲ್ಲ,
0: ಹಂಗೂ ಇಲ್ಲ ಹಿಂಗೂ ಇಲ್ಲ. ಆ 1,000 ರೂಪಾಯಿ ಬಂದ್ರೆ ಬರ್ಲಿ, ನಾನ ಹೋಗಿ ಎಷ್ಟು ಬರ್ತದೋ ಅಷ್ಟು ಬಂಗಾರನ್ನ ಖರೀದಿ ಮಾಡ್ಕೊಂಡ್ ಬರ್ತೀನಿ.
1: ಹಂಗಾರ ಇದ ನಿನ್ನ ಕಡೆ ನಿರ್ಧಾರ? ಹೌದಲ್ಲ,
0: ಹೌದು
1: ಹಂಗಾಗ್ಲಿ. ಯಾವತ್ತಿಂದನು ಈ ಮನೆಯೊಳಗ ನಿಂದ ಮಾತೇ ನಡೆದ.
0: ಹೌದು, ಸಂಸಾರ ನಡೆಸಕ್ಕೆ ನಾನು
1: ಆಗ್ಲಿ ಅಂತ ಹೇಳಿದಲ್ಲ.
0: ಅಲ್ರಿ, ಮತ್ತ ಹಂಗ ಪೋಸ್ಟ್ ಆಫೀಸ್ ತನಕ ಹೋಗಿ ಬರ್ತಿರೇನು? ಪೋಸ್ಟ್ ಮನ್ ಯಾಕೋ ಬಂದಿಲ್ಲ ಇನ್ನು.
1: ಈಗಾರ ಬಿಸಿಲೊಳಗ್ ಬಂದಿಲ್ಲ ಮಾರಾಳ, ಮತ್ತೆ ಬಿಸಿಲೊಳಗ್ ಕಳ್ಸ್ಬೇಕಂತ ಮಾಡಿ ನನ್ನ.
0: ಅಷ್ಟು ಬಿಸಿಲು ಹತ್ತಿದ್ರೆ ಛತ್ರಿ ತಗೊಂಡು ಹೋಗ್ರಲ್ಲ.
1: ಇನ್ನೇನು ಅರ್ಧ ತಾಸೊಳಗ್ ಕೊಟ್ಟು ಬಂದೇ ಬರ್ತಾರ, ಸುಮ್ಮನೆ ನಂಗೆ ಯಾಕೆ ಅಡ್ಡಾಡಕ್ ಹಸ್ತೀವಿ?
0: ಅಲ್ರಿ, ಪೋಸ್ಟ್ ಮನ್ನ ಹೊಸವಾಗಿದ್ರೆ ಮರೆತು ಹಂಗ ಹೋಗ್ಬಿಟ್ಟನು ಅಂತ.
1: ಆತು, ನೀ ಹೇಳ್ತಿ ಅಂತ ನಾನೇ ಹೋಗ್ತೀನಿ. ಆದ್ರೆ ನಾ ಆ ಕಡೆ ಹೋಗುದು ಪೋಸ್ಟ್ ಮನ್ನ, ಈ ಕಡೆ ಬರುದು, ಹಿಂಗ್ ಗೊಂದಲ ಆಗ್ತದ ನೋಡು. ಆಮೇಲೆ ನನ್ನ ಬೈಬೇಡ, ಆಮೇಲೆ ನೀನು
0: ಬ್ಯಾಡ್ರಿ ಮಹಾರಾಯ್ರ, ಅಷ್ಟು ಬೇಸರಿಕೆಯಿಂದ ನೀವೇ ಏನ್ ಹೋಗೋದ್ ಬೇಡ. ಯಾರಾದ್ರೂ ಹುಡುಗರು ಸಿಕ್ರ ಪೋಸ್ಟ್ ಮನ್ ಕರ್ಕೊಂಡ್ ಬರ್ರಪ್ಪ ಅಂತ ಅವ್ರನ್ನ ಕಳಿಸ್ತೀನಿ.
1: ಈಗ ಹುಡುಗರು ಸಿಕ್ತಾರೆ, ಎಲ್ಲ ಸಾಲಿಗೆ ಹೋಗಿರ್ತಾವಲ್ಲ.
0: ಹಂಗಾರ ನೀವ ಲಗು ಹೋಗ್ ಬಂದ್ಬಿಡ್ರಿ, ನಮ್ಮ ಮನಿ ಮೆಟ್ಲ ಎಳಿಯೋದ ತಡ. ಈ ಓಣಿ ತುದಿ ಒಳಗ ಪೋಸ್ಟ್ ಮನ್ ಕಂಡ್ರು ಕಂಡನು.
1: ಅಂದಂಗ ಎಷ್ಟ ಟೈಮಿಗೆ?
0: ಅಲ್ರಿ, ವಾಚ್ ಇರೋದು ನಿಮ್ ಕೈಯೊಳಗ, 12 ಹೊಡೆದಿದ್ದ ನೋಡ್ರಿ.
1: ಹಂಗಾರ ಇನ್ನೇನು ಬಂದೇ ಬರ್ತಾನ ಪೋಸ್ಟ್ ಮನ್, ನಾನ್ ಯಾಕೆ ಬಿಸ್ಲಾಕ್ ಹೋಗ್ಲಿ?
0: ಆತ್ ಬಿಡ್ರಿ, ಗೊತ್ತಾತ್. ಹಂಗಾರ ನಾನು ಅಡಿಗೆ ಮನೆಯೊಳಗ ಇರ್ತೀನಿ, ಪೋಸ್ಟ್ ಮನ್ ಬಂದ್ ಕೂಡ್ಲೇ ಹೇಳ್ರಿ. ಮತ್ತೆ
1: ಹೇಳ್ತೇನೆ ಬಿಡು, ಏನ್ ಕಾಳಜಿ ಮಾಡ್ಬೇಡದಕ್ಕೆ. ಎಲ್ಲಾ ಖರೆ, ಇಷ್ಟೋತ್ತಿನ ತನಕ ಇಬ್ರು ವಿಚಾರ ಮಾಡಿದ್ರು ಆ ರೊಕ್ಕ ಯಾರ್ದಿದ್ದಿತ್ತು ಅನ್ನೋದು ಇನ್ನೂ ಬಗಿನ ಅರಿವಲ್ಲ. ಯಾರು ಕಳಿಸಿದ್ದಾರ 1,000 ರೂಪಾಯಿ? ಇನ್ನೂ ಇಲ್ಲ.
0: ನಾವ್ ಯಾವಾಗ ಯಾರನ್ನ ಕಾಯ್ತಿರ್ತೀವಿ ನೋಡ್ರಿ, ಅದೆಲ್ಲ ಲೇಟ ಇರ್ತಾವ. ಬಸ್ ಕಾಯ್ತಿದ್ರ ಬಸ್ ಲೇಟು, ಪತ್ರದ ದಾರಿ ಕಾಯ್ತಿದ್ರ ಅವ್ರು ಲೇಟು, ಈಗ ಪೋಸ್ಟ್ ಮನ್ ಲೇಟು.
1: ನೀ ಸುಳ್ಳ ಅವಸರ ಮಾಡ್ತೀನಿ ನೋಡ್, ಪೋಸ್ಟ್ ಮನ್ ಬರ್ಲಿಕ್ಕೆ ಇನ್ನು ಟೈಮ್ ಅದ. ಕಾಟು ಒಮ್ಮೆಲೆ ಎದ್ದು ಬಿಡ್ತಲ್ಲ
0: ಒಲಿ ಮೇಲೆ ಒಗ್ಗರಣೆ ಇಟ್ಟು ಬಂದ್ರಿ.

0: ಕರೆ ಅಂದ್ರು ಪೋಸ್ಟ್ ಮನ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಬಂದ ಬಂದ
1: ಇನ್ನೂ ಬರ್ಲಿಲ್ಲ ಪೋಸ್ಟ್ ಮನ್.
0: ಬರ್ಲಿಕ್ಕೆ ಹತ್ತಾನ ಬರ್ಲಿಕ್ಕೆ ಹತ್ತಾನ ಬಾ ಬಾ ಬಾ.
2: ಹೌದಲ್ರಿ ಬಂದ ಬಿಟ್ನಲ್ಲ.
0: ನಮಸ್ಕಾರ ಪೋಸ್ಟ್ಮನ್ ಸಾಹೇಬ್ರ. ನಮಸ್ಕಾರ.
3: ನಮಸ್ಕಾರ ನಮಸ್ಕಾರ ಸರ.
0: ಇದೇನೋ ಬಂದಂಗ ನೋಡ್ರಿ.
2: ಈಗ ನೋಡ್ರಿ ಲಗುನ ರೊಕ್ಕ ಬಂದವೇನ್ರಿ ಪೋಸ್ಟ್ ಮನ್ರ 1000 ರೂಪಾಯಿ.
0: ತಡಿ ತಡಿ, ಈಗ ಬಿಸಿಲೊಳಗೆ ಬಂದಾರ ಪಾಪ ಅವರು. ತುಸು ಸುಧಾರಿಸ್ಕೊಳ್ಳಿ, ರೊಕ್ಕ ಇರ್ಲಿ ಪಾತ್ರೆ ಇರ್ಲಿ ಕೊಟ್ಟ ಹೋಗ್ತಾರ. ಯಾಕ್ರಿ ಪೋಸ್ಟ್ಮನ್ ಸಾಹೇಬ್,
3: ಇದೊಂದ್ ಏನೋ ಎಮೋ ಬಂದದ್ರಿ 1000 ರೂಪಾಯಿ. ಆದ್ರ ಅಡ್ರೆಸ್ ಸ್ವಲ್ಪ ಬರೋಬರಿ ಇಲ್ರಿ. ನಿಮ್ದು ವಾಯವಾಯ ಪಾಟೀಲ್ ಅಂತ ಹೋದಲ್ರಿ.
2: ಹೌದ್ರಿ, ಇದರ ಹೆಸರಿನೊಳಗ ಇವ್ರ ಕಥಿ ಕವನ ನಾಟಕ ಎಲ್ಲ ಬರೆಯೋದು.
3: ಆದ್ರ ಎಮ್ಮದೊಳಗ ವಿವಾಯ್ ಪಾಟೀಲ್ ಅಂತ ಬರ್ದಾರಿ.
2: ವಿವಾಯ್ ಹೆಂಗಿರ್ತಾರ್ರಿ, ವಾಯವಾಯ್ನ ಇರ್ಬೇಕು ನೋಡ್ರಿ.
3: ಅಲ್ಲ, ಮತ್ ಈ ಮನಿ ಒಳಗ ಮತ್ತಾರಾದ್ರೂ ಪಾಟೀಲ್ ಅಂತ ಇದ್ದಾರೇನ್ರಿ?
2: ನಿಮ್ ನಮ್ಮ ಮನೆ ಅಟ್ಟದ ಮೇಲೆ ಇದಾರಲ್ಲ ಬಾಡಿಗೆ ಇದಾರ ನೋಡ್ರಿ, ಅವರು ಪಾಟೀಲ್ ಅಲ್ಲೇನ? ಮತ್ತ ಅವ್ರದೇನಿ ರೊಕ್ಕ?
0: ಅವ್ರ ಇನಿಷಿಯಲ್ ವಿವಾಯ್ನ.
2: ವಿವಾಯ್ನ?
0: ಹೌದು, ಇಲ್ಲಿ ಅಟ್ಟದ ಮೇಲೆ ಪಾಟೀಲ್ ಅಂತ ಒಬ್ರು ಇದ್ದಾರ ರೀ ಪುಟ್ನ ಸಾಹೇಬ್ರ, ಅವ್ರನ್ನ ಕೇಳಿ ನೋಡ್ರಿ.
3: ಒಳ್ಳೇದೆ, ನಮಸ್ಕಾರ.
0: ನಮಸ್ಕಾರ.
2: ರಾಮ ರಾಮ, ಹಂಗಾರ ಆ 1000 ರೂಪಾಯಿ ನಮ್ದಲ್ಲ.
0: ಮತ್ತ ಹೆಸರು ಬ್ಯಾರಿನ ಅಲ್ಲ
2: ಅಲ್ರಿ, ಈ 1000 ರೂಪಾಯಿ ಬಂದಿದ್ದಾದ್ರೆ ಹೆಂಗ ಅವ್ರಿಗೆ?
0: ಈಗ 3 ತಿಂಗಳ ಹಿಂದೆ ಪೇಪರ್ನೊಳಗ ಒಂದು ಪ್ರಕಟಣೆ ಬಂದಿತ್ತು.
2: ಏನಂತ?
0: ಹೊಸದಾಗಿ ಪ್ರಾರಂಭವಾಗುವ ವಾರಪತ್ರಿಕೆಗೆ ಹೆಸರನ್ನು ಸೂಚಿಸಿ 1000 ರೂಪಾಯಿ ಬಹುಮಾನ ಗೆಲ್ರಿ ಅಂತ. ಅವತ್ತ ನಾನು ಅವರು ನಮ್ಮ ಪಡಿಗೆ ಇದ್ದಲ್ಲ ಪಾಟೀಲ್ರು, ಈ ಬಗ್ಗೆ ಚರ್ಚೆ ಮಾಡಿದ್ವಿ. ನಾನು ಒಂದ್ ಹೆಸರು ಬರ್ದು ಕಳಿಸಿದ್ವಿ. ಬಹುಶಃ ಪಾಟೀಲ್ರು ಕಳಿಸಿರ್ಬೇಕು.
2: ಮತ್ತ ರೊಕ್ಕ ಬಂದಿದ್ರೆ ಇಬ್ಬರಿಗೂ ಬರ್ಬೇಕಾಗಿತ್ತಲ್ಲ.
0: ಪತ್ರಿಕೆಯವರು ಸೆಲೆಕ್ಟ್ ಮಾಡಿದ ಹೆಸರು ಬಹಳ ಬಂದಿದ್ರೆ ಲಾಟರಿ ಡ್ರಾ ಮಾಡ್ತಾರ. ಯಾರ ಹೆಸರು ಬರ್ತದೋ ಅವರೊಬ್ಬರಿಗೆ ಬಹುಮಾನ ಕಳಿಸ್ತಾರ.
2: ಹಿಂಗ ಹಂಗಾರ ಕಂಡ ರೊಕ್ಕ ಕೈಗ್ ಬರ್ಲಿಲ್ಲ ನೋಡ್ರಿ, ಎಷ್ಟೆಲ್ಲ ಲೆಕ್ಕ ಹಾಕಿದ್ವಿ. ಏನ್ ಕತಿ?
3: ನಮಸ್ಕಾರ ರೀ ಸಾಹಿತಿಗಳ.
0: ನಮಸ್ಕಾರ ರೀ ಪಾಟೀಲ್ರ, ಬರ್ರಿ ಬರ್ರಿ. ಅರೆ, ಪೋಸ್ಟ್ ಮಾಡ್ರನ್ ಯಾಕೆ ಕರ್ಕೊಂಡು ಬಂದಿರಿ?
3: ಈ ಎಮ್ಮ ತಮ್ಮದಲ್ಲ ಅಂತ ಇವ್ರು ಹೇಳಿ ಕಟ್ಟಾರ, ಅದಕ್ಕ ನನಗೂ ಗೊಂದಲ ಆಗಿಬಿಟ್ಟದ್ ನೋಡ್ರಿ.
2: ಮತ್ತ ಎಮ್ಮ ಬಂದದ್ದು ಇವ್ರಿಗೇನ?
3: ಹೌದ್ರಿ ವೈನಿ, ಅವತ್ತ ನಾವಿಬ್ರು ಮಾತಾಡಿದ್ದೇನೋ ಖರೆ, ಆದ್ರ ನಾನು ಆ ಸ್ಪರ್ಧೆಯೊಳಗ ಭಾಗವಹಿಸ್ಲೇ ಇಲ್ಲ. ಈ ರೊಕ್ಕ ಬಂದಿದ್ದು ನಮ್ ಸಾಹಿತಿಗಳಿಗೆ, ಮತ್ತ ಅದು ವೈವಾಯ್ ಪಾಟೀಲ್ ಅಂತ ಅದೇನ್ರೆ, ಅದು ವಿ ವಾಯ್ ಅಲ್ಲ, ಬೆನ್ನಿಂದ ಬರೆಯ ಮುಂದ ಅದು ಸರಿಯಾಗಿ ಮುಡಿಲ್ಲ ಅಷ್ಟೇ. ಯಾಕ್ರಿ ಪೋಸ್ಟ್ ಮಾಡ್ರಿ? ಅಲ್ರಿ ನೀವು ಕರೆ ಹೇಳ್ರಲ್ಲ ನೋಡ್ರಿ. ನೀವ್ ಹೆಂಗ ಅಂದ್ರ ನಂದೇನ್ ತಕರಾರಿ ಬಿಡಿ, ಬರ್ರಿ ಪಾಟೀಲ್ರ, ಹಂಗಾರ ಇಲ್ಲಿ ಸಹಿ ಮಾಡ್ಬಿಡಿ.
0: ನಂದ ಅನ್ಸಿತ್ತೇನ್ರಿ ಪೋಸ್ಟ್ ಮಾನ್ ಸಾಹೇಬ್ರಿಗೆ ಅಪನಿಮಿಗೆ ಆಗಬಾರ್ದಲ್ಲ ಅಂತ ನಿಮ್ ಕಡೆ ಕಳ್ಸಿದ್ದೆ ಅಷ್ಟ.
4: ಯಾಕ್ರಿ ವೈನಿ, ಅನಾಯಾಸ 1000 ರೂಪಾಯಿ ಬಂತು. ಇವತ್ತು ಸಂಜೆ ಮುಂದೆ ಪ್ಯಾಟಿ ಕಡೆಗೆ ಸಿರಿ ತಂದು ಪ್ರಯಾಣ ಕಾಣಿಸ್ತದ ಹಿಂಗದ ನೋಡ್ರಿ.
5: ಅದೃಷ್ಟ ದಾಟ ಕಿರುನಾಟಕ ಕೇಳಿದಿರಿ. ರಚನೆ ಅಮೃತೇಶ್ ಬಿ ಶಿವಸಿಂಪಿಗೆ, ನಿರ್ಮಾಣ ಮನೋಹರ್ ಕುಲಕರ್ಣಿ. ಈಗ ಪಂಡಿತ್ ಭೀಮಸೇನ್ ಜೋಶಿ ಅವರ ಧ್ವನಿಯಲ್ಲಿರುವ ಕರ್ಜಗಿ ದಾಸಪ್ಪನವರ ಕೃತಿಯನ್ನ ಕೇಳೋಣ.

ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದ ಭಕ್ತಿಗೀತೆ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ನಾಟಕ ಪುನಿಯ ಬಾಲ 2004 ಸಾಲಿನ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಬಂಗಾಳಿ ನಾಟಕದ ಕನ್ನಡ ಅನುವಾದ. ಮೂಲ ಕಥೆ ಘನಶ್ಯಾಮ್ ಚೌಧರಿ, ರೂಪಾಂತರ ಶಂಸುನ್ ನಾಹರ್, ಕನ್ನಡ ಅನುವಾದ ಡಾ ಪರಿಮಳ ಅಂಬೇಕರ್, ನಿರ್ಮಾಣ

0: ಏಕ ಇನ್ ಸ್ವಲ್ಪ ನಿಂದ್ರು.
1: ಅಭ್ಯಾಸ ಮಾಡೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಈಗ ಅವ್ವ ನೋಡಿದ್ಲು ಅಂದ್ರ ಆಯ್ತು, ಚೀರ್ ಚೀರಿ ಆಕಾಶ ತಲೆ ಮೇಲೆ ಬಿದ್ದಂಗ.

0: ಅಪ್ಪ ಅನ್ಲಿಕ್ಕೆ ಹತ್ತಿದ್ದ ಇವ್ನು ಸ್ವಲ್ಪ ದಿವಸ ಅಂತ, ನಾವ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಅಂತ. ಯಾವುದು ಸರಿ ಇಲ್ಲ ಬಿಡು.
1: ಅಲ್ಲಿ ನೋಡು ಗಂಗಾ ಹೆಂಗ್ ಕೊಚ್ಕೊಂಡು ಹರಿಲಿಕ್ಕೆ ಹತ್ತಾಳ. ಸುಧಾ ಮಾವಶಿರಂತೂ ಸ್ವಲ್ಪ ದಿವಸ ಮೊದಲೇ ಇಲ್ಲಿಂದ ಹೊಂಟೋದ್ರು. ಅವ್ರ ಮನಿ ಮಠ ಎಲ್ಲ
2: ಅಕ್ಕ ಮದ ನೆನ್ಸ್ಕೊಂಡ್ರಂತೂ ಬಹಳ ಕೆಟ್ಟ ಅನ್ಸ್ಲಿಕ್ಕೆ ಅಂದಂಗ. ಅವರೆಲ್ಲ ಎಲ್ಲಿ ಹೋದ್ರು?
1: ಅದು ನಾ ಹೆಂಗ್ ಹೇಳಿ. ಆದ್ರ ನೀ ಈಗ ಇಲ್ಲಿ ಮೊದ್ಲು ನಡಿ, ಇಲ್ಲಾಂದ್ರ ಅವ್ವ ನಿನ್ ಜೊತೆ ನನಗೂ ಕರೀತಾಳ.
2: ಅಕ್ಕ ನಡಿಯಲ್ಲ, ನನಗೂ ಸ್ವಲ್ಪ ಅಭ್ಯಾಸ ಹೇಳಿ ನಡಿ. ಹಾ ಹೊಂಟೀನಿ. ಅಕ್ಕ ನಡಿಯಲ್ಲ, ಸ್ವಲ್ಪ ಓಸ್ ನಡಿಯಲ್ಲ.
1: ಹೇಳಿನಲ್ಲ ನಾ ಬರಂಗಿಲ್ಲ ಅಂತ.
2: ಅವಾಗ ಹೇಳತ್ತೀನಿ ನೋಡು, ನೀ ಕೂತು.
1: ಏ ರತನ್ ಈಗ ಕೇಳಿಲ್ಲಿ, ಏನ್ ಹೇಳ್ತೀನಿ? ಏನದು?
3: ಏನ್ ಪುನಿಯ, ಇಲ್ಲೇನ್ ನಡ್ದದ?
1: ಅತುಲ್ ಎಲ್ಲ ಹೊಂಟಿದೆ?
3: ಹಾ ನೋಡು, ಬಹಳ ಟೈಮ್ ಆಯ್ತು, ಈಗ ನಾ ಹೋಗ್ತೇನೆ.
1: ಅತುಲ್ ಅತುಲ್ ಕೇಳಿಲ್ಲ, ನಿನ್ ನಾವನ್ಯಾಗ ನನಗೂ ಕರ್ಕೊಂಡು ನಡಿಯಲ್ಲ, ನಿನ್ ಜೊತೆ ನದ್ಯಾಗ.
3: ನೀ ನದ್ಯಾಗ ಬರ್ತಿ?
1: ಹಾ.
3: ಬ್ಯಾಡ್ ಪುನಿಯ, ಇನ್ನ ನಿನ್ ಹುಡುಗಾಟಿಕೆ ಸ್ವಭಾವ ಹೋಗಿಲ್ಲ. ಇಲ್ಲಂದ್ರ ಭಾದ್ರಪದದ ಬಿಸಿಲ ಮತ್ತ ಮಾಡ್ನ್ಯಾಗ ಇಂಥ ಮಾತು ಯಾರ ಮನಸ್ಸಿನಾಗ ಬರ್ತದೆ ಹೇಳು.
1: ನೀನಂತೂ ನನಗೆ ಇನ್ನೂ ಸಣ್ಣ ಹುಡುಗಿ ಅಂತ ತಿಳಿತಿದೆ. ಆದ್ರ ಅಲ್ಲಿ ಓಣಿ ಮಂದಿ ಅಪ್ಪ ಅವ್ವ ಎಲ್ಲಾರು ನನಗ ಬಹಳ ಕಿತಾಪತಿ ಹುಡುಗಿ ಅಂತ ತಿಳಿದಾರ. ನನ್ಗೀಗ 18ನೇ ವಯಸ್ಸು ನಡೆದವ. 3 ವರ್ಷದ ಹಿಂದೆನೆ 9ನೇ ಸಾಲಿ ಕಲ್ತು ಬಿಟ್ಟಿನಿ, ಗೊತ್ತೇನು? ಇರ್ಲಿ ಬಿಡು, ಕರ್ಕೊಂಡು ಹೋಗ್ಬಾರ್ದಂತ ಹಿಂಗೆಲ್ಲ ಅಂತಿದ್ದಿ ಹುಡುಗಿ ಅಂತ.
3: ಆಗ್ಲಿ ಮಾರೈತಿ, ಬಹಳ ದೊಡ್ಡಕ್ಕೆ ಆಗಿದೆ ಆಯ್ತಾ. ಆದ್ರ ನದಿಯೊಳಗೆ ಹೋಗಿ ಏನ್ ಮಾಡಕ್ಕೆ?
1: ಪೂರಾ ದಿನ ನಿನ್ ಜೊತೆನೆ ಇರ್ತೀನಿ, ನೀರನ್ನ ಹೆಂಗ್ ಕೊರಿಬೇಕು ಅಂತ ಕಲಿತೀನಿ.
3: ಆಯ್ತು ಬಿಡು, ಇವತ್ತ ಅಪ್ಪನ ಜೊತೆಗಿರ್ತಾನ, ಚಲೋ ಆಯ್ತು.
1: ಅಂದ್ರ
3: ಅಪ್ಪನೇ ಅಂದಾನ ಇವತ್ತ ಅವನೇ ನದಿಯಾಗ ಹೋಗ್ತಾನಂತ. ಮುಂದಕ್ ಮನುಷ್ಯ ಇನ್ ಎಷ್ಟು ವರ್ಷ ಕೆಲಸ ಮಾಡಬಹುದು. ನೀ ಜೋಡಿ ಇದ್ರ ಚಲೋನೇ ಆಯ್ತು, ನಡಿ. ಅರೆ ಏನಾಯ್ತು, ಎಲ್ಲೊಂಟಿ? ಪುನಿಯ
4: ನಾ ಬರಂಗಿಲ್ಲ.
3: ಕೇಳಿಲ್ಲ ಪುನಿಯಾ?

0: ಪುನಿಯ, ಏ ಪುನಿಯ,
1: ಈ ಸಂಜೆ ಮುಂದೆ ಹಿಂಗಾಕಿನ ಚೀರಾಡ್ಲಿಕತ್ತೀಯ? ಸಂಸಾರ ಹಾಳಾಗಿ ಹೋಗ್ತದೆ. ಏನಾಯ್ತು, ಏನಾಯ್ತು ಹೇಳ ನನಗೆ.
0: ನಿಮ್ಮ ಅಚ್ಚದಿಂದ ಈ ಹುಡುಗಿ ಹಿಂಗ್ ಕೆಟ್ಟ ಹೋಗ್ಯಾಳ. ರತನ್, ಏ ರತನ್, ಹೋಗ್ ಕೊಲೆಗ, ದೇವ್ರ ನಮಸ್ಕಾರ ಮಾಡಿ ಹೋಗ್ ಕೂತ ಕೂಡ ಹೋಗು.
1: ಆಗ ಅಲ್ಲಿ ಬಂದಾಳ ನೋಡು ಪುನಿಯ.
0: ಈಗ ನಿನ್ ಟೈಮ್ ಸಿಕ್ತೇನೋ ಆ ಬರ್ಲಿಕ್ಕೆ? ಏನ್ ಕಮಾಯಿ ಮಾಡಿ ಬಂದಿ ಒಂದಿಷ್ಟು ಹೇಳ ನೋಡೋಣ. ಆಕಳ ಕರ ಸಲುವಾಗಿ ನಾ ಇಲ್ಲಿ ಪರೇಶಾನ್ ಆಗಿನಿ, ಮತ್ತೀಗ ಬೇರೆ ಅಲ್ಲಿ ಹೋಗಿ ಕೂತಾಳ. ಹ್ಮ್, ನನ್ ಮುಂದೆ ನಿಂದ್ರ ಬೇಡ, ಹೊಂಟೋಗು.
1: ಅಲ್ಲ, ನೀ ಸ್ವಲ್ಪ ಸುಮ್ಮಿರ್ತೀಯ? ಹೋಗವ, ಹೋಗ್ ಒಳಗೆ ಹೋಗು. ರತನ್ ಕರ್ಕೊಂಡು ಅಭ್ಯಾಸ ಕೊಡು. ನಡಿ, ನಾನು ಬರ್ತೀನಿ.
2: ಒಂಬತ್ತೊಂದೊಂಬತ್ತು ಒಂಬತ್ತೆರಡು ಹದಿನೆಂಟೊಂಬತ್ಮೂರು ಇಪ್ಪತ್ತೇಳು ಒಂಬತ್ನಾಲ್ಕು ಮೂವತ್ತಾರು ಇಪ್ಪತ್ತೈದು ನಲವತ್ತೈದು ಒಂಬತ್ತಾರು
1: ಐವತ್ನಾಲ್ಕು
3: ನಾರ ಏನ್ ಮಾಡ್ಲಪ್ಪ, ನನ್ ಮನಸ್ಸು ಯಾವಾಗ್ಲೂ ಗಂಗಾ ನದಿಯಾಗೆ ಮುಳುಗಿರ್ತದ. ನಮ್ ಊರು ಎಷ್ಟು ಸಣ್ಣದಾಗ್ಯದ ನೀನ್ ನೋಡಿ. ಏನು
1: ಹೌದು ಮಗ, ಈ ಗಂಗಾ ನದಿ ನಮ್ಗೆಲ್ಲ ಪೂರಾ ರಸ್ತಾದಾಗೆ ತಂದು ಬಿಡ್ತಾಳಂತ ಕಾಣ್ತು. ಇನ್ನಾಗ ಎಷ್ಟು ಉಳಿದದ್ದು ನಮ್ ಹೊಲ? ಅದ್ರ ಜೊತೆ ಮನಿ ಮಠ ಎಲ್ಲ ಹೊಂಟೋದ್ರೆ ಆಯ್ತು ನೋಡು. ಮ್ಯಾಲಿನ ಪಟ್ಟ್ಯಾಗ ಬರೀ ಬಿದಿರು ಬೆಂಬಿನ ಗಿಡ ಅಷ್ಟೇ ಉಳ್ಕೊಂಡವ. ಅದಾದ್ಮೇಲೆ ನಮ್ಮ ಹೊಲದ ಬಾಂಧಾರ ಶುರು ಆಗ್ತದ.
3: ಅಪ್ಪ, ಇನ್ ಮುಂದ್ ಹೆಂಗ? ನಮ್ದೆಲ್ಲ ಆಸ್ತಿ ಹೋಗ್ಬಿಡ್ತು. ಈ ಗಂಗಾ ನದಾಗ ಮತ್ ನಾವು ಇಳಿಸ್ಬೇಕಾಗ್ತದಂತ ನಿನಗ?
1: ಇಲ್ಲ, ಇಲ್ಲಿಂದ ಎಲ್ಲರ ದೂರ ಹೊಂಟ್ ಹೋಗೋಣವ, ಕೂಲಿ ಮಾಡೋಣ. ಆದ್ರೆ ಈ ಸತ್ಯನಸಿ ಎದ್ರ ಕೈ ಚಸದ್ ಬೇಡವ್ವ, ಇಲ್ಲಿ ಇರೋದೇ ಬೇಡ. ಅಂದಂಗ ಮಗ ಪುನಿಯ, ನೀ ಇಷ್ಟು ಸಣ್ಣ ವಯಸ್ಸಿನಾಗ ಇಷ್ಟೆಲ್ಲ ಚಿಂತೆ ಮಾಡ್ಲಿಕತ್ತಿಯಲ್ಲ.
3: ಈಗನ ನನಗ ಬೆಳೆದ ಹುಡುಗಿ ಅಂದಿ, ಮತ್ತ ಈಗನ ಸಣ್ಣಾಕಿ ಅಂತಿ.
1: ಹೌದು, ಬೆಳೆದ ಹುಡುಗಿನೇ ಇದ್ದಿ.
3: ಹಂಗನ್ ಮತ್ತ
1: ಇರ್ಲಿ ಬಿಡವ್ವ, ನಂದೇನ್ರಿ ತಲೆ ಠಿಕ್.

0: ಚೆನ್ನಾಗಿರ್ತದೇನು ಅನ್ಲಿಕ್ಕೆ ಆಡ್ಲಿಕ್ಕೆ? ನಿಂದ್ರು, ಮ್ಯಾಲಿನೋನಿ ಹೋಗಿ ಬರ್ತೀನಿ. ಸ್ವಲ್ಪ ಕೆಲಸದ ತಲೆ ಮರೆಸ್ಕೊಳ್ಳಕ್ಕೆ ಒಂದಿಷ್ಟು ಜಾಗ ಸಿಕ್ಕರೆ ಸಾಕು. ಏ ರತನ್, ರತನ್ ಓದ್ಕೋ ಯಪ್ಪ, ಓದ್ಕೋ.
1: ಹತ್ತೊಂಬತ್ತು ಹತ್ತೆರಡಿ ಪಾತ್ ಹತ್ಮೂರು.

0: ಅರೆ, ಹಿಂಗ್ ಮಾರಿ ಅಲ್ಲಾಡ್ಸ್ಕೊತ ಯಾಕ್ ನಿಂತಿ ಮಂಗ್ಲ? ಬಾ ಬಾ ತಗೋ ತಿನ್, ಮನಿ ಕಡಿ ಹೋಗೋದದ, ನಡಿ ನಡಿ. ಎಲ್ಲಾ ಅರಿಸ್ಟ್ಗಳು ಇಲ್ಲೇ ಒಟ್ಟು ಗಿಡ, ನಡಿ ನಡಿ ಇಲ್ಲಿಂದ.
1: ಪುನಿಯ,
0: ಯಾರದು?
1: ನಾನು ಗಣೇಶ.
0: ಇಂತ ಊರಿ ಬಿಸಿಲಾಗ ಇಲ್ಲಿ
1: ನಾನೊಳಗ ನೀ ಹೊಂಟಿಯೇನ?
0: ನಿನ್ನ ಕಣ್ಣಿಗಿಣ್ಣೇನಾರ ಕುರುಡಾಗ್ಯಾವೇನ? ಕಾಣಂಗಿಲ್ಲ, ಆಕಳ ಮೇಯಿಸ್ಲಿಕ್ಕೆ ಹತ್ತೀನಿ.
1: ಈ ಹೊತ್ನಾಗ ಯಾರೇ ಆಕಳ ಮೇಯಿಸ್ತಾರೇನ? ನಾಲ್ಕು ಕಡೆ ಒಣ ಹುಲ್ಲು ಬೆಳೆದದ, ಆಕಳನ್ನ ಯಾವ್ದಾರ ಗಿಡಕ್ಕ ಕಟ್ಟಿ ಬಾ, ನಾವಿನ ಕೊಡೋಣ.
0: ನಾ ಯಾಕ ಬರ್ಲಿ?
1: ಸ್ವಲ್ಪ ಹರಟಿ ಗಿರಟಿ ಹೊಡೆಯೋಣ, ಮತ್ತಿನ್ಯಾಕ?
0: ಹೇಳಿದ್ ನಿಲ್ಲೋ, ನಾ ಬರಂಗಿಲ್ಲ.
1: ಓ, ಅತುಲ್ ಕರೆದ್ರ ಹೋಗ್ತಿಯಲ್ಲ.
0: ಮಂಗ್ಲ ಬಾ ಬಾ. ಇಷ್ಟು ಎಳದಾಟ ಯಾಕ? ತಿನ್ನು ತಿನ್ನು.
1: ಪುನಿಯ, ನೀ ಏನು ಅನ್ಲೇ ಇಲ್ಲ.
0: ಅರೆ, ನೋಡ್ಲಿಕ್ಕತ್ತಿ ಇಲ್ಲೋ. ಮಂಗ್ಲಾ,

0: ಅತ್ತು ಇನ್ನ ಜಲ್ದಿ ಜಲ್ದಿ ನಡೆಸು, ಆಕಾಶ ಹರಿದು ಬಿದ್ದು ಬಿಡೋ ಹಂಗದ.
1: ಹೌದು, ನಾ ನಡೆಸ್ಲಿಕ್ಕತ್ತೇನೆ, ಬಿರುಗಾಳಿ ಬೀಸಬಾರ್ದು ನೋಡು.
0: ಹೌದು ಹೌದು,
1: ಮಾಡ ಎಷ್ಟು ತುಂಬಿ ಬಂದಾವ ನೋಡು.
0: ಹ್ಮ್, ಅರೆ ಅದ್ಯಾರ ನಾವಪ್ಪ?
1: ದಿನುಕ್ ಹಾಕಂದು ಅಂತ ಕಾಣಿಸ್ತದ.
0: ಹೌದು ಹೌದು, ದಿನುಕ್ ಅಕ್ಕ. ಓ ದಿನುಕ್ ಅಕ್ಕ,
2: ಹೇಳು ಹೇಳು, ಕೇಳಿಸ್ತದ?
0: ಹೊಳಿ ಪ್ರವಾಹ ಇವತ್ ಹೇಗದ?
2: ಇವತ್ತ ನಮಗೆ ಇದು ಮುಳುಗಿಸ್ಬಿಡ್ತದ ಅಂತ ಅನಿಸ್ತದ. ಜೋರಾಗಿ ನಡೆಸ.
0: ಸಾವಕಾಶ ಸಾವಕಾಶ, ಹುಟ್ಟ ಆಡ್ಸೋದ್ ನಿಂದ್ರಿಸಿ ನಾವನ್ನ ಕಟ್ಟಿ ದಂಡಿಗೆ ನಡಿ. ಅತುಲ್,
1: ನೀನು ಉಳಿದು ಬಿಡಣ್ಣ, ನಾವಿನಾಗ ಮೀನನ್ ತಗೊಂಡು ನಾನು ಮಾಡಿನಾಗ ಇಟ್ಟು ಬರ್ತೀನಿ.
0: ಹಾ,
1: ನೀ ಹೋಗಣ, ಕತ್ಲಾಗದ ನೋಡ್ಕೊಂಡು ಹೋಗು, ನಾ ಈಗ ಬರ್ತೀನಿ.
0: ಹಾ ಹಾ, ನಾ ಹೋಗ್ತೀನಿ. ಅತುಲ್, ನೀ ತಡ ಮಾಡ್ಬೇಡ.
1: ಆಯ್ತಾಯ್ತು. ಕತ್ತಲು ಬಹಳ ಆಯ್ತು, ಈ ಮಳೆ ಯಾವಾಗ ನಿಂದಿರ್ತದೋ ಗೊತ್ತಿಲ್ಲ, ಎಲ್ಲೂ ಮರಿ ಮಾಡ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿ ಯಾರು ನಿಂತಂಗೆ ಕಾಣಿಸ್ತದಲ್ಲ, ಸುಮ್ಮನೆ ನಿಲ್ಲಕ್ಕೆ ಹತ್ತಾರ ಮಳೆಗ. ಯಾರಿದ್ದಿರಲ್ಲಿ, ಯಾರ್ ನಿಂತಿರಲ್ಲಿ?
3: ನಾನು.
1: ನಾನು ಅಂದ್ರ
3: ಪುನಿಯ.
1: ಪುನಿಯ, ಈ ಬಿರುಗಾಳಿ ಮಳೆಯೊಳಗ ಸಂಜೆ ಮುಂದೆ ಗಂಗಾ ನದಿ ದಂಡಿ ಮೇಲೆ ಒಬ್ಬಾಕಿನ ಏನ್ ಮಾಡ್ಲಿಕ್ಕತ್ತಿ?
3: ಬಿರುಗಾಳಿ ನೋಡ್ಲಿಕ್ಕತ್ತೀನಿ, ಮಳಿ ನೋಡ್ಲಿಕ್ಕತ್ತೀನಿ, ಮತ್ತ ಗಂಗಾ ನದಿ ನೋಡ್ಲಿಕ್ಕತ್ತೀನಿ.
1: ಇದೇನು ಹುಡುಗಾಟಿಗೆ ನಿಂದು? ಹೋಗು, ಮನೆಗೆ ಹೋಗು.
3: ಹ್ಮ್, ನೀ ಹೋಗಲ್ಲ, ನಾ ಮಳಿ ನಿಂತ ಮೇಲೆ ಹೋಗ್ತೀನಿ.
1: ಹ್ಮ್ ಹ್ಮ್, ಹೋಗ್ತಾಳ. ಬಾಬಾ, ನನ್ ಜೋಡಿ ಬಾ.
3: ನಿನ್ ಜೋಡಿ? ನಾಳೆ ಓಣಿ ಒಳಗ ಏನಾಗ್ತದ ಗೊತ್ತೇನು? ನಿನಗ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಅದೇನು? ನಿನಗ ಹೆದರಿಕೆ ಆಗ್ತದ, ನೀ ಹೋಗು, ನಾ ಆಮೇಲೆ ಬರ್ತೀನಿ.
1: ಹೇಳಿದ್ರೆ ಕೇಳೋದೇ ಇಲ್ಲ, ಮನ್ಸೇ ಬಂದಂಗ್ ಮಾಡು, ನಾ ಹೋಗ್ತೀನಿ.
3: ಏ ಅತುಲ್.
1: ಹಾ,
3: ಇಲ್ಲ, ಏನೂ ಇಲ್ಲ, ನೀ ಹೋಗು.
1: ಏನಾಯ್ತು, ಏನಂತ ಹೇಳ್ತೀಯಲ್ಲೋ.
3: ಇರ್ಲಿ ಬಿಡು, ನೀ ಹೋಗು, ಸುಮ್ನೆ ನಿನಗ ತಡ ಆಗ್ತದ. ಏ ಅತುಲ್, ನೀ ಹೋಗು.
1: ಎಂತ ಹುಚ್ಚುಡಿಗೆ ನೀನು!
3: ಹುಚ್ಚಿ ಇರ್ಲಿಲ್ಲ ಅಂದ್ರ ಯಾರು ನಿನ್ ಸಲುವಾಗಿ ಹಿಂಗ್ ನಿಂತು ತೋರಿಸ್ಕೋತಿದ್ಲೇನು? ಹಾ,
4: ನಡೀತೀನಿ ಅತುಲ್, ನೀ ಹೇಳಿಕತ್ತಿ ಅಂದ್ಮೇಲೆ ಮನೆ ಕಡೆ ಹೋದ್ರಾಯ್ತು.

0: ಏನ ನಾಲ್ಕೇ ಸಾರಿ ಮುಳುಗಿ ಹೊಂಟು ಬಿಟ್ಟಲ್ಲ?
1: ಹೌದ ಅಕ್ಕ, ಮನ್ಯಾಗ ಬಾಳ ಕೆಲ್ಸ ಬಿದ್ದದ.
0: ಒಂದ್ ಮಾತ್ ಹೇಳಿ ನಿನಗ.
1: ಏನ್?
0: ನಿನ್ನ ಪುಣ್ಯ ಈಗ ಬಾಳ ದೊಡ್ಡಕ್ಕೆ ಆಗ್ಬಿಟ್ಟಾಳ್ ಬಿಡು. ಎಲ್ಲಾರ ನೋಡಿ ಆಕೆ

0: ಸ್ನಾನ ಮಾಡಿಬಿಡ್ರಿ. ಬಾಳ ದೊಡ್ಡಾಕಿ ಕಾಣಿಸ್ತಾಳ. ಹಿಂಗ ಲಂಗ ಲಗಾಮ್ ಇಲ್ದೆ ಓಡಾಡಿದ್ರ ಯಾರಲ್ಲ ಕದಿಮರ ಕೈಯಾಗ ಸಿಕ್ಬಿಡೋದ ಖರೆ. ಯಾಕ ನಾನ ಸರಿಯಾದ ಇಲ್ಲ?
1: ನಮ್ ಈ ವಯಸ್ಸಿನ್ಯಾಗ ನಾವ್ ಹಿಂಗ ಹಾಟ್ ಮ್ಯಾಲ ಅವ್ರಿಗೆ ಇವ್ರಿಗೆ ಯಾರ್ಯಾರಿಗೋ ಒದರ್ಕೋತ ಓಡಾಡ್ತಿದ್ದಿಲ್ಲ ಯವ್ವ. ಬುದ್ಧಿಗೆ ಎರಡು ಹುಡುಗಿ.
2: ಅಕ್ಕ ನಾ ಹೋಗ್ಲಿ, ತಡ ಆಗ್ಲಿಕ್ಕತ್ತದ, ಬಹಳ ಕೆಲ್ಸ ಬಿದ್ದದ ಮನ್ಯಾಗ.
1: ಹೋಗ ಯವ್ವ, ಬಹಳ ಕೆಟ್ಟ ಮಾತಾಡ್ಬಿಟ್ಟೆ, ತಪ್ಪು ತಿಳಿಬೇಡ.
2: ತಪ್ಪ ಯಾಕೆ ತಿಳಿಯವ್ವ, ಇನ್ನೆಷ್ಟು ದಿನ ಅಂತ ಇಲ್ಲಿರೋದು ಹೇಳು.
0: ಯಾಕ ನೀವು ಊರು ಬಿಟ್ಟು ಹೊಂಟ್ರೇನ ಮತ್ತ?
2: ಇನ್ನೇನ್ ಆಸೆ ಉಳಿದು ಹೇಳುವ. ಹೊಲ ಹೊಂಟೋಯ್ತು, ತೋಟ ಹೋಯ್ತು, ಬೆತ್ತದ ಪಟ್ಟಿನೂ ಹೊಂಟೋಯ್ತು, ಮನಿ ಮಠನು, ಇನ್ನು ಎಷ್ಟು ದಿನ ಅಂತ ಇಲ್ಲಿರೋದದ. ಅದಕ್ಕಿಂತ ಮೊದ್ಲ ಎಲ್ಲರ ಈ ಪುಣ್ಯದೊಂದು.
1: ಹೌದು, ಅದನ್ನ ನಾನು ಹೇಳೋದು ಯವ್ವ.
2: ಕೊಟ್ಟಿನ ಶಿವ ನಮ್ದು ಅಂದ್ಕೊಂಡಂಗ ಎಲ್ಲ ಆಗ್ಬೇಕಲ್ಲ ನೋಡೋನು ಏನಾಗ.

0: ಏನ ಕೇಳಿಸಿರ್ಕತ್ತದಿಲ್ಲ ಮಕ್ಕಳು ಬಿಟ್ಟೆನ?
1: ಇಲ್ಲ ನಿದ್ದಿನ ಬರವಾಲ್ದು.
0: ಅಲ್ಲ ಆ ಹಲ್ದಾರ್ ಶಿವು ಯತೀನ್ ಬಾರಿ ಅವ್ರು ಎಲ್ಲ ಇವತ್ತು ಹೊಂಟೋದ್ರಪ್ಪ ಎಲ್ಲೋ ರೈಲ್ ಹಳ್ಕಡಿ.
1: ಇನ್ನೊಬ್ಬರ ಮಾತು ಈಗೇನ್ ಕೇಳಿ, ಒಂದಿನ ನಮಗೂ ಹೋಗೋದು ಅದ. ಅಲ್ರಿ
0: ಏನು
1: ಪುನಿಯಾನ್ ಕಡೆ ಒಂದ್ಸಲಾರ ನೋಡಿರ?
0: ಯಾಕೆ ಏನಾಯ್ತು ಪುನಿಯಾಕ?
1: ಯಾಕೆ ಮಗಳು ಮದುವೆ ವಯಸ್ಸಿಗೆ ಬಂದಿಲ್ಲೇನು?
0: ಹಾಂ ಹೌದು ಬಂದಾಳ ಖರೆ, ಆದ್ರೆ ಮೊದಲು ತಲೆ ಮೇಲೆ ಒಂದು ಛತ್ತಾದ್ರೂ ಬಂದೋಬಸ್ತ್ ಮಾಡ್ಕೋತೀನಿ.
1: ಯಾಕೆ ಆ ಮಹಾದೇವ್ ಒಂದು ಹಾ ಬಿದ್ದು ಕೊಂಪಿದ ಏನಾಯ್ತು?
0: ಮಹಾದೇವೆಲ್ಲ ತಯಾರ ಹಣ, ಆದ್ರೆ ಎಲ್ಲರಕ್ಕೂ ಒಮ್ಗಿಲಿ ಕೊಡು ಅಂತ ಹೇಳ್ತಾನೆ.
1: ಹೋದ್ರೆ ಹೋಯ್ತು ಬಿಡು, ಮತ್ತೆಲ್ಲರ ಸೈ ಆಮೇಲೆ ನೋಡೋಣ.
0: ಯಾರು ನನ್ನ ಕಡೆ ಆಳಾಗಿ ದುಡಿದ್ರು ಅವ್ರ ಆಳಾಗಿ ನಾನು ದುಡಿಯೋ ಪರಿಸ್ಥಿತಿ ಬಂದದೀಗ. ಇಲ್ಲ ಇದು ನನ್ನಿಂದ ಆಗಂಗಿಲ್ಲ, ಈ ಊರಾಗ ನನಗೆ ಇನ್ನು ಇರ್ಲಿಕ್ಕೆ ಆಗಂಗಿಲ್ಲ.
1: ನೋಡ್ರಿ ಅದಕ್ಕಿಂತ ಮೊದಲು ಪುನಿಯಾದೊಂದು ಮದುವೆ ಮಾಡಿಬಿಡ್ರಿ.
0: ಯಾರು ಯಾರಿದ್ದಾರಲ್ಲಿ?
2: ನಾನು.
1: ಇನ್ನೂ ಮಲ್ಕೊಂಡಿಲ್ಲ?
2: ಇಷ್ಟು ಮಾತಾಡಿದ್ರ ಯಾರಿಗನ ನಿದ್ದೆ ಬರ್ತದೇನೋ?
0: ಹೌದು ಹೌದು ನೀ ಅನ್ನೋದು ಖರೆ ಅದ, ನೀ ಮಲ್ಕೊರಮ್ಮ ನಾವ ಸುಮ್ಮನಾಗ್ತೀವಿ, ರಾತ್ರಿ ಭಾಳಾಗದ.

0: ನಿಂದ್ರು
1: ಏನಕ್ಕ
0: ಮುಂಜಾನೆ ಇಲ್ಲಿ ಬಂದು ಕಿತ್ ಕಿತ್ ಕಿತ್ ಆಟ ಆಡಕತ್ತಿ. ಹೋಗು ಮನಿ ಕಡೆ ಹೋಗಿ ಓದ್ಕೊಂತ ಕೂಡು.
1: ಅಕ್ಕ ನೀ ಹೆಂಗೂ ಬಂದಿದ್ದಿ ಆಟಾಡಂಬ.
0: ಏ ನಾನು ಸಣ್ಣ ಹುಡುಗಿ, ಏನು ನಿನ್ ಜೋಡಿ ಆಡ್ಲಿಕ್ಕೆ?
1: ಹಾ ನನಗೆಲ್ಲ ಗೊತ್ತು, ನೀ ಅತ್ತಿ ಮನಿಗೆ ಹೋಗಾಕಿದ್ದಿ. ಅಕ್ಕ ನನಗೂ ಕರ್ಕೊಂಡು ಹೋಗ್ತಿಲ್ಲ?
0: ಏ ಇದೆಲ್ಲ ಏನ್ ಮಾತಾಡ್ಲಿಕ್ಕತ್ತಿ ನೀನು?
1: ನಾ ಕೇಳಿನಿ, ನನಗೆಲ್ಲ ಗೊತ್ತದ, ನೀ ಹೇಳ ನನ್ ಕರ್ಕೊಂಡು ಹೋಗ್ತಿಲ್ಲ.
0: ಛೀ ನಡಿಯ ಕಡಿ, ನಾ ಇಲ್ಲಿಂದ ಎಲ್ಲೂ ಹೋಗಂಗಿಲ್ಲ.
1: ಅಕ್ಕ ನಿನಗ ಏನು ಗುರ್ತಿಲ್ಲ ಬಿಡು, ಅವ್ವ ಅಪ್ಪ ಅನ್ನಿಗತ್ತಿದ್ರು ನಾವಿಲ್ಲಿಂದ ಈ ಊರು ಬಿಟ್ಟು ಹೊಂಟೀವಂತ.
0: ನಾ ಎಲ್ಲೂ ಹೋಗಂಗಿಲ್ಲ.
1: ಅದೇಂಗಾತದ, ನಾವೆಲ್ಲರೂ ಹೊಂಟೀವಲ್ಲ.
0: ಆದ್ರೆ ನಾ ಮಾತ್ರ ಬರಂಗಿಲ್ಲ, ಈ ಗಂಗಾನ್ ಬಿಟ್ಟು ನಾ ಎಲ್ಲೂ ಬರಂಗಿಲ್ಲ.
1: ಹೌದವ್ವ, ಅಪ್ಪ ಅಂತಿದ್ರು ನೀ ಹುಚ್ಚಿದ್ದಿ ಅಂತ, ಅದು ಖರೇನೇ ಅದ ನೋಡು.
0: ಏನಂದಿ? ಈ ತುಂಟ್ತನ ಬಿಡು, ಮನಿ ಕಡೆ ಹೋಗು, ಇಲ್ಲಂದ್ರ ಈ ಹೆಂಡತಿ ತಗೊಂಡು ಒಗಿತೀನಿ ನೋಡು.
1: ಹೋಗ್ತೀನಕ್ಕ, ಹೊಂಟೀನಿ. ಚೂ ಕಿತ್ತಡ ಕಿತ್ ಕಿತ್ ಕಿತ್ ಕಿತ್ತಡ ಕಿಚ್ಚೂ.
2: ಬೈ ಬೈ.

ಅರೆ, ಇದು ಅತುಲ್ ಹಾಡಕ್ಕೆ ಕಟ್ಟಿದಂಗದ. ಹೋಗಿ ನೋಡ್ತೀನಿ, ನಡೆಸಿ ನೋಡ್ತೀನಿ. ನೀರಾಗ ಹರಿದ್

0: ಬಿಡ್ಲಿಕ್ಕೆ ಬರ್ತದ ಇಲ್ಲ? ಮೊದಲು ಹಗ್ಗ ಬಿಚ್ತೀನಿ, ಮತ್ತೆ ಈ ಹುಟ್ಟನ್ನ ಹಿಂಗ್ ಮಾಡಿ ನೀರಾಗ ಚಪ್ ಚಪ್ ಮಾಡಿ. ಅರೆ, ಇದಂತೂ ನಡಿಲಿಕ್ಕೆ ಹತ್ತು. ಅರೆ ಯಪ್ಪ, ಇದಂತೂ ಭಾಳ ದೂರ ಬಂದ್ಬಿಡ್ತು. ಈ ನೀರಿನ ಅಲೆಗಳ ಹೊಡೆತ ಇವನ್ ಹೆಂಗ್ ತಡಿಲಿ? ಅರೆ ಅರೆ, ಇದರ ತಿರಲಿಕ್ಕೆ ಹತ್ತು, ಈಗೇನ್ ಮಾಡ್ಲಿ?
1: ಅರೆ ಅರೆ ಅರೆ, ಯಾರು ಹಡಗ ಬಿಚ್ಚಿದ್ರು ಇಷ್ಟು ಧೈರ್ಯನ?
0: ಅರೆ ಸತ್ನೇವ, ಇವನಂತೂ ಅತುಲ್ ಹಾನ, ಈಗೇನ್ ಮಾಡ್ಲಿ?
2: ಅತುಲ್ ಅತುಲ್!
1: ಓ, ಇಕ್ಕಿ ಪುನಿಯಾ ಇದ್ದಾಳ. ಪುನಿಯಾ, ಬರೀ ದಡಿ ಹಿಡ್ಕೊಂಡಿರು, ಇಲ್ಲಾಂದ್ರ ನಾವು ಪೂರ ಉಲ್ಟಾ ಆಗಿಬಿಡ್ತದ. ಜೋರಾಗಿ ಹಿಡ್ಕೊಂಡಿರು, ನಾನ್ ಬರ್ಲಿಕ್ಕತ್ತೀನಿ.
2: ಅತುಲ್ ಜಲ್ದಿ ಬಾ, ಇದು ನನ್ನಿಂದ ಹಿಡ್ಲಿಕ್ಕೆ ಆಗವಲ್ತು.
1: ಅಲ್ಲೇ ನಿಂದ್ರು. ಓ, ಇಲ್ಲಿ ನಿಂದ್ರು. ಓ, ಓ ಮಾರೈತಿ, ನಿನ್ ಕೈ ಕೊಡು.
0: ತಗೋ ಬಾ ಮೇಲ. ಸಿಟ್ಟಿಗೆದ್ದೇನತುಲ್?
1: ನೀನು ಸಾಯ್ತಿದ್ದಿ, ಮತ್ ನನ್ನ ಹಡ್ಗಾನು ಗಂಗಾದೊಳಗೆ ಮುಳುಗ್ಬಿಡ್ತಿತ್ತು.
0: ನಾನೇನ್ ಮಾಡ್ಲಿ? ನಾನ್ ನಿನಗ ಎಷ್ಟು ಸರಿ ಹೇಳಿನಿ, ನಾವಿನ್ನಾಗ ನನ್ನ ಕರ್ಕೊಂಡು ಹೋಗು ಅಂತ, ಬಲಿ ಬೀಸಿ ಮೀನಾ ಹಿಡಿಯೋದ್ ಕಲ್ಸು ಅಂತ, ನಾ ನದಿ ಹತ್ರನೇ ದಿನಪೂರ್ತಿ ಕಳಿತೀನಿ ಅಂತ. ಒಂದರ ನನ್ನ ಮಾತು ಕೇಳಿ ಏನು?
1: ಹ್ಮ್, ನಡಿ, ತಲೆ ಕೆಟ್ಟಂಗ್ ಕಾಣಿಸ್ತದ.
0: ಇಲ್ಲ ಅತುಲ್, ನಾ ಖರೆ ಹೇಳ್ತೀನಿ, ಈ ಗಂಗಾ ಚಲಿ ಎಲ್ಲ ನಂದಾಗ್ಬೇಕು ಅನ್ನಿಸ್ತದ. ನನ್ ಒಳಗ ಎಷ್ಟೋ ಅಲೆಗಳು ಹರಿತಾವ, ನೀರಿನ ಬಂಡಿನೇ ಎದ್ದಂಗ ಆಗ್ತದ. ಏನೆಲ್ಲ ಆಗ್ತದ ಅದನ್ ಹೆಂಗ್ ಹೇಳಿ? ಅತುಲ್, ನಂಗೂನು ನಿನ್ ಜೋಡಿ ಕರ್ಕೊಂಡ್ ಬಿಡಲ್ಲ.
1: ಬಾ, ದಂಡಿ ಬಂತು, ಕೆಳಗಿಳಿ. ಮತ್ತೆಂದರೆ ಇಂಥ ಕೆಲಸ ಮಾಡಿದಂದ್ರ
0: ಇಳಿತೀನಿ, ಇಳಿತೀನಿ. ನೀ ಹಿಂಗ್ ಮಾಡ್ಬೇಡ, ಇನ್ನು ಸ್ವಲ್ಪೇ ದಿವಸ.
1: ಸ್ವಲ್ಪೇ ದಿವಸ? ಸ್ವಲ್ಪ ದಿವಸ ಆದ್ಮೇಲೆ ಏನು?
0: ನಮಗ ಈ ಹಳ್ಳಿ ಬಿಟ್ಟು ಹೋಗೋ ಪಾಳಿ ಬರ್ತದ.
1: ಯಾಕ?
0: ಖರೆ ಅಂದ್ರ ಒಂದ್ ಮಾತು ಹೇಳಿ, ನನಗ ಈ ಹಳ್ಳಿ, ಈ ಗಂಗಾ ಮತ್ ಅತುಲ್, ನಿನಗ್ ಬಿಟ್ಟು ಎಲ್ಲೂ ಇರ್ಲಿಕ್ಕೆ ಆಗೋದಿಲ್ಲ.
1: ನೀ ತೀರಾ ಹುಚ್ಚಿದ್ದೆ ಬಿಡು. ಸರಿ ಇಳಿ, ನಾವಿನಂದು ನಾನು ಹಡಗ ತಗೊಂಡು ಹೋಗ್ತೀನಿ, ಇಳಿ.
0: ಇಳಿಯಂಗಿಲ್ಲ, ನಾನು ಬರ್ತೀನಿ.
1: ಏನು ಹುಚ್ಚಾಟ ಶುರು ಮಾಡಿಬಿಟ್ಟಿ? ಸರಿ ನೀನೇ ಹೋಗು, ನಾ ಹೊಂಟೆ ನನ್ನ ಮನೆ ಕಡೆ.
0: ಯಾಕ ನನ್ನನ್ನು ಕರ್ಕೊಂಡು ಹೋಗಂಗಿಲ್ಲೇನು? ಸರಿ ಹಂಗಾರ ನಾನೇ ಇಳಿತೀನಿ, ಹೋಗು. ನೀ ಹೋಗು, ನೀ ಹೊಂಟು ಹೋಗು.
1: ನಾ ವಾಪಸ್ ಬರ್ತೀನಿ, ನಾ ವಾಪಸ್ ಬರ್ತೀನಿ ಪುನಿಯಾ, ನೀ ಹಿಂಗೆ ನಿರಾಶೆ ಆಗ್ಬೇಡ.
3: ಅವ ಹೊಂಟೆ ಹೋದ.
0: ಯಾರು, ಗಣೇಶನು?
3: ಹಾ ಹೌದು, ನಾನು ಗಣೇಶ. ನೀನ್ ಅತುಲ ಹೊಂಟೆ ಹೋದ. ನಿನ್ನಂಥ ಹುಡುಗಿಗೂ ಆ ಅತುಲ ಏನೂ ಲಕ್ಷ್ಯ ಮಾಡಂಗೆ ಇಲ್ಲ. ಛೇಛೆ, ಎಂಥ ಬುದ್ಧಿ ಅವಂದು.
0: ಯಾಕ ನಿನಗೆ ಬಹಳ ದುಃಖ ಆದಂಗೆ ಕಾಣಿಸ್ತದ?
3: ಆಗದೆ ನೋಡು, ಅವ ನಿಂಗ ಲಕ್ಷ್ಯ ಮಾಡಂಗೆ ಇಲ್ಲ, ಆದ್ರ ನೀ ಮಾತ್ರ ಅವನ ಹಿಂದ ಹಿಂದೆ ಹತ್ತಿ. ಮತ್ತ ನಾ ನೋಡಿದ್ರ ನಿಂಗ ಇಷ್ಟು ಪ್ರೀತಿ. ನಡಿ, ನಾವಿಬ್ರು ನಾವು ತಗೊಂಡು ಹೋಗೋಣ. ನಡಿ
0: ಗಣೇಶ, ಈ ನಿನ್ನ ನಾಚಿಗೇಡಿ ಸ್ವಭಾವ ಬಿಡಂಗೆ ಇಲ್ಲ ನೋಡ್ ನಿನ್ನ.
3: ಆದ್ರ ನೀ ಹೇಳು, ನೀ ನನ್ನ ಜೊತೆ ಹಿಂಗೆ ಯಾಕೆ ಮಾಡ್ತಿ? ಮತ್ತ
0: ನಿಂಗೇನು ತಿಳಿಯೋ ಹಂಗಿಲ್ಲ ಬಿಡು ಗಣೇಶ, ನಡಿ ನನಗೆ ಹೋಗೋದದ.
3: ತಿಳಿಯದ್ ಬೇಕೂ ಆಗಿಲ್ಲ ಪುನಿಯಾ, ಇಲ್ಲಿ ಕೇಳು. ನೀ ಸಂಜೆ ಮಾಡಿ ಇಲ್ಲಿಗೆ ಬಾ, ನಾವನೇಗಿರ್ತೀನಿ. ಬರಬೇಕು ಪುನಿಯಾ, ಮತ್ತ ಎಷ್ಟೋ ಮಾತಾಡೋದದ.
0: ಬರ್ತೀನಿ ಗಣೇಶ, ಸಂಜೆ ಮುಂದೆ ಬರ್ತೀನಿ, ಆದ್ರ ನಿನ್ ಸಲುವಾಗಲ್ಲ. ಆಕಾಶದಾಗ ಮಾಡ ಗುಂಪು ಕಟ್ಟವ, ಅಪ್ಪ ನಾಲ್ಕು ಕಡೆ ಎಷ್ಟು ಕತ್ಲಿ ಮುತ್ತದ. ಗಂಗಾ ನೀರು ಮ್ಯಾಲೆ ಏರ್ಲಿಕ್ಕತ್ತದ. ಇನ್ನು ತಡ ಮಾಡೋದು ಚಲೋ ಅಲ್ಲ, ಹೊರಡ್ತೀನಿ. ಅತುಲ್ ಇನ್ನ ಯಾಕೆ ಬರಲಿಲ್ಲ? ಬಿರುಗಾಳಿ ಏಳೋದ್ರಾಗದ, ಮಿಂಚ್ಲಿಕ್ಕತ್ತದ. ಇಲ್ಲಿ ತನಕ ಹಡಗ್ ತಗೊಂಡು ಗಂಗಾ ನದಿ ನಡುವ, ಆದ್ರ ಏನ್ ಮಾಡ್ಲಿ? ಅತುಲ್ ನನ್ ಒಬ್ನೇ ಬಿಟ್ಟು ಹೆಂಗ್ ಹೋಗ್ಲಿ? ಅಲ್ಲಿ ಯಾರು ಹಡಗನ್ ಕಟ್ಲಿಕ್ಕತ್ತಾರ? ಹಾ, ಅವ ಅತುಲ್ಲೇ ಇರ್ಬೋದು. ಹೌದು, ಅವ ಅತುಲ್ಲೇ ಇದ್ದಾನ.
2: ಅತುಲ್! ಏ ಅತುಲ್!
1: ಏ, ನೀ ಮತ್ತಿವತ್ತಿಲ್ಲಿ?
0: ಹೌದು ನಾನೇ.
1: ಯಾಕ ನಿನ್ನ ಗುಡುಗು ಗಾಳಿ ಮಿಂಚು ಮತ್ತು ಮರ್ಯಾದೆ ದಿನ ಅಂಜಿಕೆ ಇಲ್ಲೇನ?
0: ಇಲ್ಲ ಅಂಜಿಕೆ ಇಲ್ಲ. ನೀ ಗಂಗಾ ನದಿ ಒಳಗಿಂದ ತಿರುಗಿ ಬರ್ಲಿಲ್ಲಲ್ಲ.
1: ಹೋಗು ಮನೆಗೆ ಹೋಗು ಪುನಿಯಾ, ಭಾಳ ತೆಸ್ಕೋಬೇಡ, ಹೋಗು.
0: ನೀರ್ನಾಗ ನೆನೆಸ್ಕೋದಂದ್ರ ನನಗೆ ಭಾಳ ಸೇರ್ತದ. ಮೀನು ಸಿಕ್ಲಿಲ್ಲೇನು?
1: ಅಲ್ಲಿಟ್ಟೀನಿ, ಈ ಬಿರುಗಾಳಿ ನಿಂತಂದ್ರ ಬಂದು ತಗೊಂಡು ಹೋಗ್ತೀನಿ.
0: ನಡಿ, ಆ ಗಿಡದ ಬುಡಕ್ಕ ನಿಂದ್ರಣ್ಣು ಎಷ್ಟು ಮಿಂಚು.

0: ಯಾಕ ಬಾಲ?
1: ಕೈ ಬಿಡು ಪುನಿಯ, ರಸ್ತೆದ ಮ್ಯಾಲ ಮಂದಿ ಅಡ್ಡಾಡ್ಲಿಕ್ಕೆ ಹತ್ತಾರ. ಈ ಗಂಗಾದಿಂದ ಮಂದಿ ವಾಪಸ್ ಬರ್ತಾರ. ಯಾರಾದರೂ ನೋಡಿದ್ರೆ ಊರಾಗೆಲ್ಲ ಮಾತು ಹರಡಿಬಿಡ್ತದೆ. ಮೊದಲೇ ಇಷ್ಟು ಸುದ್ದಿ ಆಗ್ಯದಲ್ಲ, ನೋಡಿದಿಲ್ಲೋ?
0: ಸುದ್ದಿ ಆಗ್ಲಿ ಬಿಡು, ನಾ ಅದಕ್ಕೆ ಹೆದರೋದಿಲ್ಲ ಅತುಲ್. ಯಾಕ ನೀ ಹೆದರ್ತೀಯೇನು
1: ಪುನಿ? ಇದು ಹೆದರೋ ವಿಷಯ ಅಲ್ಲ ಬಿಡು, ಆದ್ರೆ ಮಂದಿ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರ.
0: ಆಡಿದ್ರೆ ಆಡ್ಲಿ ಬಿಡು, ಅದನ್ನ ವಿಚಾರ ಮಾಡಿ ನಾ ನಿನ್ನ ಬಿಡುದು?
1: ಬಿಡು ಪುನಿಯ, ಬಿಡು, ನನ್ ಬಿಡು, ನಿನ್ ಮನೆಗೆ ಹೋಗು.
0: ನಿನಗೇನು ಅರ್ಥ ಆಗಂಗೇ ಇಲ್ಲ ಅತುಲ್.
1: ಈಗ ಮನೆಗೆ ಹೋಗು ಪುನಿಯ, ಸ್ವಲ್ಪ ಹೋಶ್ನಾಗ ಬಾ, ಹುಚ್ಚುತನ ಮಾಡಬೇಡ. ಇನ್ನ ಮಾತ್ ನಾಳೆ ಆಡ್ಬೋದು, ಹೋಗು ಮನೆಗೆ ಹೋಗು.
0: ಅತುಲ್ ಹೊಂಟ್ ಹೋದ. ನನ್ನ ಮನಸ್ಸು, ನನ್ನ ಹೆಂಡ್ತನ, ಅಂದ್ರ ಬರೀ ನಾನೇ ಅತುಲ್? ನನ್ನ ಅತುಲ್ ನನ್ನ ಪ್ರೀತಿಸೋದಿಲ್ಲೇನು? ಇದು ಹೆಂಗಾಗ್ಲಿಕ್ಕೆ ಸಾಧ್ಯ? ಆದ್ರ ಅವ ಹಿಂಗ ಹೊಂಟ್ ಹೋದ. ಚೀಚಿ, ಈ ಮುಖ ಅತುಲ್ಗ ಹೆಂಗ್ ತೋರಿಸ್ಲಿ? ನೀ ಹಿಂಗ್ಯಾಕೆ ಮಾಡಿದೆ ಅತುಲ್? ನಾನು ನಿನ್ನ ನನ್ನ ಕೈಯಾರ ಬಂಧಿಸಿದ್ದೆ, ನನ್ನ ಕೈಯಾರ ಬಂಧಿಸಿದ್ದೆ.
1: ಯಾರಲ್ಲಿ?
0: ನಾನು ಪುನಿಯ ಬಾಲ.
1: ಪುನಿಯ ಇಲ್ಲಿ ಇಷ್ಟೊತ್ತಿನಾಗ? ಹಾ, ಅತುಲನ್ ಸಲುವಾಗೇನು
0: ಇವನಿಗೆ ಏನ್ ಹೇಳಿ? ಹಾ ಅಂದಂಗ ಗಣೇಶ, ನೀ ಬರ್ಲಿಕ್ಕೆ ಯಾಕೆ ಹೇಳಿದ್ದಿ?
1: ಅಂದ್ರ ನೀ ಅದ್ರ ಸಲುವಾಗಿ ಬಂದಿ? ಖರೆ ಹೇಳು ಪುನಿಯ, ಈ ಮಳಿ ಬಿರುಗಾಳಿ ಒಳಗ ನೀ ನನ್ನ ಸಲುವಾಗಿ ಬಂದಿದಿ?
0: ಮುಂಜಾನೆ ಅಂತಿದ್ದೆಲ್ಲ ಭಾಳ ಮಾತಾಡೋದದ ಅಂತ. ಏನ್ ಹೇಳೋದದ ಹೇಳು.
1: ಹಾ ಹೌದು, ಮಾತದ ನಡಿ, ನಾವನ್ನೇ ಹೋಗೋಣ, ಆ ಛತ್ರಿ ಒಳಗ ಕೂಡೋಣ ಬಾ. ಹಾ ನಾ ಹಡಗನಾಗ ಹತ್ತೀನಿ, ನೀನು ಸಾವಕಾಶ ಬಾ. ಹಾ ಹಾ ಬಾ, ನನ್ನ ಕೈ ಹಿಡಿ ಬಾ.
0: ಗಣೇಶ, ಹಡಗ ಎಷ್ಟು ಹೊಯ್ದಾಡ್ಲಿಕ್ಕೆ ಹತ್ತದಲ್ಲ?
1: ಹೊಯ್ದಾಡ್ಲಿ ಬಿಡು, ನಾವಿಬ್ರು ಹೊಯ್ದಾಡೋಣ. ಪುನಿಯ, ನನ್ನ ಮನಸ್ಸಿನಾಗ ಏನಾಗ್ಲಿಕ್ಕತ್ತದ ಗೊತ್ತೇನು? ಪುನಿಯ ಇಲ್ಲಿ ನೋಡು, ಇದೇನು ಇಷ್ಟು ನಡಗ್ಲಿಕ್ಕತ್ತಿ ನೀನು?
0: ನನಗ ಥಂಡಿ ಆಗ್ಲಿಕ್ಕತ್ತದ ಗಣೇಶ.
1: ಓ ನೀಯರೆ ಪೂರಾ ತೊಯ್ದು ಬಿಟ್ಟಿ, ಬಾ ಬಾ ಬಾ, ನನ್ನನ್ನು ಅಪ್ಕೋ, ನನ್ನ ಕೈ ಹಿಡಿ ಪುನಿಯ ಪುನಿಯ.
0: ಓ ಗಣೇಶ, ಏನು ಹೇಳಬೇಕಂದಿದ್ದಿ ಹೇಳು.
1: ಅದು ಅದು ನಾನು ನಿನ್ನನ್ನು ಬಯಸ್ತೀನಿ, ಪೂರ್ತಿ ಜೀವನ ನಾನು ನಿನ್ನನ್ನು ಹಿಂಗ ಪ್ರೀತಿಸ್ತೀನಿ. ನೀ ನನ್ನವಳಾಗ್ತೀಯ ಪುನಿಯ?
0: ನೀ ನನ್ನ ಬಿಟ್ಟು ಎಲ್ಲಿ ಹೋಗೋಂಗಿಲ್ಲಲ್ಲ.
1: ಇಲ್ಲ ಪುನಿಯ ಇಲ್ಲ, ನಿನ್ನ ಕರ್ಕೊಂಡು ಓಡಿ ಹೋಗ್ತೀನಿ. ಎಲ್ಲರೇ ಆಗಲಿ, ಹಡಗ ಮುಳುಗಿಸ್ಬಿಡ್ತೀನಿ, ಅದಾದ್ಮೇಲೆ ನಿನ್ನನ್ನು ನನ್ನ ಹೆಂಡತಿ ಮಾಡಿಕೊಂಡು ವಾಪಸ್ ಬರ್ತೀನಿ. ಸ್ವಲ್ಪ ದಿನ ಆದ್ಮೇಲೆ
0: ಗಣೇಶ, ನಿನಗೆ ಕೇಳಿಸ್ಲಿಕ್ಕೆ ಹತ್ತದಲ್ಲ. ಓ ಗಣೇಶ್ ಬಿಡು ನನ್ನ ಕೈನ ಬಿಡು.
1: ಇದೇನು ಪುನಿಯ ನಿಂದ್ರು? ಪುನಿಯ ಕೇಳಿಲ್ಲಿ
2: ಪುನಿಯ.
0: ಅರೆ ಇದು ಅತುಲ್ ಧ್ವನಿ ಅದ, ನನ್ ಕರೀಲಿಕ್ಕತ್ತೇನ. ಈಗ ಅತುಲ್ನ ಎದುರಿಗೆ ಹೆಂಗ್ ಹೋಗ್ಲಿ? ಚಿಚಿ ಏನ್ ಹೇಳಿ ಈಗ?
1: ಇಲ್ಲಿದ್ದಾಳ ಪುನಿಯ, ಬಾ ಜಲ್ದಿ ಬಾ. ನಿನ್ನ ಹುಡುಕೋತ ಹುಡುಕೋತ ನಾನು.
0: ನೀ ನನ್ನ ಯಾಕೆ ಹುಡುಕ್ಲಿಕ್ಕತ್ತಿದ್ದಿ?
1: ಯಾಕ ನಿಂಗ್ ತಿಳಿಯಂಗಿಲ್ಲೇನ?
0: ಚಿಚಿ ಇದೇನ್ ಮಾಡ್ಬಿಟ್ಟೆ ನಾನು, ಅತುಲ್ ನನ್ನ.
1: ಇದೇನು ಹಿಂಗ್ಯಾಕೆ ಜೋರಾಗಿ ಓಡ್ಲಿಕ್ಕತ್ತಿ? ಪುನಿಯ ಸಾವಕಾಶ ನಡಿ, ಸಾವಕಾಶ ನಡಿ ಪುನಿಯ.
0: ಇದೇನವ್ವ ಸರ್ವನಾಶ ಆಗೋಯ್ತಲ್ಲ.
3: ಹೌದವ್ವ, ಎಷ್ಟು ನನ್ನ ಕೈಯಿಂದ ಸಾಧ್ಯನೋ ಅಷ್ಟು ಸಾಮಾನು ತಗೊಂಡು ಬಂದಿನಿ, ನಮ್ದೆಲ್ಲ ನಿಮ್ಮ ಸಲುವಾಗಿ ಅದ. ಬಾ ಬಾ ಪುನಿಯ.
0: ನನ್ನ ಸಲುವಾಗಿ? ಎಲ್ಲ ನನ್ನ ಸಲುವಾಗಿ. ಆದ್ರ ಆದ್ರ ನಾನೇ ಸರ್ವನಾಶಿ, ನಾನೇ ಸರ್ವನಾಶಿ.
3: ಏ ಪುನಿಯ, ಪುನಿಯ ಮನೆ ಕಡೆ ಯಾಕೆ ಹೋಗ್ಲಿಕ್ಕತ್ತೀಯ?
4: ಮನೆ ಒಳಗೆ ವಿಷದ ಹಾವದಲ್ಲ, ಅಲ್ಲಿ ಹೋಗ್ಬಿಡ.
1: ಹುಚ್ಚುತನ ಮಾಡ್ಬೇಡ ಪುನಿಯ, ಹೊರಗ್ ಬಾ, ಹೊರಗ್ ಬಾ.

0: ಅಯ್ಯೋ, ನಮ್ಮ ಪುನಿಯನ್ನ ಯಾರಾದ್ರೂ ಕಾಪಾಡ್ರಿ.
1: ಹಾ, ಕಾಪಾಡ್ಲೇಬೇಕು ಪುನಿಯ. ಏ ಪುನಿಯಾ,

0: ರಾಧುದಾ ಜಲ್ದಿ ಬಾ, ಈ ಕಡೆ ಪೂರ್ವದ ಕಡೆ ಬಾರಪ್ಪ.
1: ಪುನಿಯ ಸಿಕ್ಕಳೇನು?
0: ಪುನಿಯ ಸಿಕ್ಕಿಲ್ಲ, ಅತುಲ್ ಸಿಕ್ಕಾನ, ನೀ ಜಲ್ದಿ ಬಾ.
1: ಅತುಲ್? ಓ ಮಗ,
0: ಏನು ತಿಳಿವಲ್ದು, ಯಾತ್ರಾರಾಗಿಲ್ಲ.
1: ಅತುಲ್ ಕಣ್ಣು ತೆಗಿಯಪ್ಪ, ನೋಡು ನನ್ನ ಅತುಲ್.
2: ಅಯ್ಯೋ ನಮ್ಮ ಪುನಿಯ, ಪುನಿಯ, ಪುನಿಯ.
3: ಅಕ್ಕಿ ಜೀವ ಗಂಗಾದಾಗೆ ಇತ್ತು, ಗಂಗಾ ಅಕ್ಕಿಗೆ ತಿರುಗಿ ಕೊಡ್ತಾಳೇನು?
4: ನಾ ಎಲ್ಲೂ ಹೋಗೋದಿಲ್ಲ, ಈ ಊರು ಈ ಗಂಗಾ ಬಿಟ್ಟು, ಅತುಲ್ ನಿನ್ ಬಿಟ್ಟು ನಾ ಎಲ್ಲೂ ಇರೋದಿಲ್ಲ. ನನಗ ಎಲ್ಲೂ ಇರ್ಲಿಕ್ಕೆ ಆಗಂಗಿಲ್ಲ. ರಾಕ್ಷಸಿ ಗಂಗಾ ನನ್ನನ್ನು ನುಂಗಿದ್ಲು.

0: ಇದುವರೆಗೆ ಪುನಿಯ ಬಾಲ 2004 ಸಾಲಿನ ಆಕಾಶವಾಣಿ ವಾರ್ಷಿಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಬಂಗಾಳಿ ನಾಟಕದ ಕನ್ನಡ ಅನುವಾದ ಕೇಳಿದಿರಿ. ಮೂಲ ಕಥೆ ಘನಶ್ಯಾಮ್ ಚೌಧರಿ, ರೂಪಾಂತರ ಶಮ್ಸೂನ್ ನಾಹರ್, ಕನ್ನಡ ಅನುವಾದ ಡಾಕ್ಟರ್ ಪರಿಮಳ ಅಂಬೇಕರ್. ಪಾತ್ರ ಪರಿಚಯ: ಪುನಿಯ ಬಾಲ ಸುಜಾತಾ ಜಂಗಂ ಶೆಟ್ಟಿ, ಅತುಲ್ ಅರುಣ್ ದೇಸಾಯಿ, ಗಣೇಶ್ ವಿಠಲ್ ಕುಲಕರ್ಣಿ ಅಂದೋಲಾ, ಪುನಿಯಾಳ ತಂದೆ ಎಂಆರ್ ಹತ್ತಿ, ಪುನಿಯಾಳ ತಾಯಿ ಸಿಂಧು ಪಾಠಕ್, ರತನ್ ಮಾರ್ಗೇಶ್ ಎಂ ಪುರೋಹಿತ್. ಧ್ವನಿಗಳು ಸೋಮಶೇಖರ್ ರೂಳಿ, ಜಿಬಿ ಮಂಗಳಗಟ್ಟಿ ಮತ್ತು ಜಗದೇವಿ ಸಾವಳಗಿ. ನಿರ್ಮಾಣ ಸಹಕಾರ ಮಧುಸೂದನ್ ತೆಂಗ್ಲೇಕರ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ನಿರ್ಮಾಣ ಸುಭಾಷ್ ಬೆಟಗೇರಿ.
1: ಈಗ ಇನ್ನೊಂದು ನಾಟಕ
2: ಆಕಾಶವಾಣಿ 2011 ಆಕಾಶವಾಣಿ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ಹೆಲ್ಮೆಟ್. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರುಳಿ.

0: ಏ ನಿಲ್ಲಿಸ್ರಿ, ಸೈಡ್ಗೆ ಗಾಡಿ ಹಚ್ಚ್ರಿ, ನಿಲ್ಲಿಸ್ರಿ, ನಿಲ್ಲಿಸ್ರಿ.
1: ಸರ್ ಸರ್ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕಾಯ್ತು ಸರ್.
0: ಮೊದಲ ಗಾಡಿ ಹಚ್ಚ್ರಿ ಅಲ್ಲಿ ಸೈಡ್ಗೆ.
2: ಸರ್ ಸರ್ ಆಕ್ಚುಲಿ ನಮ್ಮ ಹೆಡ್ ಆಫೀಸಿಂದ ಇವತ್ತು ನಮ್ಮ ಬಾಸ್ ಬರೋರು ಇದಾರೆ ಸರ್, ಭಾಳ ತಡ ಆಗ್ತದೆ ಸರ್ ನನಗೆ, ಪ್ಲೀಸ್ ಪ್ಲೀಸ್ ಬಿಟ್ಟು ಬಿಡ್ರಿ ಸರ್.
0: ಆಯ್ತು ಆಯ್ತು ಬಿಡ್ತೀನಿ.
2: ಥ್ಯಾಂಕ್ಸ್ ರೀ ಸರ್, ಥ್ಯಾಂಕ್ಸ್.
0: 100 ರೂಪಾಯಿ ಕೊಡ್ರಿ, ತಗೊಳ್ರಿ, ರಿಸಿಪ್ಟ್ ಹಿಡ್ಕೊಳ್ರಿ.
2: ಇದೇನ್ರಿ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೆಲ್ಮೆಟ್ ತಗೊಂಡೆ ಆಫೀಸಿಗೆ ಹೋಗ್ಬೇಕಂತ ಮಾಡಿದ್ದೆ, ನೀವು ಇಲ್ಲಿ ನಿಂತಿದ್ದು ನನಗೆ ಗೊತ್ತಾಗ್ಲಿಲ್ಲರಿ ಸರ್. ಸಲ ಎಕ್ಸ್ಕ್ಯೂಸ್ ಮಾಡ್ರಿ ಸರ್ ಪ್ಲೀಸ್.
0: ನೋಡ್ರಿ ರಿಸಿಪ್ಟ್ ಹರಿದಿನಿ, ಆಫೀಸಿಗೆ ಹೋಗ್ರಿ, ಸುಮ್ಮನೆ ತಡ ಆಗ್ತದೆ.
2: ಓಕೆ ಸರ್. ಈ ಹೆಲ್ಮೆಟ್ ಕಾಲಾಗ ಸಾಕಾಯ್ತಪ್ಪ, ಹೆಲ್ಮೆಟ್ ಅನ್ನ ಹಾಕೊಳಕಾಗುದಿಲ್ಲ, ಹಾಕೊಳ್ಳಾರ್ದೆ ತಿರುಗಾಡೋದಾಗುದಿಲ್ಲ. ಒಳ್ಳೆ ಫಜೀತಿ ಬಂತಪ್ಪ, ಸುಮ್ಮ ಮಾರ್ಕೆಟಿಗೆ ಹೋಗಿ ಒಂದು ತಂದ ಬಿಡ್ಲೇನ, ಒಂದು ಸಲ ತಂದ್ರ ದಿನ ಟೆನ್ಷನ್ದಿಂದ ಸಾಯೋದು ತಪ್ತದ. ಯಾರ್ದಪ್ಪ ಫೋನು? ಹಾ ಮಿರೇಶ್ ಅಂತ ಇದ್ದಂಗದ. ಹಲೋ.
3: ಹಲೋ ದೋಸ್ತ.
2: ಹಾ ಹೇಳ ಮಿರೇಶ. ಹೆಲ್ಮೆಟ್ಗೆ ದಂಡ ಕಟ್ಟಕೋತ ಆರಾಮದೀನೇನಪ್ಪ?
3: ಏ ಹುಚ್ಚ, ಸುಮ್ನೆ ಒಂದ್ ಹೆಲ್ಮೆಟ್ ತಗೊಂಡ್ಬಿಡು, ಒನ್ಸ್ ಫಾರ್ ಆಲ್.

0: ಆರಾಮಿರ್ತಿ, ಸೇಫ್ ಇರ್ತದ ಹೌದಿಲ್ಲ?
1: ಹೌದ್ ಬಿಡು.
0: ಈಗ ಫೋನ್ ಯಾಕೆ ಮಾಡಿದ್ನಂದ್ರ?
1: ಯಾಕ?
0: ಆ ಗುರೇಶಿಂದ ಏನೋ ಮೀಟಿಂಗ್ ಅದ ಅಂತ, ಅದಕ್ಕ ಗುಲ್ಬರ್ಗಕ್ಕ ಇವತ್ತು ನಾಳೆ ಬರಾಮದಾನ. ಅವನ ಕಡೆ ನಿನ್ ನಂಬರ್ ಇರ್ಲಿಲ್ಲ, ನನಗ್ ಹೇಳು ಅಂತ. ನೀ ಮಾತಾಡಪ್ಪ ಅವನಿಗೆ.
1: ಓಕೆ ಓಕೆ, ಮಾತಾಡ್ತೀನಿ ತಗೋ ನಾನು. ಹ, ಒಂದ್ ಐಡಿಯಾ. ಊರಾಗ ಮುತ್ಯಾಂದು ಒಂದು ಹಳಿ ಹೆಲ್ಮೆಟ್ ಅದ. ಹಳಿದಂದ್ರೂ ಚಲೋನೇ ಅದ. ಸ್ವಲ್ಪ ಬೆಲ್ಟು ಗಿಲ್ಟು ಕಿತ್ತಿದ್ರೂ ಅಡ್ಡಿ ಇಲ್ಲ. ಈಗ ಮೋಸ್ಟ್ಲಿ ಅದನ್ನ ಅಲ್ಲಿ ಮನ್ಯಾಗ ಅಟ್ಟದಾಗಿಟ್ಟಿರ್ಬೇಕು. ಕಾಕಾಗ್ ಹೇಳಿದ್ರೆ ತೆಗಿಸ್ಕೊಡ್ತಾನ. ಹೆಂಗೂ ಗುರೇಶ್ ಬರಾಕತ್ತಾನಲ್ಲ, ಕಾಕಾಗ್ ಹೇಳ್ತೀನಿ ಗುರೇಶ್ಗೆ ಕೊಟ್ಟು ಬಿಡು ಅಂತ ಹೇಳಿ. ಗುರೇಶ್ ಬರುವಾಗ ತರ್ತಾನ, ಪ್ರಾಬ್ಲಮ್ ಸಾಲ್ವ್ ಆಯ್ತು, ಫಿನಿಶ್. ಹ, ಕಾಕಾ ನಂಬರಿಗೆ ಫೋನ್ ಮಾಡೋಣ. ಕಾಕಾ ಕಾಕಾ ಕಾಕಾ ಎಲ್ಲಿದೀಪ ಕಾಕಾ? ಹಾ, ಸಿಕ್ತು. ಹಾ, ರಿಂಗ್ ಮಾಡ್ತೀನಿ. ಹಾ, ರಿಂಗ್ ಆಗಾಕತ್ತದ. ಹಲೋ ಹಲೋ ಕಾಕಾ, ನಾ ಕುರೇಶ.
2: ಹೇಳ ಕುರು.
1: ಕಾಕಾ, ಅಲ್ಲಿ ಮನ್ಯಾಗ ಮುತ್ಯಾಂದು ಒಂದು ಹಳಿ ಹೆಲ್ಮೆಟ್ ಇತ್ತಲ್ಲ.
2: ಇತ್ತದು, ಆದ್ರ ನೋಡ್ ಕುರು, ಈಗ ಎಲ್ಲದನೋ ಏನೋಪ್ಪ ಅದು.
1: ಅದನ್ನ ಅಲ್ಲಿ ಅಟ್ಟದಾಗಿಟ್ಟಾರಂತ ಹೇಳಿ ಕಾಕಿ ಒಮ್ಮೆ ಹೇಳಿದ್ಲು, ಕೇಳಿ ನೋಡು.
2: ಕೇಳ್ತೀನಿ ಕೇಳ್ತೀನಿ.
1: ನಮ್ ಗುರೇಶ ನಾಳೆ ನಾಡ್ದು ಈ ಕಡೆ ಬರಾಕತ್ತಾನಂತ, ಅವನ ಕಡೆ ಕೊಟ್ಟು ಬಿಡ್ತೀಯ ಅದನ್ನ?
2: ನೋಡ್ತೀನಿ, ಅಟ್ಟದಾಗಿದ್ರೆ ಅದನ್ನ ಇವತ್ತೇ ತೆಗಿಸಿ ಕ್ಲೀನ್ ಮಾಡಿ ಇಡ್ಸಿರ್ತೀನಿ. ಗುರೇಶ್ಗೆ ಹೇಳಿನಿ.
1: ಆಯ್ತಾಯ್ತು, ಹೇಳ್ತೀನಿ. ಹಾ ಹಾ ಹಾ, ರಿಂಗ್ ಮಾಡ್ತೀನಿ. ಹಾ, ರಿಂಗ್ ಆಗಾಕತ್ತದ. ಹಲೋ ಹಲೋ.
2: ಹಾ ಹಲೋ
1: ಹಲೋ, ಗುರೇಶ ಆರಾಮ?
2: ಆರಾಮ ಆರಾಮ.
1: ಇವತ್ತ ನಾಳೆ ನೀ ಗುಲ್ಬರ್ಗಾಗ ಬರಾವಿದ್ದೇನ?
2: ಇಲ್ಲ.
1: ಅಲ್ಲ, ಇವನ
2: ಆಕ್ಚುಲಿ ಬರ್ಬೇಕಾಗಿತ್ತು, ಮೀಟಿಂಗ್ ಇತ್ತು. ಅದು ಮೀಟಿಂಗ್ ಎರಡು ತಿಂಗಳು ಪೋಸ್ಟ್ಪೋನ್ ಆಯ್ತು.
1: ಓ, ಹಂಗ
2: ಸಿಕ್ಕಂಗ ತಂಡ ಅದ. ಮೀಟಿಂಗ್ ಪೋಸ್ಟ್ಪೋನ್ ಆಗಿದ್ದೆ, ಚಲೋ ಆಯ್ತು. ತಿರುಗಾಡೋದು, ಹೊರ ಹೋಗೋದು ಎಲ್ಲ ಬಂದ್.
1: ಆಕ್ಚುಲಿ ಹೇಳ್ಬೇಕಂದ್ರ, ನಂದು ಒಂದು ಸಣ್ಣ ಕೆಲಸ ಇತ್ತು. ನೀ ಈ ಕಡೆ ಬರಾಕತ್ತಿದ್ದಲ್ಲ, ನಿನಗ್ ಹೇಳ್ಬೇಕಂತ ಮಾಡಿದ್ದೆ.
2: ಅದೇನಪ್ಪ ನಿನ್ ಸಣ್ಣ ಕೆಲಸ?
1: ಏನಿಲ್ಲ, ನಿನಗ್ ಗೊತ್ತದಲ್ಲ ಈಗ ಹೆಲ್ಮೆಟ್ ಕಂಪಲ್ಸರಿ ಆಗ್ಯದ. ಅದಿಲ್ದೆ ತಿರುಗಾಡೋದೇ ಕಷ್ಟ ಆಗ್ಯದ. ಅದಕ್ಕ ಮನ್ಯಾಗ ಹಳಿದೊಂದ್ ಹೆಲ್ಮೆಟ್ ಅದ, ನಮ್ ಕಾಕಾಗ್ ಹೇಳಿನಿ. ಹೆಂಗೋ ನೀ ಬರಾಕತ್ತಿದಿ, ಬರು ಮುಂದ ನಿನ್ ಕಡೆ ಕೊಡು ಅಂತ ಹೇಳಿ ತಿಳಿಸಿದ್ದೆ. ಮತ್ತ ನೀ ಬರುದಿಲ್ಲ ಅಂತೀಯಲ್ಲೋ ದೋಸ್ತ.
2: ನೋಡು, ಅಡ್ಜಸ್ಟ್ ಮಾಡ್ಕೊಂಡು ಆಟೋದಾಗ ಬಸ್ನಾಗ ತಿರುಗಾಡು. ನಿನಗ್ ಹ್ಯಾಂಗೂ ಸ್ಯಾಟರ್ಡೆ ಸಂಡೇ ಸೂಟಿ ಬರ್ತದ, ಹ್ಯಾಂಗರೆ ಮಾಡಿ ಎರಡು ತಿಂಗಳು ತೆಗಿ, ನಾ ಬರೋ ಮುಂದ್ ತರ್ತೀನಿ ಅಂತ.
1: ಹೊಗ್ಗೋ ಇವನ ದೋಸ್ತ, ಒಂದೊಂದು ದಿನಾನು ಹೋಗುದು ಇಲ್ಲಿ ಕಠಿಣ ಆಗ್ಯದು. ನಿನ ನನ್ನ ಸಲುವಾಗಿ ಒಂದ್ ಕೆಲಸ ಮಾಡೋ ದೋಸ್ತ, ಏನಾರೆ ಮಾಡಿ ನಾಳೆ ಬರೋ. ಬಸ್ ಚಾರ್ಜ್ ಬೇಕಾದ್ರೆ ನಾನೇ ಕೊಡ್ತೀನಿ.
2: ಇವ ಬಿಡಂಗ್ ಕಳ್ಸೋದಿಲ್ಲ, ಏನಾರೆ ಮಾಡಿ ತಪ್ಪಿಸ್ಕೋಬೇಕು, ಇಲ್ಲಂದ್ರ ನನ್ನ ಕೆಲಸ ಗದ್ದಲಾಗಿ ಬಿಡ್ತಾವ.
1: ಏನಂದಿ ದೋಸ್ತ?
2: ಏನಿಲ್ಲ ಏನಿಲ್ಲ, ನಾಳೆಯಿಂದ ಇಲ್ಲಿ ಸ್ಟ್ರೈಕ್ ಅದ ಅನ್ನಕತ್ತಿದ್ರು. ಬಸ್ ಬರ್ತಾವೋ ಇಲ್ಲೋ?
1: ಹೌದಾ?
2: ಇಲ್ಲ ಇಲ್ಲ, ಇನ್ನು ಗ್ಯಾರಂಟಿ ಇಲ್ಲ, ನೋಡೋಣ. ಮೊದಲ ನಿನ್ ಹೆಲ್ಮೆಟ್ ಮನ್ಯಾಗ ಅದ ಇಲ್ಲೋ ಕನ್ಫರ್ಮ್ ಆಗ್ಲಿ. ಯಾಕಂದ್ರ ನಿಮ್ ಮುತ್ತೆ ಅಂದು ಅನ್ನಕತ್ತಿಯಲ್ಲ, ನಿಮ್ ಕಾಕಾಗ ನಾ ಹೋಗಿ ಭೇಟಿ ಆಗ್ತೀನಿ. ಅದು ಮೊದಲ ಸಿಗಲಿ, ಆಮೇಲೆ ಬರೋದು ಬಿಡೋದು ಡಿಸೈಡ್ ಮಾಡೋಣ ಅಂತ.
1: ಓಕೆ ದೋಸ್ತ, ಹಂಗೆ ಮಾಡೋಣ ಅಂತ.
3: ಏ ಇಕ್ಕಿನೇ.
4: ಏನ್ರಿ?
3: ಸ್ವಲ್ಪ ಇಲ್ಲೆ ನೋಡು, ಕುರು ಫೋನ್ ಮಾಡಿದ್ದ. ಅದೇನೋ ಅಟ್ಟದಾಗ ಹಳಿ ಹೆಲ್ಮೆಟ್ ಅದ, ಅದನ್ನ ನಮ್ ಗುರುನ್ ಕೈಯ ಕೊಟ್ಟು ಕಳಸ್ರಿ ಅಂದ. ಅದೇನಲ್ಲಿ ಹೆಲ್ಮೆಟ್?
4: ಅಯ್ಯ, ನಿಮ್ಗೆ ಹೇಳುದ ಮರ್ತಿದ್ದೆ.
3: ಏನಾಯ್ತ?
4: ಮೊನ್ನೆ ಆ ಕಡಿ ಮನಿ ಕೇದಾರ್ ಬಂದಿದ್ದ, ಯಾಕ ಸ್ವಲ್ಪ ಆ ಹಳಿದ ಹೆಲ್ಮೆಟ್ ಕೊಡು, ಸ್ವಲ್ಪ ಕೆಲಸ ಅದ, ಅದನ್ನ ಮುಗಿಸ್ಕೊಂಡು ತಂದು ಕೊಡ್ತೀನಿ ಅಂದವ. ಇನ್ನ ತಂದ ಕೊಟ್ಟಿಲ್ಲ.
3: ಹಿಂಗಾಯ್ತ? ಇರ್ಲಿ ಬಿಡು, ಕೇದಾರ್ಗ ಕೇಳ್ಕೊಂಡು ಬರ್ತೀನಿ. ಅಂದಂಗ ಹೆಂಗ ಹೆಲ್ಮೆಟ್ ಚಲೋ ಅದ ಇಲ್ಲ?
4: ಅದ್ರದ್ದು ಗದ್ದಕ್ಕೆ ಹಾಕು ಬೆಲ್ಟ್ ಕಿತ್ತಿತ್ತು. ತಮ್ಮ ಕಿತ್ತಿದಪ್ಪ ಇದು ಅಂತ ಹೇಳ್ದೆ. ಇರ್ಲಿ ಅಕ್ಕ, ಹೆಂಗೂ ಕಲಬುರಗಿ ಹೊಂಟೀನಿ, ರಿಪೇರಿ ಮಾಡಿಸ್ಕೊಂಡೇ ಬರ್ತೀನಿ ಅಂದ.
3: ಇರ್ಲಿ ಬಿಡು, ಏನೂ ಆಗಿಲ್ಲ. ಆ ಕೇದಾರ ಚಲೋ ಹುಡುಗಿದ್ದಾನೆ, ಅವ ಹೇಳ್ದಂಗ ಅದನ್ನ ರಿಪೇರಿನೂ ಮಾಡಿಸಿರ್ತಾನೆ. ನೀ ಅವನಿಗೆ ಹೆಲ್ಮೆಟ್ ಕೊಟ್ಟು ಬಹಳ ಚಲೋ ಕೆಲಸ ಮಾಡಿದ್ ನೋಡ್. ನಾ ಅವನ ಕಡೆ ಹೋಗಿ ಒಂದ್ ಅರ್ಧ ಗಂಟೆದಾಗ ಬರ್ತೀನಂತ.
4: ಹೋಗಿ ಬರ್ರಿ.
5: ಅಲ್ಲ, ಕಾಕಾರು ಈ ಕಡೆ ಬರಾಕತ್ತಾರಲ್ಲಪ್ಪ ಅಂತೀನಿ, ಹೆಲ್ಮೆಟ್ ಸಲೋ

0: ಬರಕತ್ತಾರೇನ? ಮತ್ತ ಅದಕ್ಕಾಗಿ ಬರಕತ್ತಿರು ಅಂತಂದ್ರ ಗದ್ದಲ ಹಿಡೋದು ಗ್ಯಾರಂಟಿ ಅನಿಸ್ತದ ನನಗೆ. ಅವ್ರಿಗ ನಾ ಜಾಗ ಖಾಲಿ ಮಾಡ್ಬೇಕಿನ್ನ. ನಮಸ್ಕಾರ ರೀ ಕಾಕಾರ, ಬರ್ರಿ ಬರ್ರಿ. ಅಲ್ಲ ನಾನ ಬರ್ಬೇಕಂತ ಮಾಡಿದ್ದೆ. ಬರ್ರಿ ಬರ್ರಿ ಬಾಬರು ಅದಾರ ಬರ್ರಿ ಕಾಕ. ನನಗೆ ಅರ್ಜೆಂಟ್ ಶಾಪರ್ಕ್ ಹೋಗೋದಾದ್ರೆ ನಾ ಸ್ವಲ್ಪ ಹೋಗಿ ಬರ್ತೀನಿ ರೀ ಕಾಕ. ಏ ಕೇದಾರ ಬಾಬಾ, ಏ ಬಾಬಾ ಕಾಕ ಬಂದಾರ ನೋಡ್ರಿ. ಏನ್ ತಪ್ಪು ತಿಳ್ಕೊಬೇಡ್ರಿ ಕಾಕಾರ, ಬಹಳ ಅರ್ಜೆಂಟ್ನಾಗಿದ್ದೀನಿ, ಮನೆಗೆ ಬರ್ತೀನಿ ತಗೋರಿ ಕಾಕನ.
1: ಕೇದಾರ, ಏ ಕೇದಾರ.
2: ಅಲ ಇವನ.
3: ಓ ಗೌಡ್ರ ಬರ್ರಿ ಬರ್ರಿ. ಏ ಇಕ್ಕಿನ ಗೌಡ್ರು ಬಂದಾರ, ಕೆನಿ ಕೆನಿ ಹಾಲು ತಗೊಂಡ್ ಬಾ.
1: ಹಾಲು ಗೀಲು ಏನು ಬೇಡ್ರಿ ಗೌಡ್ರೆ, ಎಲ್ಲ ಮುಗಿಸೇ ಬಂದೀನಿ. ಅದು
3: ನಮ್ ಕೇದಾರ ನಿಮ್ ಕಡೆ ಹಳಿ ಹೆಲ್ಮೆಟ್ ತಂದಿದ್ದೇನ್ರ.
1: ಹೌದ್ರಿ ಹೌದ್ರಿ ಬಾಬಾ, ಹೌದ್ರಿ ಹೌದು.
3: ಅದು ಅದು
1: ಅದು ಅದು ಅದೇನ್ರಿ?
3: ಸದ್ಯಕ್ಕೆ ನಿಮಗೇನೋ ಬೇಕಾಗಿಲ್ಲಲ್ಲ ಅದು.
1: ಯಲ್ಲ ಇವನ ಇವ ಹಿಂಗ ಮಾತಾಡುದು ನೋಡಿದ್ರ ಏನೋ ಅದಂಗ ಕಾಣಿಸ್ತದ. ಬಾಬರ ಖರೆ ಹೇಳ್ಬೇಕಂದ್ರೆ ನಾ ಅದಕ್ಕೆ ಬಂದಿದ್ದೆ. ನಮ್ ಕುರೇಶ್ಗೆ ಹೆಲ್ಮೆಟ್ ಬೇಕಾಗಿತ್ತು, ಅದಕ್ಕೆ ಕಳಿಸು ಅಂದಿದ್ದವ.
3: ಹಂಗಾದ್ರ ಕಾಳಜಿ ಬಿಡ್ರಿ, ನಿಮಗ ಹೆಲ್ಮೆಟ್ ಸಿಕ್ತು ಅಂತ ತಿಳ್ಕೋರಿ.
1: ಉಳ್ಕೊಂಡೋ ಯಪ್ಪ.
3: ಆದ್ರ
1: ಆದ್ರ ಆದ್ರಿ ಏನ್ರಿ?
3: ಸದ್ಯಕ್ಕ ಮನ್ಯಾಗ ಇಲ್ರಿ ಅದು.
1: ಮತ್ತ ಕಾಳಜಿ ಬಿಡ್ರಿ ಅಂತಂದ್ರಿ?
3: ಖರೇರಿ, ಅದು ಎಲ್ಲಿ ಹೋಗಿಲ್ಲ, ಸದ್ಯಕ್ಕ ಮನ್ಯಾಗ ಇಲ್ಲ ಅಂದೆ. ಅದು ಕಲಬುರಗಿ ಆಗದ.
1: ಹಂಗಾದ್ರೆ ಏನೂ ಚಿಂತೆ ಇಲ್ಲ ಬಿಡ್ರಿ, ಇರ್ಲಿ. ಅದು ಮತ್ತಷ್ಟು ಚಲೋ ಆಯ್ತು, ನನ್ನ ಕೆಲಸ ಬಹಳ ಹಗುರಾಯ್ತು. ಕುರೇಶ್ಗೆ ಹೇಳ್ಬಿಡ್ತೀನಿ ಅಂದಂಗ. ಬಾಬರ ಎಲ್ಲಿದ, ಯಾರ ಮನೆಗದ ಕಲಬುರಗಿಯಾಗ ಈಗ ಹೇಳಬಿಡ್ರಿ. ಈಗ ಫೋನ್ ಮಾಡಿ ಅವನಿಗೆ ಹೇಳೇ ಬಿಡ್ತೀನಿ. ಅಡ್ರೆಸ್ ಹೇಳ್ರಿ.
3: ತಡ್ರಿ ತಡ್ರಿ, ಹಂಗ ಗಡಬಡ ಮಾಡಬೇಡ್ರಪ್ಪ, ಸ್ವಲ್ಪ ನಿಮಗ ಡೀಟೇಲ್ ದಾಗ ಹೇಳ್ಬೇಕಾಗ್ತದ.
1: ಡೀಟೇಲ್ ದಾಗ ಹೇಳ್ತೀರಿ?
3: ಹೌದ್ರಿ, ತಪ್ಪು ತಿಳ್ಕೊಬೇಡ್ರ.
1: ತಪ್ಪು ಅಂತ ತಿಳ್ಕೊಳ್ಳೋದ, ಹೆಲ್ಮೆಟ್ ಸಿಗುತ್ತನ ನಿನ್ನ ಮಾತು ಕೇಳಬೇಕಲ್ಲೋ ಮುದುಕ.
3: ಏನಂದ್ರಿ?
1: ಏನಿಲ್ರಿ, ಆ ಡೀಟೇಲ್ ಅನ್ನ ಸ್ವಲ್ಪ ಸಂಕ್ಷಿಪ್ತದಾಗ ಹೇಳ್ರಿ ಅಂದೆ.
3: ಓ ಹಂಗ, ಮೊನ್ನೆ ಕಲಬುರಗಿಗೆ ಹೋಗಿದ್ನೆ. ಹೋಗುವಾಗ ನಿಮಗ್ ಗೊತ್ತಲ್ಲ ಅಲ್ಲಿ ಹೆಲ್ಮೆಟ್ ಕಡ್ಡಾಯ ಅದ ಅನ್ನೋದು.
1: ಹೌದ್ರಿ,
3: ಅದಕ್ಕ ಒಯ್ದೇನ್ರಪ್ಪ. ಅಲ್ಲಿ ನಮ್ಮ ಹಳೆ ದೋಸ್ತ ಒಬ್ಬ ಸಿಕ್ಕ, ಬಹಳ ದಿವಸದ ನಂತರ ಭೇಟಿ ಆಗಿದ್ವ.
1: ಹೌದು, ಮತ್ತ
3: ಸಣ್ಣವರಿದ್ದಾಗ ನಮಗ ನಾಟಕ ನೋಡು ಹುಚ್ಚು ಬಾಳ್ರಪ್ಪ. ಕಲಬುರಗಿಯಾಗ ಕಂಪನಿ ನಾಟಕ ಬೇರೆ ನಡೆದಿತ್ತ.
1: ಹೌದು,
3: ಹ್ಯಾಂಗೂ ಭೇಟಿ ಆಗೇವು. ಅಂತ ಪರಿ ಅರ್ಜೆಂಟ್ ಕೆಲಸನೂ ಇಲ್ಲ, ಆರಾಮ್ ಊಟ ಮಾಡಿ ಸೆಕೆಂಡ್ ಶೋ ನಾಟಕ ನೋಡು ನಡಿ ದೋಸ್ತ ಅಂದ. ನನಗೂ ಬರೋಬರಿ ಅನಿಸ್ತ ಹಾದ್ವಿ. ಪೌರಾಣಿಕ ನಾಟಕ, ಅಕ್ಷಯ ಪಾತ್ರೆ. ಸ್ಟೇಜಿಗೆ ಹತ್ತೆ ಸೀಟ್ ಸಿಕ್ತ್ರಿ. ನೆದರಿರ್ಲಿ ಅಂತ ಹೆಲ್ಮೆಟ್ ನ ಮುಂದೆ ಕಾಣುವಂಗಿಟ್ಟಿದ್ದೆ.
1: ಹೌದ,
3: ಪೌರಾಣಿಕ ನಾಟಕ ಅಂದ್ರ ನನಗ್ ಬಹಳ ಖುಷಿ ರೀಪ್ಪ. ಕೃಷ್ಣ ದ್ರೌಪದಿಯ ಸಂವಾದ ನಡೆದಿತ್ತ.
4: ಕೃಷ್ಣ ಕೃಷ್ಣ, ಪ್ರತಿ ಸಲವೂ ಕಾಪಾಡುವಂತೆ ಈ ಸಲವೂ ನಿನ್ನ ಈ ತಂಗಿಯನ್ನು ಕಾಪಾಡು ಕೃಷ್ಣ.
5: ಹೇಳು ತಂಗಿ ಹೇಳು, ನಿನಗೆ ಬಂದಿರುವಂತ ಕಷ್ಟವಾದರೂ ಏನು?
4: ಅಕಾಲದಲ್ಲಿ ಮನೆಗೆ ಹಿಂಡು ಹಿಂಡಾಗಿ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಅವರಿಗೆ ಉಣಬಡಿಸಲು ಒಂದೇ ಒಂದು ಅಗಳು ಅನ್ನವೂ ನನ್ನಲ್ಲಿಲ್ಲ. ನನ್ನಲ್ಲಿರುವ ಅಕ್ಷಯ ಪಾತ್ರೆ ದಿನದಲ್ಲಿ ಕೇವಲ ಒಂದೇ ಸಲ ಅನ್ನ ನೀಡುತ್ತದೆ, ಮತ್ತೆ ಅದು ಅನ್ನ ನೀಡಬೇಕಾದರೆ 12 ಗಂಟೆ ಕಳೆಯಬೇಕು.
5: ಈ ನಿನ್ನ ಅಣ್ಣನಿರುವಾಗ ಚಿಂತಿಸಬೇಡ ದ್ರೌಪದಿ, ಚಿಂತಿಸಬೇಡ. ಆ ನಿನ್ನ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ, ಅದು ಅನ್ನವನ್ನು ಹೇಗೆ ನೀಡುವುದಿಲ್ಲ ಎಂದು ನಾನು ನೋಡುತ್ತೇನೆ.
4: ಪಕ್ವ ಅನ್ನದ ಮನೆಗೆ ಹೋಗಿ ತರುತ್ತೇನೆ ಕೃಷ್ಣ. ಹೀಗೆ ಹೋಗಿ ಹೀಗೆ ಬಂದೆ, ಅಲ್ಲಿಯವರೆಗೆ ನೀನು ವಿಶ್ರಮಿಸು ಅಣ್ಣ.
5: ಬೇಗನೆ ಬಾ ತಂಗಿ, ಬೇಗನೆ ಬಾ. ರುಕ್ಮಿಣಿ SMS ಗಳ ಮೇಲೆ SMS ಕಳಿಸುತ್ತಿದ್ದಾಳೆ.

0: ಆಯ್ತಣ್ಣ, ಈಗೋ ಬಂದೆ. ಏ ಕುಳ್ಳ್ಯ, ಅಕ್ಷಯ ಪಾತ್ರೆ ಕೊಡು ಜಲ್ದಿ.
1: ಯಕ್ಕ, ಇಟೋತನ ಇಲ್ಲೇ ಇತ್ತು, ಎಲ್ಲೋ ಹೋಯ್ತೋ ಏನೋ.
2: ಏ, ಇಂಥ ಟೈಮ್ನಾಗೆ ಕೈ ಕೊಡ್ತಾರೆ ಎಲ್ಲರೂ. ಜಲ್ದಿ ಹುಡುಕ್ಯಾಡ, ಇಲ್ಲ ಬ್ಯಾರೆ ಯಾವ್ದಾರ ಭಾಂಡೆ ಅದ ಏನ್ ನೋಡ.
3: ತಂಗಿ ದ್ರೌಪದಿ ಬೇಗ ಬಾ, ರುಕ್ಮಿಣಿ ಗಡಿಬಿಡಿ ಮಾಡುತ್ತಿದ್ದಾಳೆ.
2: ಅಣ್ಣ ಅದ್ರ ಕತ್ತಾನ, ಏನಾರ ಮಾಡೋ ಕುಳ್ಳ್ಯ.
1: ಯಕ್ಕ, ಸ್ಟೇಜಿನ ಮುಂದೆ ಕಾಣಿಸ್ತು, ಅವ್ರಾಗಿ ಜಿಗಿದು ಹೋಗ್ತಂದೀನಿ ಇದನ್ನ. ಒಯ್,
2: ಇದೇನು ಕುಳ್ಳ್ಯ, ಕರಿ ಹೆಲ್ಮೆಟ್ ಇದ್ದಂಗೈತಲ್ಲೋ.
3: ತಂಗಿ ದ್ರೌಪದಿ,
2: ಬೇಕಕ್ಕೆ ಗಡಬಡ ಮಾಡ್ತಾನ ನೋಡು ಮಗ.
1: ಹೆಲ್ಮೆಟ್ ಇದ್ದಂಗದ ಅಂತೀಯಲ್ಲ, ಇದು ಹೆಲ್ಮೆಟ್ ಅದ, ತಗೋ ನಡಿ ಜಲ್ದಿ.
0: ಅಣ್ಣ ಕೃಷ್ಣ, ತೆಗೆದುಕೋ ಅಕ್ಷಯ ಪಾತ್ರೆಯನ್ನು, ತೋರಿಸು ನಿನ್ನ ಚಮತ್ಕಾರವನ್ನು.
4: ಇದೇನು ಅಕ್ಷಯ ಪಾತ್ರೆ ಎಂದು ಪುರಾಣ ಕಾಲದ ಕಪ್ಪು ಭಾಂಡವನ್ನು ತಂದಿರುವೆಯಲ್ಲ, ಎಲ್ಲಿ ಹೋಯಿತು ನಿನ್ನ ಬೆಳ್ಳಿಯ ಫಳ ಫಳನೆ ಹೊಳೆಯುತ್ತಿದ್ದ ಅಕ್ಷಯ ಪಾತ್ರೆ?
2: ಅಯ್ಯ, ಮಂದ್ಯಕ ಮರ್ಯಾದೆ ಕಳೆಯಕತ್ತಾನಲ್ಲ ಇವ.
0: ಏನು ಮಾತಂತ ಹೇಳಲಿ ಕೃಷ್ಣ, ಈ ಪಾತ್ರೆಯಲ್ಲಿ ಹಾಲು ಕಾಯಿಸುತ್ತಿದ್ದೆ, ಆಗ ಭೀಮ ಬಂದ. ಆತನೊಡನೆ ಮಾತಾಡುತ್ತಾ ಮಾತಾಡುತ್ತಾ ಮೈ ಮರೆತು ಬಿಟ್ಟೆ. ಒಮ್ಮೆಲೆ ಹಾಲಿನ ನೆನಪಾಗಿ ಬಂದು ನೋಡಿದರೆ ಪಳಪಳ ಹೊಳೆಯುತ್ತಿದ್ದ ಬೆಳ್ಳಿಯ ಅಕ್ಷಯ ಪಾತ್ರೆ ಕರಕಲಾಗಿ ಕಲಿಯುಗದ ತಗಡಿನ ಹೆಲ್ಮೆಟ್ಟಿನಂತಾಗಿದೆ ಕೃಷ್ಣ.
4: ಇರಲಿ ಬಿಡು ತಂಗಿ, ಇರಲಿ, ಇದರಿಂದಲೇ ನಿನ್ನ ಕೆಲಸವನ್ನು ಮಾಡಿಕೊಡುತ್ತೇನೆ.
0: ಆಗಲಿ ಕೃಷ್ಣ.
1: ಇದರೊಳಗೆ ಅನ್ನ ಹಾಕಿದ್ರ ಇದನ್ನ ಹಾಕೊಳ್ಳ ಅವನ ತಲಿಯೆಲ್ಲ ಮೊಸರಿ ಗಡಿಗೆ ಆಗುದು ಗ್ಯಾರಂಟಿ.
5: ನೋಡ್ಪ ದೋಸ್ತ, ನನ್ನ ಹೆಲ್ಮೆಟ್ ಒಯ್ದು ಏನಾರ ಮಾಡ್ಯಾರಂತೀನಿ, ಅದು ನಂದು ಅಲ್ಪ, ನಮ್ ದೋಸ್ತಂದು, ಅವನಿಗೆ ವಾಪಸ್ ಕೊಡ್ಬೇಕು ಬೇರೆ.
6: ಏ, ನೀನೇನು ವರಿ ಮಾಡ್ಕೋಬೇಡ, ಕಂಪನಿ ಮಾಲಕ ನಮ್ ದೋಸ್ತ ಅದಾನ, ನಡಿ ಹೋಗಿ ಅವನ್ ಭೇಟಿಯಾಗಣ. ನಮಸ್ಕಾರ, ಶ್ರೀ ಗುಲಮೂರೇಶ್ವರ ನಾಟ್ಯ ಸಂಘದ ಮಾಲೀಕರಾದ ಶ್ರೀ ಕುಲಭೂಷಣ್ ಅವರಿಗೆ.
7: ಅರೆ, ಏನೋ ನೀಲ್ಕಂಠ, ಯಾವಾಗ ಬಂದ್ಯೋ?
6: ನಾವ್ ಬಂದು ಬಹಳ ಹೊತ್ತಾಯ್ತು, ಸೆಕೆಂಡ್ ಶೋ ಮುಗಿದ ಮೇಲೆ ನಿನ್ ಭೇಟಿಯಾಗಿ ಹೋಗೋಣ ಅಂತ ಬಂದ್ವಿ. ಇವರು ಬಾಬಾ ರಾವ್ ಅಂತ, ನಮ್ಮ ಊರ್ನವರು.
7: ನಮಸ್ಕಾರ ರೀ.
5: ನಮಸ್ಕಾರ ರೀ.
6: ಇವರು ಒಂದು ಹೆಲ್ಮೆಟ್ ತಂದಿದ್ರು, ನಾಟಕದ ಬೇಕಾಗಿತ್ತು ಅಂತ ಆ ಕುಳ್ಳಯ್ಯ ಒಯ್ದಿದ್ದ, ಅದನ್ನ ಇವರಿಗೆ ಹೊಳಿ ಕೊಡಿಸಿದ್ರ.
7: ಇವು ಹಿಂಗೆ ಮಾಡ್ತಾವ ನೋಡ್ರಿ. ಅಲ್ಲ, ಎಂತ ಚಂದ ತಗಡಿನ ಪಾತ್ರೆಗೆ ಬ್ಯಾಂಗಡಿ ಅಂಟಿಸಿ ಅಗದಿ ಬೆಳ್ಳಿದು ಬೆಳ್ಳಿದು ಕಾಣಂಗ ಮಾಡಿದ್ದೆ. ಕೋಡಿ ನನ್ನ ಮಕ್ಕಳು ಎಲ್ಲೋ ಕಳ್ಕೊಂಡವ್. ಏ ಕುಳ್ಳ್ಯ, ಸಾಹೇಬರಿಗೆ ಅವ್ರ ಹೆಲ್ಮೆಟ್ ತಂದು ಕೊಡು.
8: ಮಲಕರ, ಅದರೊಳಗ ಕೃಷ್ಣ ಪರಮಾತ್ಮ ಅನ್ನ ಮೊಸರು ತುಂಬಿ ಎಲ್ಲ ಮುಸುರಿ ಮಾಡ್ಯಾನ್ರಿ, ಅದನ್ ತೊಳೆದು ಒಣಗಿಸ್ಕೊಡ್ಬೇಕ್ರಿ, ಅದು ನಾಳನ ಆಗ್ತದ್ರಿ.
7: ಬಾಬಾರಾವ್ ಅವರ ಒಂದು ಕೆಲಸ ಮಾಡ್ತೀವಿ, ನಮ್ಮ ಇನ್ನ ಕೇವಲ ನಾಲ್ಕೇ ಶೋ ಅದಾವ, ಅದನ್ನು ಮುಗಿಸಿ ನಿಮ್ ಹೆಲ್ಮೆಟ್ ಚಂದ ಮಾಡಿಕೊಟ್ಟು ದಾವಣಗೆರೆಗೆ ಹೋಗ್ತೀವ್ರಿ. ಇಷ್ಟರ ಸಲುವಾಗಿ ಈಗ ಮತ್ತ ಹೊಸ ಅಕ್ಷಯ ಪಾತ್ರೆ ಎಲ್ಲಿ ಮಾಡಿಸೋದು? ಬೇಕಾದ್ರೆ ಅದಕ್ಕೆ ಗೌರವಧನ ಸಹಿತ ಕೊಡೋಣ ಅಂತ.
5: ಅದಕ್ಯಾಕ್ರಿ ಗೌರವಧನ? ನಿಮ್ಮ ಕಂಪನಿ ನಾಟಕದಾಗ ಅಕ್ಷಯ ಪಾತ್ರೆ ಆಗ್ಯದಲ್ಲ, ಅದ ಒಂದ್ ದೊಡ್ಡ ಗೌರವ. ಅದಕ್ಕೆ
7: ಹಿಂಗಂತೀರ?
5: ಒಂದ್ ಕೆಲಸ ಮಾಡ್ರಿ, ನಾವ್ ಈಗ ಊರಿಗೆ ಹೋಗ್ತಿವ್ರೆ, ನಿಮ್ ಎಲ್ಲಾ ಶೋ ಮುಗಿದ ಮ್ಯಾಲ ಅಂದ್ರ ನಾಡಿದ್ದು ಸಂಜೆಗೆ ನಿಮ್ ಕಡೆ ಬಂದು ತಗೊಂಡು ಹೋಗ್ತಿವ್ರಪ್ಪ.
7: ಅಷ್ಟು ಮಾಡಿದ್ರೆ ನಿಮ್ಗ ಪುಣ್ಯ ಬರ್ತದ ನೋಡ್ರಿ.
9: ಅಂದ್ರೆ ಈಗ ಆ ಹೆಲ್ಮೆಟ್ ಅಲ್ಲಲ್ಲ, ಅಕ್ಷಯ ಪಾತ್ರೆ ಕಲಬುರಗಿ ಒಳಗಾದ ಅನ್ನಂಗ ಆಯ್ತು. ಮತ್ ನೀವು ಅದನ್ನ ತರಕ ಯಾವಾಗ ಹೋಗ್ಬೇಕಾಗ್ಯದಂದ್ರಿ?
5: ಇವತ್ತ ಸಂಜಿಕ್ ಬರ್ತೀನಿ ಅಂದಿದ್ದೇನ್ರಿ, ಆದ್ರ ಇಲ್ಲೇ ಅನಿವಾರ್ಯ ಕೆಲಸ ಬಂದ್ಬಿಟ್ಟದ, ಏನ್ ಮಾಡುವುದು ತಿಳಿಯುವಂತ.
9: ಬಾಬಾರೆ, ನೀವ್ ಯಾಕೆ ಕಾಳಜಿ ಮಾಡ್ತೀರಿ, ಈಗ ಇಬ್ಬರದು ಕೆಲಸ ಹಗರಾತ್ ನೋಡ್ರಿ.
5: ಹೌದಾ?
9: ಡ್ರಾಮಾ ಥಿಯೇಟರ್ ಎಲ್ಲಿ ಬರ್ತದ ಅಂತ ಹೇಳ್ರಿ, ಇವತ್ ಸಂಜಿಕ್ ಹೋಗಿ ನಿನ್ನ ಹೆಲ್ಮೆಟ್ ನೀನೇ ತಗೋರಪ್ಪ ಅಂತ.

0: ಹೇಳಿ ನಮ್ಮ ಖುರೇಶಿಗೆ ಫೋನ್ ಮಾಡಿ ಹೇಳ್ತೀನಿ. ಅವನು ಬಹಳ ಖುಷಿ ಆಗ್ತಾನ ನೋಡ್ರಿ.
1: ನಮಗೂ ಅದು ಬಹಳ ಖುಷಿ ಆಗ್ತದೆ.
0: ಸಹಜಿಕಲ್ರಿ.
1: ಏ ಇಕಿನ ಕೆನಿ ಕೆನಿ ಹಾಲು ತಗೊಂಡ್ ಬಾ.
2: ತರ್ತೀನಿ ತಡ್ರಿ. ಅಯ್ಯೋ ಇದ್ರ ಶಿಡಿಸ್ಲಿ.
1: ಯಾಕ ಏನಾತ
2: ಅಣ್ಣ? ಅವ್ರ ಸಲುವಾಗಿ ಎಂತ ಕೆನಿ ಕೆನಿ ಹಾಲು ತರಾಕತ್ತಿದ್ದೆ. ಈ ಕರಿ ಮರಿ ಶನಿ ಬೆಕ್ಕು ಎಲ್ಲಿಂದ ಬಂತೋ ಏನೋ, ಎಲ್ಲಾ ಹಾಲು ಚೆಲ್ ಹೋತ್ ನೋಡ್ರಿ.
0: ಇರ್ಲಿ ಬಿಡ್ರಿ ಅಕ್ಕಾರೆ, ನನಗೆ ಹೆಲ್ಮೆಟ್ಟಿನ ವಿಚಾರ ಕೇಳಿ ಕೊಡ ಹಾಲು ಕುಡ್ದಂಗ ಆಗ್ಯದ. ಹಾ ಬಾಬಾರೆ, ನಾ ನಡಿತೀನ್ರಿ ಇನ್ನ.
1: ಆಯ್ತ ಆಯ್ತ, ಖುರೇಶ್ ಹೇಳ್ರಿ ಇಸ್ಗೋ ಅಂತ.
0: ಆಯ್ತಾಯ್ತು.
3: ಕಾಕರ್ಗೆ ಹೆಲ್ಮೆಟ್ ಸಿಕ್ತು ಇಲ್ಲೋ ಕೇಳೋಣ. ಎಲ್ಲೈತಪ್ಪ ಕಾಕಂದು? ಹಾ ಸಿಕ್ತ ನಂಬರ.
4: ಹಲೋ ಕಾಕ, ನಾ ಖುರೇಶ.
5: ಹಲೋ ಖುರು, ನಾನೇ ಮಾಡ್ಬೇಕು ಅಂತ ಮಾಡಿದ್ನೇನಪ್ಪ, ನೀನೇ ಮಾಡಿದ್ ನೋಡು.
4: ಹೆಲ್ಮೆಟ್ ಇಂದ ಏನಾಯ್ತು ಕಾಕ? ಅಲ್ಲೇ ಆಟದಾಗ ಇತ್ತಲ್ಲ.
5: ಆಟದಾಗ ಇತ್ತು, ಸಿಕ್ಕಿತ್ತು. ಆದ್ರೆ
4: ಆದ್ರೆ ಏನ್?
5: ಈಗ ಇಲ್ಲಿಲ್ಲ.
4: ಮತ್ತೆಲ್ಲಿ ಹೋಯ್ತು?
5: ನೀ ಏನೋ ಕಾಳಜಿ ಮಾಡ್ಬಿಡಪ್ಪ, ನಿನ್ನ ಹೆಲ್ಮೆಟ್ ನಿನಗೆ ಸಿಕ್ತಂತ ತಿಳಿ, ಅದು ಅಲ್ಲೇ ನಿಮ್ಮ ಕಲಬುರಗ್ಯಾಗದ.
4: ಇಲ್ಲೇ ಅದನ? ಎಲ್ಲಿ?
5: ಹೇಳ್ತೀನಿ ಹೇಳ್ತೀನಿ, ಚಂದ ಕೇಳಿಸ್ಕೋ ನೋಡು. ಅಲ್ಲಿ ದಿವಾನ ಸಿನಿಮಾ ಥಿಯೇಟರ್ ಅದಲ್ಲ, ಅದ್ರ ಮಗ್ಗಲಕ್ಕ ಒಂದು ನಾಟಕ ಕಂಪನಿ ಅದ. ಅದ್ರ ಮಾಲಕರು ಕುಲಭೂಷಣ ಅಂತ. ಇವತ್ತು ಸಂಜೀಕ 8:00 ನೀ ಅವ್ರಿಗೆ ಹೋಗಿ ಭೇಟಿಯಾಗು, ಅವರು ನಿನ್ನ ಹೆಲ್ಮೆಟ್ ನಿನಗ್ ಕೊಡ್ತಾರ.
4: ನಾಟಕ ಕಂಪನಿ ಮಾಲಕರು ನನ್ನ ಹೆಲ್ಮೆಟ್ ನನಗ್ ಕೊಡ್ತಾರ? ಅವ್ರ ಕಡೆ ಆ ಹೆಲ್ಮೆಟ್ ಹೆಂಗ್ ಬಂತ ತಲಿ ಬಿಡ, ಅರ್ಥ ಆಗ್ವಲ್ತಪ್ಪ ಕಾಕ ನನಗ.
5: ಸದ್ಯಕ್ಕ ನಿನಗ ಅರ್ಥ ಆಗುದು ಬೇಡನಪ್ಪ, ಅದೊಂದು ಬಹಳ ದೊಡ್ಡ ಸ್ಟೋರಿ ಅದ, ಬಹಳ ಡೀಟೇಲ್ ನಾಗ ಹೇಳ್ಬೇಕಾಗ್ತದ. ಈಗ ಫೋನ್ ನಾಗ ಬೇಡ, ಆಮೇಲೆ ನಿನಗ ನಾನು ಹೇಳ್ತೀನಂತ. ನಿನಗ ನಿನ್ ಹೆಲ್ಮೆಟ್ ಸಿಕ್ಕ್ರೆ ಸಾಕು, ಹೌದಲ್ಲ?
4: ಹೌದ್ ಹೌದ್ ಹೌದು.
5: ಅದಕ್ಕೆ ಈಗ ನಾ ಹೇಳದಷ್ಟು ಮಾಡು ಅಷ್ಟೇ.
4: ಆಯ್ತಾಯ್ತಾಯ್ತು.
3: ದಿವಾನ ಥಿಯೇಟರ್ ಅಂದ್ರ ಇದೇ ಇದ್ರ ಮಗ್ಗಲ ಏರಿಯಾ ಅಂದ್ರ ನನ್ ಮುಂದಿಂದು. ಇಲ್ಲೇನು ಯಾವ ಡ್ರಾಮಾ ಥಿಯೇಟರ್ನು ಇಲ್ಲ, ಟೆಂಟ್ನು ಇಲ್ಲಲ್ಲ, ಎಲ್ಲಿ ಹೋದವೋ ಯಪ್ಪ, ಇನ್ನೆಲ್ಲಿ ಹುಡುಕುದು? ಹಾ ಅಲ್ಲಿ ಒಂದು ಪಾನ್ ಶಾಪ್ ಅದಲ್ಲ, ಅವನಿಗೆ ಕೇಳೋಣ, ಗೊತ್ತಾಗ.
4: ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಒಂದು ಡ್ರಾಮಾ ಕಂಪನಿ ಅದ ಅಂತ ಹೇಳಿ ಹೇಳ್ತಾ ಇದ್ರು, ನಿಮಗೇನಾರ ಐಡಿಯಾ ಅದೇನ್ರಿ?
6: ಸರ್ ಡ್ರಾಮಾ ಕಂಪನಿ ಅದ ಅಲ್ಲ, ಇತ್ತು
4: ಅಂದ್ರ
6: ನಿನ್ನೆ ಅದ ಶೋ ಎಲ್ಲಾ ಮುಗಿದು ರಾತ್ರಿ 8:00 ಇಲ್ಲಿಂದ ಹೋಗ್ಬಿಡ್ತಲ್ರಿ. ನೀವೇ ನಾಟಕ ನೋಡ್ಬೇಕು ಅಂತ ಬಂದಿದ್ರೇನ್ರಿ?
4: ಎಲ್ಲಿ ನಾಟಕ ನೋಡುದ್ರಿ ಅಂದಂಗ, ಆ ಕಂಪನಿ ಎಲ್ಲಿ ಹೋಯ್ತು ಅಂತ ನಿಮಗೇನಾರ ಗೊತ್ತದೇನ್ರಿ?
6: ಯಾಕ ನೀವೇನಾದ್ರೂ ಅವರಿಗೆ ಸಾಲ ಗಿಲ್ಲ ಕೊಟ್ಟಿದ್ರೇನ್ರಿ?
4: ಹಂಗೇನಿಲ್ಲ, ಆದ್ರ ನಮ್ಮ ಮುತ್ಯಾಂದು ಒಂದು ಹೆಲ್ಮೆಟ್ ಅವ್ರ ಕಡೆ ಇತ್ತೇನ್ರಿ.
6: ಹೌದ್ರಿ?
4: ಅದನ್ನ ತಗೊಂಡ್ ಹೋಗಾಕ ನಿನ್ನೆನ ರಾತ್ರಿ 8:00 ತನಕ ಬಾ ಅಂತ ಅಂದಿದ್ರು, ಆದ್ರ ಕೆಲಸದ ಮ್ಯಾಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಹಿಂಗಾಗಿ ಬರುವುದಾಗ್ಲಿಲ್ಲ. ಈಗ ಬಂದ್ ನೋಡಿದ್ರ ಪರಿಸ್ಥಿತಿ ಹಿಂಗದ.
6: ಈಗ ಕನ್ಫರ್ಮ್ ಆಯ್ತು ನೋಡ್ರಿ ಸರ್.
4: ಏನ್ರಿ ಅದು?
6: ನೀವು ಸಾಲಗಾರರು ಅಲ್ಲ ಅಂತ.
4: ಅಂದ್ರ
6: ಕಂಪನಿ ಮಾಲಕ್ ಹೋಗೋ ಮುಂದ ಅಡ್ರೆಸ್, ಫೋನ್ ನಂಬರ್ ಎಲ್ಲಾ ಕೊಟ್ಟಿದ್ರಿ.
4: ಹೌದ್ರಿ?
6: ಹೆಲ್ಮೆಟ್ ಕೇಳ್ಕೊತ ಬಂದವರಿಗೆ ಮಾತ್ರ ನನ್ನ ಕಾಂಟ್ಯಾಕ್ಟ್ ಕೊಡು, ಉಳಿದು ಯಾರೇ ಬಂದ್ರು ಬಿಲ್ಕುಲ್ ಕೊಡ್ಬೇಡ ಅಂತ ಹೇಳಿದ್ರೆ ನೋಡ್ರಿ ಸರ್.
4: ಅಂದ್ರ ಈಗ ಅವರು ಎಲ್ಲಿ ಹೋಗ್ಯಾರ್ರಿ?
6: ಆ ಕಂಪನಿ ದಾವಣಗೆರೆ ಹೋಗಿದ್ರಿ.
4: ತಗೋರಿ
6: ಈ ಪತ್ರ ಮತ್ತು ಫೋನ್, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ರಿ.
4: ಅಲ್ರಿ ಈ ಪತ ಫೋನ್ ತಗೊಳ್ಳೋದಕ್ಕಿಂತ ಆ ಹೆಲ್ಮೆಟ್ ಇಸ್ಕೊಂಡಿದ್ರ ಮುಗದೆ ಹೋಗ್ತಿತ್ತಲ್ರಿ, ನನ್ನ ಕೆಲಸ ಎಷ್ಟು ಈಸಿ ಆಗ್ತಿತ್ತು. ನಿಮಗ್ ಬೇಕಾದ್ರೆ ನಾ ಪ್ರೈಸ್ ಕೊಡ್ತಿದ್ದೆ.
6: ನಾನು ಅದನ್ನೇ ಹೇಳಿದೆ ಸರ್ ಅವರಿಗೆ, ಆದ್ರೂ ಒಪ್ಪಲಿಲ್ಲ.
4: ಯಾಕ್ರಿ?
6: ವಿಚಿತ್ರ ನೋಡ್ರಿ ಸರ್, ಅದು ಯಾವಾಗ ಅವ್ರ ಕಡೆ ಬಂತು ಅವಾಗಿಂದ ಅವ್ರ ಕಲೆಕ್ಷನ್ ಡಬಲ್ ಟ್ರಿಬಲ್ ಆಯ್ತಂತ್ರಿ. ಇದು ಭಾರಿ ಲಕ್ಕಿ ಹೆಲ್ಮೆಟ್ ಅದ, ಇದನ್ನ ನಾ ಬಿಟ್ಟು ಕೊಡೋದಲ್ಲ. ಬೇಕಾದ್ರವರಿಗೆ ನಾನು ಡ್ರಾಮಾ ಕಂಪನಿ ಅವ್ರಿಗೆ ಬಿಟ್ಟು ಕೊಡ್ತೀನಿ, ಆದ್ರೆ ಈ ಹೆಲ್ಮೆಟ್ ಅವ್ರಿಗೆ ಕೊಡೋದಲ್ಲ ಅಂತ ಅಂದ್ರಿ.
4: ಹಿಂಗಾಯ್ತ್ರಿ? ನೀವು ಹೆಲ್ಮೆಟ್ ಇಸ್ಕೊಂಡಿದ್ರ ನಾನು ಈಗ ದಾವಣಗೆರೆಗೆ ಹೋಗೋದು ತಪ್ಪತ್ತಿತ್ತು, ಎಲ್ಲ ಟೆನ್ಷನ್ ಖಲಾಸ್ ಆಗ್ತಿತ್ತು. ಈಗ ನಾ ಏನ್ ಮಾಡ್ಲಿರಿ?
6: ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರ ಒಂದ್ ಮಾತು ಹೇಳ್ರಿ.
4: ಹೇಳ್ರಿ ಹೇಳ್ರಿ
6: ಸರ್. ನೀವು ಈಗ ದಾವಣಗೆರೆಗೆ ಹೋಗಿ ಬರೋದು ಅಂತ.

0: ಅಂದ್ರ ಒಂದು 1,000 ರೂಪಾಯಿ ಬೇಕು.
1: ಹೌದಲ್
0: ಅದ್ರಾಗ ಆ ಕಂಪನಿಗೆ ಅದು ಲಕ್ಕಿ ಅಂತ ಪ್ರೂವ್ ಆಗ್ಯದ.
1: ಹೌದಲ್ ಹೌದಲ್
0: ಅದನ್ನ ನೀವು ಕಸ್ಕೊಂಡು ತರೋದ್ರಿಂದ ಪಾಪ ಅವ್ರ ಹೊಟ್ಟಿ ಮೇಲೆ ಹೊಡೆದಂಗ ಆಗ್ತದೆ. ನಿಮ್ಗೆ ಸುಮ್ಮನೆ ಓಡಾಡ ಹೈರಾಣ. ಹೆಂಗೂ ಅದು ಹಳಿ ಹೆಲ್ಮೆಟ್ 400-500 ರೂಪಾಯಿ ಕೊಟ್ರೆ ಎಂತ ಹೆಲ್ಮೆಟ್ ಬೇಕು ಅಂತದ್ ಇಲ್ಲೇ ಸಿಗ್ತದ ನೋಡ್ರಿ, ವಿಚಾರ ಮಾಡ್ರಿ.
1: ನೀವು ಹೇಳೋದು 100-100 ಬರೋಬ್ಬರಿ, ಆದ್ರೂ ಒಂದ್ ಮಾತು ನಮ್ಮ ಕಾಕಾರಿಗೆ ಕೇಳ್ತೀನಿ ನೋಡೋಣಂತ. ಹಲೋ ಹಲೋ ಕಾಕಾ.
2: ಹಲೋ ಗುರು, ಏನಾಯ್ತು? ಹೆಲ್ಮೆಟ್ ಸಿಗ್ತೇನೆ
1: ಕಾಕಾ. ನೀ ಹೇಳಿದ ಟೈಮ್ಗೆ ಹೋಗುದಾಗ್ಲಿಲ್ಲ, ಈಗ ಹೋಗಿ ಬಂದೆ. ನಿನಗ್ ಫೋನ್ ಮಾಡ್ಬೇಕು ಅನ್ನೋದ್ರಾಗ ನಿಂದೇ ಫೋನ್ ಬಂತು.
2: ಮತ್ತೇನಾಯ್ತು?
1: ಕಂಪನಿ ಎಲ್ಲ ಕಿತ್ತೋಡೋ ದಾವಣಗೆರೆಗೆ ಹೋಯ್ತಂತ. ಏನ್ ಮಾಡೋದ್ ಈಗ ಕಾಕಾ? ಹೋಗ್ಲಿ ಬಿಡು ಕಾಕಾ, ಹೆಲ್ಮೆಟ್ ಹೆಂಗು ಹಳಿದಿತ್ತು, ಇಲ್ಲೇ ಒಂದು ಹೊಸಾದ ಖರೀದಿ ಮಾಡ್ತೀನಂತ.
2: ಹಂಗಂದ್ರೆ ಹೆಂಗು ಗುರು?
1: ಅಂದ್ರ
2: ಅದು ನಮ್ಮ ಅಪ್ಪನ ಅಂದ್ರ ನಿನ್ನ ಅಜ್ಜನ ಒಂದೇ ಒಂದು ಏಕೈಕ ನೆನಪಿನ ಕಾಣಿಕೆ ಇದ್ದಂಗ. ನಮ್ಮ ಬಾಲ್ಯದ ನೆನಪು, ನಿನ್ನ ಬಾಲ್ಯದ ನೆನಪು, ಹಿಂಗ ಎಲ್ಲಾರ ಭಾವನೆಗಳು ಅದರ ಜೊತೆಗೆ ತಳಕ ಹಾಕೊಂಡವೇನಪ್ಪ. ಅದನ್ನ ನೋಡ್ತಾ ಇದ್ರ ಅಪ್ಪನ್ನೇ ನೋಡ್ದಂಗ ಆಗ್ತದೆ. ನಿಮ್ ಕಾಕಿನೂ ಅದೇ ಅಂತಾಳೆ, ಮಾವನವ್ರ ನೆನಪ ಸದಾ ಇರ್ಬೇಕಂದ್ರೆ ನಮ್ ಮನೆಯ ಅಟ್ಟದಾಗ, ಅಂದ್ರೆ ಮನೆಯಾಗ ಸದಾ ಅವರು ಬಳಸಿದಂಥ ಹೆಲ್ಮೆಟ್ಟು ಇರ್ಲೇಬೇಕು ಅಂತ. ಎಟ್ಲೀಸ್ಟ್ ನೀ ಆದ್ರೂ ಅದನ್ನ ಹಾಕೊಂಡು ಉಪಯೋಗ ಮಾಡ್ಕೋತಿದ್ರೆ ಅಪ್ಪನ ನೆನಪ ಶಾಶ್ವತ ಇರ್ತದ ಅಂತ. ಮತ್ ಏನ್ ವಿಚಾರ ಮಾಡಕತ್ತಿ ಈಗ?
1: ಏನಿಲ್ಲ ಕಾಕ, ಇವತ್ತು ಸಂಜೆಕ ದಾವಣಗೆರೆ ಬಸ್ ಹತ್ತತಿ. ದಾವಣಗೆರೆ ಅಂತೂ ಬಂದ್ ಇಳದೆ. ಇನ್ನ ಕುಲಭೂಷಣಗ ಮಾತಾಡಿ ನಾ ಬಂದ್ ವಿಷಯ ತಿಳಿಸೋಣ. ಮನುಷ್ಯ ಈಗ ಆ ಲಕ್ಕಿ ಹೆಲ್ಮೆಟ್ ಕೊಡಕ್ ಒಪ್ತಾನೋ ಇಲ್ಲೋ ಮಾರಾಯ, ಅವನ ಕಂಪನಿ ಕಲೆಕ್ಷನ್ ಅದರಿಂದ ಡಬಲ್ ಟ್ರಿಬಲ್ ಆಗ್ಯದಂತ. ಆಗ್ಲಿ ಸಂತೋಷನ, ಆದ್ರೆ ಹಂಗಂತ ನನಗದನ್ನು ಕೊಡಕಾಗುವುದಿಲ್ಲ ಅಂತ ಹೆಂಗ್ ಹೇಳ್ತಾನಮ್ಮ? ನಮ್ಮ ಅಜ್ಜನ ನೆನಪನ್ನ ಯಾರಿಗೋ ಬಿಟ್ಟು ಅನಾಥ ಮಾಡಕ ನಾ ತಯಾರಿಲ್ಲ. ಏನರೆ ಮಾಡಿ ನಾನು ಮುತ್ಯಾನ್ ಹೆಲ್ಮೆಟ್ ಅನ್ನ ಒಯ್ಯಾಕ ಬೇಕು. ಇದರಿಂದ ನಮ್ಮ ಮನೆ ಮಂದಿಗೆಲ್ಲ ಸಮಾಧಾನ, ಅಲ್ಲದೆ ನನಗೂ ಕೂಡ ಟೆನ್ಷನ್ ಫ್ರೀ ಲೈಫ್. ಅವ ಕೊಡುದಿಲ್ಲ ಅಂದ್ರೂ ಸ್ವಲ್ಪ ರೊಕ್ಕ ಕೊಟ್ಟಾದ್ರೂ ಅದನ್ನು ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ. ತಡಿ, ಎಲ್ಲದ ನಂಬರ್ ಒಂದು ಕುಲಭೂಷಣ್ ಅಂದು ಫೋನ್ ಮಾಡ್ತೀನಿ. 6-5-3-4-7-1-1-1-1. ಹಾ ಹಲೋ ಕುಲಭೂಷಣ್ ಅವ್ರ?
3: ಹೌದು,
1: ನಾನು ಗುಲ್ಬರ್ಗಾದಿಂದ ಹೆಲ್ಮೆಟ್ ಸಲುವಾಗಿ ಬಂದಿನ್ರಿ. ನಾನು ಮೇನ್ ಬಸ್ ಸ್ಟ್ಯಾಂಡ್ ಐತಲ್ರಿ, ಅಲ್ಲಿ ಇದೀನಿ. ನಿಮ್ ಅಡ್ರೆಸ್ ಹೇಳ್ರಿ, ಹೆಂಗ್ ಬರ್ಬೇಕು?
3: ಸಿಟಿಗೆ ಹೊಸಬರಿದ್ದೀರಿ, ಇನ್ನ 5 ನಿಮಿಷದೊಳಗೆ ನಾನ್ ನಿಮ್ ಕಡೆ ಬರ್ತೀನಿ.
1: ನೋಡ್ರಿ, ನಾನು ವೈಟ್ ಅಂಡ್ ಬ್ಲಾಕ್ ಪಟ್ಟಿ ಪಟ್ಟಿ ಶರ್ಟ್ ಹಾಕೊಂಡಿನಿ, ಮೇನ್ ಗೇಟ್ ಹತ್ರ ನಿಂತಿರ್ತೀನಿ ನೋಡ್ರಿ.
3: ಆಯ್ತಾಯ್ತು, ಬಂದು ಬಂದೆ, 5 ನಿಮಿಷದಾಗ ಬಂದೆ.
1: ಅಲ್ಲ ಖರೇನೆ ಬರ್ತಾನೆ ನೀವ? ನನಗೆ ಹೆಲ್ಮೆಟ್ ಕೊಡುದೇ ಇಲ್ಲ ಅಂದವ, ಒಂದೇ ಸಲಕ್ಕೆ ನಾನೋ ಬರ್ತೀನಿ ಅಂದಲ್ಲ, ಇವನ ನಂಬಬಹುದಾ? ತಪ್ಪು ಮಾಡಿದೆ. ಎಷ್ಟೇ ತ್ರಾಸಾಗಿದ್ರು ಅವನು ಪಥ ಹಿಡ್ಕೊಂಡು ನಾನೇ ಹೋಗ್ಬೇಕಾಗಿತ್ತು.
4: ಹಲೋ ಮಿಸ್ಟರ್, ಕಲಬುರಗಿಯಿಂದ.
1: ಹಾ ಹಾ, ಬಂದವ್ ನಾನೇ ರೀ, ನಾನೇ ಖುರೇಶ್ ಅಂತ ಹೇಳಿ. ನಮಸ್ಕಾರ ರೀ.
4: ಏನಪ್ಪ ನೀವು ಬಂದು ಏನ್ ಚಲೋ ಮಾಡಿದ್ರಿ ಅಯ್ಯಪ್ಪ? ನಿಮಗ ಹೆಲ್ಮೆಟ್ ಕೊಡಬಾರದು ಅಂತ ವಿಚಾರ ಇತ್ತು, ಅದು ಬಂದಾಗಿಂದ
1: ನಿಮ್ ಲಾಭ ಡಬಲ್ ಟ್ರಿಬಲ್ ಆಗಿತ್ತು. ಅದು ನಿಮಗೆ ಬಹಳ ಲಕ್ಕಿ ಆಗಿತ್ತಲ್ರಿ.
4: ಹೌದ್ರಿ, ಆದ್ರೆ
1: ಆದ್ರೆ ಏನಾಯ್ತ್ರಿ?
4: ಬಂದು ದುಡ್ಡು ನನಗೆ ದಕ್ಕಲಿಲ್ಲ, ಬಂದ ಕಲೆಕ್ಷನ್ ಎಲ್ಲ ನಮ್ ಹೀರೋ ಹೀರೋಯಿನ್ ಕೂಡಿ ತಗೊಂಡು ಹೇಳದೆ ಕೇಳದೆ ಕಂಪನಿ ಬಿಟ್ಟು ಓಡಿ ಹೋದ್ರಿ.
1: ಮತ್ತೆ ನನ್ನ ಹೆಲ್ಮೆಟ್ ಬಿಟ್ಟು ಹೋಗ್ಯಾರಿಲ್ರಿ?
4: ಅದನ್ನೊಂದು ಬಿಟ್ಟು ಹೋಗ್ಯಾರ, ಭಿಕ್ಷಾ ಬೇಡಿ ಬದುಕು ಅಂತ. ಏಯ್ಯಪ್ಪೋ, ಎಲ್ಲಿಗೆ ಬಂತೋ ಸಂಗಯ್ಯ ನನ್ನ ಪರಿಸ್ಥಿತಿ? ಕಂಡು ಕಾಣದ ಬ್ಯಾಡ್ಲಕ್ ತಂದ ಈ ದರಿದ್ರ ಹೆಲ್ಮೆಟ್ ನನ್ನ ಕಡೆ ಇರುದ ಬೇಡ. ಏ ತಗೊಂಡ್ ಹೋಗ್ರಿ ಇದನ್ನ.
1: ಓ ಮಿಸ್ಟರ್ ಕುಲಭೂಷಣ್, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡ್ರಿ. ನಿಮ್ಮ ಅಕ್ಷಯ ಪಾತ್ರೆ ಕಳೆದು ಹೋದಾಗ ನಿಮ್ಮ ಮಾನ ಮರ್ಯಾದೆ ಉಳಿಸಿದ್ದು ಇದೇ ಹೆಲ್ಮೆಟ್. ಕಲೆಕ್ಷನ್ನೇ ಇಲ್ಲದೆ ದಿವಾಳಿಯಾಗಿದ್ದ ನಿಮಗೆ 3 ಪಟ್ಟು ಕೊಟ್ಟಿದ್ದು ಇದೇ ಹೆಲ್ಮೆಟ್. ಇದರ ಮಹಿಮಾದಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿದ್ದು ಇದೇ ಹೆಲ್ಮೆಟ್. ನಮ್ಮ ಅಜ್ಜನ ಆಶೀರ್ವಾದದಿಂದ ನಿಮ್ಮ ಕಂಪನಿಯ ನೌಕರ

0: ಅವರಿಗೆ ಸರಿಯಾಗಿ ಪಗಾರ ಕೊಡಾಕ ನಿಮಗೆ ಸಾಧ್ಯ ಮಾಡಿಸಿದ್ದು ಇದೇ ಹೆಲ್ಮೆಟ್. ಇಂಥ ಹೆಲ್ಮೆಟ್ ಅನ್ನ ನೀವು ಬೈತಿರಲ್ರಿ, ನಿಮ್ಮ ವಯಸ್ಸಿಗೆ ನಾಚಿಕೆ ಆಗುದಿಲ್ಲ?
1: ಸಾರಿರಪ್ಪ, ನೋಡ್ರಿ ಏನೋ ನಿರಾಶದೊಳಗ ಹಂಗಂದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ.
0: ಓಕೆ ಓಕೆ ಇರ್ಲಿ, ನನ್ನ ಹೆಲ್ಮೆಟ್ ತಂದು ಕೊಟ್ರಲ್ಲ ಅದಕ್ಕೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್.
1: ನಮಸ್ಕಾರ ರೀ.
0: ಪೊಲೀಸ್ ಹೆಲ್ಮೆಟ್ ಇರ್ಲಾರ್ದವ್ರನ್ನ ಹಿಡ್ಯಾಕತ್ತನ, ಹಿಡೀರಿ. ನಾನು ಹೋಗಿ ಅವನಿಗೆ ಸ್ವಲ್ಪ ನನ್ನ ನೆನಪು ಮಾಡಿಕೊಡ್ತೀನಿ. ಸರ್ ಸರ್ ನಮಸ್ಕಾರ ರೀ ಸರ್.
2: ನಮಸ್ಕಾರ. ಏನ್ರಿ,
0: 4 ದಿವಸದ ಹಿಂದೆ ನೀವು ಹೆಲ್ಮೆಟ್ ಇರ್ಲಾರ್ದಕ್ಕೆ ಹಿಡಿದು 100 ರೂಪಾಯಿ ದಂಡ ಹಾಕಿದ್ರಿ, ನೆನಪದೇನ್ರಿ ಸರ್?
2: ದಿವಸ 1,000 ಮಂದಿಗೆ ದಂಡ ಹಾಕ್ತೀವ್ರಿ, ಹ್ಯಾಂಗ ನೆನಪಿಡ್ಲಿಕ್ಕೆ ಆಗ್ತದ? ಇರ್ಲಿ, ಏನಾಗ್ಬೇಕಾಗಿತ್ತೀಗ?
0: ಏನಿಲ್ಲ, ನಿಮಗ ನನ್ನ ಹೆಲ್ಮೆಟ್ ತೋರಿಸಿ ಹೋಗೋಣ ಅಂತ ಹೇಳಿ ಬಂದೆ. ನಮಸ್ಕಾರ ಸರ್, ಇನ್ನು ಬರ್ತೀನಿ.
2: ಓ ಮಿಸ್ಟರ್, ಸ್ವಲ್ಪ ನಿಲ್ರಿ, ಯಾಕೋ ಈ ಮಗನಿಗೆ ಸ್ವಲ್ಪ ಗ ಇದ್ದಂಗದ. ಮಾಡ್ತೀನಿ ಮಾಡ.
0: ಯಾಕ್ರಿ ಸರ್, ಯಾಕ್ರಿ ಕರದ್ರಿ?
2: ಸ್ವಲ್ಪ ನಿಮ್ಮ ಹೆಲ್ಮೆಟ್ ಬಿಚ್ಚಿಕೊಡ್ರಿ ನೋಡೋಣ.
0: ತಗೋರಿ ಸರ್ ತಗೋರಿ.
2: ಅಡ್ಡಿ ಇಲ್ರಪ್ಪ, ಭಾರಿ ಅದ. ಯಾವ ಗಣಿಗಳಿಗಿಂತ ಇದನ್ನ ಹೊರಗೆ ತೆಗೆದು ತಗೊಂಡ್ ಬಂದ್ರಿ?
0: ಏನ್ರಿ ಸರ್, ಏನಾಗತ್ತೀರಿ ಸರ್, ಏನ್ ಮಾಡಾಕತ್ತೀರಿ ಸರ್?
2: ಏನೂ ಇಲ್ಲ, ರಸೀಟ್ ಬರ್ಲಿಕ್ಕೆ ಹತ್ತೀನಿ, ತಗೊಳ್ರಿ ರಸೀಟ್.
0: ಯಾಕ್ರಿ ಸರ್, ಹೆಲ್ಮೆಟ್ ಐತಲ್ಲ.
2: 200 ರೂಪಾಯಿ ಕೊಡ್ರಿ
0: ಸರ್. ಸರ್, 200 ರೂಪಾಯಿ ನಾ ಕೊಡ್ಬೇಕ್ರಿ ಸರ್?
2: ಎರಡನೇ ಸಲ ತಪ್ಪು ಮಾಡಿದ್ದಕ್ಕ. ನೋಡ್ರಿ, ನಿಮ್ಮ ಹೆಲ್ಮೆಟ್ ನಾಗ ಎಲ್ಲರ ISI ಮಾರ್ಕ್ ಅದನ ನೋಡ್ರಿ, ನೀವ ನೋಡ್ರಿ.
0: ಹೌದಲ್ರಿ ಸರ್.
2: ಬಂದ ಒಳ್ಳೆ ಹೀರೋ ಬಂದಂಗ, ಹಳಿ ಮುತ್ತಂದು ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಚಲೋ ಕ್ವಾಲಿಟಿ ISI ಮಾರ್ಕ್ ಇದ್ದದ್ದು ತಗೊಳ್ರಿ.
0: ಆಯ್ತು ನಡಿ ಕುರೇಶ, ಅದದೆಲ್ಲ ಒಳ್ಳೇದಕ್ಕ ಅಂತೇಳಿ ಹಿರಿಯರ್ ಹೇಳ್ಯಾರ. ನಡಿ ನಡಿ, ಒಂದು ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್, ಅದು ISI ಮಾರ್ಕ್ ಇದ್ದಿದ್ದು ತಗೊಂಡ ಮನೆಗೆ ಹೋಗಕತ್ತಿ.
3: ಇದುವರೆಗೆ 2011 ಆಕಾಶವಾಣಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಪಡೆದ ನಾಟಕ ಹೆಲ್ಮೆಟ್ ಕೇಳಿದಿರಿ. ಭಾಗವಹಿಸಿದವರು ಶೇಖ್ ಅಬ್ದುಲ್ಲಾ ಖಾಜಿ, ಮಧುಸೂದನ್ ಡಿ ಟೆಂಗ್ಲೇಕರ್, RS ಬಿರಾದಾರ್, ಪುಷ್ಪಾ ಎಸ್ ಬೆಟಗೇರಿ, HN ಅನಿಲ್ ಕುಮಾರ್, ರಾಜೇಂದ್ರ ಆರ್ ಕುಲಕರ್ಣಿ, ಪ್ರಹ್ಲಾದ್ ಎಂ ದೇಶಪಾಂಡೆ, ಪ್ರಭು ನಿಷ್ಠಿ ಹಾಗೂ ಸುರೇಶ್. ಭಾಗವಹಿಸಿ ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ.
4: ನಾಟಕಗಳನ್ನು ಕೇಳಿದಿರಿ, ಕೊಡುಗೆ ಆಕಾಶವಾಣಿ ಕಲಬುರಗಿ ಕೇಂದ್ರದ್ದು.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ.
2: ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ,
3: ಬೆಳದಿಂಗಳು
2: ನಿನಗೆಂದೇ ಬರೆದ ಪ್ರೇಮದ ಓಲೆ,
1: ಪ್ರೇಮ ಪತ್ರಗಳನ್ನಾಧರಿಸಿದ ಶ್ರವ್ಯ ಕಾವ್ಯ,
2: ಪದ ಓದಲು ಹರಿವುದು ಜೇನಿನ ಹೊಳೆ.
1: ಕೇಳಿ
3: ಬೆಳದಿಂಗಳು.

ಬೇರೆ, ತನ್ನ ಈ ಅವಸ್ಥೆಗೆ ಪತಿಯೇ ಕಾರಣನೆಂಬ ಅಸಡ್ಡೆ ಬೇರೆ. 6 ತಿಂಗಳು ಮುಗಿಯುವುದರಲ್ಲಿ ಅತ್ತೆಯ ಮನೆಯವರು ಹಬ್ಬದೂಟ ಆರತಕ್ಷತೆ ಏರ್ಪಡಿಸಬೇಕು, ಯಥಾನುಶಕ್ತಿ ಸೀರೆ ಆಭರಣ ಉಡುಗೊರೆಗಳನ್ನು ತರಬೇಕು, ನವರಾತ್ರಿಯ ದುರ್ಗೆಯಂತೆ ವಿವಿಧ ಅಲಂಕಾರ ಮಾಡಿಕೊಂಡು ಛಾಯಾಚಿತ್ರಗಳನ್ನು ತೆಗೆಸಿಕೊಳ್ಳಬೇಕು ಎಂಬ ಬಯಕೆ ಹಲವರಿಗೆ. ಮುಂಬೈ ನಗರಿಯಲ್ಲಿ ಗರ್ಭಿಣಿಯರ ಭಾವಚಿತ್ರ ತೆಗೆಯುವುದರಲ್ಲೇ ಪರಿಣಿತಿ ಹೊಂದಿದ ಅನೇಕ ಸ್ಟುಡಿಯೋಗಳಿವೆ. ಅವುಗಳು ಪ್ರಚಾರಕ್ಕಾಗಿ ಹೊರಗೆ ತೂಗು ಹಾಕಿದ ಛಾಯಾಚಿತ್ರಗಳನ್ನು ವೀಕ್ಷಿಸುವುದೇ ಒಂದು ವಿನೋದಾವಳಿ ಎನಿಸುವುದು. ಶ್ರೀಕೃಷ್ಣ ಪರಮಾತ್ಮನಂತೆ ವೇಷ ಹಾಕಿಕೊಂಡು ಕೊಳಲು ನುಡಿಸುವುದು, ರಾಧೆಯಾಗಿ ಚಂದ್ರಬಿಂಬದ ಮೇಲೆ ಸವಾರಿ ಮಾಡುವುದು, ಕಾಮದೇವನಾಗಿ ರತಿಯ ವಶೀಕರಣಕ್ಕಾಗಿ ಪುಷ್ಪಬಾಣವನ್ನು ಪ್ರಯೋಗಿಸುವಂತೆ ನಿಲ್ಲುವುದು, ಹಾಗೆ ಬಗೆ ಬಗೆಯ ಕೇಶಾಲಂಕಾರ, ಹೂವಿನ ಅಲಂಕಾರ, ಭಾರಿ ಭಾರಿ ಸೀರೆಯುಟ್ಟು ವಿವಿಧ ಆಭರಣಗಳನ್ನು ತೊಟ್ಟ ಗರ್ಭಿಣಿಯರ ಛಾಯಾಚಿತ್ರಗಳು ಅಲ್ಲಿ ಇರುತ್ತವೆ. ದಶಕದ ಹಿಂದೆಯೇ ನನ್ನವಳಿಗೆ ಎಂಥ ಅಲಂಕಾರ ಶೋಭಿಸಬಹುದು ಎಂಬ ವಿಚಾರದಿಂದಲೇ ನನಗೆ ನಾಚಿಕೆಯಾಗಿತ್ತು.

ಬೆಳದಿಂಗಳು ಕಾರ್ಯಕ್ರಮಕ್ಕೆ ಶ್ರೋತೃಗಳೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪತ್ರ ಹೀಗೆ ಮುಂದುವರಿಯುತ್ತದೆ. ತವರು ಮನೆಗೆ ಹೋದ ನಂತರ ಗರ್ಭವೈಭವದ ಹೊಸ ಅಧ್ಯಾಯವೇ ಆರಂಭವಾಗುವುದು. ಪತಿಯ ಅಲಕ್ಷ್ಯ, ನಾದಿನಿಯರ ಅಸಡ್ಡೆ, ಅತ್ತೆಯ ಅಸಹನೆ ತಮ್ಮವರಿಗೆ ಹೇಳಿದಷ್ಟು ಕಡಿಮೆಯೇ. ಈ ಹಿನ್ನೆಲೆಯಲ್ಲಿ ತಾಯಿ ತಂಗಿಯರು, ಅಣ್ಣ ತಮ್ಮಂದಿರು ತನು ಮನ ಧನಗಳಿಂದ ಗರ್ಭಿಣಿಯರ ಸೇವೆಗೆ ಕಂಕಣಬದ್ಧರಾಗಿರುತ್ತಾರೆ. ಮತ್ತೆ ಭರ್ಜರಿ ಔತಣವಾಗಬೇಕು, ಉಡುಗೊರೆ ಕೊಡಬೇಕು, ಛಾಯಾಚಿತ್ರ ತೆಗೆಸಬೇಕು, ಈ ಸಮಾರಂಭದ ಮುಂದೆ ಗಂಡನ ಮನೆಯವರದು ಏನೂ ಇಲ್ಲ ಎಂದೆನಿಸುವ ಪ್ರಯತ್ನ ಎದ್ದು ಕಾಣುತ್ತದೆ. ನಂತರ ಬಾಲ್ಯ ಸಂಗಾತಿ, ಸಹಪಾಠಿ, ಗೆಳತಿ, ಆಪ್ತರಲ್ಲಿ ಊಟಕ್ಕೆ ಕರೆದು ಉಪಚರಿಸಬೇಕು. ಇವೆಲ್ಲ ಮುಗಿಸುವ ಮೊದಲೇ ಪ್ರಸೂತಿಯಾದವರು ಅದೆಷ್ಟು ಒಳ್ಳೊಳ್ಳೆಯ ಅವಕಾಶಗಳು ಜಾರಿಕೊಂಡವಲ್ಲ ಎಂದು ಮರುಗದೇ ಇರುವುದಿಲ್ಲ. ನನ್ನ ಒಳಗೆ ಇವುಗಳಲ್ಲಿ ಒಂದಂಶವೂ ದೊರಕಲೇ ಇಲ್ಲವೆಂದು ನೆನೆಸಿಕೊಂಡಾಗ ಒಮ್ಮೆ ಕಸಿವಿಸಿಯಾಗುತ್ತದೆ. ಮದುವೆಯಾದ ಹೊಸದರಲ್ಲಿ ನೀವೇ ನನ್ನ ಸರ್ವಸ್ವ ಎಂದು ನೀನು ಉದ್ಘರಿಸಿದ್ದು ನೆನಪಿದೆಯೇ? ಹೊಸದಾಗಿ ಮದುವೆಯಾದವರು ಕೆಲವರು ಪತಿಯೇ ದೇವರು ಅನ್ನುವವರು ಇಲ್ಲದಿಲ್ಲ. ಬೇರಾರು ಇಂತಹ ಮಾತುಗಳನ್ನು ಹೆಚ್ಚಾಗಿ ಪರಿಗಣಿಸದಿದ್ದರೂ ನಾನು ಮಾತ್ರ ಈ ಮಾತನ್ನ ಒರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸಬೇಕೆಂದಿದ್ದೇನೆ.

ಕೇಳುಗರೆ, ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪತ್ರ ಹೀಗೆ ಮುಂದುವರಿಯಲಿದೆ. ಈ ವಾರಾಂತ್ಯದಲ್ಲಿ ಜೈಪುರಕ್ಕೆ ಬಂದಾಗ ನಿನ್ನ ಬೈಕೆಯೋಟದ ಕಾರ್ಯಕ್ರಮ ಇರಿಸಿಕೊಂಡಿದ್ದೇನೆ, ನಂಬುತ್ತೀಯಾ? ನನಗೆ ಮೆಚ್ಚುಗೆಯಾದ ನವಿಲು ಹಸಿರು ಬಣ್ಣದ ಬಿನ್ನಿ ಶಾರ್ಟ್ ರೇಸ್ಮೆ ಸೀರೆಯನ್ನು ತಂದಿದ್ದೇನೆ. ಪೋಲಕ ಹೊಲಿಸಿದ್ದೇನೆ. ಹಲವು ಬಗೆಯ ತರಕಾರಿ, ಹಣ್ಣು ಹಂಪಲು, ಹೂಗಳನ್ನು ಕೊಂಡು ತಂದು ನಾನೇ ಹಬ್ಬದಡಿಗೆ ಮಾಡುವೆ. ಬಾಸುಂದಿ, ಕೆನೆ ಹಾಕಿ ಫ್ರೂಟ್ ಸಲಾಡ್ ನಾನೇ ತಯಾರಿಸುವೆ. ಪಲ್ಯ, ತಾಳು, ಹಪ್ಪಳ, ಸಂಡಿಗೆ, ವಡೆ, ಉಪ್ಪಿನಕಾಯಿ, ಪೂರಿ ಭಜಿಗಳ ವಿಶೇಷ ಊಟ ನಾನೇ ತಯಾರಿಸುವೆ. ಬೇರೆ ಯಾರನ್ನೂ ಆಮಂತ್ರಿಸದೆ ನೀನೊಬ್ಬಳೇ ಇದರ ವಿಶೇಷ ಅತಿಥಿ. ಊಟ ಚೆನ್ನಾಗಿ ಮಾಡಿ ವಿಶ್ರಾಂತಿಯ ನಂತರ ಮುಖ್ಯ ಕಾರ್ಯಕ್ರಮ ಹೇಗಿದೆ? ಮಾರುದ್ದ ಜಡೆಯನ್ನ ಹೂಗಳಿಂದ ಅಲಂಕರಿಸುವೆ ನಾನೇ. ಹೊಸ ಸೀರೆಯನ್ನು ಹೇಗೆ ಉಡಬೇಕು ಎಂದು ನಿರ್ದೇಶಿಸುವೆ. ಆರತಿ ಬೆಳಗುವೆ. ನಂತರ ಛಾಯಾಗ್ರಹಣದ ಕಾರ್ಯಕ್ರಮ. ನಿಂತು, ಕುಳಿತು, ಎದುರಿನಿಂದ, ಹಿಂಬದಿಯಿಂದ ವಿವಿಧ ಸೀರೆ ಹಾಗೂ ಕೇಶಾಲಂಕಾರದ ಛಾಯಾಚಿತ್ರ ತೆಗೆಯುವೆ. ಇಷ್ಟೇ ಅಲ್ಲದೆ ನೀನು ಒಪ್ಪಿದರೆ ಜೋಡಿಯಾಗಿಯೂ ಭಾವಚಿತ್ರ ತೆಗೆಯುವೆ. ಇದು ಹೇಗೆ ಸಾಧ್ಯವೆಂದು ನಿನ್ನ ಸಮಸ್ಯೆ ಅಲ್ಲವೇ? ನನ್ನ ಬಳಿ ಜರ್ಮನ್ ಕ್ಯಾಮರಾ ಒಂದಿದೆ. ಇದರಲ್ಲಿ ಎಲ್ಲ ರೀತಿಯ ಏರ್ಪಾಡುಗಳು ಇವೆ. ಎಲ್ಲವನ್ನ ನಾವು ಸಿದ್ಧ ಮಾಡಿ ನಾವು ಸಿದ್ಧರಾಗಿ ನಿಂತ ನಂತರ ಕ್ಯಾಮರಾ ಗುರಿ ಇಟ್ಟರೆ ತನ್ನಷ್ಟಕ್ಕೆ ಕ್ಲಿಕ್ ಮಾಡಿಕೊಳ್ಳಬಲ್ಲದು ಅದು. ಈ ಎಲ್ಲ ಚಟುವಟಿಕೆಯಿಂದಾಗಿ ಅತ್ತೆ, ತಾಯಿ, ಪತಿ, ಅಡುಗೆಯವ, ಸಖಿ, ಛಾಯಾಚಿತ್ರಗಾರ, ಈ ಮೊದಲಾದವರನ್ನು ಒಬ್ಬನಲ್ಲಿಯೇ ಗುರುತಿಸುವಂತಾಗುತ್ತಿದೆ ಅಲ್ಲವೇ?

ಕೆಳಗರೆ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪತ್ರ ಹೀಗೆ ಮುಂದುವರಿಯುತ್ತದೆ. ಉದರದಲ್ಲಿ ಬೆಳೆಯುತ್ತಿರುವ ಮಗುವಿನ ಚಟುವಟಿಕೆಯನ್ನು ಅರಿತು ತುಂಬಾ ಮೋಜೆನಿಸಿತು. ಯಾವುದಾದರೂ ಕೆಲಸದಲ್ಲಿ ಮೈಮರೆತಾಗ ಒದೆತದಿಂದ ತನ್ನ ಇರುವಿಕೆಯ ಬಗ್ಗೆ ಎಚ್ಚರಿಸುತ್ತಾನೆಯೇ? ಕಲಿಯುಗದ ಮಕ್ಕಳು ಹುಟ್ಟುವ ಮೊದಲೇ ಇಂತಹ ಸ್ವಯಂ ತರಬೇತಿಯನ್ನು ಹೊಟ್ಟೆಯಲ್ಲೇ ಮಾಡುತ್ತಿರುವಂತೆ ಕಾಣುತ್ತದೆ. ನೆರೆಹೊರೆಯ ಮಕ್ಕಳು ಪಟಾಕಿ ಸಿಡಿಸಿದಾಗೊಮ್ಮೆ ಬೆಚ್ಚೆ ಬೀಳುತ್ತಾನೆಯೇ? ಬರುವ ವರ್ಷಗಳಲ್ಲಿ ನೀನು ಪಟಾಕಿಗಳನ್ನು ಬೇಕಾದಷ್ಟು ಹಾರಿಸುವೆಯಂತೆ ಎಂದು ತಿಳಿ ಹೇಳಿದಾಗ ಸಮ್ಮತಿಸುವಂತೆ ಸುಮ್ಮನಿರುತ್ತಾನೆಯೇ? ಬಹಳಷ್ಟು ಆಶ್ವಾಸನೆಗಳನ್ನು ಕೊಡಲು ಹೋಗಬೇಡ. ಅವುಗಳನ್ನು ಈಗಲೇ ನಮೂದಿಸಿಕೊಂಡು ಮುಂದೆ ತನ್ನ ಬೇಡಿಕೆಗಳನ್ನು ಮುಂದೆ ಇಟ್ಟರೆ ನಾವು ಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ. ನಾವೆಲ್ಲ ಪಾಲಕರ ಆಜ್ಞಾಧಾರಕರಾಗಿ ನಡೆದುಕೊಂಡರೂ ಮಿತ ಸಂತಾನದ ಈ ಪೀಳಿಗೆಯವರು ತಂದೆ ತಾಯಿಗಳನ್ನೇ ತರಾಟೆಗೆ ತೆಗೆದುಕೊಂಡರೆ ಆಶ್ಚರ್ಯವೇನಿಲ್ಲ.

ಕೇಳುಗರೆ, ಮತ್ತೊಮ್ಮೆ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರ ಹೀಗೆ ಮುಂದುವರಿಯುತ್ತೆ. ನನ್ನ ಅಂತರಂಗದ ತಳಮಳವನ್ನ ನಿನ್ನಲ್ಲಿ ನಿವೇದಿಸಿಕೊಳ್ಳಲೆ. ಪ್ರಸೂತಿಯ ದಿನ ಹತ್ತಿರ ಬಂದಂತೆ ಹೇಗೆ ವ್ಯವಸ್ಥೆ ಮಾಡುವುದು, ಹೇಗೆ ಮುಂದುವರಿಯುವುದು ಎಂಬ ಸಮಸ್ಯೆಗಳು ಕಾಡುತ್ತಿವೆ. ನೀನೇನೋ ಪತಿಯೇ ಗತಿ ಎಂದು ನಂಬಿರುವೆ, ಆದರೆ ನಮ್ಮವರ ನೆರವಿಲ್ಲದೆ ಎಲ್ಲವನ್ನ ನನ್ನಿಂದ ತೂಗಿಸಿಕೊಂಡು ಹೋಗಲು ಸಾಧ್ಯವೇ? ಇಂತಹ ಒಂದು ಅಳುಕು ಆರಂಭವಾಗಿದೆ ನನ್ನಲ್ಲಿ. ಯಾರು ಮಾರ್ಗದರ್ಶನ ಮಾಡಬೇಕಿತ್ತು ಅವರೇ. ಪ್ರಸೂತಿ ವ್ಯವಸ್ಥೆ ಹೇಗೆ, ಎಲ್ಲಿ ನಡೆಯಬೇಕು ಎಂಬುದರ ಬಗ್ಗೆ ಪ್ರತಿದಿನ ವಿರೋಧಾಭಾಸವಾಗುವ ವಿಚಾರ ತಿಳಿಸಲು ಆರಂಭಿಸಿದ್ದಾರೆ. ಅಂತೆಯೇ ನಮ್ಮ ಹಿತವನ್ನ ನಾವೇ ಸಾಧಿಸಬೇಕು ಅಲ್ಲವೇ? ನಾನೊಬ್ಬ ಆಶಾವಾದಿ, ಧೈರ್ಯಶಾಲಿ, ಹೇಗಾದರೂ ಗೆಲ್ಲಬೇಕು ಎಂಬ ದೃಢ ಸಂಕಲ್ಪದವನು ನಾನು. ಸಕಾಲದಲ್ಲಿ ನೆರವಿಗೆ ಬಾರದವರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಹೆರಿಗೆ ಕುರಿತಾದ ಎಲ್ಲ ತಯಾರಿ ಆರಂಭಿಸೋಣ.

ಮಾಲೀಕರು ಮರದ ನೆರಳನ್ನೇ ಮೊರೆಹೊಕ್ಕು ಬಾಣಂತನವನ್ನು ಮುಗಿಸಿ ಮಗುವಿನೊಂದಿಗೆ ಮುಂದುವರಿಯುವುದಿಲ್ಲವೇ? ನಾವು ಅವರಿಗಿಂತ ಸಾವಿರ ಪಾಲು ವಾಸಿಯಲ್ಲವೇ? ಹಾಗೆ ಮುಂದುವರಿಯೋಣ. ಹೀಗೆ ಪತ್ರವನ್ನು ಮುಗಿಸುತ್ತಾರೆ.

ಕೇಳುಗರೆ, ಈ ಸಂಚಿಕೆಯಲ್ಲಿ ಈವರೆಗೆ ಡಾಕ್ಟರ್ ಕೃಷ್ಣಾನಂದ ಕಾಮತ್ರ ಪ್ರೇಯಸಿಗೆ ಪತ್ರಗಳು ಕೃತಿಯಲ್ಲಿನ ಬಯಕೆಯೂಟ ಎಂಬ ಪತ್ರವನ್ನು ಆಯ್ದುಕೊಳ್ಳಲಾಗಿತ್ತು. ಈಗ ಶ್ರೋತೃವೊಬ್ಬರ ಪ್ರೇಮ ಪತ್ರದ ತುಣುಕು ಹೀಗಿದೆ. ಅಂದು ಜಾತ್ರೆಯಲ್ಲಿ ಎಲ್ಲರೂ ತೇರನ್ನ ನೋಡುತ್ತಿರುವಾಗ ನಿನ್ನ ಕಣ್ಣು ಮಾತ್ರ ನನ್ನನ್ನೇ ನೋಡುತ್ತಿತ್ತು ಅಲ್ಲವೇ? ನನಗೆ ಗೊತ್ತು ನಿನಗೆ ನನ್ನ ಮೇಲೆ ಅದಮ್ಯ ಪ್ರೀತಿಯ ಚಿಲುಮೆ ಇದೆ ಎಂದು. ಯಾಕೆಂದರೆ ನೀನೆಂದೂ ನನ್ನೆಡೆಗೆ ಸಿಡುಕಿನ ನೋಟವನ್ನು ಬೀರಲೇ ಇಲ್ಲ, ಬದಲಾಗಿ ಮಂದಹಾಸ ಬೀರುತ್ತಾ ಮೌನವಾಗಿರುತ್ತಿದ್ದೆ. ಮೌನಂ ಸಮ್ಮತಿ ಲಕ್ಷಣಂ ಎಂದು ಒಮ್ಮೊಮ್ಮೆ ಅನಿಸಿದರೂ ನಿನ್ನ ಹುಸಿ ಮುನಿಸು ಏಕೆಂದು ತಿಳಿಯುವುದಿಲ್ಲ. ಆದರೂ ಹುಸಿ ಮುನಿಸು ಪ್ರೀತಿಯ ಸಂಕೇತವೆಂದೇ ನನ್ನ ಭಾವನೆ. ಇರಲಿ, ನನ್ನ ಅಂತರಾಳವಂತೂ ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಎಂದು ನನ್ನ ಪ್ರತಿ ಎದೆ ಬಡಿದದಲ್ಲೂ ಬಿತ್ತರಿಸುತ್ತಿದೆ. ಆ ನಿವೇದನೆ ಖಂಡಿತವಾಗಿಯೂ ನಿನ್ನನ್ನು ತಲುಪದಿರಲು ಸಾಧ್ಯವೇ ಇಲ್ಲ. ಏಕೆಂದರೆ ನನ್ನ ಹೃದಯ ನಿನ್ನ ಬಳಿಯೇ ಇದೆಯಲ್ಲ. ಇದು ನಮ್ಮ ನಿಲಯದ ಖಾಯಂ ಶ್ರೋತೃಗಳಾದ ಬಿಬಿ ನೀಲಕಂಠಪ್ಪ, ಸವಿಗನಸು, ಸಾಲಗಾಮಿ ರಸ್ತೆ, ವಿಶ್ವೇಶ್ವರಯ್ಯ ನಗರ, ಹಾಸನ ಇವರದು.

0: ಬೆಳದಿಂಗಳು
1: ಪ್ರೇಮ ಪತ್ರಗಳನ್ನಾಧರಿಸಿದ ಶ್ರವ್ಯ ಕಾವ್ಯ ಕೇಳಿಬಂತು.
2: ಬೆಳದಿಂಗಳಾಗಿ ಬಾ.
1: ಪ್ರಸ್ತುತಪಡಿಸಿದವರು ಪುಟ್ಟಸ್ವಾಮಿ, ಪಿ ತರೀಕೆರೆ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯವನ್ನ ನೀಡಿದ್ದಾರೆ ಚಿ ಉದಯ್ ಶಂಕರ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯಶ್ರೀ ಬಿ ಕದ್ರಿ ಅವರಿಂದ ನಾ ಮೆಚ್ಚಿದ ಪುಸ್ತಕದ ಕುರಿತು ಭಾಷಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ.
1: ಕೇಳಿ ನಾ ಮೆಚ್ಚಿದ ಪುಸ್ತಕ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಯಶ್ರೀ ಬಿ ಕದ್ರಿ.
2: ಸಾಹಿತ್ಯ ಚರಿತ್ರೆಯಲ್ಲಿ ಆತ್ಮಕಥೆಗಳಿಗೆ ಅದರದ್ದೇ ಆದ ವಿಶಿಷ್ಟ ಸ್ಥಾನವಿದೆ. ವ್ಯಕ್ತಿಯೊಬ್ಬರು ತನ್ನ ಜೀವನದ ಸಂಧ್ಯಾಕಾಲದಲ್ಲಿ ತಾನು ಸಾಗಿ ಬಂದ ದಾರಿಯನ್ನು ಅವಲೋಕಿಸುವಾಗಿನ ನಿಟ್ಟುಸಿರುಗಳು, ದುಗುಡ ದುಮ್ಮಾನ ತಲ್ಲಣಗಳು, ಅಂತೆಯೇ ಸಾರ್ಥಕ್ಯದ ಭಾವಗಳು ಹೀಗೆ. ಅದು ಅಲ್ಲದೆ ಜೀವನವೆನ್ನುವುದು ಸರಳ ರೇಖೆ ಏನಲ್ಲ, ಏರಿಳಿತಗಳು, ತಿರುವುಗಳು, ಅದೆಷ್ಟೋ ಘಟನೆಗಳು, ದ್ವಂದ್ವಗಳು, ಗೋಜಲುಗಳು, ಹೀಗೆ ಅವರವರ ಭಾವ ಅವರದು. ಕೆಲವರ ಜೀವನ ಹೆಚ್ಚೇನೂ ಉತ್ಪಾತಗಳಿಲ್ಲದೆ ಶಾಂತ ನದಿಯಂತಿದ್ದರೆ ಇನ್ನು

ಅವರು ಮುಚ್ಚುಮರೆ ಇಲ್ಲದೆ ಬರೆದುಕೊಂಡಿರುತ್ತಾರೆ. ಪುರುಷರ ಆತ್ಮಕಥೆಗಳಿಗೆ ಹೋಲಿಸಿದರೆ ಮಹಿಳಾ ಆತ್ಮಕಥೆಗಳು ಭಿನ್ನವೆಂದೇ ಹೇಳಬೇಕು. ಪುರುಷ ಸಾಹಿತಿಗಳಿಗಿಂತ ಭಿನ್ನವಾಗಿ ಅವರ ಜಂಜಾಟಗಳು ಮದುವೆ ಎನ್ನುವ ಬಹುಮುಖ್ಯ ಘಟ್ಟದ ನಂತರವೇ ಶುರುವಾಗುತ್ತದೆ ಎನ್ನಬಹುದು. ತಮ್ಮ ಬಾಲ್ಯ ಯೌವನ ಮೊದಲುಗೊಂಡು ಜೀವನದ ಹೆಜ್ಜೆ ಹೆಜ್ಜೆಗೂ ವಾತ್ಸಲ್ಯ ಪ್ರೀತಿ, ತದನಂತರ ವೈವಾಹಿಕ ಜೀವನದಲ್ಲೂ ಪ್ರೇಮ ಸಾಂಗತ್ಯ ಪ್ರೋತ್ಸಾಹ ಲಭಿಸಿದೆಂದು ಕೆಲವೇ ಭಾಗ್ಯಶಾಲಿ ಮಹಿಳೆಯರು ಹೇಳುತ್ತಾರೆ. ಒಟ್ಟಿನ ಮೇಲೆ ಮಹಿಳೆಯರು ಸಾಧಕಿಯರಾಗುವುದು ಸುಲಭವಲ್ಲ. ಈ ನಿಟ್ಟಿನಲ್ಲಿ ನಾನು ಅನೇಕ ಮಹಿಳೆಯರ ಆತ್ಮಕಥೆಗಳನ್ನು ಓದಿದೆ. ಸಾರಾ ಅಬೂಬಕರ್ ಅವರ ಹೊತ್ತು ಕಂತುವ ಮುನ್ನ, ವಿಜಯಮ್ಮ ಅವರ ಕುದಿ ಹೆಸರು, ಇಂದಿರಾ ಲಂಕೇಶ್ ಅವರ ಹುಳಿಮಾವಿನ ಮರ ಮತ್ತು ನಾನು, ಎಪಿ ಮಾಲತಿ ಅವರ ಸ್ಮೃತಿಯಾನ ಹಾಗೂ ಬಿ ಜಯಶ್ರೀ ಅವರ ಕಣ್ಣಾಮುಚ್ಚೆ ಕಾಡೇಗೂಡೆ. ಇನ್ನು ಮಂಗಳಮುಖಿ ಸಾಧಕಿ ಆಗಿರುವ ರೇವತಿ ಅವರ ನಾನು ರೇವತಿ, ರಂಗನಟಿ ಭಾರ್ಗವಿ ಅವರ ಆತ್ಮಕಥೆ, ಚಿತ್ರನಟಿ ಶಕೀಲಾ ಅವರ ಆತ್ಮಕಥೆ, ಮಲಯಾಳಂ ಕವಯಿತ್ರಿ ಕಮಲಾದಾಸ್ ಅವರ ನೀರ್ಮಾದಳ ಪೂತ್ತ ಕಾಲಂ, ಚಿತ್ರನಟಿ ಉಮಾಶ್ರೀ ಅವರ ಬೆಂಕಿ ಬೆಡಗು, ಹೀಗೆ ಮಹಿಳೆಯರ ಆತ್ಮಕಥೆಗಳಲ್ಲಿನ ದುಃಖ ದುಮ್ಮಾನಗಳು, ಅವುಗಳನ್ನು ಅವರು ಮೀರುವ ಬಗೆ ನನ್ನನ್ನು ಆಶ್ಚರ್ಯಚಕಿತಳಾಗಿಸುತ್ತದೆ. ಈ ಎಲ್ಲ ಆತ್ಮಕಥೆಗಳಲ್ಲಿ ನನ್ನನ್ನು ಅತ್ಯಂತ ಕಾಡಿದ್ದು ಎಂದರೆ ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ. ಈ ಪುಸ್ತಕದ ಶೀರ್ಷಿಕೆಯಿಂದ ಹಿಡಿದು ಕೊನೆಯ ಘಟ್ಟದವರೆಗೆ ಒಂದು ಅದ್ಭುತ ನಾಟಕ ನೋಡಿದ ವಿಸ್ಮಿತ ಬಾಲಕಿಯಂತೆ, ಒಂದು ಘನತವೆತ್ತ ವ್ಯಕ್ತಿತ್ವದೆದುರು ಮಂಡಿಯೂರಿ ಕುಳಿತ ವಿದ್ಯಾರ್ಥಿಯಂತೆ ನನ್ನ ಚಿತ್ತ ಕಲಕಿಬಿಟ್ಟ ಪುಸ್ತಕ ಇದು. ಪ್ರಖ್ಯಾತ ರಂಗನಟಿ ಬಿ ಜಯಶ್ರೀ ಅವರು ಹೆಚ್ಚಿನವರಿಗೂ ಪರಿಚಿತರು. ಅವರ ನಾಗಮಂಡಲ ಸಿನಿಮಾದ ಕುರುಡವ್ವ ಪಾತ್ರದ ಅಭಿನಯವನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ. ಅದೇ ರೀತಿ ಅವರ ಸಾವಿರ ದಶರಣ್ಣವ್ವ ಕರಿಮಾಯಿತಾಯೆ ಈ ಹಾಡು ಕೇಳಿ ರೋಮಾಂಚಗೊಳ್ಳದವರು ಇರಲಾರರು. ಅದೇ ರೀತಿ ನನ್ನ ಪ್ರೀತಿಯ ಹುಡುಗಿ ಸಿನಿಮಾದ ಕಾರ್ ಕಾರ್ ಕಾರ್ ಎಲ್ ನೋಡಿ ಕಾರ್ ಕೂಡ. ಕಣ್ಣಾಮುಚ್ಚೆ ಕಾಡೆಗೂಡೆಯನ್ನು ನಿರೂಪಿಸಿದವರು ಪ್ರೀತಿ ನಾಗರಾಜ್. ಸ್ಪಂದನ ನಾಟಕ ತಂಡದ ಸದಸ್ಯೆಯಾಗಿ ಬಿ ಜಯಶ್ರೀ ಅವರೊಂದಿಗೆ 15ಕ್ಕೂ ಹೆಚ್ಚು ವರ್ಷಗಳ ಕಾಲ ಒಡನಾಟ ಹೊಂದಿದವರು ಅವರು. ಪ್ರೀತಿ ನಾಗರಾಜ್ ಅವರು ಜಯಶ್ರೀಯವರ ಮಾತುಗಳನ್ನು ಸ್ಮೃತಿಗಳನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನಿರೂಪಿಸಿದ್ದಾರೆ. ಬಿ ಜಯಶ್ರೀಯವರು ಅತಿ ಶ್ರೀಮಂತ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದವರು. ಗುಬ್ಬಿ ವೀರಣ್ಣನವರ ಮೊಮ್ಮಗಳಾಗಿ ಜನಿಸಿದ ಅವರು ರಂಗಭೂಮಿಯ ವೈಭವದ ದಿನಗಳನ್ನು, ಅಂತೆಯೇ ಅದರ ಅತಂತ್ರ ಸ್ಥಿತಿಗಳನ್ನು, ಸ್ಥಿತ್ಯಂತರಗಳನ್ನು ಅವುಗಳ ಸೂಕ್ಷ್ಮ ಮಜಲುಗಳೊಂದಿಗೆ ಕಂಡು ಅನುಭವಿಸಿದವರು. ಹೀಗಾಗಿಯೇ ಈ ಆತ್ಮಕಥೆ ನಾವು ಇದುವರೆಗೆ ಕಂಡಿರದ ಹೊಸದೊಂದು ಜಗತ್ತನ್ನು ಪರಿಚಯಿಸುತ್ತದೆ. ತಮ್ಮೆಲ್ಲ ಸಂಕಷ್ಟಗಳನ್ನು ಬದಿಗಿಟ್ಟು ಈ ರಂಗನಟರು ಪ್ರೇಕ್ಷಕ ಪ್ರಭುವಿಗೆ ಎಷ್ಟು ಬದ್ಧರಾಗಿದ್ದರು ಎನ್ನುವುದನ್ನು ಈ ಪುಸ್ತಕ ತಿಳಿಸುತ್ತದೆ. ಉದಾಹರಣೆಗೆ, ಜಯಶ್ರೀಯವರ ತಾಯಿ ಮಾಲತಿಯವರು ವಿದ್ಯುತ್ ಶಾಕಿಗೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಸಮಯ, ಆಕೆ ಸೀತೆಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದರಂತೆ. ಕರೆಂಟ್ ಹೋದ ಕಾರಣ ಆಕೆಯ ಕಾಲುಗಳಿಗೆ ಲೈವ್ ವೈರ್ ಸುತ್ತಿಕೊಂಡು ಆಕೆ ಎರಡೂ ಕಾಲುಗಳ ಸ್ವಾಧೀನ ಕಳೆದುಕೊಂಡರು. ರಂಗದ ಹಿಂದೆ ಆಕೆ ನೋವಿನಿಂದ ಒದ್ದಾಡುತ್ತಿದ್ದರೆ ಬೇರೊಬ್ಬ ಪಾತ್ರಧಾರಿ ನಾಟಕ ಮುಂದುವರಿಸಿದರಂತೆ. ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಶೋ ರದ್ದು ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಅದೇ ರೀತಿ ಜಯಶ್ರೀಯವರು ದೆಹಲಿಯ ಎನ್ಎಸ್ಡಿಯಲ್ಲಿ ಕಲಿಯುತ್ತಿದ್ದಾಗ ಅವರ ತಾತ ನಿಧನರಾದ ವಾರ್ತೆ ತಲುಪುತ್ತದೆ. ಜಯಶ್ರೀಯವರಿಗೆ ಅಷ್ಟು ದೂರದಿಂದ ಬರಲಾಗುವುದಿಲ್ಲ. ಈ ರೀತಿ ಅನೇಕ ದುಃಖಗಳನ್ನು ಕಾರ್ಪಣ್ಯಗಳನ್ನು ಎದುರಿಸುತ್ತಲೇ ಅವರು ಬೆಳೆದ ದಾರಿ ಇದೆಯಲ್ಲ, ಅದೇ ಅವರನ್ನು ಗಟ್ಟಿಗೊಳಿಸಿತು ಎನ್ನಬಹುದು. ಆಕೆಯ ಆತ್ಮಸ್ಥೈರ್ಯ ಹಿರಿದು. ಒಂದು ಸಲ ದೆಹಲಿಯಲ್ಲಿ ಮಂಥರ ನಾಟಕದ ಸಂದರ್ಭದಲ್ಲಿ ಆಕೆಗೆ ಹೃದಯ ಬೇನೆ ಕಾಣಿಸಿಕೊಂಡಿತು. ಡಾಕ್ಟರ್ ಅವರು ಕೂಡಲೇ ಆಂಜಿಯೋಗ್ರಫಿ ಮಾಡಬೇಕೆಂದು ಹೇಳಿದರೂ ಲೆಕ್ಕಿಸದೆ ಅವರು ಆ ಶೋವನ್ನು ಪೂರ್ಣಗೊಳಿಸಿದರು. ಇದು ರಂಗಭೂಮಿಗೆ ಅವರ ಬದ್ಧತೆ. ಅವರ ಇನ್ನೊಂದು ವೈಶಿಷ್ಟ್ಯತೆ ಅವರು ಜಾನಪದವನ್ನು ಕಲೆಯೊಂದಿಗೆ ಬೆಸೆಯುವ ರೀತಿ. ರಂಗಭೂಮಿ ಬಿಟ್ಟು ಬೇರೆ ಬದುಕೇ ಇಲ್ಲ ಎನ್ನುವಷ್ಟು ಅವರು ರಂಗಭೂಮಿಯಲ್ಲಿ ಲೀನವಾಗಿ ಬಿಟ್ಟಿದ್ದಾರೆ. ಪದ್ಮಶ್ರೀ ಸೇರಿದಂತೆ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು. ಹಾಗಿದ್ದರೂ ಅವರು ಉಸಿರಾಡುವುದು ಕಲೆಯನ್ನು, ರಂಗಭೂಮಿಯನ್ನು. ತಾಯಿ, ಲಕ್ಷ್ಮಾಪತಿಯ ಕತೆ, ಕರಿಮಾಯಿ ಅವರ ಜೀವನ ಪಥವನ್ನೇ ಬದಲಿಸಿದ ನಾಟಕಗಳು. ಒಂದು ಆತ್ಮಕಥೆಯಾಗಿ ಕಣ್ಣಾಮುಚ್ಚೆ ಕಾಡೇಗೂಡೆ ಅದರಲ್ಲಿನ ಸತ್ವಯುತ ನಿರೂಪಣೆಯಿಂದ, ಹೋರಾಟದ ಛಲದಿಂದ, ಅಪ್ಪಟ ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿಯೊಬ್ಬರು ತಮ್ಮ ತಲ್ಲಣಗಳನ್ನು ಮೀರುವ ಸಂಘರ್ಷದಿಂದ ನಮಗೆ ಆಪ್ತವಾಗುತ್ತದೆ. ಸೋಲಿನ ಕತ್ತಲೆಯನ್ನು, ಅವಮಾನದ ಬೇಗುದೆಯನ್ನು ಆ ಹೆಣ್ಣು ಮಗಳು ಮೀರಿದ ಬಗೆ ಇದೆಯಲ್ಲ, ಅದೇ ಅವರನ್ನು ದಂತಕಥೆಯಾಗಿಸುತ್ತದೆ. ತಮ್ಮ ಮೇಲಾದ ದೌರ್ಜನ್ಯವನ್ನು ಅವರು ತಣ್ಣಗೆ ನಿರೂಪಿಸುತ್ತಾರೆ. ಅವರ ತಾಯಿ ಆಸ್ಪತ್ರೆಯಲ್ಲಿರುವಾಗ ರಾತ್ರಿ ಯಾರೋ ವ್ಯಕ್ತಿ ತನ್ನ ಮೇಲೆರಗಿದಂತೆ ಅವರಿಗೆ ಅನಿಸುತ್ತಿತ್ತಂತೆ. ಆಮೇಲೆ ಅದು ತನ್ನ ಮಲ್ಲತಂದೆ ಬಸವರಾಜು ಎಂದು ಅವರಿಗೆ ಸ್ಪಷ್ಟವಾಯಿತು. ಆದರೆ ಇದನ್ನು ಆಕೆ ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ. ತನ್ನನ್ನು ಯಾರೂ ನಂಬಲಾರರು ಎಂದು

ಎಳೆ ವಯಸ್ಸಿನಲ್ಲಿಯೇ ಆಕೆಗೆ ವೇದ್ಯವಾಗಿತ್ತು. ಬಹುಶಃ ತಾನೊಂದು ಸುಲಭಕ್ಕೆ ಸಿಗುವ ಹೆಣ್ಣು ದೇಹ ಎಂದು ಆತ ಅಂದುಕೊಂಡಿದ್ದರೂ ಸಾಕು ಎಂದು ಕರುಳು ಕುಯ್ಯುವಂತೆ ಆಕೆ ಬರೆಯುತ್ತಾರೆ. ಅದೂ ಅಲ್ಲದೆ ಈ ಬಸವರಾಜು ಅವರನ್ನೇ ತಂದೆ ಎಂದು ಒಪ್ಪಿಕೊಳ್ಳಬೇಕೆಂದು ಅವರ ತಾಯಿ ಮಾಲತಮ್ಮನವರು ಜಯಶ್ರೀಯವರನ್ನು ಒತ್ತಾಯಗೊಳಿಸುತ್ತಿದ್ದರಂತೆ. ತಮ್ಮ ಸ್ವಂತ ತಂದೆ ಸಿ ರಾಜಣ್ಣ ಅವರ ಬೇಜವಾಬ್ದಾರಿಯಿಂದ ತನ್ನ ತಾಯಿ ಅವರಿಂದ ವಿಚ್ಛೇದನ ಪಡೆದಿದ್ದರಿಂದ ತನಗೆ ಈ ಗತಿ ಬಂತೆಂದು ಅವರು ಅನೇಕ ಸಲ ದುಃಖಿಸಿದ್ದರಂತೆ. ಕಾಕತಾಳೀಯವಾಗಿ ಜಯಶ್ರೀಯವರ ಮೊದಲ ಗಂಡನ ಹೆಸರು ರಾಜಣ್ಣ ಆಗಿತ್ತು ಹಾಗೂ ಅವರ ವೈವಾಹಿಕ ಜೀವನವೂ ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಈ ರಾಜಣ್ಣ ಅವರು ಅತ್ಯಂತ ಅವಿವೇಕಿ ಸೋಮಾರಿಯಾಗಿದ್ದು ಅನುಮಾನದ ವ್ಯಕ್ತಿಯಾಗಿದ್ದರು. ಅವರ ಮಗು ಸುಷ್ಮಾ ಎಳೆಯ ಮಗುವಾಗಿದ್ದಾಗ ಹಾಲಿಗೆ ಬೇಕಾದ ಕಾಸು ಕೂಡ ಆತ ಕೊಡುತ್ತಿರಲಿಲ್ಲವಂತೆ. ಈ ಸಂದರ್ಭ ಅವರು ತಾನು ದೆಹಲಿಯಲ್ಲಿ NSDಯಲ್ಲಿ ಕಲಿಯುತ್ತಿದ್ದಾಗಿನ ಸಹಪಾಠಿಯ ಬಗ್ಗೆ ತನ್ನನ್ನು ಮದುವೆಯಾಗಲೆಂದು ಆತ ಬಯಸಿದ್ದರೂ ತಮ್ಮ ತಾತ ಒಪ್ಪದ ಕಾರಣ ಕೇವಲ ಸ್ನೇಹಿತರಾಗಿ ಮುಂದುವರಿದ ಬಗ್ಗೆ ಬರೆಯುತ್ತಾರೆ. ಹೀಗಿದ್ದರೂ ಕಲೆಯ ವಿಷಯದಲ್ಲಿ ಜಯಶ್ರೀಯವರು ಅದೃಷ್ಟವಂತರು. ದೆಹಲಿಯಲ್ಲಿ ಅಲ್ಕಾಜಿಯಂತಹ ಮೇರು ಗುರುವಿನಿಂದ ಅವರು ಕಲಿತರು. ಓಂಪುರಿ, ನಾಸಿರುದ್ದೀನ್ ಶಾರಂತಹ ನಟರು ಅವರ ಸಹಪಾಠಿಗಳಾಗಿದ್ದರು. ಇನ್ನು ಗುಬ್ಬಿ ಕಂಪನಿಯಲ್ಲಿ ತನ್ನ 4ನೇ ವಯಸ್ಸಿನಿಂದಲೇ ಅವರು ವೇದಶಿಶು, ಭಕ್ತ ಪ್ರಹ್ಲಾದ ಹೀಗೆ ಪಾತ್ರಗಳನ್ನು ಮಾಡುತ್ತಿದ್ದರು. ಕಂಪನಿಯ ವೈಭವದ ಸೀನರಿಗಳು, ಒಂದಿಡೀ ರೈಲು ವ್ಯಾಗನ್ನಲ್ಲಿ ತನ್ನ ಪರಿಕರಗಳನ್ನು ಹೊತ್ತೊಯ್ಯುವ ಸಂಭ್ರಮ, ಮದುವೆ ಮನೆಯಂತೆ ಸಾರು, ಹುಳಿ, ಮುದ್ದೆ, ಮಸೊಪ್ಪು ಎಂದೆಲ್ಲ ರುಚಿ ರುಚಿಯಾಗಿ ಮಾಡುತ್ತಿದ್ದ ಅಡುಗೆ, ಹೀಗೆ ಅವರ ಬಾಲ್ಯ ಸಮೃದ್ಧವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೇಕ್ಷಕರನ್ನು ರಂಜಿಸುವುದೇ ತಮ್ಮ ಗುರಿ ಎಂದು ಗುಬ್ಬಿ ವೀರಣ್ಣ ಅವರು ಬಲವಾಗಿ ನಂಬಿದ್ದರು. ನಾಟಕದ ಹಿಂದಿನ ಸಾಲಿನವರಿಗೂ, ಅಂದರೆ 4ನೇ 8ನೇ ಕೊಟ್ಟವರಿಗೂ ಧ್ವನಿ ಕೇಳಬೇಕೆಂದು ಕಲಾವಿದರು ತಾರಸ್ಥಾಯಿಯಲ್ಲಿ ಮಾತನಾಡುವುದು, ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದರು. ಗುಬ್ಬಿ ಕಂಪನಿ ತನ್ನ ನಾಟಕಗಳಾದ ಸದಾರಮೆ, ದಶಾವತಾರ, ಕುರುಕ್ಷೇತ್ರಗಳಿಗೆ ಅತಿ ಪ್ರಸಿದ್ಧವಾಗಿತ್ತು. ಅದೂ ಅಲ್ಲದೆ ರಾಜಕುಮಾರ್, ವೈಶಾಲಿ ಕಾಸರವಳ್ಳಿ, ನರಸಿಂಹಮೂರ್ತಿ ಹೀಗೆ ಚಲನಚಿತ್ರ ದಿಗ್ಗಜರನ್ನು ಕಡೆದ ಸಂಸ್ಥೆ ಅದಾಗಿತ್ತು. ತಮ್ಮ ವಿದ್ಯಾಭ್ಯಾಸ PUCಗೆ ಸೀಮಿತವಾದ ಬಗ್ಗೆ ಬಿಜಯಶ್ರೀಯವರಿಗೆ ಅಪಾರ ವೇದನೆ. ಕಂಪನಿಯ ತಿರುಗಾಟದಿಂದಾಗಿ 7ನೇ ಕ್ಲಾಸ್ನವರೆಗೂ ಅವರು ನಿಯಮಿತವಾಗಿ ಕಲಿತಿರಲಿಲ್ಲ. ಆ ನಂತರ ಗುಡ್ ಶೆಫರ್ಡ್ ಕಾನ್ವೆಂಟ್ ಹಾಗೂ ಮಹಾರಾಣಿ ಕಾಲೇಜಿನಲ್ಲಿ ಹೇಗೋ ಮಧ್ಯಂತರಗಳೊಂದಿಗೆ ಕಲಿಕೆಯನ್ನು ಪೂರೈಸಿದರು. ತಮ್ಮ ಬಾಲ್ಯದಲ್ಲಿಯೇ ಬಣ್ಣದ ಬದುಕು ಕೆಲವೊಂದು ಮುಗ್ಧ ಸುಖಗಳನ್ನು ತನ್ನಿಂದ ಕಸಿದುಕೊಂಡಿತು ಎಂದು ಅವರು ನೋವಿನಿಂದ ಹೇಳುತ್ತಾರೆ. ಬಹುಶಃ ಕಲಾವಿದರ ಬದುಕೇ ಹೀಗೇನು. ಅವರ ಮಲತಂಗಿ ಪದ್ಮಶ್ರೀಗೆ ಸರಿಯಾದ ವಿದ್ಯಾಭ್ಯಾಸ ಸಿಕ್ಕಿತ್ತು. ಆ ಕಾಲಕ್ಕೆ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತ್ತಂತೆ. ಹೀಗಿದ್ದರೂ ರಂಗಭೂಮಿ ಬಗ್ಗೆ ಜಯಶ್ರೀ ಅವರಿಗೆ ಅಪಾರವಾದ ಪ್ರೀತಿ. ರಂಗಭೂಮಿ ನನಗೆ ಮೊದಲು ಕಂಡದ್ದು ಆಟದ ಸ್ಥಳವಾಗಿ. ಅಲ್ಲಿ ನನ್ನನ್ನು ನಾನು ಕಳೆದುಕೊಂಡಿದ್ದೇನೆ, ಮತ್ತೆ ಮತ್ತೆ ಕಂಡುಕೊಂಡಿದ್ದೇನೆ ಎಂದು ಜಯಶ್ರೀ ಅವರು ಹೇಳುತ್ತಾರೆ. ಈ ಪುಸ್ತಕ ನನಗೆ ಇಷ್ಟವಾಗಲು ಒಂದು ಕಾರಣ ಜಯಶ್ರೀ ಅವರು ತನ್ನ ಒಳಬಾಳನ್ನು ನೋಡಿಕೊಂಡ ರೀತಿ. ತಮ್ಮ ನೋವು ನಲಿವುಗಳನ್ನು ಒಂದು ರೀತಿಯ ನಿರ್ಲಿಪ್ತಿಯಿಂದ ಅವರು ನಿವೇದಿಸುತ್ತಾ ಹೋಗುತ್ತಾರೆ. HS ವೆಂಕಟೇಶಮೂರ್ತಿಯವರು ಹೇಳುವಂತೆ ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಆತ್ಮಕಥೆ ಎಂದರೆ ತನ್ನನ್ನು ತಾನೇ ತಿಳಿಯುವುದಕ್ಕಾಗಿ ಬರೆಯುವ ಒಳಬಾಳಿನ ಕಥೆ. ಹಾಗಾಗಿಯೇ ಆತ್ಮಕಥನಕ್ಕೆ ಒಂದು ರೀತಿಯ ಆಧ್ಯಾತ್ಮದ ಸ್ಪರ್ಶ ಉಂಟಾಗಿ ಬಿಡುತ್ತದೆ. ಈ ಆತ್ಮಕಥೆಯಲ್ಲಿ ಕಂಡುಬರುವ ಜಯಶ್ರೀ ಅವರ ವ್ಯಕ್ತಿತ್ವ ವಿಶಿಷ್ಟವಾದುದು. ತಮ್ಮ ಜೀವನದಲ್ಲಿನ ತಿರುವುಗಳಿಗೆ ಅವರು ಯಾರನ್ನೂ ದ್ವೇಷಿಸುವುದಿಲ್ಲ, ಯಾವುದರ ಬಗ್ಗೆಯೂ ಹಳಹಳಿಕೆ ಇಲ್ಲ. ಇನ್ನು ಕಲಾವಿದರ ಬದುಕಿನ ಅಭದ್ರತೆಗಳು ಹಲವಾರು. ಒಂದು ಕಡೆ ವಿಚ್ಛೇದನ, ಇನ್ನೊಂದು ಕಡೆ ಎಳೆ ಮಗು, ವೀಲ್ಚೇರಿನಲ್ಲಿರುವ ತಾಯಿ, ಹೀಗೆ ದುಡ್ಡಿಗೋಸ್ಕರ ಅವರು ಕಷ್ಟಪಡಬೇಕಾಗಿತ್ತು. ಅನೇಕ ಅವಕಾಶಗಳಿಗೆ ಅವರು ಪ್ರಯತ್ನಿಸಿದರು. ಮುಂದೆ ಅನೇಕ ಥಿಯೇಟರ್ ವರ್ಕ್ಶಾಪ್ಗಳಲ್ಲಿ ಡಬ್ಬಿಂಗ್, ಆಕಾಶವಾಣಿಯಲ್ಲಿ ಅನೌನ್ಸರ್, ಹೀಗೆ ದುಡಿಮೆಯ ಅವಕಾಶಗಳನ್ನು ಅವರು ಗಳಿಸಿಕೊಂಡರು. ಮಾಧವಿ, ಗಾಯತ್ರಿ, ಜಯಪ್ರದಾ, ಅಂಬಿಕಾ, ಸುಮಲತಾ ಹೀಗೆ ಅನೇಕ ನಟಿಯರಿಗೆ ಅವರು ಧ್ವನಿ ಇತ್ತಿದ್ದಾರೆ. ಒಟ್ಟು 14 ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. 20 ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದರು. 9 ಸಿನಿಮಾಗಳಿಗೆ ಹಿನ್ನೆಲೆ ಗಾಯನವಿತ್ತಿದ್ದಾರೆ. ಸ್ಪಂದನ ನಾಟಕ ತಂಡಕ್ಕೆ ಸೇರಿದ ನಂತರ ಗುಬ್ಬಿ ಕಂಪನಿಯ ಸದಾರಮೆಯಂತಹ ನಾಟಕಗಳನ್ನು ಮರಳಿ ರಂಗಕ್ಕೆ ತಂದರು. ಅವರ ಜೀವನದ ಕಡುಕಷ್ಟು ಸಂದರ್ಭಗಳಲ್ಲಿ ಜೊತೆಯಾಗಿ ನಿಂತ ಆನಂದರಾಜು ಅವರನ್ನು ಅವರು 2ನೇ ವಿವಾಹವಾದರು. ತಮ್ಮ ಪುತ್ರಿ ಸುಷ್ಮಾ ಅವರೊಂದಿನ ಬಿರುಕಿನ ಬಗ್ಗೆಯೂ ಅವರು ನೋವಿನಿಂದ ಹೇಳಿಕೊಳ್ಳುತ್ತಾರೆ. ನಟನ, ಸ್ಪಂದನ, ಬೆನಕ ಹೀಗೆ ಅನೇಕ ನಾಟಕ ತಂಡಗಳಲ್ಲಿ ಭಾಗವಹಿಸಿದ ಜಯಶ್ರೀ ಅವರಿಗೆ ಖ್ಯಾತಿ ತಂದುಕೊಟ್ಟ ನಾಟಕಗಳು ಕರಿಮಾಯಿ ಹಾಗೂ ಲಕ್ಷ್ಮಾಪತಿಯ ಕಥೆ. ಮಾಸ್ಕೋದಲ್ಲಿ ಕೂಡ ಅವರು ಪ್ರದರ್ಶನವಿಟ್ಟಿದ್ದಾರೆ. ಒಟ್ಟು 9 ಕಂಪನಿ ನಾಟಕಗಳು ಹಾಗೂ 30 ಹೆಚ್ಚು ಹವ್ಯಾಸಿ ನಾಟಕಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇನ್ನು ಅವರಿಗೆ ಸಂದ ಪ್ರಶಸ್ತಿಗಳು 10 ಹಲವು.

0: ಅದರಲ್ಲಿ ರಂಗಭೂಮಿ ಕೆಲಸಕ್ಕೋಸ್ಕರ ಲಕ್ನೋ ಸರ್ಕಾರ ನೀಡಿದ ಸಫ್ದರ್ಜಂಗ್ ಪ್ರಶಸ್ತಿಯನ್ನು ಅವರು ಅಭಿಮಾನದಿಂದ ನೆನೆಸಿಕೊಳ್ಳುತ್ತಾರೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಲಭಿಸಿದೆ. ಅವರ ಹರಿವು ವಿಸ್ತಾರವಾದಂತೆ ವಿದೇಶ ಪ್ರವಾಸ, ದುಡ್ಡು, ಖ್ಯಾತಿ, ಹೀಗೆ ಜೀವನದ ಎಲ್ಲಾ ಯಶಸ್ಸು ಅವರಿಗೆ ದಕ್ಕಿತು. ಸ್ಪಂದನ ತಂಡದಿಂದ ಕೈರೋ, ತಾಷ್ಕೆಂಟ್ಗೆ ಕೂಡ ಅವರು ಹೋಗಿದ್ದರು. ಹಾಗೂ ಅವರ ಲಕ್ಷ್ಮಾಪತಿ ರಾಜನ ಕತೆ ತನ್ನ ಜಾನಪದೀಯ ಅಂಶಗಳಿಂದ ಅವರ ಮನಸೂರೆಗೊಂಡಿತು. ಅವರು ಎಂಪಿಯಾಗಿ ರಾಜ್ಯಸಭೆಗೆ ಕೂಡ ನಾಮನಿರ್ದೇಶನಗೊಂಡಿದ್ದರು. ಅಲ್ಲಿ ಅರುಣ್ ಜೇಟ್ಲಿಯಂತಹ ನಾಯಕರ ತೂಕದ ಮಾತುಗಳಿಂದ ತಾನು ಬಹಳಷ್ಟು ಕಲಿತೆ ಎಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತಾರೆ. ಈ ಪುಸ್ತಕದ ಕೊನೆಯ ಭಾಗದಲ್ಲಿ ಅವರು ಬರೆದ ಬಿಡಿಲೇಖನಗಳು ಹಾಗೂ ಅವರು ಪದ್ಮಶ್ರೀ, ಶಿವರಾಮ ಕಾರಂತ ಪ್ರಶಸ್ತಿ ಸ್ವೀಕರಿಸುವ ಛಾಯಾಚಿತ್ರಗಳು, ಅಂತೆಯೇ ಅವರ ಬಾಲ್ಯಕಾಲದ ನಾಟಕದ ಚಿತ್ರಗಳು ಇವೆ. ಕೊನೆಯದಾಗಿ, ಕಲೆ ಎಲ್ಲರ ಹೃದಯಗಳನ್ನು ತಟ್ಟುತ್ತದೆ ಎನ್ನುವುದು ಜಯಶ್ರೀಯವರ ಅಂತರಾಳದ ಮಾತು. ತನ್ನ ಕೊನೆಯುಸಿರು ರಂಗಭೂಮಿಯಲ್ಲೇ ಹೋಗಬೇಕೆನ್ನುವುದು ಅವರ ಆಸೆ. ಒಂದು ಜೀವಂತ ದಂತಕಥೆಯಂತೆ, ಸ್ತ್ರೀ ಚೈತನ್ಯದ ಹೋರಾಟದ ಕೆಚ್ಚಿನ ಪ್ರತೀಕದಂತೆಯೇ ಬಿಜಯಶ್ರೀಯವರು ನನಗೆ ಗೋಚರಿಸುತ್ತಾರೆ. ಒಟ್ಟಂದದಲ್ಲಿ ಕಣ್ಣಾಮುಚ್ಚೆ ಕಾಡೇಗೂಡೆ ಅಂಚಿಗೆ ತಳ್ಳಲ್ಪಟ್ಟ ಮಹಿಳೆಯರ ಅಂತಸ್ತತ್ವದ ಆಂತರಿಕ ಶಕ್ತಿಯ ಪ್ರತೀಕವಾಗಿ ನಮಗೆ ಸ್ಫೂರ್ತಿ ನೀಡುತ್ತದೆ. ಕೊನೆಯದಾಗಿ, ಮಹಿಳೆಯರ ಆತ್ಮಕಥೆಗಳೆಂದರೆ ಒಂದು ರೀತಿಯ ಸಾಂಸ್ಕೃತಿಕ ಪಠ್ಯ, ಒಂದು ಸಾಮಾಜಿಕ ಟಿಪ್ಪಣಿ ಎಂದೇ ಹೇಳಬಹುದು. ಬಂಗಾಳದ ರಾಸುಂದರಿ ದೇವಿಯವರು ಬರೆದ ಅಮರ್ ಜಿಬಾನ್ ಭಾರತದ ಮೊತ್ತಮೊದಲ ಮಹಿಳಾ ಆತ್ಮಕಥೆ ಎನ್ನಬಹುದು. ನಗುನಗುತ್ತ ನಮ್ಮ ನಿಮ್ಮೊಂದಿಗೆ ಇರುವ ಹೆಣ್ಣು ಮಕ್ಕಳಲ್ಲೂ ಎಷ್ಟೋ ಹೇಳಿಕೊಳ್ಳಕಲಾಗದ ಕಥೆಗಳಿವೆ. ಹಾಗೂ ಒಂದು ನಿರ್ದಿಷ್ಟ ವಯಸ್ಸಿನ ನಂತರವೇ ಅವುಗಳನ್ನೊಂದು ನಿರ್ದಿಷ್ಟ ಮಾನಸಿಕ ಅಂತರದಿಂದ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳನ್ನು ತ್ಯಾಗಮಯಿ ಎಂದೇ ಚಿತ್ರಿಸುತ್ತಾರೆ. ಅವಳಿಗೂ ಕನಸುಗಳಿವೆ, ಬಾನೆತ್ತರ ಹಾರಾಡುವ ಚೈತನ್ಯವಿದೆ ಎಂದು ಗುರುತಿಸುವವರು ಕಡಿಮೆ. ಹೀಗಾಗಿಯೇ ಹೆಣ್ಣು ತನ್ನ ತಾನೇ ಕಂಡುಕೊಂಡು ವಿಕಾಸವಾಗುವ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಮಹಿಳಾ ಸಾಧಕರ ಆತ್ಮಚರಿತ್ರೆಗಳಲ್ಲಿ ನಮಗೆ ಒಂದು ರೀತಿಯ ಪ್ಯಾಟರ್ನ್ ಕಾಣಸಿಗುತ್ತದೆ. ಸಾಧನೆಯ ಹಂಬಲವುಳ್ಳ ಮಹಿಳೆಯರಿಗೆ ಇದು ದೀವಿಗೆಯಾಗಬಲ್ಲದು. ಜಯಶ್ರೀ ಅವರಿಗೆ ಗಿರೀಶ್ ಕಾರ್ನಾಡ್, ಬಿವಿ ಕಾರಂತ್, ಅಲ್ಕಾಜಿ, ಓಂಪುರಿ ಹೀಗೆ ಅನೇಕರು ಬೆನ್ನೆಲುಬಾಗಿ ನಿಂತರು. ನಮ್ಮ ಜೀವನದಲ್ಲೂ ದಾರಿ ತೋರುವವರಿರುತ್ತಾರೆ. ತಮ್ಮ ಜೀವನದ ತಪ್ಪು ಒಪ್ಪುಗಳನ್ನು ಅನುಭವದ ಮೂಸೆಯಲ್ಲಿ ಈ ಸಾಧಕಿಯರು ಪರಿಭಾವಿಸಿದಂತೆ ನಾವೂ ಬದುಕಿನ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಇನ್ನು ಮಹಿಳಾ ಆತ್ಮಕಥೆಗಳು ಒಂದು ರೀತಿಯ ಸ್ತ್ರೀವಾದಿ ಬರವಣಿಗೆ. ಮಹಿಳೆಯರ ಅನುಭವಗಳಿಗೂ ಮನ್ನಣೆ ಇದೆ. ಅದು ಪುರುಷರ ಜೀವನ ದೃಷ್ಟಿಗಿಂತ ಭಿನ್ನವಾಗಿರಬಹುದು, ಆದರೆ ಕೀಳಲ್ಲ ಎನ್ನುವುದು ಇಲ್ಲಿನ ಪ್ರತಿಪಾದನೆ. ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ರಾಜ್ಯ ಗೆಲ್ಲುವ ಹಪಹಪಿ ಇಲ್ಲ. ಅವರ ಪ್ರಥಮ ಆದ್ಯತೆ ಮನೆ, ಸಂಸಾರ ಹೀಗೆಲ್ಲ. ಅದರೊಂದಿಗೆ ಜಗತ್ತನ್ನೂ ದಕ್ಕಿಸಿಕೊಂಡು ಕಷ್ಟಗಳನ್ನು ನೀಲಕಂಠನಂತೆ ಭರಿಸಲು ಸಾಧ್ಯವಿದೆ ಎಂದು ಬಿಜಯಶ್ರೀಯವರ ಆತ್ಮಕಥೆ ತೋರಿಸಿಕೊಡುತ್ತದೆ. ಇತ್ತೀಚೆಗೆ ಮೀಟೂ ಅಭಿಯಾನದ ಬಗ್ಗೆ ಮಾತನಾಡುತ್ತಾ ಜಯಶ್ರೀಯವರು ತಮ್ಮ ಬದುಕಿನಲ್ಲೂ ಈ ರೀತಿಯ ಘಟನೆಗಳು ನಡೆದಿವೆ, ಅದನ್ನು ತಾನು ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ ಎಂದು ಹೇಳಿದ್ದರು. ಬಿಜಯಶ್ರೀಯವರ ಆದ್ಯತೆ ರಂಗಭೂಮಿಗೆ. ನಮ್ಮೆಲ್ಲರಿಗೂ ಬೇರೆ ಬೇರೆ ಆಸಕ್ತಿಯ ಕ್ಷೇತ್ರಗಳಿವೆ, ಸಾಧನೆಯ ಹಸಿವಿದೆ, ಹಾಗೆ ಅಡೆತಡೆಗಳಿವೆ. ಸಾರ್ವಜನಿಕ ಬದುಕು, ವೈಯಕ್ತಿಕ ಬದುಕಿನ ತಾಳಮೇಳಗಳು ಶ್ರುತಿಬದ್ಧವಾಗಿ ಇರಬೇಕಾದ ಅಗತ್ಯವೂ ನಮಗಿದೆ. ಯಾರ ಬದುಕು, ಜೀವನ ವಿಧಾನವು ಸಮಗ್ರವಾಗಿ ತಪ್ಪು ಅಲ್ಲ, ಸರಿಯೂ ಅಲ್ಲ. ಹೀಗಾಗಿ ಸಾಧಕರ ಜೀವನದಲ್ಲಿನ ಅನುಕರಣೀಯ ಅಂಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವುದೇ ಈ ಲೇಖನದ ಆಶಯ. ಧನ್ಯವಾದಗಳು.
1: ಇದುವರೆಗೆ ನಾ ಮೆಚ್ಚಿದ ಪುಸ್ತಕ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಯಶ್ರೀ ಬಿ ಕದ್ರಿ. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯ ತೂರಿಬಾ, ಗಾಯಕರು ಸಿ ಅಶ್ವಥ್.

ಈಗ ಕೇಳಿ ಎಲ್ಲಿ ಜಾರಿತೋ ಮನವೇ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಇನ್ನೊಂದು ರಚನೆ. ಹಾಡಿದವರು ಮೈಸೂರು ಅನಂತಸ್ವಾಮಿ.

0: ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಮಹಿಳೆಯರಿಂದ ಮಹಿಳೆಯರಿಗಾಗಿ ಮತ್ತು ಸಮಾಜಕ್ಕಾಗಿ ಎಂಬ ಧ್ಯೇಯೋದ್ದೇಶವನ್ನಿರಿಸಿಕೊಂಡ ಮಧುರ ಮನಸ್ಸು ಮಹಿಳಾ ವೇದಿಕೆ ಪೆರಿಯಡ್ಕದ ಸಹೋದರಿಯರ ಎಲ್ಲಾ ಶ್ರೋತೃವೃಂದದವರಿಗೆ ಆತ್ಮೀಯ ಸ್ವಾಗತ.
0: ಕಾರ್ಯಕ್ರಮವನ್ನು ಜನಪದ ಗೀತೆಯೊಂದಿಗೆ ಪ್ರಾರಂಭಿಸೋಣ.

0: ನಾನೊಂದು ಕತೆ ಬರಿಬೇಕು ಅಂತ ಬಹಳ ದಿನದಿಂದ ಯೋಚನೆ ಮಾಡ್ತಾ ಇದ್ದೇನೆ. ಹೇಗೆ ಬರಿಬೇಕು, ಏನು ಬರಿಬೇಕು ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಆಗಿದೆ. ಇನ್ನು ಪುಸ್ತಕದಲ್ಲಿ ಬರೆಯೋದೊಂದೇ ಬಾಕಿ. ಅದಕ್ಕೂ ಎಷ್ಟು ಕಷ್ಟ ಗೊತ್ತುಂಟ? ಹೊರಗಿನಿಂದ ಯಾರಾದ್ರೂ ಬಂದು ಕರೆಯೋದು, ಇಲ್ಲಾಂದ್ರೆ ಫೋನ್ ಬರೋದು, ಅದು ಕಂಪೆನಿಯದು, ಹೀಗೆ ಏನಾದ್ರೂ ತಾಪತ್ರಯ. ಬರಿಲಿಕ್ಕಂತೂ ಆಗ್ಲಿಕ್ಕೇ ಇಲ್ಲ. ಹೇಗಾದ್ರೂ ಸರಿ, ಇವತ್ತು ಬರಿಲೇಬೇಕಂತ ಹೇಳಿ ಹಠ ಮಾಡಿ ಎಲ್ಲ ಕೆಲಸ ಬದಿಗಿಟ್ಟು ಕೂತು ಬರೆದಿದ್ದೇನೆ. ಅಬ್ಬಾ, ಈಗ ನೆಮ್ಮದಿ ಆಯ್ತು. ಇನ್ನು ಸ್ವಲ್ಪ ವಾಕ್ಯ ವ್ಯಾಕರಣ ಎಲ್ಲ ಸರಿ ಮಾಡಬೇಕು. ಅದನ್ನು ಇನ್ನೊಮ್ಮೆ ಪುಸ್ತಕವ ಮಾಡ್ತೇನೆ. ಇದನ್ನು ಎಲ್ಲಿ, ಇಲ್ಲಿ ಟಿವಿ ಶೋಕೇಸ್ ಅಲ್ಲಿ ಇರ್ತೇನೆ. ಮತ್ತೆ ಯೋಚನೆ ಮಾಡುವ.
1: ಶೈಲಾ, ಓ ಶೈಲಜಾ,
0: ಓ
1: ಎಲ್ಲಿದ್ದೀಯಾ?
0: ಯಾರು, ಯಾರದು?
1: ಇದು ನಾನು. ಈ ಬಾಗಿಲು ತೆಗೆದಿಟ್ಟು ಎಲ್ಲಿಗೆ ಹೋಗಿದ್ದಿ ಶೈಲಾ? ಅಡಿಗೆ ಕೋಣೆ ಮೂಲೆಯಲ್ಲಿ ಇದ್ದೀಯಾ ಹೇಗೆ?
0: ಓ ಅತ್ತೆ, ದುರ್ಗತ್ತೆ, ಬನ್ನಿ ಬನ್ನಿ, ಭಾರಿ ಅಪರೂಪ.
1: ಅಪರೂಪ ಅಲ್ಲದೆ ನನಗೆ ಪುರ್ಸೊತ್ತೇ ಇಲ್ಲ. ಅಲ್ಲ, ಇಲ್ಲೇ ಮಾತಾಡಿಸ್ತೀಯಾ? ಅಲ್ಲ, ಬಾಯಾರಿಕೆ ಕೊಡ್ತೀಯ?
0: ಇಲ್ಲ ಅತ್ತೆ, ಬನ್ನಿ ಬನ್ನಿ, ಕೂತುಕೊಳ್ಳಿ, ಶರ್ಬತ್ ಮಾಡಿ ತರ್ತೇನೆ ಈಗಲೇ.
1: ಏ ಶೈಲಾ, ಬರೀ ಶರಬತ್ತಿನಲ್ಲಿ ಮುಗಿಸಬೇಡ, ನಾನು ಊಟಕ್ಕೂ ಇದ್ದೇನೆ.
0: ಆಯ್ತಪ್ಪ, ಅದಕ್ಕೇನು, ನಿಮ್ಗೆ ಪಾಯಸದ ಊಟವೇ ಮಾಡುವ, ಬನ್ನಿ.
1: ಓ, ಡೈನಿಂಗ್ ಟೇಬಲ್ ಬಂದಿದೆ?
0: ಹೌದತ್ತೆ, ಮಕ್ಕಳು ಡೈನಿಂಗ್ ಟೇಬಲ್ ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ತಂದದ್ದು.
1: ನನಗೆ ಇದೆಲ್ಲ ಆಗುವುದಿಲ್ಲ.
0: ಓ,
1: ದನಗಳು ಬೈಪಣೆಯಿಂದ ಹುಲ್ಲು ತಿಂದ ಹಾಗೆ. ಇದು ಈ ಫ್ರಿಡ್ಜ್ ಹೊಸತ್ತ?
0: ಅಲ್ಲಪ್ಪ, 2-3 ವರ್ಷ ಆಯ್ತು ತಂದು. ಅತ್ತೆ, ನಾವು ಹೊರಗೆ ಸೋಫಾದಲ್ಲಿ ಕೂತುಕೊಂಡು ಮಾತಾಡುವ.
1: ಹೌದೌದು, ಅಲ್ಲಿಗೆ ಹೋಗುವ. ನಿನ್ನ ಅಡಿಗೆ ಕೋಣೆ ಉಂಟಲ್ಲ, ಸೆಗಣಿ ಸೆಗಣಿ ವಾಸನೆ ಬರ್ತದೆ.
0: ಅದು ಅತ್ತೆ, ನಮ್ಮದು ಬಯೋಗ್ಯಾಸ್ ನೋಡಿ, ಈ ಅಂಡೆ ಗ್ಯಾಸ್ ಆದ್ರೆ ನಿಮಗೆ ಪೆಟ್ರೋಲ್ ಪೆಟ್ರೋಲ್ ವಾಸನೆ ಬರ್ತದೆ. ನಮ್ಮದು ಬಯೋಗ್ಯಾಸ್.

0: ವಯಸ್ಸಾದ ಕಾರಣ ಸೆಗಣಿ ಸೆಗಣಿ ವಾಸನೆ ಬರುದು.
1: ಇರಲಿ, ಹಾ ಶರಬತ್ತು. ಎಂತದಿದು, ಲಿಂಬೆ ಹುಳಿಯ ಶರಬತ್ತ?
0: ಹೌದು.
1: ಇರ್ಲಿ, ಜೀರ್ಣಕ್ಕೆ ಒಳ್ಳೇದು. ಶೈಲಾ, ಈ ನಿನ್ನ ಟಿವಿ ಇದು ಎಷ್ಟು ಇಂಚಿನದು?
0: ಅದು 48 inches ಅಂತ ಕಾಣ್ತದೆ.
1: ಅಷ್ಟೇಯಾ? ಏ ಚಿಕ್ಕದು ಬಿಡು, ನಮ್ಮಲ್ಲಿ 54 inches ಉಂಟು.
0: ಓ,
1: ಅದು ಎಚ್ ಡಿ.
0: ಎಷ್ಟು
1: ಚಂದ ಕಾಣ್ತದೆ ಗೊತ್ತುಂಟಾ? ಇದರಲ್ಲಿ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ.
0: ಅದು ಅತ್ತೆ, ನಮ್ಮಲ್ಲಿ ಟಿವಿ ಹಾಕುದು ಬಾರಿ ಕಡಿಮೆ, ಅದಕ್ಕೆ ಚಿಕ್ಕ ಟಿವಿ ಸಾಕು ಅಂತೇಳಿ.
1: ಏ ಶೈಲಾ, ಬೆಳ್ಳಿ ಎಷ್ಟು ಪಾಪ ಅಲ್ವಾ?
0: ಬೆಳ್ಳಿಯ? ಹಾ ಹಾ ಹಾ, ಹೌದತ್ತೆ ಹೌದು, ಪಾಪ. ಅದಕ್ಕೆ ಹುಷಾರೇ ಇರ್ಲಿಲ್ಲ. ಮೊನ್ನೆ ಡಾಕ್ಟ್ರು ಬಂದಿದ್ರು, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಈಗ ತೊಂದ್ರೆ ಇಲ್ಲ ಅತ್ತೆ, ಹಾಲು ಸರಿ ಕೊಡ್ತಾಳೆ.
1: ಎಂತ ನೀನು ಹೇಳುದು?
0: ಎಂತ ಬೆಳ್ಳಿ, ಅದೇ ನಮ್ಮ ಧನ.
1: ಎಂತ ಶೈಲಾ ನೀನು?
0: ಏನು
1: ನಾನು ಹೇಳಿದ್ದು, ಅದು ಯಾವ್ದೋ ಒಂದು ಧಾರಾವಾಹಿ ಬರ್ತದಲ್ಲ ದೆವ್ವದ್ದು, ಅದರಲ್ಲಿ ಇರುವ ಬೆಳ್ಳಿ.
0: ಓ ಅದುವಾ? ಈ ಧಾರಾವಾಹಿ ಎಲ್ಲ ನಾನು ನೋಡೋದೇ ಇಲ್ಲ ಅತ್ತೆ.
1: ಓ ಹೌದಾ, ನೀನು ಧಾರಾವಾಹಿ ನೋಡುವ ಕ್ರಮ ಇಲ್ಲ? ಮತ್ತೆ ಎಂತಕ್ಕೆ ನಿನಗೆ ಟಿವಿ? ಅದು ಮಾತ್ರ ಅಲ್ಲ, ಅದರಲ್ಲಿ ಸುಮಾರು ಕಾರ್ಯಕ್ರಮ ಉಂಟು, ಪದ್ಯ ನಾಟಕ.
0: ಓ ಹೌದಾ, ನೀವು ಇಷ್ಟೆಲ್ಲ ಯಾವಾಗ ನೋಡ್ತೀರಿ ಅತ್ತೆ?
1: ಅದ ನಂಗೆ ರಾತ್ರಿ ಪುರುಸೊತ್ತೇ ಆಗೋದಿಲ್ಲ, ಹಗಲು ನೋಡುದು. ಚಾನಲ್ ಬದಲಾಯಿಸಿ ಬದಲಾಯಿಸಿ ನೋಡ್ತೇನೆ.
0: ಓಹೋ,
1: ಇವತ್ತು ಶನಿವಾರ ಅಲ್ವಾ, ಹಾಗೆ ನಿನ್ನಲ್ಲಿಗೆ ಬಂದೆ.
0: ಆಗ್ಲಿ, ನೀವು ಬಂದದ್ದು ಭಾರಿ ಖುಷಿ ಆಯ್ತು ನಂಗೆ.
1: ಓ ಇದೆಂತ ಪುಸ್ತಕ? ಓ ನೀನು ಕತೆ ಬರೀಲಿಕ್ಕೆ ಶುರು ಮಾಡಿದ್ಯಾ?
0: ಹೌದತ್ತೆ, ಅದು ನಾನೇ ಬರ್ದ ಕತೆ. ಓದಿ ಆಯ್ತಾ? ಓದಿ ಹೇಳಿ ಹೇಗುಂಟು ಅಂತೇಳಿ.
1: ಅಯ್ಯೋ ಬಿಡಮ್ಮ.
0: ಯಾಕತ್ತೆ?
1: ಇದನ್ನೆಲ್ಲ ಯಾರು ಓದುತ್ತಾರೆ? ನಾನೇನು ಬರೆಯದ್ದ, ಚಿಕ್ಕವಳಿದ್ದಾಗ ಇಂಥದ್ದು ತುಂಬಾ ಗೀಚಿದ್ದೇನೆ.
0: ಓಹೋ,
1: ಈಗ ಪುರ್ಸೊತ್ತಿಲ್ಲ. ಇದೆಲ್ಲ ಉಂಟಲ್ಲ, ಕೆಲಸ ಇಲ್ಲದವರು ಮಾಡುವ ಕೆಲಸ.
0: ಓ ಹಾಗತ್ತೆ, ಸರಿ ನಾನು ಅನ್ನ ಬೆಂದಿದ ಅಂತ ನೋಡ್ತೇನೆ ಆಯ್ತಾ?
1: ಏ ಶೈಲಾ, ಅಡಿಗೆ ಮಾಡುದು ಬೇಜಾರಲ್ವಾ?
0: ಬೇಜಾರ ಎಂತತ್ತೆ, ನಿಮಗೆ ನಿಮ್ಮ ಸೊಸೆ ಅಡಿಗೆ ಮಾಡಿ ಹೋಗ್ತಾಳಲ್ವಾ, ನನಗಾದ್ರೆ ಸೇರು ಸೇರು ಅನ್ನ ಮಾಡ್ಬೇಕು.
1: ಏ ಅವಳ ಎಂತದೋ ಒಂದು ಮಾಡ್ತಾಳೆ ಅಷ್ಟೇ, ನಿನ್ನದು ಯಾವಾಗಲೂ ಮುಗಿಯದ್ದು ಬಿಡು. ಹಾ ಊಟ ಮಾಡೋಣ. ನನಗೆ ಮಾತ್ರ ಮೇಲೆಯೇ ಆದಿತ್ತು ಆಯ್ತಾ?
0: ಓಹೋ,
1: ಹಾ ಮತ್ತೆ ಅದು ಬಿಡು, ಆ ರೆಸ್ಲಿಂಗ್ ಉಂಟಲ್ಲ ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ?
0: ರೆಸ್ಲಿಂಗ್? ಈ ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಅದೆಲ್ಲ ಕೇಳಿದ್ದೇನೆ, ಇದೆಂತ ಹೊಸತ್ತು ನಿಮ್ಮದು?
1: ಅದೇ ಮಾರೈತಿ, ಜಗಳ ಮಾಡುದು, ಕುಸ್ತಿ ಕುಸ್ತಿ,
0: ಓಹೋ
1: ಹಾರುದು,
0: ಬಾಕ್ಸಿಂಗ್ ಬಾಕ್ಸಿಂಗ್.
1: ಎಂತ ನೀನು, ಯಾವುದು ಗೊತ್ತಿಲ್ಲ. ಈಗಿನ ಕಾಲದವಳಾಗಿ ಸ್ವಲ್ಪ ಚುರುಕು ಬೇಕಾಯ್ತಾ? ಸ್ವಲ್ಪ ವಿಷಯ ತಿಳ್ಕ, ಅಪ್ಪು ಡೇಟು ಆಗು ಆಯ್ತಾ? ಅಪ್ಪು ಡೇಟು ಆಗ್ಬೇಕು ಈಗಿನ ಕಾಲದಲ್ಲಿ.
0: ಓಹೋಹೋ, ಅಪ್ಡೇಟ್ ಅಪ್ಡೇಟ್ ನೀವು ಹೇಳೋದು
1: ಮತ್ತೆ ಅದ್ವೇ. ಆಯ್ತು, ಇನ್ನು ನಾನು ಹೊರಡುತ್ತೇನೆ.
0: ಹೊರಡಿ.
1: ಇಲ್ಲಿಂದ ಹೋಗುವಾಗ ಮಕ್ಕಳ ಹಾಡು ಶುರು ಆಗಿರ್ತದೆ, ಒಮ್ಮೆ ಮನೆ ಕಡೆ ಬಾ ಆಯ್ತಾ?
0: ಆಯ್ತಾಯ್ತೆ, ನೀವು ಹೊರಡಿ, ನಾನು ಪುರ್ಸೊತ್ತು ಮಾಡಿಕೊಂಡು ನಿಮ್ಮ ಮನೆಗೆ ಬರ್ತೇನೆ ಆಯ್ತಾ? ಅಪ್ಪ ಹೇಗಾದ್ರೂ ಹೋದ್ರು, ಇವರಿಗೆ ಪುರ್ಸೊತ್ತೇ ಇಲ್ಲವಂತೆ. 3 ಹೊತ್ತು ಟಿವಿ ಬಿಡದಲ್ಲೇ ಕೂತಿರ್ತಾರೆ. ನಾನು ಹಳ್ಳಿಯವಳಂತೆ ಅಪ್ಡೇಟ್ ಆಗ್ಬೇಕಂತೆ. ಅಲ್ಲ, ನನ್ನ ಹತ್ರವೇ ಇಷ್ಟು ಮಾತಾಡಿದವರು, ಇನ್ನು ಅವರ ಸೊಸೆ ಹತ್ರ ಎಷ್ಟು ಮಾತಾಡ್ಬೇಡ. ನನ್ನ ಕಷ್ಟ ನಂಗೆ ಗೊತ್ತು. ಒಂದು ಕತೆ ಬರೀಬೇಕಾದ್ರೆ ನಾನು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಮೊದಲ ಆ ಕಥೆಯನ್ನು ಒಲೆಗೆ ಹಾಕಬೇಕು, ಅದನ್ನು ಯಾರು ಓದುದು ಬೇಡ. ಈಗ
2: ಯಾಕೆ ಇಷ್ಟು ಚಂದ ಉಂಟು, ಯಾಕೆ ಒಲೆಗೆ ಹಾಕುದಮ್ಮ?
0: ಓ ನೇನ, ನೀನೇ ಕದನ್ನು ಓದಿದ್ದು? ಕೊಡು ಕೊಡಿಲಿ, ನೀನು ಓದಿ ಆಯ್ತಾ? ಅಷ್ಟು ಚಂದ ಉಂಟಾ? ಹಾ, ಮತ್ತೆ ಅತ್ತೆ ಹೇಳಿದ್ರು ಆ ಕತೆ ಚಂದ ಇಲ್ಲ ಅಂತೇಳಿ.
2: ಆ ತರ್ಲೆ ಅತ್ತೆಯ ವಿಷಯ ಬಿಡಿ, ನನ್ನ ಮೇಲೆ ನಂಬಿಕೆ ಇಲ್ಲದಿದ್ರೆ ವಾಟ್ಸ್ಆಪ್ ನಲ್ಲಿ ಫೇಸ್ಬುಕ್ ನಲ್ಲಿ ಹಾಕಿ ಎಷ್ಟು ಲೈಕ್ ಬೀಳ್ತದೆ ನೋಡಿ ಬೇಕಾದ್ರೆ.
0: ಬೇಡ ಮಗಳೇ, ಈ ವಾಟ್ಸಪ್ ಬೇಡ, ಫೇಸ್ಬುಕ್ ಬೇಡ, ನೀನು ಒಳ್ಳೇದುಂಟು ಅಂತ ಹೇಳಿದೀಯಲ್ಲ, ಅಷ್ಟು ಸಾಕು.

0: ಅದೇನೋ ಸಾಹಿತ್ಯಕ್ಕೆ ಕೊಡ್ತಾರಲ್ಲ ಜ್ಞಾನಪೀಠ ಪ್ರಶಸ್ತಿ, ಅದು ಸಿಕ್ಕಿದಷ್ಟೇ ಸಂತೋಷ ಆಯ್ತು ಮಗಳೇ. ನಾನು ಕತೆ ಬರೆದದ್ದು ಸಾರ್ಥಕ.
1: ಗಜಲ್ ಶೈಲಿಯಲ್ಲಿರುವ ಪ್ರಥಮ ಅಕ್ಷರ ಗದಿಂದ ಗಮ್ ಆಗುವಂತೆ ರಚಿಸಿದಂತಹ, ಶಿವನನ್ನು ಭಕ್ತಿಯಿಂದ ಬೇಡುವಂತಹ ಸ್ವರಚಿತ ಕವನ ವೈಶಾಲಿಯಿಂದ. ಗಮನಿಸು ನೀಯೆನ್ನ ಆರಾಧನೆಯ ಸ್ವಾಮಿ, ಗಾರುಡಿಸು ನಾ ಎಲ್ಲೇ ತಪ್ಪಿ ಹೆಜ್ಜೆ ಇರಿಸೆ ಸ್ವಾಮಿ, ಗಿರಿಜಾಪತಿ ನೀ ಬಲ್ಲೆ ನಾ ನಿನ್ನ, ಗೀಳಾಗಿ ಕಾಡಿದೆ ನಿನ್ನ ಧ್ಯಾನವು ಸ್ವಾಮಿ, ಗುರುತಿಸು ನಿನ್ನ ಮೇಗಣ ಎನ್ನ ಭಕ್ತಿಯ ಗೂಡಲ್ಲಿ ಎದೆಗೂಡಲ್ಲಿ ನಿನ್ನ ಮನನವೇ ಸ್ವಾಮಿ, ಗೃಹಾವಧಿ ಇರಿಸಿರುವೆಯೊಂದು ಹಣತೆಯ ನಿನಗಾಗಿ, ಗೆರೆ ದಾಟಿ ಬಂದು ಬಿಡೊಮ್ಮೆ ದರ್ಶನ ನೀಡಲು ಸ್ವಾಮಿ, ಗೇಣಿ ಕೇಳದಿರು ನನ್ನ ಭಕ್ತಿಯನೆ ನಿನಗೆರೆವೆ ಧಾರೆ, ಗೈರಿಕೆಯನ್ನುಟ್ಟು ಪ್ರಾಪಂಚಿಕವ ಬಿಟ್ಟಿರುವೆ ಸ್ವಾಮಿ, ಗೊನೆಯೊಂದು ನಿನ್ನ ಹಸಾದವಾಗಲು ಕಾದಿಹುದು ಗೋಚರಿಸೊಂದು ಬಾರಿ ಧನ್ಯಳಾಗುವೆ ಸ್ವಾಮಿ, ಗೌರಿಯನೊಳಗೊಂಡು ಬಂದು ಬಿಡೆನ್ನೆದುರು ಗಂಧಾಷ್ಟಕದಿ ಶಾಲ್ಮಲಿಯು ನಿನ್ನ ಪೂಜೆಗ ಇವಳು ಸ್ವಾಮಿ. ಮೂಢನಂಬಿಕೆ ಎಂದು ಹೀಗೆಳೆಯುವುದು ಮತ್ತು ಎಲ್ಲಾ ನಂಬಿಕೆಗಳನ್ನು ಕುರುಡಾಗಿ ಅನುಸರಿಸುವುದು ತಪ್ಪೆಂದು ಸಾಬೀತುಪಡಿಸಲು ನಮ್ಮ ತಂಡದ ಸದಸ್ಯರು ಬಂದಿದ್ದಾರೆ.
2: ಓ ಶೈಲಜಾ, ತೇಜಕ್ಷಿ, ಹಾ ಮಲ್ಲಿಕಾ, ನೀವು ಇದ್ದೀರಾ? ಹಾ ಗಿರಿಜಾ ಬನ್ನಿ ಬನ್ನಿ.
3: ಇಲ್ಲೇ ಹತ್ತಿರದಲ್ಲಿ ಒಂದು ಉಪನಯನಕ್ಕೆ ಬರ್ಲಿಕ್ಕಿತ್ತು, ಹಾಗೆ ಆ ಕಾರ್ಯಕ್ರಮ ಮುಗಿಸಿಕೊಂಡು ನಿಮ್ಮ ಮನೆ ಅಡ್ರೆಸ್ ಹೇಗೂ ಗೊತ್ತಿತ್ತಲ್ಲ, ಹಾಗೆ ನಿಮ್ಮನ್ನು ನೋಡಿಕೊಂಡು ಹೋಗುವ, ನಿಮ್ಮ ಮನೆ ನಿಮ್ಮ ನೋಡಿಕೊಂಡು ಹೋಗುವ ಅಂತ ಬಂದೆವು.
2: ಹಾ ಅಂತೂ ಈ ನೆಪದಲ್ಲಿ ಆದ್ರೂ ಬಂದಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಕೂತ್ಕೊಳ್ಳಿ, ಬೆಲ್ಲ ನೀರು ತರ್ತೇನೆ.
4: ಈ ನಮ್ಮ ಸೂರ್ಯ ಇದ್ದ ಸಿಟ್ಟೆಲ್ಲ ನಮ್ಮ ಮೇಲೆ ತೀರಿಸಿಕೊಂಡ ಹಾಗುಂಟು, ಅಷ್ಟು ಅನುಬಿಸಿಲು. ಯಪ್ಪಾ ಏನು ಸೆಖೆ. ನೀವೇನಾದ್ರೂ ಕೂಲ್ ಡ್ರಿಂಕ್ಸ್ ಕೊಡ್ತೀರಿ ಅನ್ಕೊಂಡ್ರೆ ಬೆಲ್ಲ ನೀರು ಅಂತಿದ್ದೀರಲ್ಲ ದುರ್ಗಕ್ಕ.
3: ಜಕ್ಷಿ ಅವರು ಬೆಲ್ಲ ನೀರು ಕೊಡಲಿ, ನಿಮಗೆ ಅದರ ಮಹತ್ವ ಗೊತ್ತಿಲ್ಲ ಅಂತ ಕಾಣ್ತದೆ.
2: ಏನು
3: ಬೆಲ್ಲದ ಜೊತೆ ನೀರು ಕುಡಿದರೆ ಬಾಯಾರಿಕೆ ಕಡಿಮೆ ಆಗುತ್ತದೆ,
2: ಹಾಗೆ
3: ಮತ್ತೆ ಆರೋಗ್ಯವೂ ವೃದ್ಧಿಸುತ್ತದೆ. ಬಿಸಿಲಿಗೆ ನಡೆದು ಬಂದಾಗ ದೇಹದಲ್ಲಿ ರಕ್ತದ ಒತ್ತಡ ಏರ್ಪೇರಾಗ್ತದಲ್ಲ, ಆಗ ಬೆಲ್ಲ ತಿಂದು ನೀರು ಕುಡಿದರೆ ದೇಹ ಸಮತೋಲನ ಸ್ಥಿತಿಗೆ ಬರುತ್ತದೆ, ಮತ್ತೆ ಕ್ಯಾಲ್ಸಿಯಂ ಕೂಡ ಹೇರಳವಾಗಿ ದೊರೆಯುತ್ತದೆ.
4: ಓ ಇದರಲ್ಲಿ ಇಷ್ಟೆಲ್ಲ ವಿಷಯ ಉಂಟಂತ ನನಗೆ ಗೊತ್ತೇ ಇರಲಿಲ್ಲ ಶಶಿಯಕ್ಕ.
5: ಹೌದಪ್ಪ ಹೌದು, ಹಿರಿಯರು ಮಾಡಿದ ಕೆಲವೆಲ್ಲ ಆಚರಣೆಗಳು ನಿಜವಾಗಲು ವೈಜ್ಞಾನಿಕವಾಗಿ ಸಾಬೀತಾಗಿದೆ.
2: ಅಲ್ಲ ನಂಗೆ ಈಗ ಇನ್ನೊಂದು ಡೌಟ್ ಉಂಟು.
6: ಹೇಳಿ ಸವಿತಕ್ಕ. ಈ ಬೆಲ್ಲ ನೀರು ಇವತ್ತು ನಮಗೆ ಎಷ್ಟೊಂದು ಮಾಹಿತಿಗಳನ್ನು ತಿಳಿಸಿತ್ತಲ್ವಾ, ಏನು ಡೌಟ್ ನಿಮ್ದು?
3: ಅದು ನಾವು ದೇವರಿಗೆ ಬಾಳೆಹಣ್ಣು ತೆಂಗಿನಕಾಯಿಯನ್ನು ಹಾಕಿ ಕೊಡುದು ಅಂತ ನನಗೆ ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ.
2: ಓ ಅದ್ದ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅತ್ಯಂತ ಪವಿತ್ರ, ಯಾಕೆ ಗೊತ್ತುಂಟ? ಅವುಗಳನ್ನು ತಿಂದ ಮೇಲೆ ಬೀಜಗಳು ಉಳಿಯುವುದಿಲ್ಲ, ಮೊಳಕೆಯೊಡೆಯುವ ಪ್ರಮೇಯವೇ ಇಲ್ಲ.
3: ಅದು ಹೌದು.
2: ಈಗ ನೋಡಿ, ನಿಮಗೆ ಒಂದು ಮಾವಿನ ಹಣ್ಣನ್ನು ಕೊಟ್ಟರೆ ಅದನ್ನು ತಿನ್ನುತ್ತೀರಿ, ಎಂಜಲು ಮಾಡಿ ಬೀಸಾಡಿ ಅದು ಮೊಳಕೆ ಒಡೆದು ಮರವಾಗಿ ಹಣ್ಣು ಕೊಡುತ್ತದೆ.
4: ಅದು ಹೌದು.
2: ಆದರೆ ಬಾಳೆ ಬೀಜದಿಂದ ಎಲ್ಲಿಯಾದರೂ ಮರು ಸೃಷ್ಟಿ ಆಗುತ್ತದೆಯೇ? ಇಲ್ಲ ಅಲ್ಲ. ಹಾಗೆಯೇ ತೆಂಗಿನಕಾಯಿಯನ್ನು ಕೂಡ ತಿಂದು ಎಸೆಯುವ ಹಾಗಿಲ್ಲ, ಇವೆರಡರಲ್ಲೂ ನಾವು ಪ್ರತಿಫಲ ಪಡೆಯುವುದಿಲ್ಲ.
4: ಹೌದು.
2: ಈ ರೀತಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೊಡುವುದೇ ಶ್ರೇಷ್ಠ ಅಲ್ಲವೇ? ಏನ್ ಹೇಳ್ತೀರಿ?
5: ನಿಜ ನಿಜ, ಇದಂತೂ ಮೊದಲು ನಮ್ಮ ತಲೆಗೆ ಹೋಗಿರಲಿಲ್ಲ. ಹಾಗೆ ನನಗೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಶ್ನೆ ಇದೆ.
2: ಏನು?
5: ಅದೇನಂತ ಗೊತ್ತಾ? ನಮಗೆ ನೋಡಿ, ದೇವಸ್ಥಾನದಲ್ಲಿ ಪ್ರಸಾದ ರೂಪವಾಗಿ ಸಿಗುವಂತ ತುಳಸಿ ಎಲೆಯನ್ನು ಕೆಲವರು ಕಣ್ಣಿಗೆ ಮುಟ್ಟಿಸಿ ಕಿವಿಗೆ ಇಟ್ಟುಕೊಳ್ಳುವುದು ಯಾಕೆ ಅಂತ.
7: ಹೌದೌದು, ನನ್ನ ಗಂಡನು ಅದೇ ರೀತಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ. ಹಾಗೆ ತುಳಸಿ ಎಲೆಯನ್ನು ಕಣ್ಣಿಗೆ ಸ್ಪರ್ಶಿಸಿದರೆ ಕಣ್ಣು ತುರಿಕೆ ವಾಸಿಯಾಗ್ತದೆ ಅಂತ ಹೇಳಿದ್ರು. ಇನ್ನು ಕಿವಿಯಲ್ಲಿಟ್ಟುಕೊಂಡ್ರೆ ಶಬ್ದ ಪಟಲಕ್ಕೆ ಹಾನಿ ತಪ್ಪದೆ ಅಂದ್ರು. ಅದೇ ಕಾರಣಕ್ಕೆ ಎಲ್ಲರೂ ಈ ರೀತಿ ಮಾಡ್ತಿರಬಹುದಲ್ವಾ?
2: ನಿಜ ನಿಜ, ಇದಂತೂ ಒಪ್ಪೋ ಮಾತು.

0: ದುರ್ಗಕ್ಕ, ಒಮ್ಮೆ ಮನೆ ಪೂರ್ತಿ ನೋಡ್ಬೇಕಲ್ಲ.
1: ಅದಕ್ಕೇನಪ್ಪ, ಬನ್ನಿ ನೋಡುವ, ಎಲ್ಲರೂ ಒಳಗೆ ಹೋಗೋಣ.
0: ಬನ್ನಿ ಬನ್ನಿ.
2: ಓ, ನಿಮ್ಮ ರೂಮ್ನಲ್ಲಿ ಎಷ್ಟು ಚೆನ್ನಾಗಿ ಗಾಜಿನ ಬಳೆ ಜೋಡಿಸಿದ್ದೀರಿ. ಇದು ಒಡಿಬಾರ್ದು ಅಶುಭ ಅಂತಾರೆ ಅಲ್ವಾ?
3: ಹೌದು.
2: ಅದ್ಯಾಕೆ ಹಾಗೆ ಹೇಳ್ತಾರೆ ಹಿರಿಯರು? ಎಲ್ಲಾ ಸಂದರ್ಭದಲ್ಲೂ ನಮಗೆ ಗಾಜಿನ ಬಳೆಗಳನ್ನು ರಕ್ಷಣೆ ಮಾಡೋಕೆ ಆಗ್ತದಾ?
3: ಇಲ್ಲಪ್ಪ.
2: ಬಟ್ಟೆ ಒಗೆಯುವಾಗ, ಹುಲ್ಲು ಹೊರುವಾಗ, ಇನ್ನಿತರ ಕೆಲಸ ಮಾಡುವಾಗಲೂ ಬಳೆ ಒಡೆದು ಹೋಗಬಹುದು.
0: ಅಷ್ಟು ಮಾತ್ರ ಅಲ್ಲ, ಸಿಟ್ಟು ಬಂದಾಗ ಮಕ್ಕಳಿಗೆ ಎರಡು ಹೊಡೆಯುವಾಗ್ಲೂ ಅದು ಬಳೆ ಒಡೆದು ಹೋಗ್ಬಹುದು.
2: ಅದನ್ನೆಲ್ಲ ನಾವು ಅಪಶಕುನ ಅಂತ ಹೇಳೋಕಾಗ್ತದ?
4: ನೋಡಿ ಗಿರಿಜಕ್ಕ, ಬಳೆ ಮತ್ತು ಕನ್ನಡಿ ಇವೆರಡು ಒಡೆದು ಹೋಗಬಾರದು ಅಂತಾರೆ. ಇವೆರಡು ಶುಭ ಸಂಕೇತ. ನಮ್ಮ ಅಜಾಗರೂಕತೆಯಿಂದ ಒಡೆಯಬಾರದು ಎಂಬ ಆಶಯ ಹಿರಿಯರದು. ಯಾಕೆಂದರೆ ಕೈ ಬಳೆ ಒಡೆದರೆ ಕೈಗೆ ಗಾಯಾಗಬಹುದು, ಕನ್ನಡಿ ಬಿದ್ದು ಒಡೆದರೆ ಕಾಲಿಗೆ ಹಾನಿಯಾಗಬಹುದು,
0: ಅದು ಹೌದು.
4: ಅಥವಾ ನಾವು ಸೇವಿಸುವ ಆಹಾರದಲ್ಲಿ ಸೇರಿದರೆ ಹೊಟ್ಟೆಗೆ ಹೋಗಿ ಅಪಾಯ ಆಗಬಹುದು. ಅದಕ್ಕಾಗಿ ನಮ್ಮಲ್ಲಿ ಸಂರಕ್ಷಣಾ ಜಾಗೃತಿಗಾಗಿ ಈ ರೀತಿ ಹೇಳ್ತಾರೆ ಅಷ್ಟೇ.
3: ದುರ್ಗಕ್ಕ, ನಿಮ್ಮ ಅಡಿಗೆ ಮನೆ ಉಂಟಲ್ಲ, ಹಳೇ ಕಾಲದವರ ಹಾಗೆ ಉಂಟು, ಅಂದ್ರೆ ಈ ಸಂಪ್ರದಾಯ ಬದ್ಧವಾಗಿ ಅಂತ ಹೇಳ್ತಾರಲ್ಲ ಹಾಗೆ. ಮೊದಲೆಲ್ಲ ನನ್ನ ಅಜ್ಜಿ ಹೇಳ್ತಾ ಇದ್ರು, ಈ ಕಡಿಯುವ ಕಲ್ಲು ಒಲೆಯ ಮೇಲೆಲ್ಲ ಕುಳಿತುಕೊಳ್ಬಾರ್ದು ಅಂತೇಳಿ. ಅದು ಯಾಕೆ ಅಂತ?
0: ಇದಕ್ಕೆ ನಂಗೆ ಕಾರಣ ಗೊತ್ತು ಶೈಲಜಕ್ಕ.
3: ಏನು?
0: ನೋಡಿ, ಕಡಿಯುವ ಕಲ್ಲು ತುಂಬಾ ಶುಚಿಯಾಗಿರ್ಬೇಕು.
3: ಹೌದು.
0: ಮತ್ತೆ ನಾವು ಅದ್ರ ಮೇಲೆ ಕಾಲಿಡುದು ಹೂಕೊಳ್ಳುದು ಸರಿಯಾ? ಮತ್ತೆ ಆಹಾರ ವಸ್ತು ಬೇಯಿಸೋಕೂ ಒಲೆ ಬೇಕು, ಅದ್ರ ಮೇಲೆ ಕೂತ್ರೆ ಅಪಾಯ ಅಲ್ವಾ?
3: ಅದು ಸರಿ. ಆದ್ರೆ ಈ ಒಲೆ ಒಳಗೆ ಏನು ಇಲ್ಲದಿದ್ರೂ ಕೂಡ ಕೂತ್ಕೊಳ್ಬಾರ್ದ?
0: ಇಲ್ಲ ಶೈಲಜಕ್ಕ, ಒಂದು ವೇಳೆ ಬೂದಿ ಒಳಗೆ ಕೆಂಡ ಇದ್ದರೆ ಚಿಕ್ಕ ಮಕ್ಕಳ ಬಟ್ಟೆಗೆಲ್ಲ ಬೆಂಕಿ ಹಿಡ್ಕೊಂಡ್ರೆ ಅವರಿಗೆ ಗೊತ್ತಾಗ್ತದ? ಅದಕ್ಕೆ ಹೇಳುದು ಒಲೆ ಮೇಲೆ ಕೂತ್ರೆ ಅಮ್ಮನ ಎದೆ ಮೇಲೆ ಕೂತಂತೆ ಅಂತ. ಅದಕ್ಕೆ ಹಿರಿಯರು ಹೇಳಿ ನಮ್ಮನ್ನು ಕೂರದ ಹಾಗೆ ಮಾಡಿದ್ದಾರೆ.
1: ಆದ್ರೆ ಸ್ನೇಹಿತರೆ, ಒಂದು ವಿಷಯ, ನಂಬಿಕೆಗಳನ್ನು ನಾವು ಸರಿಯಾದ ನೆಲೆಗಟ್ಟಿನಲ್ಲಿ ಆಚರಿಸಬೇಕು, ಇಲ್ಲದಿದ್ರೆ ಅದು ಹಾಸ್ಯಾಸ್ಪದ ಆಗುವುದು ಉಂಟು. ಒಮ್ಮೆ ಒಬ್ಬ ಏನ್ ಮಾಡಿದಂದ್ರೆ, ತನ್ನ ತಂದೆಯ ಪಿತೃ ಕಾರ್ಯಗಳನ್ನು ಮಾಡುವಾಗ ಮಾಡ್ತಾನೆ, ಎದ್ದು ನಿಂತು ತನ್ನ ಕಚ್ಚೆಯನ್ನ ಸರಿ ಮಾಡಿಕೊಂಡು ಮತ್ತೆ ಕುಳಿತು ಮತ್ತೆ ಹೇಳ್ತಾನೆ, ಒಮ್ಮೆ ಕುಳಿತುಕೊಳ್ತಾನೆ ಮತ್ತೆ ಹೇಳ್ತಾನೆ. ಹಿರಿಯರು ಕೇಳ್ತಾರೆ, ಯಾಕೆ ನೀನು ಒಮ್ಮೆ ಹೇಳ್ತಿ, ಪಂಚೆಯನ್ನು ಮತ್ತೆ ಕಟ್ಟಿಕೊಂಡು ಮತ್ತೆ ಕೂತು ಕಾರ್ಯವನ್ನು ಮುಂದುವರಿಸ್ತಿ ಅಂತ ಕೇಳಿದ್ರು. ಆಗ ಅವನೇನ್ ಹೇಳಿದ ಗೊತ್ತುಂಟ?
0: ಏನ್ ಹೇಳಿದ?
1: ಅದು ಕೇಳಿ. ತನ್ನ ತಂದೆ ಇದೇ ರೀತಿ ಅವರ ತಂದೆಯ ಶ್ರಾದ್ದವನ್ನು ಮಾಡುವಾಗ ಒಮ್ಮೆ ಕೂತ್ಕೊಳ್ತಿದ್ರು, ಒಮ್ಮೆ ಹೇಳ್ತಿದ್ರು, ಪಂಚೆಯನ್ನು ಕಟ್ಟಿಕೊಳ್ತಿದ್ರು, ಅದಕ್ಕೆ ನಾನು ಕೂಡ ಹಾಗೆ ಮಾಡುದು ಅಂತ ಹೇಳಿದ. ಅದಕ್ಕೆ ಆ ಹಿರಿಯರು ಏನ್ ಹೇಳಿದ್ರು ಗೊತ್ತುಂಟ?
0: ಏನ್ ಹೇಳಿದ್ರು?
1: ಅಯ್ಯೋ ಮಂಕೆ, ನಿನ್ನ ತಂದೆಗೆ ತೀರಾ ಬಡತನ ಇತ್ತು. ಆ ಬಡತನ ಇದ್ದಾಗ ಅವರ ಪಂಚೆ ಬಹಳ ಸಣ್ಣದಿತ್ತು, ಅದು ಕಚ್ಚೆ ಕಟ್ಟಲಿಕ್ಕೆ ಬರ್ತಾ ಇರ್ಲಿಲ್ಲ. ಹಾಗಾಗಿ ಅವರು ತಿಥಿ ಕಾರ್ಯಗಳನ್ನು ಮಾಡುವಾಗ ಅವರ ಕಚ್ಚೆ ಬಿಟ್ಟು ಹೋಗ್ತಾ ಇತ್ತು. ಅದಕ್ಕೆ ಅವರು ಒಮ್ಮೆ ಎದ್ದು ಕಟ್ಟಿ ಮತ್ತೆ ಕುಳಿತು ಮಾಡ್ತಾ ಇದ್ರು.
0: ಇದು ಒಳ್ಳೆ ಹಾಸ್ಯ ಪ್ರಸಂಗ.
1: ಆ ಹಾಸ್ಯ ಪ್ರಸಂಗವನ್ನೇ ಅವನೇನ್ ಮಾಡಿದ, ತನ್ನ ತಂದೆ ಯಾಕೆ ಮಾಡಿದ್ದಾರೆ ಅಂತ ಹೇಳುದನ್ನ ಅವನು ಗಮನಿಸದೆ ಅದನ್ನೇ ಮುಂದುವರಿಸಿಕೊಂಡು ಹೋದ. ಅದಕ್ಕೆ ನಾವು ನಂಬಿಕೆಗಳನ್ನು ಆಚಾರಗಳನ್ನು ತಿಳಿದು ಆಚರಿಸಿದರೆ ಮಾತ್ರ ಅದಕ್ಕೆ ಮಹತ್ವ ಬರುತ್ತದೆ ಹೊರತು, ಕುರುಡಾಗಿ ಅನುಸರಿಸಿದರೆ ಎಲ್ಲರೂ ಕೂಡ ಅದು ಮೂಢನಂಬಿಕೆ ಅದು ಮೂಢನಂಬಿಕೆ ಅಂತೇಳಿ ಹೀಗಳೆಯುತ್ತಾರೆ. ಆದರೆ ಎಲ್ಲವೂ ಹೀಗಳೆಯುವಂತಹ ಪ್ರಶ್ನೆಯೇ ಇಲ್ಲ. ಎಲ್ಲವನ್ನು ಪ್ರಶ್ನಿಸುವ ಈ ದಿನಗಳಲ್ಲಿ ಹಿರಿಯರ ನಂಬಿಕೆ ಶ್ರದ್ಧೆಗಳನ್ನು ಉಳಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ವೈಜ್ಞಾನಿಕವಾಗಿ ಯೋಚಿಸುವುದು ಕೂಡ ಅಷ್ಟೇ ಮುಖ್ಯ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಗೊತ್ತಾಯ್ತಲ್ಲ?
0: ಹೌದು ಹೌದು.
5: ಏನೇ ಆಗಲಿ, ದುರ್ಗಕ್ಕನ ಮನೆಗೆ ಬಂದು ನಾವು ತುಂಬಾ ಉತ್ತಮ ವಿಚಾರಗಳನ್ನು ಹಂಚಿಕೊಂಡೆವು, ಮನಸ್ಸಿಗೆ ತುಂಬಾ ಖುಷಿಯೂ ಆಯ್ತಲ್ವಾ?
3: ಆದ್ರೆ ಮಾತಾಡಿಕೊಂಡೇ ಇರೋದು ಅಥವಾ ಚಹಾ ಕಾಫಿ ಏನಾದ್ರು ವ್ಯವಸ್ಥೆ ಉಂಟಾ?
1: ಅಯ್ಯೋ, ಮನೆಗೆ ಬಂದವರಿಗೆ ಚಹಾ ತಿಂಡಿ ವ್ಯವಸ್ಥೆ ಇಲ್ಲದೆ ಇರುತ್ತದೆಯೇ? ಬನ್ನಿ, ಚಹಾ ಕುಡಿಯುತ್ತಾ ಮಾತನಾಡೋಣ, ಹೋಗೋಣ ಒಳಗೆ.
0: ದುರ್ಗಕ್ಕ, ಹಪ್ಪಳ ಉಂಟಲ್ಲ?
3: ಅದು ಮುಖ್ಯ.
1: ಹಪ್ಪಳ ಇಲ್ಲದೆ ಉಂಟಾ? ಅದು ಈಗಿನ ಕಾಲವೇ ಅಂತದ್ದು. ಹಪ್ಪಳ ಉಂಟು, ಚಾ ಉಂಟು, ಹೋಗುವ.
0: ಬನ್ನಿ ಹೋಗುವ.
6: ಎಲ್ಲಾ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಬದುಕನ್ನು ಸಹ್ಯವಾಗಿಸುವವಳು ಮಹಿಳೆ. ಸೈನಿಕನೊಬ್ಬನ ಮಾತೆಯ ಮನದಾಳದ

ಮಾತುಗಳು ಸ್ವರಚಿತ ಕವನ ರೂಪದಲ್ಲಿ ವೈಶಾಲಿಯವರು ಪ್ರಸ್ತುತಪಡಿಸಲಿದ್ದಾರೆ. ಬಯಸಿರಲಿಲ್ಲ ಒಂದು ನನ್ನ ಮಾತೃ ಮಮತೆ ನನ್ನ ಕಂದ ಸೈನಿಕನಾಗುವುದು. ದೇವನಲ್ಲಂದು ಅಮ್ಮನ ಮನಸ್ಸು ಕೇಳಿರಲಿಲ್ಲ ನನಗೊಬ್ಬ ದೇಶ ಕಾಯುವ ಮಗ ಬೇಕೆಂದು. ಬೇಕಿರಲಿಲ್ಲ ನನ್ನ ಮನೆ ಮನಗಳಲ್ಲಿ ಸದಾ ಕರುಳ ಕುಡಿಯ ಚಿಂತೆ ಸುಳಿದಾಡುವುದು. ಆದರೆ ಹೆಮ್ಮೆ ಎನಿಸುತ್ತಿದೆ ಇಂದು ಭಾರತಾಂಬೆಯ ಗೌರವ ಕಾಪಾಡಿದ ಸೈನಿಕನ ಮಾತೆಯೆಂದು. ಹೆಗ್ಗಳಿಕೆ ಎನಿಸುತ್ತಿದೆ ಇಂದು ದೇಶದೊಳಿತಿಗೆ ಹೋರಾಡಿದ ಯೋಧ ನನ್ನದೇ ಕುಡಿಯೆಂದು. ಹಿರಿಮೆ ಎನಿಸುತ್ತಿದೆ ಇಂದು ಹುಳುವೊಂದ ಹೆರಲಿಲ್ಲ ಶೂರನೊಬ್ಬನ ನವ ಮಾಸ ನನ್ನೊಡಲಲ್ಲಿ ಹೊತ್ತೆನೆಂದು. ಕಣ್ಣೀರ್ಗರೆಯುವುದಿಲ್ಲವೆಂದು ಮಗನೆ ತ್ರಿವರ್ಣ ಧ್ವಜ ಹೊದ್ದು ಗಡಿಗೆದ್ದು ಬಂದ ವೀರ ಯೋಧನ ಮಾತೆ ನಾನು. ಎದೆ ಸೆಟೆದು ಕೈ ಎತ್ತಿ ಮುಗಿಯುತ್ತಿಹೆನೆಂದು ಯೋಧನೆ ನನ್ನೊಡಲ ನಿನ್ನ ಮನೆಯಾಗಿ ಆರಿಸಿದ ಸೈನಿಕನ ವೀರ ತಾಯಿ ನಾನು. ಮನಪೂರ್ತಿಯಾಗಿ ಹರಸುತ್ತಿಹೆನೆಂದು ಕಣ್ಮಣಿಯೇ ಮಗದೊಮ್ಮೆ ನಿನಗೆ ಭಾರತ ಮಾತೆಯ ಹಿರಿಮೆಯ ಸೈನಿಕನಾಗಿಯೇ ಮರುಜನ್ಮವಿರಲೆಂದು ನಾನು. ನಮ್ಮಲ್ಲಿರುವ ಭಾವನೆಗಳನ್ನು ಹೊರಗೆಡಹಿ ನಮ್ಮನ್ನು ಕಲ್ಪನಾಲೋಕದಲ್ಲಿ ವಿಹರಿಸುವಂತೆ ಮಾಡುವ ಭಾವಗೀತೆ ಮಲ್ಲಿಕರವರಿಂದ.

0: ನಮ್ಮ ಈ ಕಾರ್ಯಕ್ರಮಗಳಿಗೆ ಕೀಬೋರ್ಡ್ ಮೂಲಕ ಸಹಕರಿಸಿದವರು ಶ್ರೀಧರ್ ಭಟ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ. ಕಾರ್ಯಕ್ರಮ ನಿರೂಪಣೆ ವೈಶಾಲಿ. ಭಾಗವಹಿಸಿದ ಸಹೋದರಿಯರು ದುರ್ಗಾಮಣಿ, ಶೈಲಜಾ, ಮಲ್ಲಿಕಾ, ಶಶಿಕಿರಣ, ಗಿರಿಜಾ, ವಿಮಲ ತೇಜಾಕ್ಷಿ. ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೆರಿಯಡ್ಕದ ಮಧುರ ಮನಸ್ಸು ಮಹಿಳಾ ವೇದಿಕೆಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
2: ಈಗ ಕೇಳಿ ಒಂದು ಜನಪದ ಗೀತೆ. ಹಾಡಿದ್ದಾರೆ ಬಿಕೆ ಸುಮಿತ್ರಾ, ಎಂಎಲ್ ಸುಧಾಕರ್ ಹಾಗೂ ಗೋಪಿ.

0: ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಭದ್ರಾವತಿ.
3: ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗದ ಭೂವರಹ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ಕರ್ನಾಟಕದ ಹಿರಿಮೆ, ಹರಿದಾಸರ ಮಹಿಮೆ ಎಂಬ ವಿಷಯದ ಬಗ್ಗೆ ಹಾಗೂ ಹರಿದಾಸರು ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡುಗೆಯಾದ ಅವರ ಕೀರ್ತನೆಗಳನ್ನು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಳವಡಿಸಿಕೊಂಡು ಪ್ರಸ್ತುತಪಡಿಸಲು ಆಗಮಿಸಿದ್ದೇವೆ. ಈಗ ಪ್ರಾರ್ಥನೆ. ಗಜವದನ ಪಾಲಿಸೋ. ರಚನೆ ವಿಜಯದಾಸರು.

0: ಮೊದಲಿಗೆ ಕರ್ನಾಟಕದ ಹಿರಿಮೆ ಹರಿದಾಸರ ಮಹಿಮೆ ಎಂಬ ಶೀರ್ಷಿಕೆಯೊಂದಿಗೆ ಕರ್ನಾಟಕದ ಹರಿದಾಸ ಪಂಥದ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಕರ್ನಾಟಕದಲ್ಲಿ ಭಕ್ತಿ ಚಳವಳಿಯು ಹಿಂದೂ ಸಮಾಜದ ರೂಪವನ್ನು ಬದಲಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಭಕ್ತಿ ಚಳವಳಿಯು ಕರ್ನಾಟಕದಲ್ಲಿ ಸಮಾಜವನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಅವನತಿಯಿಂದ ಕಾಪಾಡಿದೆ. ಹರಿದಾಸ ಚಳವಳಿಯಿಂದಾಗಿ ಕರ್ನಾಟಕದಲ್ಲಿ ಪೂಜ್ಯರೆನಿಸಿದ ಧಾರ್ಮಿಕ ಸಂತರು ಉದ್ಭವಿಸಿ ಹರಿಯ ಪ್ರೀತಿಪಾತ್ರರಾಗಲು ಬಹಳ ಶ್ರಮಿಸಿದರು. ಜನರಿಗೆ ಕೀರ್ತನೆಗಳ ಮೂಲಕ ಹರಿಯನ್ನು ಒಲಿಸಿಕೊಳ್ಳಲು ಕಲಿಸಿದರು. ಹರಿದಾಸರು ತಮಗಾದ ಚಮತ್ಕಾರದ ಅನುಭವಗಳನ್ನು ವಿವಿಧ ರೀತಿಯಿಂದ, ಅಂದರೆ ಸ್ವಾನುಭವ, ಅನುಭವ, ಆತ್ಮಾನುಭವ, ಬೃಹತ್ ಸಾಕ್ಷಾತ್ಕಾರ ಮತ್ತು ಅಪರೋಕ್ಷ ಜ್ಞಾನ ಹಾಗೂ ಕೀರ್ತನೆಗಳ ಮೂಲಕ ಬರೆದು ಹಾಡಿ ಹರಿಯನ್ನು ಹೊಗಳಿ ಜನರಿಗೆ ತಿಳಿಯ ಹೇಳುತ್ತಿದ್ದರು. ಹರಿದಾಸ ಪಂಥವು ಹರಿ ಮತ್ತು ದಾಸ, ಅಂದರೆ ಹರಿಯ ಸೇವಕ ಎನ್ನುವ ಎರಡು ಪಂಥಗಳಿಂದಾದ ಸಂಕ್ಷಿಪ್ತ ಶಬ್ದ. ಪ್ರಾರಂಭದ ಹರಿದಾಸರು ವೈಷ್ಣವರಾಗಿದ್ದರು, ಆದರೆ ಕ್ರಮೇಣ ಭಕ್ತಿ ಚಳವಳಿಯ ಸಾಕ್ಷಾತ್ಕಾರದ ಅನುಭವಗಳು ಎಲ್ಲಾ ಜನರ ಮನಸ್ಸನ್ನು ಆಕರ್ಷಿಸಿತ್ತು. ಈ ಹರಿದಾಸರ ಪೈಕಿ ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಮೋಹನದಾಸರು, ಮಹೀಪತಿದಾಸರು ಇವರುಗಳ ರಚನೆಗಳು ಭಕ್ತಿರಸದಿಂದ ಮತ್ತು ವೇದಾಂತಗಳಿಂದ ಕೂಡಿದ್ದರಿಂದ ಎಲ್ಲಾ ಜನರ ಮನಸ್ಸನ್ನು ಸೆಳೆಯಿತು. ಕರ್ನಾಟಕದ ಹರಿದಾಸರೆಲ್ಲರೂ ತಮ್ಮ ಕೃತಿಗಳನ್ನು ಶ್ರೀ ವಿಠಲ ದೇವರಿಗೆ ಅರ್ಪಿಸುತ್ತಿದ್ದರು. ಇದಕ್ಕೆ ಉದಾಹರಣೆಗಳೆಂದರೆ ಪುರಂದರ ವಿಠಲ ಎಂದು ಪುರಂದರದಾಸರು ತಮ್ಮ ಕೃತಿಗಳನ್ನು ವಿಠಲನಿಗೆ ಅರ್ಪಿಸುತ್ತಿದ್ದರು. ಹಾಗೆ ವಿಜಯದಾಸರು ವಿಜಯ ವಿಠಲ ಎಂದು, ಜಗನ್ನಾಥದಾಸರು ಜಗನ್ನಾಥ ವಿಠಲ ಎಂತಲೂ, ಗೋಪಾಲದಾಸರು ಗೋಪಾಲ ವಿಠಲ ಎಂದು ತಮ್ಮ ತಮ್ಮ ಕೀರ್ತನೆಗಳಲ್ಲಿ ಅಂಕಿತಗಳನ್ನಾಗಿ ಬಳಸಿ ವಿಠಲ ದೇವರಿಗೆ ಅರ್ಪಿಸುತ್ತಿದ್ದರು. ಈಗ ನಮ್ಮ ಹಿರಿಮೆಯ ಹರಿದಾಸರುಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಹರಿದಾಸವರೆಣ್ಯರಾದ ಶ್ರೀ ಪುರಂದರದಾಸರು, ಇವರ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶ್ರೀಮತಿ ಪದ್ಮ ಅಜಿತ್ ಕುಮಾರ್ ಅವರು.
1: ಕರ್ನಾಟಕ ಸಂಗೀತದ ಪ್ರಸಿದ್ಧ ರಚನೆಕಾರರಲ್ಲಿ ಪುರಂದರದಾಸರು ಒಬ್ಬರಾಗಿದ್ದರು. ಇವರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಅವರ ರಚನೆಗಳನ್ನು ಪದಗಳು ಹಾಗೂ ದೇವರ ನಾಮಗಳು ಎಂದು ಕರೆಯುತ್ತಾರೆ. ಪುರಂದರದಾಸರು 484 ಸುಮಾರಿನಲ್ಲಿ ಜನಿಸಿದರು. ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಎಂದು, ಆಮೇಲೆ ಸತ್ಯಭಾಮ ತೀರ್ಥರು ಇವರಿಗೆ ಪುರಂದರದಾಸ ಎಂಬ ಹೆಸರನ್ನು ದಯಪಾಲಿಸಿದರು. ಇವರು ನಿತ್ಯದ ಜೀವನದಲ್ಲಿ ನಡೆಯುವಂತಹ ಸಂಗತಿಗಳ ಮೇಲೆಯೇ ಭಾವ ರಾಗ

ಭಕ್ತನಿಗೆ ಭಕ್ತಿಯಿಂದ ಅರ್ಪಿಸಿದ್ದಾರೆ. ಇವರು ರಚಿಸಿದ ಜಗದೋದ್ಧಾರನ ಹಾಡು ದೇಶದಾದ್ಯಂತ ಪ್ರಸಿದ್ಧವಾಗಿದೆ. ಈಗ ಪುರಂದರದಾಸರ ಒಂದು ಕೃತಿಯನ್ನು ನಮ್ಮ ಭಜನಾ ಮಂಡಳಿಯ ಸದಸ್ಯರು ಹಾಡಲಿದ್ದಾರೆ.

0: ಈಗ ಕನಕದಾಸರ ಬಗ್ಗೆ ತಿಳಿದುಕೊಳ್ಳೋಣ. ತಿಳಿಸಿಕೊಡಲಿದ್ದಾರೆ ಶ್ರೀಮತಿ ವಿದ್ಯಾ ರಾಘವೇಂದ್ರ ಅವರು.
1: ಕನಕದಾಸರು ಧಾರವಾಡ ಜಿಲ್ಲೆಯ ಬಂಕಾಪುರ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಬೀರೇಗೌಡ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಕಾಗೆನೆಲೆಯ ಶ್ರೀ ನರಸಿಂಹ ದೇವರ ಕರುಣೆಯಿಂದ ಜನಿಸಿದರು. ಇವರ ಮೊದಲ ಹೆಸರು ತಿಮ್ಮಪ್ಪ ಎಂದು ವ್ಯಾಸರಾಯರು ಇವರಿಗೆ ಕನಕದಾಸ ಎಂಬ ಹೆಸರಿಟ್ಟರು. ಇವರು ಪುರಂದರದಾಸರ ಸಮಕಾಲೀನರು. ಇಬ್ಬರು ವ್ಯಾಸರಾಯರ ಶಿಷ್ಯರಾಗಿದ್ದರು. ಇವರು ಕುರುಬ ಜನಾಂಗದವರು. ಮೊದಲು ಎಲ್ಲಾ ಕುರುಬರಂತೆ ಇವರೂ ಸಹ ಶೈವರಾಗಿದ್ದರು. ನಂತರ ವೈಷ್ಣವರಾದರು. ಹಾಗೆಯೇ ತಿರುಪತಿ ವೆಂಕಟೇಶ್ವರನ ಆಪ್ತ ಭಕ್ತರಾದರು. ಇವರು ಜಾತೀಯತೆಯ ನಿರ್ಮೂಲನೆಗಾಗಿ ಹೋರಾಡಿದರು. ವೈರಾಗ್ಯದ ಪದಗಳನ್ನು ಹೆಚ್ಚಾಗಿ ರಚಿಸಿದ್ದಾರೆ. ಕನಕದಾಸರು ದ್ವೈತ ಸಿದ್ಧಾಂತವನ್ನು ಭಕ್ತಿ ಚಳವಳಿಯ ಮೂಲಕ ಜನರಲ್ಲಿ ಹಬ್ಬಿಸಿದರು. ಶ್ರೀಕೃಷ್ಣ ಮತ್ತು ಮಧ್ವಾಚಾರ್ಯರ ಪರಮ ಭಕ್ತರಾಗಿದ್ದರು. ಕನಕದಾಸರ ಎಲ್ಲಾ ಕೃತಿಗಳು ಕಾಗಿನೆಲೆಯ ಆದಿಕೇಶವನ ಹೊಗಳಿಕೆಯಲ್ಲಿಯೇ ಇರುತ್ತದೆ. ಇವರ ಅಂಕಿತ ನಾಮ ಕೂಡ ಕಾಗಿನೆಲೆ ಆದಿಕೇಶವ ಎಂಬುದಾಗಿ ಇದೆ. ಈಗ ಕನಕದಾಸರ ರಚನೆಯ ಒಂದು ಹಾಡನ್ನು ತಾವೆಲ್ಲ ಕೇಳಲಿದ್ದೀರಿ.

ಕನ್ನೂರು ಜಿಲ್ಲೆಯ ಕೇಸವಿಯಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ನರಸಿಂಹದಾಸರು, ತಾಯಿಯ ಹೆಸರು ಲಕ್ಷ್ಮಕ್ಕ. ನರಸಿಂಹದಾಸರು ಮಗನಿಗೆ ಶ್ರೀನಿವಾಸನೆಂದು ನಾಮಕರಣ ಮಾಡಿದರು. ಈ ಬಾಲಕನೇ ಮುಂದೆ ಪರಮ ಪ್ರಸಿದ್ಧ ಜಗನ್ನಾಥದಾಸರೆಂದು ವಿಖ್ಯಾತರಾದರು. ಇವರಿಗೆ ಸಂಸ್ಕೃತ ಭಾಷೆ ಹಾಗೂ ಸಂಸ್ಕೃತ ಗ್ರಂಥದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಇತ್ತು. ಇವರಿಗೆ ಮಧ್ವ ವೇದಾಂತಕ್ಕಾಗಿ ಬರೆಯುವ ಉತ್ಸಾಹವಿದ್ದು ಬಹಳಷ್ಟು ಗ್ರಂಥವನ್ನು ಭಕ್ತಿ, ಮುಕ್ತಿ, ತಾರತಮ್ಯ, ಅಪರೋಕ್ಷದ ಬಗ್ಗೆ ವಿಸ್ತಾರವಾಗಿ ಬರೆದಿದ್ದಾರೆ. ಇವರ ಮೇರುಕೀರ್ತಿ ಹರಿಕಥಾಮೃತ ಸಾರ. ಮಧ್ವ ದೇವತಾಶಾಸ್ತ್ರದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತದೆ. ಇವರು ಶ್ರೀಕೃಷ್ಣನ ಮೇಲೆ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೇಲೆ ಹಲವಾರು ಹಾಡುಗಳನ್ನು ಬರೆದಿದ್ದಾರೆ. ಗೋಪಾಲದಾಸರ ಅನುಗ್ರಹದಿಂದ ಅಪರೋಕ್ಷ ಜ್ಞಾನಿಗಳೆನಿಸಿ ಲೋಕವಿಖ್ಯಾತ ಜಗನ್ನಾಥದಾಸರಾದರು. ಜಗನ್ನಾಥದಾಸರು ಪಂಡರಾಪುರದಲ್ಲಿರುವಾಗ ನಿತ್ಯವೂ ಪಾಂಡುರಂಗನ ಮೇಲೆ ಹಾಡಿದ ದೇವರ ನಾಮಗಳು ಬಲು ಅರ್ಥವತ್ತಾಗಿ ಅನುಭವ ಭರಿತವಾಗಿದೆ. ಜಗನ್ನಾಥದಾಸರ ಮಹಿಮೆ ಅಗಾಧವಾದದ್ದು. ದಾಸರು ಅಪರೋಕ್ಷ ಜ್ಞಾನಿಗಳು, ಅನೇಕ ಅತಿ ಮಾನುಷ ಮಹಿಮೆಯನ್ನೂ ತೋರಿಸಿದವರು. ಅಪ್ರತಿಮ ಪಂಡಿತರು ಉಡುಪಿಯಲ್ಲಿ ಅಷ್ಟಮಠಾಧಿಪತಿಗಳು ದಾಸರ ಯೋಗ್ಯತೆಯನ್ನು ತಿಳಿದು ಅವರಿಗೆ ವಿಧ ವಿಧದಲ್ಲಿ ಸನ್ಮಾನಿಸಿದರು. ಈಗ ನಮ್ಮ ಸದಸ್ಯನಿಯರು ಜಗನ್ನಾಥದಾಸರ ಒಂದು ಪದದ ಸವಿಯನ್ನು ನಿಮಗೆ ಉಣಿಸಲಿದ್ದಾರೆ.

0: ಈಗ ಜಗನ್ನಾಥ ದಾಸರ ಜೀವನ ಚರಿತ್ರೆಯ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀಮತಿ ಸಾವಿತ್ರಿ ವಿಷ್ಣುಮೂರ್ತಿಯವರು.
1: ಜಗನ್ನಾಥ ದಾಸರು 1728 ಆಂಧ್ರ ಪ್ರದೇಶದ

0: ಮುಂದೆ ದಾಸಶ್ರೇಷ್ಠರಾದ ವಿಜಯದಾಸರ ಜೀವನ ಚರಿತ್ರೆಯನ್ನು ಶ್ರೀಮತಿ ಸಂಧ್ಯಾ ಮುರಳೀಧರ್ ಅರಸರವರ ಮೂಲಕ ತಿಳಿದುಕೊಳ್ಳೋಣ.
1: ವಿಜಯದಾಸರ ಜನ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚೀಕಲಪರವಿಯಲ್ಲಿ ಆಯಿತು. ಇವರ ತಂದೆಯ ಹೆಸರು ಶ್ರೀನಿವಾಸಪ್ಪ, ತಾಯಿಯ ಹೆಸರು ಕೂಸಮ್ಮ, ಇವರ ಮೊದಲ ಹೆಸರು ದಾಸಪ್ಪ ಎಂದು. ಇವರು ಮುಂದೆ ವಿಜಯದಾಸರು ಎಂದು ಪ್ರಖ್ಯಾತರಾದರು. ದಾಸ ಸಾಹಿತ್ಯ ಹಾಗೂ ದ್ವೈತ ಸಿದ್ಧಾಂತದ ಹೆಸರುವಾಸಿಯಾದ ವಿದ್ವಾಂಸರಲ್ಲಿ ವಿಜಯದಾಸರು ಒಬ್ಬರಾಗಿದ್ದರು. ತಮ್ಮ ಹೆಸರಿಗೆ ಅನ್ವರ್ಥವಾಗುವಂತೆ ಹರಿ ಹಾಗೂ ಹರಿಭಕ್ತರ ಮನಸ್ಸಿನ ಮೇಲೆ ತಮ್ಮ ಕೃತಿಗಳಿಂದ ವಿಜಯ ಸಾಧಿಸಿದ್ದರು. ಇವರು ಹರಿಯ ನಿಶ್ಚಲ ಭಕ್ತರಾಗಿದ್ದರು. ವಿಜಯದಾಸರು ಕೃತಯುಗದಲ್ಲಿ ವಾರದರ ಶಿಷ್ಯರಾಗಿ, ತ್ರೇತಾಯುಗದಲ್ಲಿ ಸುರಲೀಲಾ ಎನ್ನುವ ಕೋತಿಯಾಗಿ, ದ್ವಾಪರದಲ್ಲಿ ನಿಕಂಪನ ಎನ್ನುವ ಯಾದವನಾಗಿ, ಕಲಿಯುಗದಲ್ಲಿ ಒಂದು ಕರುವಾಗಿ, ನಂತರ ದಾಸಪ್ಪನಾಗಿ ಅಂದರೆ ವಿಜಯದಾಸರಾಗಿ ಅವತಾರವೆತ್ತಿದ್ದಾರೆ ಎಂಬ ನಂಬಿಕೆ ಇದೆ. ವಿಜಯದಾಸರು 25,000 ಸುಳಾದಿಗಳನ್ನು ಬರೆದಿದ್ದಾರೆ. ಇವರಿಗೆ ಪುರಂದರದಾಸರಿಂದ ವಿಜಯ ವಿಠಲ ಎಂಬ ನಾಮಾಂಕಿತ ದೊರಕಿತು. ಇವರನ್ನು ದಾಸಶ್ರೇಷ್ಠರೆಂದು ಕರೆಯುತ್ತಾರೆ. ವಿಜಯದಾಸರು ಬರೆದ ಒಂದು ದೇವರ ನಾಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ.

0: ಈಗ ಗೋಪಾಲದಾಸರ ಜೀವನ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಶ್ರೀಮತಿ ಪ್ರೇಮ ಪಾಡುರಂಗಿ ಅವರಿಂದ.
1: ಶ್ರೀ ಗೋಪಾಲದಾಸರು ಒಬ್ಬರು. ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿಗೆ ಸೇರಿದ ಮೊಸರು ಕಲ್ಲೆಂಬ ಗ್ರಾಮದಲ್ಲಿ ಜನಿಸಿದರು. ಶ್ರೀ ವಿಘ್ನೇಶ್ವರನ ವಂಶ ಸಂಭೂತರಾದ ಇವರ ಪೂರ್ವನಾಮ ಭಾಗಣ್ಣ. ಗಾಯತ್ರಿ ಮಂತ್ರ ಬಲದಿಂದ ಭಾಗಣ್ಣನಿಗೆ ಭವಿಷ್ಯ ಹೇಳುವ ಶಕ್ತಿ ಪ್ರಾಪ್ತವಾಯಿತು. ಇವರ ಸೂಕ್ತ ಪ್ರತಿಭೆಯನ್ನು ಗುರುತಿಸಿದ ಶ್ರೀ ವಿಜಯದಾಸರು ಗೋಪಾಲ ವಿಠಲ ಎಂಬ ಅಂಕಿತವನ್ನಿಟ್ಟು ಅಂದಿನಿಂದ ಭಾಗಣ್ಣ ಗೋಪಾಲದಾಸರಾದರು. ಚಿಕ್ಕನಿಂದಿಂದಲೂ ಅವರ ಲಕ್ಷಣಗಳೆಲ್ಲ ಅಸಾಮಾನ್ಯವಾಗಿಯೇ ಇದ್ದವು. ಇವರು ಪಾಂಡುರಂಗ ವಿಠಲ ಹಾಗೂ ರಾಘವೇಂದ್ರ ಸ್ವಾಮಿಗಳ ಅತೀವ ಭಕ್ತರಾಗಿದ್ದರು. ಅವರು ತಮ್ಮ ಶಿಷ್ಯರುಗಳಿಗೆ ಅವರ ಕಷ್ಟ ಪರಿಹಾರಕ್ಕಾಗಿ ಪಂಡರಾಪುರಕ್ಕೆ ಕಳಿಸುತ್ತಿದ್ದರು. ಆದರೆ ತಾವು ದೇಶಾದ್ಯಂತ ತಿರುಗಿದರೂ ಪಂಡರಾಪುರಕ್ಕೆ ಹೋಗಲೇ ಇಲ್ಲ. ಒಂದು ಸಲ ಅವರು ಕಾಡಿನಲ್ಲಿ ತುಳಸಿ ಹುಡುಕುತ್ತಾ ಇದ್ದಾಗ ಒಬ್ಬ ಕುದುರೆ ಸವಾರ ಅವರ ಹತ್ತಿರ ಬೆನ್ನಟ್ಟುತ್ತಾ ಬಂದು ಇವರು ಓಡಿ ಓಡಿ ಸುಸ್ತಾಗಿ ಕೊನೆಗೆ ಅವನಿಗೆ ಶರಣಾದರು. ಆತ ಇವರ ಹತ್ತಿರ ಬಂದು ಮರಾಠಿಯಲ್ಲಿ ಆಲೇ ನಾಹಿ, ಅಂದರೆ ನೀನು ಬರಲಿಲ್ಲ ಎಂದಷ್ಟೇ ಹೇಳಿ ತಿರುಗಿದ. ಆ ಕುದುರೆ ಸವಾರನೇ ಪಾಂಡುರಂಗ ವಿಠಲ ಎಂದು ಇವರಿಗೆ ಅರಿವಾಯಿತು. ಆಮೇಲೆ ಪಂಡರಾಪುರಕ್ಕೂ ಹಾಗೂ ಉಡುಪಿಗೂ ಹೋಗಿ ಬಂದರು. ಮುಂದೆ ವಿಜಯದಾಸರ ಅಜ್ಞಾನಸಾರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಜಗನ್ನಾಥದಾಸರಿಗೆ ಹರಿದಾಸ ದೀಕ್ಷೆಯನ್ನಿಟ್ಟು ಅವರ ಹರಿದಾಸ ಕೈಂಕರ್ಯ ನಿರ್ವಿಘ್ನವಾಗಿ ನೆರವೇರುವಂತೆ ತಮ್ಮ ಆಯುಷ್ಯದಲ್ಲಿ 40 ವರ್ಷಗಳನ್ನು ದಾನ ಮಾಡಿದ್ದು ಎಂದು ಪ್ರತೀತಿ ಇದೆ. ಹಾಗೂ ಇದು ಹೃದಯ ಸ್ಪರ್ಶಿ ಘಟನೆ. ಇವರು ರಚಿಸಿದ ಕೀರ್ತನೆಗಳು, ಉಗಾಭೋಗಗಳು ಹಾಗೂ ಸುರಾದಿಗಳು ಅತ್ಯದ್ಭುತವಾಗಿದೆ. ಈಗ ಗೋಪಾಲದಾಸರು ಕೃತಿಯನ್ನು ಕೇಳೋಣವಾ?

0: ಶ್ರೀಮತಿ ಲಕ್ಷ್ಮೀದೇವಿ ಧನ್ಯರವರು
1: ಮೋಹನದಾಸರ ಕಿರುಪರಿಚಯವನ್ನು ಮಾಡಿಕೊಡಲಿದ್ದಾರೆ.
2: ಮೋಹನದಾಸರು ಆನೆಗುಂದಿಯವರು. ಅವರ ಜನನ 1728 ಆಯಿತು. ಅವರ ತಂದೆ ತೀರಿಕೊಂಡ ಬಳಿಕ ಬಡತನದ ಬೇಗೆಯನ್ನು ತಾಳಲಾರದೆ ಅವರ ತಾಯಿಯು ಮಗನೊಂದಿಗೆ ಹಂಪಿ ಬಳಿಯ ನವವೃಂದಾವನದ ಸಮೀಪ ಇರುವ ತುಂಗಭದ್ರಾ ನದಿಯಲ್ಲಿ ಆತ್ಮಹತ್ಯೆ ಮಾಡಲು ಪ್ರಯತ್ನಿಸುವಾಗ ವಿಜಯದಾಸರು ಬಂದು ತಡೆದು ಹುಡುಗನಿಗೆ ಆಶೀರ್ವಾದ ಮಾಡಿದರು. ಅವನನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ತಮ್ಮದೇ ಮಗನಂತೆ ಸಾಕಿದರು. ಆ ಹುಡುಗನೇ ಮುಂದೆ ಮೋಹನದಾಸರಾದರು. ಮೋಹನದಾಸರು ಹರಿಯ ವರ್ಣನೆ ಹಾಗೂ ಹೊಗಳಿಕೆಯಲ್ಲಿ ಬಹಳಷ್ಟು ಹಾಡುಗಳನ್ನು ಬರೆದಿದ್ದಾರೆ. ದುರದೃಷ್ಟವಶಾತ್ ಅವರಿಗೆ ಅಕಾಲ ಮರಣ ಪ್ರಾಪ್ತವಾಯಿತು. ಆ ಸಮಯದಲ್ಲಿ ವಿಜಯದಾಸರು ಸ್ವತಃ ಯಮನ ಬಳಿಗೆ ಹೋಗಿ ಮೋಹನದಾಸರನ್ನು ಮರಳಿ ತಂದರು. ನಂತರ ಅವರು ಸಂತರಾಗಿ ತತ್ವಶಾಸ್ತ್ರಜ್ಞರಾಗಿ ಹರಿಯ ಆರಾಧಕರಾದರು. ಅವರು ಮೋಹನ ವಿಠಲ ಎಂಬ ಅಂಕಿತದಿಂದ ಹಾಡುಗಳನ್ನು ಬರೆಯುತ್ತಿದ್ದರು. ಅವರ ಒಂದು ಹಾಡನ್ನು ನಾವೀಗೆಲ್ಲ ಸ್ಮರಣೆ ಮಾಡೋಣವೇ.

0: ಹರಿದಾಸರು ಕರ್ನಾಟಕ ಸಂಗೀತಕ್ಕೆ ಶ್ರೀಮಂತ ಪರಂಪರೆಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಕರ್ನಾಟಕದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನದಲ್ಲಿ ಅಳಿಸಲಾಗದಂತಹ ಪ್ರಭಾವವನ್ನು ಬೀರಿದ್ದಾರೆ. ನೀತಿ ಬೋಧಕ ಬೋಧನೆಗಳನ್ನು ಸಂಗೀತದ ರೂಪದಲ್ಲಿ ಜನಸಾಮಾನ್ಯರ ಹೃದಯಕ್ಕೆ ಮುಟ್ಟಿಸಿದ್ದಾರೆ. ಭಾರತದ ಸಂಗೀತದ ದಿಗ್ಗಜರಂತೆ ಈ ವಿದ್ವಾಂಸರು ಸಹ ಸಂಗೀತದ ಮಾಧ್ಯಮದಿಂದ ವಿಷ್ಣುವನ್ನು ಆರಾಧಿಸಿದರು. ಇದನ್ನು ನಾದೋಪಾಸನೆ ಎನ್ನುತ್ತಾರೆ. ದೇವರನ್ನು ಸಾಮಗಾನ ಪ್ರಿಯ ಎನ್ನಲಾಗುತ್ತಿತ್ತು. ಸಂಗೀತದ ಮೂಲಕ ಭಕ್ತಿಯಿಂದ ದೇವರನ್ನು ಒಲಿಸುವುದು ಸುಲಭ ಸಾಧನೆ ಎಂಬುದನ್ನು ಹರಿದಾಸರು ಜನರಿಗೆ ತೋರಿಸಿಕೊಟ್ಟರು. ಇವರುಗಳ ರಚನೆಗಳು ಭಕ್ತಿರಸ ಹಾಗೂ ವೇದಾಂತಗಳಿಂದ ಕೂಡಿದ್ದರಿಂದ ಜನರ ಮನಸ್ಸನ್ನು ಸೆಳೆಯಿತು. ಹೀಗೆ ಸಮಾಜಕ್ಕೆ ಹರಿದಾಸರುಗಳು ಕೊಟ್ಟ ಕೊಡುಗೆ ವರ್ಣಿಸಲಸದಳ. ಇದುವರೆಗೂ ಭೂವರಹ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಇನ್ನು ಮುಂದೆ ಚಿತ್ರಗೀತೆ.

ಶರೀಫರ ಗೀತೆಯನ್ನ ಕೇಳಿದ್ರಲ್ಲ ಸ್ನೇಹಿತರೆ, ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣವಾ. ಅದನ್ನ ರಚನೆ ಮಾಡಿರೋರು ನಮ್ಮ ವಿನೂತನ ಸ್ನೇಹಿತೆಯಾದಂತಹ ಚಂದ್ರಿಕಾ ಜಗನ್ನಾಥ್ ಅವರು. ಅದನ್ನ ಕೇಳೋಣವಾ.

0: ಅಷ್ಟೇ ಅಲ್ಲ ಮಮತಕ್ಕ, ನಿಮ್ ಮನೆ ಮುಂದೆ ಇರುವ ಚರಂಡಿಯನ್ನ ದಿನನಿತ್ಯ ಸ್ವಚ್ಛಗೊಳಿಸ್ಬೇಕಕ್ಕ.
1: ಸ್ವಚ್ಛಗೊಳಿಸ್ತಿದ್ರೆ ಏನಾಗುತ್ತಕ್ಕ?
2: ಸ್ವಚ್ಛಗೊಳಿಸ್ತಿದ್ರೆ

0: ಇದುವರೆಗೂ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಹಾದಿಯಲ್ಲಿ ಕಂಡ ಮುಖ.
1: ಕೇಳುಗರಿಗೆಲ್ಲ ನಮಸ್ಕಾರ. ಹಾದಿಯಲ್ಲಿ ಕಂಡ ಮುಖ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಜಡಿಮಣ್ಣು ಮಾರಿ ಜೀವನ ನಡೆಸುತ್ತಿರುವ ನಂಜನಗೂಡು ತಾಲೂಕು ಮಲ್ಲಹಳ್ಳಿಯ ಸಣ್ಣಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ. ಪ್ರಸ್ತುತಿ ಅಬ್ದುಲ್ ರಶೀದ್.
3: ಸ್ನೇಹಿತರು, ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಜಡಿಮಣ್ಣು ಸಿದ್ದಮ್ಮ. ಕಳೆದ 35 ವರ್ಷಗಳಿಂದ ಪಾತ್ರೆ, ಪಡಗ, ಕಂಚು, ತಾಮ್ರ, ಹಿತ್ತಾಳೆಯ ತಟ್ಟೆ, ಗ್ಲಾಸು, ಬಿಂದಿಗೆ, ದೇವರ ಮೂರ್ತಿ, ನೀರಿನ ಹಂಡೆ ಇತ್ಯಾದಿಗಳನ್ನ ತೊಳೆದು ಬೆಳಗಲು ಬೇಕಾದ ಜೇಡಿಮಣ್ಣನ್ನ ಗುಂಡ್ಲು ಅಂದ್ರೆ ಹರಿಯುವ ನೀರಿನ ತೊರೆಯ ಬದಿಯ ಮಾಳದಿಂದ ಸಂಗ್ರಹಿಸಿ ಊರೂರು ಹಳ್ಳಿಕೇರಿ ತಿರುಗುತ್ತಾ ಮಾರಿ ಹೊಟ್ಟೆ ಹೊರೆಯುತ್ತಿರುವ ಮಹಿಳೆ ಸಿದ್ದಮ್ಮ. ಸಾಬೂನು, ಸೋಪುಡಿ, ಡಿಟರ್ಜೆಂಟ್ ದ್ರವ, ಬ್ರಷ್ಷು, ಮೆಟಲ್ ಜುಂಗು ಇತ್ಯಾದಿ ಅತ್ಯಾಧುನಿಕ ಪರಿಕರಗಳ ಕಾಲದಲ್ಲೂ ಜೇಡಿಮಣ್ಣಿನ ಜೊತೆ ಹುಣಸೆ ನಾರು ಸೇರಿಸಿ, ಒಮ್ಮೊಮ್ಮೆ ಉಪ್ಪು ಸೇರಿಸಿ ಪಾತ್ರೆ ಬೆಳಗುವ ಪುರಾತನ ಕಾಲವು ಸೇರಿಕೊಂಡಿರುವುದು ಗೊತ್ತಾಗಬೇಕಾದ್ರೆ ನಂಜನಗೂಡು ತಾಲೂಕು ಮಲ್ಲಹಳ್ಳಿಯ ಜಡಿಮಣ್ಣು ಸಿದ್ದಮ್ಮ ಅವರನ್ನ ಮಾತಾಡಿಸ್ಬೇಕು. ದಿನ ಒಂದೂರು ಸುತ್ತಿ, ವಾರಕ್ಕೆ 4-5 ಊರು ಸುತ್ತಿ ಜೇಡಿಮಣ್ಣು ಮಾರುವ ಸಿದ್ದಮ್ಮ ಅವರಿಗೆ ಈಗ ಸುಮಾರು 60 ವರ್ಷ ಪ್ರಾಯ ಇರಬೇಕು. ಲೋಕಕ್ಕೆ ಲೋಕವೇ ಹಣ, ಅಂತಸ್ತು, ಅಧಿಕಾರ, ಹೊನ್ನು, ಮಣ್ಣು ಇತ್ಯಾದಿ ಮೋಹಗಳಿಗೆ ಸಿಲುಕಿ ನಲಗುತ್ತಿರುವ ಈ ಹೊತ್ತಲ್ಲಿ ಕುಕ್ಕೆಯಲ್ಲಿ ತನಗಾಗುವಷ್ಟು ತೂಕದ ಮಣ್ಣನ್ನು ಹೊತ್ತು ತಿರುಗಿ ಹೊಟ್ಟೆ ಹೊರೆಯುವ ಸಣ್ಣಮ್ಮ ಈಗ ನಮ್ಮ ಸ್ಟುಡಿಯೋದಲ್ಲಿ. ಸಣ್ಣಮ್ಮ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತೆ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
4: ನಮಸ್ಕಾರ
3: ಸಣ್ಣಮ್ಮ. ಈಗ ನಿಮ್ಮೂರವರಿಗೆಲ್ಲ ಗೊತ್ತು ಜಡಿಮಣ್ಣು ಸಿದ್ದಮ್ಮ ಅಂದರೆ ಯಾರು ಅಂತ. ಯಾವ್ಯಾವ ಊರೆಲ್ಲ ನೀವು ಸುತ್ತೀರಾ ಅಂತ ಹೇಳಿ.
4: ಅದೇ ಕಸನೊಳ್ಳಿ, ಸಿದ್ದಯ್ಯನುಂಡಿ, ಕೃಷ್ಣಾಪುರ, ನೌಲೂರು, ಅಸ್ಪುರ, ಹುಣಸ್ನಾಳು, ಹಿರಿಬೇಗೂರು, ಚಿಕ್ಕಬೇಗೂರು, ಲಕ್ನಾಪುರ, ಮುದ್ದಳ್ಳಿ, ಕೆರಹುಂಡಿ, ಅವೆಲ್ಲವನ್ನು ಬಳಸ್ತೀವಿ.
3: ಅಲ್ಲೆಲ್ಲರಿಗೂ ನಮ್ಮ ಜಡಿಮಣ್ಣು ಸಿದ್ದಮ್ಮ
4: ಸಿದ್ದಮ್ಮ ಅಂತಾರೆ,
3: ಗ್ಯಾರಂಟಿ ಗೊತ್ತು. ಆರಾಮಾಗಿದ್ದಾರೆ, ನಗ್ತಾ ಇರ್ತಾರೆ, ಜಡಿಮಣ್ಣು ಮಾರ್ತಾ ಇರ್ತಾರೆ. ಸಿದ್ದಮ್ಮ, ನೀವು ಮದುವೆಯಾಗಿ ಗಂಡನ ಮನೆಗೆ ಬಂದ್ಮೇಲೆ ಈ ಜಡಿಮಣ್ಣು ಮಾರಕ್ಕೆ ಶುರು ಮಾಡಿದವರು. ಅದಕ್ಕಿಂತ ಮೊದಲು ಅಂದ್ರೆ ನಿಮ್ಮ ತಂದೆ ತಾಯಿ, ನಿಮ್ಮ ಊರು, ನಿಮ್ ಕೇರಿ, ನಿಮ್ ಬದುಕು ಇದೆಲ್ಲ ಹೇಗಿತ್ತು ಅಂತ ಹೇಳಿ.
4: ನಮ್ ತಂದೆ ತಾಯಿ ಅವರು ಬಂದು ಸೇರಕ್ಲೋರು, ಜಮೀನು ಇಲ್ಲ, ಅವ್ರಿಗೂ ಇತ್ತಿಲ್ಲ, ಏನೂ ಇಲ್ಲ. ನಮ್ಮ ಅಯ್ಯನ ಮನೆಗೆ ಬಂದು ಸೇರ್ಕಂದ್ರು, ಅವರು ಕೂಲಿ ಕಂಬಳ ಮಾಡ್ಕೊಂಡು ತಿಂತಿದ್ರು. ಗುಣಪೇಟೆ ತಾಲೂಕು ಚಿಕ್ಕಂಟಿ, ಬೇರೆ ಊರಿಂದ ನಮ್ಮ ಅಪ್ಪ ಬಂದು ಸೇರ್ಕೊಂಡ್ರು ನಮ್ಮ ಅತ್ತೆಯನ ಮನೆಗೆ. ನಾನು ಚಿಕ್ಕಂಟಿಯಿಂದ ನಾನು ಮಲ್ಲೊಳಗಾದಿ.
3: ಎಷ್ಟು ಸಣ್ಣ ವಯಸ್ಸಲ್ಲಿ ಮದುವೆ ಆದ್ರಿ?
4: 16 ವರ್ಷ ಗಂಟ ಆದಿ
3: ಮದುವೆ ಆಗೋಯ್ತು.
4: ಮದುವೆ ಆಯ್ತು. ನಮ್ಮ ಯಜಮಾನ್ರು ಅವ್ರು ಮಾರ್ತಿದ್ರು, ನಮ್ಮ ಅತ್ತಗ, ನಮ್ಮ ಅತ್ತ ಅವರೆಲ್ಲ ಮಾರ್ತಿದ್ರು. ನಮ್ಮ ಯಜಮಾನ್ರು ತೀರ್ಕೊಂಡ್ರು, ನಾನು ಮಾರೋದು ನಮ್ಮ ಮಟ್ಟಿಲಿ ನಾನು ಒಬ್ಬಳ.
3: ಕೇಳುಗರಿ ವಿವರಿಸಿ, ಏನಿದೆ ಈ ಜಡಿಮಣ್ಣು ಅಂದ್ರೆ ಏನು, ಅದೆಲ್ಲಿ ಸಿಗುತ್ತೆ, ಅದು ನೋಡಕ್ ಹೆಂಗಿರುತ್ತೆ, ಎಲ್ಲಾ ಕಡೆ ಸಿಗುತ್ತಾ ಅಥವಾ?
4: ಎಲ್ಲೂ ಸಿಕ್ಕಲ್ಲ, ನಮ್ಮಲ್ಲೊಳ್ಳಿಲಿಯ
3: ಬೇರೆ ಎಲ್ಲೂ ಸಿಗಲ್ಲ.
4: ಎಲ್ಲೂ ಸಿಕ್ಕಲ್ಲ.
3: ಏನಿರುತ್ತೆ ಈ ಜೇಡಿಮಣ್ಣಲ್ಲಿ ಅಂದ್ರೆ, ನಾವೆಲ್ಲ ಈಗ ಸೋಪು ಇತ್ಯಾದಿಗಳನ್ನೆಲ್ಲ ಬಳಸ್ತೀವಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಾರೆ ಜನ.
4: ಸಾಬೂನು ಅದರಲ್ಲಿ ನಮ್ಗೆ ಕೊಳಗಲ್ಲ, ಜೇಡಿಮಣ್ಣು ತಕಬ ಸಿದ್ದಮ್ಮ ಅಂತ ಹೇಳ್ತಾರ ಊರೂರ್ಗ. ಆಗ ನಾನು ತಕ್ಕಂದು ಹೋಗಿ ಕೊಡ್ಬೇಕು ಅವ್ರಿಗೆ.
3: ಅಂದ್ರೆ ಸುಮಾರು 35 ವರ್ಷಗಳ ಹಿಂದೆ, ನಿಮಗೆ ಈಗ 65 ವರ್ಷ ಅಂತ ಅಂದ್ಕೊಂಡು ಸುಮಾರು 28-30 ವರ್ಷ ನಿಮಗೆ ಪ್ರಾಯ ಆಗುವಾಗ ನೀವು ಇದು ಮಾರಕ್ಕೆ ಶುರು ಮಾಡಿದ್ರಿ. ಆಗ ನೀವು ಒಬ್ಬಂಟಿಯಾಗಿ ಹೋಗ್ತಾ ಇದ್ರಾ? ನಿಮ್ ಜೊತೆ ಮಣ್ಣು ಸಂಗ್ರಹ ಮಾಡ್ಲಿಕ್ಕೆ ಯಾರು ಬರ್ತಾ ಇದ್ರು? ಆಗಿನ ಕಾಲದ ಕತೆ ಎಲ್ಲ ಹೇಳಿ.
4: ನಾನು ಅಲ್ಲಿಗೆ ಆ ತಪ್ಪಿನಿಂದ ನಮ್ಮ ಅತ್ತಿಗಾರ ಕರ್ಕೊಂಡು ಹೋಗಿ ನಂಗೆ ರೂಢಿ ಮಾಡಿಕೊಟ್ರು. ನಮ್ಮ ಯಜಮಾನ್ರು ಹುಷಾರಿಲ್ಲದೆ ಮನೆಗೆ ಬಿಟ್ರು. ನಮ್ಮೊಂದು ಬಾ ನೀ ಯಾತ್ರಲ್ಲಿ ಜೀವನ ಕಳೆದೆ, ಮಕ್ಕಳಿಗೆ ಏನು ಮಾಡಿ ಅಂತ ಅಂದ್ಬಿಟ್ಟು ಅವರು ನಮ್ಮ ಅತ್ತಿಗಾರ ಕರ್ಕೊಂಡೋಗಿ ಊರೂರು ತೋರಿಸ್ಕೊಟ್ರು. ಈಗ ನಾನು ಮಾರ್ತೀನಿ, ಮಾವ ನಮ್ಮ ಅತ್ತಿಗ ಅವರೆಲ್ಲ ತೀರ್ಕೊಂಡ್ರು, ಹೊರ್ತಿದ್ದವರೆಲ್ಲ.
3: ನಿಮ್ಗೆ ಎಷ್ಟು ಪ್ರಾಯ ಆಗುವಾಗ ನಿಮ್ಮ ಯಜಮಾನ್ರು ತಿರೋದ್ರು?
4: ನಮಗೆ ಚಿಕ್ಕ 7 ಮಕ್ಕಳು ಆದವ. ನನ್ ಇನ್ನು ಯಾರು ಕೊಟ್ಟರು ನಮ್ಗೆ? ಯಾರು ತಂದು ಕೊಡೋರ್ಯಾರ? ಕೂತ್ಕೊಂಡು ಏನ್ ಮಾಡಿಯಾ, ನಿಮ್ ಗಂಡ ಮಾರ್ತೀನಿ ಅಲ್ಲ, ಅದ್ರಲ್ಲಿ ತಕ್ಕಂದೋಗಿ ಜೀವನ ಕಳಿ ನೀನು ಅಂತ ಹೇಳ್ಕೊಟ್ಟು

0: ಅಲ್ಲ, ಜೇಡಿ ಮಣ್ಣನ್ನ ಗುಂಡ್ಲು ಮಾಡಕ್ ಹೋಗ್ಬಿಟ್ಟು ಅದನ್ನ
1: ತೆಗಿಯಕ ಮಾಡುವುದ್ರ ಕಷ್ಟ. ಅದು ನೀರ್ ಹರಿತಾ ಅದಲ್ಲ, ಮಳಿ ಇಲ್ದೇದ್ರೆ ತಕ್ಕತ್ತೀನಿ. ಮಳೆ ಏನಾರು ಓದ್ಬಿಟ್ರೆ ಊರ್ಲಿ ಅದ ಅರಗಂಟ್ ಕೂತ್ಕತ್ತ
0: ಹರಿಯುವ ತೊರೆ ಕಡೆಗೆ ಒಬ್ಬಂಟಿಯಾಗಿ ಹೋಗ್ಬೇಕು, ಅದನ್ನ ಸಂಗ್ರಹ ಮಾಡ್ಬೇಕು. ಬಹಳ ಕಷ್ಟದ ಕೆಲಸದ ಬಗ್ಗೆ ಮಾತಾಡೋಣ ಈ ಹಾಡಿನ ನಂತರ.

0: ಇವತ್ತಿನ ನಮ್ಮ ವಿಶೇಷ ಅತಿಥಿ ಅಂತಿತ್ತವರಲ್ಲ ಜಡಿ ಮಣ್ಣು ಸಿದ್ದಮ್ಮ. ಜೇಡಿ ಮಣ್ಣನ್ನ ಕೆರೆ ಮಾಳದಿಂದ ಗುಂಡ್ಲು ಮಾಳದಿಂದ ಸಂಗ್ರಹ ಮಾಡಿ ಅದನ್ನು ಊರೂರು ಕೇರಿ ಮಾರಿ ಬದುಕ್ತಾ ಇರುವಂತಹ ನಮ್ಮ ಜಡಿ ಮಣ್ಣು ಸಿದ್ದಮ್ಮ. ಮಣ್ಣು ಮಾರ್ಕೊಂಡು ಬದುಕಬೇಕಲ್ಲ ಅಂತ ಅನಿಸಿದಾಗ ಏನೆಲ್ಲ ನೆನಪಾಗ್ತಾ ಇತ್ತು ನಿಮಗೆ?
1: ನಮ್ಮಣ್ಣ ಬರ ಮಾರ್ಕೊಂಡು ತಿನ್ಬೇಕಲ್ಲ, ಇನ್ನೇನ ಹೇಳಿದ್ರೆ ತೀರೋದ ಅಂದ್ಬಿಟ್ಟು ಸುಮ್ಮನೆ ಹೊತ್ತಾಗ ನಿಚ್ಚಿ ಮುಗಿಸ್ಬಿಟ್ಟು ಮಾರಾಟ ಮಾಡಕ್ ಶುರು ಮಾಡ್ಕೊಂಡಿ.
0: ಇದು ಬರೀ ಮಾರೋದು ಮಾತ್ರ ಅಲ್ಲ, ನೀವು ಗುಂಡ್ಲು ಮಾಡಕ್ ಹೋಗ್ಬಿಟ್ಟು ಅದನ್ನ
1: ತೆಗಿಬೇಕು.
0: ಹೆಂಗಿರುತ್ತೆ ಆ ಮಣ್ಣು?
1: ಬೆಳ್ಗದ ನೆಲದಲ್ಲಿ ಬೆಳ್ಗದ.
0: ಎಲ್ಲಿ? ಎಲ್ಲ ನೆಲದಲ್ಲಿ ಸಿಗುತ್ತಾ ಅಥವಾ ಕೆರೆ?
1: ಒಂದೇ ತಪ್ಪು,
0: ಇಡೀ ಊರಲ್ಲಿ ಒಂದ್ ಕಡೆ ಮಾತ್ರ.
1: ಒಂದೇ ತಪ್ಪು, ಎಲ್ಲ ಕಾಡ್ಗಿಂತ ಅದೊಂದೇ ತಪ್ಪೇ ಸಿಕ್ಕದು.
0: ಅಂದ್ರೆ ಎಲ್ಲ ಊರಲ್ಲಿ ಸಿಗುತ್ತಾ ನಿಮ್ಮೂರಲ್ಲಿ?
1: ಇಲ್ಲ ಇಲ್ಲ, ನಮ್ಮೂರಲ್ಲಿ.
0: ಆ ಮಣ್ಣು ಬೇರೆ ಯಾವ ಊರಲ್ಲೂ ಸಿಗಲ್ವಾ?
1: ಸಿಕ್ಕಲ್ಲ.
0: ವಿಶೇಷ ಹೆಂಗಿರುತ್ತೆ ಹೇಳಿ?
1: ಅದು ಬೆಳ್ಗಿರ್ತದ ನಾಟದಲ್ಲಿ, ಅದು ಅಡಿಲು ಕೆಂಪು ಮ್ಯಾಗ್ಲು ಕೆಂಪು ಮಣ್ಣು, ಅವನ್ನೆಲ್ಲನು ತೆಗ್ದ್ಬಿಟ್ಟು ಅಡಿಲಿ ಬೆಳಿ ಮಣ್ಣು ಅದ, ಅದ್ ತಕ್ಕಣದು ನಾವು ಅಗದು ಅಗದು ಮೇಕ್ ಹಾಕೋಣದು.
0: ಅಲ್ಲ, ಈ ಮಣ್ಣು ಎಲ್ಲಿರುತ್ತೆ ಹೇಗಿರುತ್ತೆ ಅಂತ ಈ ಹುಲ್ ಮನುಷ್ಯರಾದ ನಮ್ಗೆ ಗೊತ್ತಾಗುತ್ತಾ ಅಥವಾ ಅದಕ್ಕೇನಾದ್ರೂ ವಿಶೇಷ ಶಕ್ತಿ ಎಲ್ಲ ಬೇಕಾಗುತ್ತೆ?
1: ಯಾರು ಆಗಲ್ಲ, ನಮಗ್ ಗೊತ್ತಾಯ್ತ.
0: ಬೇರೆ ಯಾರಿಗೂ ಗೊತ್ತಾಗಲ್ಲ?
1: ಯಾರಿಗೂ ಇಲ್ಲ. ಅದು ನಮ್ಗೆ ಹೊಸ ಕೊಡೆ ಹೊಸ ಬೆಳಗಾಕ ಅಂತ ನಾವು ಮೂರ್ದವ್ರಿಯ ಅವರು ಆಗದಿಲ್ಲ. ನಾವು ಬಂದು ಆಗಿತ್ತಿದ್ಮೇಲ ಅಲ್ಲಿಗೆ ಬಂದು ಅಷ್ಟ ಬೆಳಗ ಕೊಡು, ನೀನು ತಕೊಂಡೋಯ್ತಿದೆ ಇಲ್ಲ, ನಿನ್ನ ಆಸ ಅಂಕ ಬಿದ್ದಾಗ್ಯಾಳ, ನಾವು ಯಾಂಕ್ ಕೇಳೋ ಅಂದ್ಬಿಟ್ಟು ಒಂದಿಷ್ಟ ತಕ್ಕಂಡೋಯ್ತಾರೆ ಹೇಳಿ.
0: ಅಲ್ಲ, ನೀವು ಆ ಮಣ್ಣು ತಗೊಳೋದಕ್ಕಿಂತ ಮೊದಲು ಯಾರ್ಯಾವರಿಗೆ ಪ್ರಾರ್ಥನೆ ಮಾಡಿ ನಮಗೆ ಮಣ್ಣು ಸಿಕ್ಲಿ ಅಂತ ಏನಾದ್ರು ಕೇಳ್ಕೊತೀರಾ ಅಥವಾ ಹಂಗೆ ಸಿಗುತ್ತಾ? ಅದು
1: ಮಣ್ಣು ಸಿಕ್ಲಿ ಅಂತ ಬೇಡ್ಕೋತೀವಿ, ಯಾರು ಒಂದೊಳ್ಳೆ ದಾರಿ ತೋರಿ ಅಂತ ಬೇಡ್ಕೋತೀವಿ.
0: ಕೆಲವರು ಅಧಿಕಾರ ಸಿಕ್ಲಿ ಅಂತ ಬಿಡ್ಕೋತಾರೆ, ದುಡ್ಡು ಸಿಕ್ಲಿ ಅಂತ ಬಿಡ್ಕೋತಾರೆ.
1: ಅದೆಲ್ಲ ನಮ್ಮ ಅದೃಷ್ಟ, ಹಣಲ್ಲಿ ಬರೆದಿರೋದು ಪುಣ್ಯ ಅಂತ ಸಿಕ್ಲಿ, ನಮ್ಮಂತವ್ರಿಗೆ ಎಲ್ಲಿ ಸಿಕ್ಕಿದ್ರು?
0: ನಿಮ್ಗೇನ್ ಸಿಕ್ಬೇಕು?
1: ನಮ್ಗೆ ಏನಾದ್ರೂ ಮಣ್ಣು ಸಿಕ್ತದ ಇಲ್ಲಿ ಹಣವು ಇಲ್ಲ, ತಕೊಂಡು ಮಾರ್ಕೊತೀನಿ ಅಂತ.
0: ಮಣ್ಣು ಸಿಕ್ಕಿದ್ರೆ ಅದನ್ನ ತಗೊಂಡೋಗಿ
1: ಮಾರ್ಕೊತೀನಿ ಅಂತ ಅಷ್ಟೇ.
0: ಈಗ ಮಣ್ಣು ತಗೊಂಡು ಮನೆಗೆ ತಂದಿಡ್ತೀರಾ?

0: ಅಲ್ವಾ, ಈ ಮನೆ ತಂದಿಟ್ಟು ಅದಕ್ಕೆ ಏನಾದ್ರೂ ಶುದ್ಧ ಮಾಡೋದು ಆ ತರದ ಏನಾದ್ರೂ ಇರುತ್ತೆ, ಅಥವಾ ಸಿಕ್ಕಿದ ಮಣ್ಣ ಹಂಗೆ ಎತ್ಕೊಂಡು ಹೋಗ್ತೀರಾ?
1: ಇಷ್ಟ ಶುದ್ಧ ಮಾಡ್ಬೇಕು ತಂದು.
0: ಹೇಗೆ?
1: ಕಲ್ಲು ಇರ್ತದ, ಆಮೇಲೆ ನುಣ್ಣು ಮಾಡ್ಕೊಂಡ್ ತಕೊಂಡು ಹೋಗ್ಬೇಕು. ಇಂಟು ಇರ್ತದೆ ಪಪ್ಪಟಿ ಗಿನ್ನಾಗ, ಅದನ್ನೆಲ್ಲನು ಕುಟ್ಕೊಂಡು ಒಂದು ಮಟ್ಟ ಕಂಡ ಮಾಡ್ಕೊಂಡು ಕುಟ್ಕೊಂಡು ಹಚ್ಚಿಕಟ್ಟಾಗ ನುಣ್ಣು ಚೀಲಕ್ಕೆ ತುಂಬ ಹೊಡಿಕೊಂಡು ಅದ ತಕ್ಕೊಂಡು ಹೋಗಿ ಊರ್ಗ ಮಾರಕ್ ಹೋಯ್ತೀವಿ.
0: ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದು ಹೊರಡ್ತೀರಾ?
1: ಏಳು ಗಂಟೆ ಎಂಟು ಗಂಟೆಗೆ.
0: ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಹೊರಡ್ತೀರಾ? ನೀವು 35 ವರ್ಷದಿಂದ ಇದು ಶುರು ಮಾಡಿದಾಗ್ಲೇ
1: ಶುರು ಮಾಡ್ತಪ್ಪಿಂದು ಹೊರತೀವಿ.
0: ಬೆಳಿಗ್ಗೆ ಏಳು ಗಂಟೆಗೆ
1: ಅಷ್ಟೊತ್ತಿಗೆ ಆಗ್ಬೇಕು, ಬಿಸಿಲಾಗ ಹೋಯ್ತಾ ನಡ್ಕೊಂಡು ಆಗ್ಬೇಕು ಅಂದ್ಬಿಟ್ಟು ಸುಮ್ಮನೆ ಹೋಯ್ತಾ ಹೊತ್ಕೊಂಡು ಹೊಂಟೋಯ್ತೀವಿ.
0: ಹೋಯ್ತಾ ಇರೋದು, ಹೋಯ್ತಾನೆ ಇರೋದು. ಸರಿ, ಹೋಯ್ತಾ ಹೋಯ್ತಾ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಕೇಳೋಣ ಈ ಹಾಡಿನ ನಂತರ.

0: ನಮ್ಮ ಜೊತೆಗಿದ್ದಾರೆ ನಂಜನಗೂಡು ತಾಲೂಕು ಮಲ್ಲಹಳ್ಳಿಯ ಜಡಿಮಣ್ಣು ಸಿದ್ದಮ್ಮ. ಜಡಿಮಣ್ಣು ಸಿದ್ದಮ್ಮ ಅಂತ ಇವರಿಗೆ ಹೆಸರು ಯಾಕೆ ಬಂತು ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರ್ಬೋದು. ಬೆಳಿಗ್ಗೆ 7 ಗಂಟೆಗೆ ಎದ್ದು ನಮ್ಮ ಜಡಿಮಣ್ಣು ಸಿದ್ದಮ್ಮ ಕಾಲ್ನಡಿಗೆಯಲ್ಲೇ ಊರೂರು ಸುತ್ತಾಡ್ತಾರೆ. ಹೇಳಿ ಸಿದ್ದಮ್ಮ, ಬೆಳಿಗ್ಗೆ ಹೆಂಗೆ ರೆಡಿ ಆಗ್ತೀರಾ ಅಂತ?
1: ಖಾಲಿ ಟೀ ಕುಡ್ಕೊಂಡು ಹೊಂಟೈತೀವಿ. ಅಲ್ಲಿ ಬೇಕಾದ ಪರಿಚಯರವರು ಟೀ ಕುಡಿ ಬಾ, ಊಟ ಮಾಡು ಬಾ, ಹಾಗೆ ಬಂದ್ಬಿಟ್ಟಿದೆ ಅಂತ ಕರೀತಾರ. ಟೀ ಮಾಡಿ ಏನೋ ಒಂದು ಒಬ್ಬರ ಮನೇಲಿ ಕುಡ್ಕೊಂಡಿತ್ತ ಬಂದ್ಬಿಡ್ತೀವಿ ಮಾರ್ಕೊಂಡು.
0: ಎಷ್ಟು ನಡೀತೀರ?
1: ನಡತೀವಿ 8 ಮೈಲ 9 ಮೈಲ ಹೊತ್ಕೊಂಡು ಸುಮ್ನೆ ಹೋಯ್ತಾ ಇರ್ಬೇಕು. ಸಾಕತ್ತ ಮಡಗ್ಬಿಡೋದು ಎತ್ಕೊಂಡು ಹೊತ್ಕೊಂಡು
0: ಹೋಗ್ತಾ ಹೋಗ್ತಾ ಯಾವ್ದೋ ಒಂದು ಹಳ್ಳಿ ಬರುತ್ತೆ, ಜನ ಕಾಣ್ಲಿಕ್ಕೆ ಸಿಗ್ತಾರೆ. ಏನಂತ ಕೂಗ್ಕೋತೀರಾ?
1: ಜಡಿಮಣ್ಣು ಅಂತ ಕೂಗ್ತೀವಿ. ಬಾ ಬಾ ಕೊಡೈ ನಮಗೂ ಬಾ ಮದೆ ಕೊಡೈ ಅಂತ ಕರೀತಾರ. ಹೋಗಿ ಅವ್ರಗ ನಾವು ಕೊಡ್ಬೇಕು.
0: ಜಡಿಮಣ್ಣು ಮಾರ್ತೀರಾ? ಹೆಂಗೆ? ಒಂದು ಹಿಡಿ ಮಾರ್ತೀರಾ, ಒಂದ್ ಕೆಜಿ ಮಾರ್ತೀರಾ?
1: ಅವ್ರು ಸೇರ್ ಗಟ್ಲಲ್ಲಿ
0: ಸೇರು
1: ಸೇರು
0: ಈಗ್ಲೂ ಸೇರಲ್ಲ?
1: ಈಗ್ಲೂ ಸೇರಲ್ಲಿಯ. ದಿನಸಿ ಕೊಟ್ರೆ ಪುಟ್ಟ, ದುಡ್ಡು ಕೊಟ್ರೆ ಸೇರು.
0: ದಿನಸಿ ಕೊಟ್ರೆ ಪುಟ್ಟ,
1: ಪುಟ್ಟ ದುಡ್ಡು ಕೊಟ್ರೆ ಸೇರು
0: ಸೇರು. ಈ ದಿನಸಿ ಅಂದ್ರೆ ಏನೆಲ್ಲ ಕೊಡ್ತಾರೆ?
1: ಜೋಳ, ರಾಗಿ, ಉಳ್ಳಿ ಬೆಳೆದ್ರೆ ಉಳ್ಳಿ ಕೊಡ್ತಾರ,
0: ಹುರುಳಿ ಇದ್ರೆ ಹುರುಳಿ ಕೊಡ್ತಾರೆ,
1: ಜೋಳ
0: ಇದ್ರೆ ಜೋಳ ಕೊಡ್ತಾರೆ,
1: ರಾಗಿ ಪದಾರ್ಥ ಕೊಡ್ತಾರೆ.
0: ಏನು ಇಲ್ದವ್ರಿಗೂ ಕೊಡ್ತೀರಾ?
1: ಏನು ಇಲ್ದೇ ಇರ ನಮ್ ತಪ್ಪ ಏನು ಇಲ್ಲಕಮ್ಮ ಅಂದ್ಬಿಟ್ಟು ಕಾಸು ತಕ್ಕತ್ತಾರ, ಕಾಸಿನ ಕೊಡ್ತಾರೆ.
0: ಕಾಸು ಇಲ್ದವ್ರು ಏನ್ ಮಾಡ್ತಾರೆ?
1: ಅವ್ರ ಏನು ಇಲ್ದೇ ಇದ್ರ ನಮ್ ತಪ್ಪ ಇಲ್ಲ ಹೋಗಿ ಹೇಳ್ತಾರೆ.
0: ಸಾಲ ಸಾಲ ಇಲ್ಲ,
1: ಸಾಲನು ಕೊಡ್ತಾರೆ, ಕೊಡ್ಬೇಕು. ಇನ್ನು ನಮ್ ಬಡಸ್ತಾನ ಅಂದ್ರೆ ಒಗ್ಗಿರೋರ್ ಕೊಡ್ಲೇಬೇಕು.
0: ಸಾಲಕ್ಕೂ ಮಣ್ಣು ಕೊಡ್ತೀರಾ ನೀವು?
1: ಸಾಲನು ಕೊಟ್ಬಿಡ್ತೀವಿ ಒಬ್ಬರ್ಗ ಇಬ್ಬರ್ಗ. ಅವ್ ಸಾಲ ಕೊಟ್ಬಿಟ್ಟು ಅಲ್ಲಿಂದ ಓದ್ಕೊಂಡ್ ಬಂದವ ನಿಮ್ಗೆ ಸಾಲ ಕೊಟ್ಬಿಟ್ಟು ಅವೇನು

0: ಹೋಗಿ ಅಂತಾರ ತಿಳಿದವರು. ಅಯ್ಯೋ ಬಿಡ್ಯವ ಈ ಅಣ್ಣ ಸಾಮಿ ಅಂದ್ಬಿಟ್ಟು ಕೊಟ್ಬಿಡೋದು.
1: ಈ ಸಾಲ ಕೊಟ್ಟು ಕೊಟ್ಟು ಎಷ್ಟು ಸಾಲ ನಿಮಗೆ ಬರಕ್ಕಿದೆ ಈಗ?
0: ಒಂದೊಂದು ಊರ್ಗೆ ಒಂದಿಬ್ಬಿಬ್ರು ಅಷ್ಟೇ, ಇನ್ನೊಂದ್ಸತಿ ವಾದ ಕೊಟ್ಬಿಡ್ತಾರೆ.
1: ಆಮೇಲೆ ಮುಂದಿನ ಮನೆಗೆ ಹೋಗ್ತೀರಾ?
0: ಮಾರ್ಕಂದ್ ಮುಂದಿನ ಮನೆ.
1: ಮಣ್ಣು ತೀರೋದ್ರೆ ವಾಪಸ್ಸು ಊರಿಗೆ ಎಷ್ಟಿರುತ್ತೆ ಮಣ್ಣು ನಿಮ್ ಬುಟ್ಟಿಯಲ್ಲಿ?
0: ಬುಟ್ಟಿಯಲ್ಲಿ ಅದೇ ಒಂದ ಊರಷ್ಟು ಅನ್ನೆಲ್ಲ ಒಂದ 12 ಸೇರು ಒಂದ
1: ಮಣ್ಣು ಭಾರ ಇರುತ್ತೆ.
0: ಭಾರ ತೂಕ
1: ತರಕಾರಿ ಮಾರದಂಗಲ್ಲ, ತುಂಬಾ ಭಾರ ಇರುತ್ತೆ.
0: ತುಂಬಾ ಭಾರ ಎತ್ತವರು ನೋಡ್ಬಿಟ್ಟು ಯಾವ ಅತ್ತಯಕೋ ಭಾರಿ ತೂಕ ಮಣ್ಣು ಅಂತಾರ. ನೀನೇ ವಾಸಿ ಅಂತಾರ. ಇನ್ಯಾನ್ ಮಾಡೋದವ ಅನ್ನೋದು ನಾವು. ಅಯ್ಯೋ ಇವತ್ತು ಸಾಕಾಯ್ತು ಅಂದ್ಬಿಟ್ಟು ಉಳಿದು ಬಿಡ್ತೀನಿ. ಈ ಉಳ್ಕಂದ್ರೆ ನಮ್ ನಾಳೆ ಜೀವನಕ್ಕೆ ಏನ್ ಮಾಡೋದು ಅಂದ್ಬಿಟ್ಟು ಕಷ್ಟ ಒಂದಿಷ್ಟು ಅಷ್ಟು ತಕ್ಕಂದು ಹೊಂಟೈತೀನಿ.
1: ಯಾವ ಊರಲ್ಲಿ ಉಳ್ಕೊಳ್ಳಲ್ಲ,
0: ಬಂದ್ಬಿಡ್ತೀನಿ.
1: ಏನಿದ್ರು ವಾಪಸ್ ಊರಿಗೆ ಬರಬೇಕು. ದಿನ ಎಷ್ಟು ಮೈಲು ನಡೀತಾ ಇರ್ಬೋದು ನೀವು?
0: ಅದೇ ಒಂದ ದಂಡ ಊರು, ಒಂದ್ 3 ಮೈಲ್ 4 ಮೈಲ್ ಇರ್ತಾವ, 6 ಮೈಲ್ ಒಂದೊಂದ್ ದಂಡ ಊರು. ದೂರ ಅಂದ್ರ ನಡ್ಕೊಂಡೇ ಹೋಗ್ಬೇಕು, ಮಡಿಕೊಂಡು ಮಡಿಕೊಂಡು.
1: ಈಗ್ಲೂ ಕೂಡ ನಡ್ಕೊಂಡೇ 5-6 ಮೈಲು ದೂರ ಹೋಗಿ ವಾಪಸ್ ಬರ್ತೀರಾ ಸಿದ್ದಮ್ಮ? ಈ ಹೋಗುವ ಕಡೆಯಲ್ಲೆಲ್ಲ ನೀವು ಜನರನ್ನ ಭೇಟಿ ಆಗ್ತೀರಾ, ಜನ ಅವರ ಕಷ್ಟ ಸುಖ ಹೇಳ್ಕೋತಾರೆ, ನೀವು ನಿಮ್ಮ ಕಷ್ಟ ಸುಖ ಅವ್ರ ಜೊತೆ ಹಂಚ್ಕೋತೀರಾ? ಇದನ್ನೆಲ್ಲ ಕೇಳೋಣ ಈ ಹಾಡಿನ ನಂತರ.

0: ಸಾಬೂನು, ಸೋಪ್ ಪುಡಿ, ಡಿಟರ್ಜೆಂಟ್, ದ್ರವ, ಬ್ರಷ್ಷು, ಮೆಟಲ್ ಜುಂಗು ಇತ್ಯಾದಿ ಅತ್ಯಾಧುನಿಕ ಪರಿಕರಗಳ ಕಾಲದಲ್ಲೂ ಕೂಡ ನಮ್ಮ ಜೇಡಿ ಮಣ್ಣು ಸಿದ್ದಮ್ಮ ಅವರು ಜೇಡಿ ಮಣ್ಣಿನ ಜೊತೆ ಹುಣಸೆ ನಾರು ಸೇರಿಸಿ, ಒಮ್ಮೊಮ್ಮೆ ಉಪ್ಪು ಸೇರಿಸಿ ಪಾತ್ರೆ ಬೆಳಗುವ ಪುರಾತನ ಕಾಲ ಆಧುನಿಕ ಕಾಲದೊಳಗೆ ಸೇರಿಕೊಂಡಿರುವ ಇಂಥ ಹೊತ್ತಲ್ಲಿ ಬದುಕ್ತಾ ಇರುವವರು. ಸಿದ್ದಮ್ಮ ಅವರೇ, ನೀವು ಸುಮಾರು ದಿನ ಒಂದು ಊರು ಸುತ್ತೀರಾ, ವಾರಕ್ಕೆ 4-5 ಊರು ಸುತ್ತೀರಾ, 35 ವರ್ಷಗಳಿಂದ ನೀವು ಎಷ್ಟೆಲ್ಲ ಊರುಗಳನ್ನು ಎಷ್ಟೆಲ್ಲ ಬಾರಿ ನೋಡಿ ಬಂದಿದ್ದೀರಾ, ನಿಮ್ಮ ಬದುಕು ಮಾತ್ರ ಹಂಗೇ ಇದೆ, ಮಣ್ಣು ಮಾರ್ಕೊಂಡೇ ಬದುಕ್ತಾ ಇದ್ದೀರಾ?
1: ಮಾರ್ಕೊಂಡು ತಿನ್ನೋದೇ ಸಾಂಗ್ಟ, ಏನು ಮಾಡೋದು, ಸಾಕಾಯ್ತದೆ ಅನ್ ಖುಷಿ ಪಟ್ಟವ ನಾವು. ಬೆಳಗಾಯ್ತು ಅಂದ್ರೆ ಹೋಗ್ಬೇಕೆಲ್ಲ ಹೋಗ್ಬೇಕೆಲ್ಲ ತರಬೇಕೆಲ್ಲ ಅನ್ನಿಸ್ತದ, ಏನು ಖುಷಿ ಪಡಕ್ಕದ್ದು ಕಷ್ಟ.
0: ಅಯ್ಯೋ ಸಾಕು ಇದೆಲ್ಲ, ಇವತ್ತು ಹೋಗೋದು ಬೇಡ ಅಂತ ಯಾವತ್ತಾದ್ರೂ ಅನಿಸಿದ್ಯಾ ನಿಮಗೆ?
1: ಅನಿಸ್ತದ, ಸಾಕಾಯ್ತು ಹೋಗು ಇವತ್ತು ಹಾಕೋದೇ ಬೇಡ ಅಂದ್ಬಿಡ್ತೀನಿ, ಅವತ್ತಿಗೆ ಉಳ್ಕತ್ತೀನಿ. ಮುಂಜಿನ
0: ಜ್ವರ ಬಂದಿರುತ್ತೆ, ಆಗಿರುತ್ತೆ,
1: ಜ್ವರ ಬಂದಿರ್ತ ಮೈ ಕೈ ನೋಯ್ತದ, ಇವೆಲ್ಲ ಮಂಡಿ ಗಿಂಡಿ ಎಲ್ಲ ಹಿಡ್ಕೋತಾವ್ ನಡೆದ
0: ಆಗಲ್ಲ ಅಂತ ಆಗಲ್ಲ ಅಂತ ತೀರ್ಮಾನ ಮಾಡ್ತೀರಾ? ಆಗಲ್ಲ ಅಂತ ತೀರ್ಮಾನ ಮಾಡಿದ್ರು ಕೂಡ ಆಮೇಲೆ ಅಯ್ಯೋ ಹೆಂಗೆ
1: ತೀರ್ಮಾನ ಮಾಡ್ಕೊಂಡು ಇವೆಲ್ಲ ನೋಯ್ತಾವ ಅಂದ್ಬಿಟ್ಟು ಉಳ್ಕೊಂಡ್ಬಿಟ್ರೆ ನಮ್ಗೆ ಜೀವನಕ್ಕೆ ಏನ್ ಮಾಡೋದು, ನಾಳಕ ಯಾವಾರ್ಕ ಕಾಯಿಸ್ಕೊಂಡು ಕುಡಿಯಕ ಅನಿಸ್ತದ, ಹಾಕ್ಬೇಕೆಲ್ಲ ಕಷ್ಟ ಬಂದ್ರು ಅನಿಸ್ತದ.
0: ಏನಂತಾರೆ ನಿಮ್ಮ ಮಕ್ಕಳು ಸೊಸೆಂದ್ರು?
1: ಅವ್ರು ಸ್ವಾಸಿಂದ್ರು, ಅವರು ಏನು ಮಾತಾಡಲ್ಲ, ಅವರು ಆಬಿಡಿ ಅಂತ.
0: ಯಾಕಮ್ಮ ಮಣ್ಣು ಹೊತ್ಕೊಂಡು ಓಡಾಡ್ತೀಯ, ನಾವಿದೀವಲ್ಲ.
1: ಈಗಿನ ಕಾಲದ ಮಕ್ಕಳು ನೋಡಿಲ್ವ, ಗಂಡ ಮಕ್ಕಳ ಆದಾರ, ಅವ್ರ ಹಾಗಂದಾರ, ಕಷ್ಟ ಬಂದ್ರು ಆಗ್ಬಿಡು ಅಂತಾರ.
0: ಕಷ್ಟ ಇದ್ರೂ ಪರವಾಗಿಲ್ಲ ಹೋಗು ಅಂತ, ಮಣ್ಣು ಎತ್ಕೊಂಡು ನಡಿ ಅಂತಾರೆ. ಯಾಕಂದ್ರೆ ನೀವು ವಾಪಸ್ ಬರುವಾಗ ನಿಮ್ ಕೈಲಿ ಎಷ್ಟು ಕಾಸು ಇರುತ್ತೆ?
1: ಅದೇ ಇರ್ತದ 40-50. ಊಟಕ್ಕ ಜೋಳ ಗಿಳ ರಾಗಿ ಬತ್ತದಿಲ್ಲ, ಹೊಸಸಿ ಯಾವ್ದಾದ್ರು ಬತ್ತದ,
0: ಸ್ವಲ್ಪ ಕಾಸು ಇರುತ್ತೆ, ಒಂದು 30-40 ರೂಪಾಯಿನೂ ಇರುತ್ತೆ. ಅಕಸ್ಮಾತ್ ನೀವು ಬಸ್ ಅಲ್ಲಿ ಹೋಗಿದ್ದಿದ್ರೆ ಆ ದುಡ್ಡು ಇರ್ತೀರ?
1: ಅದು ಇರ್ತೀರ, ನಾವು ಬಸ್ಗೆ ತೀರಿ ಹೋಯ್ತ.
0: ನಿಮ್ ಕೈಯಲ್ಲಿ ಎಷ್ಟು ಕಾಸಿದೆ?
1: 5 ಪೈಸ ನಮ್ಗ ಯಾರು ಕೊಟ್ಟರು? ಅದಲ್ಲಿ ತತ್ತೀವಿ, ಇಲ್ಲಿ ಉಟ್ಕತೀವಿ, ಮುಡ್ಗಕ್ಕ ಅದ.
0: ನಿಮ್ಮ ಸುತ್ತಾಡುವ ಊರುಗಳ ಹಳ್ಳಿಗಳ ಅವರ ಬದುಕು ಹೆಂಗಿದೆ? ನಿಮ್ ತರನೇ ಇದೆಯಾ ಅಥವಾ ಅವರೆಲ್ಲ ಶ್ರೀಮಂತರಾಗಿದ್ದಾರೆ?
1: ಅವರೆಲ್ಲ ಅನುಕೂಲ, ಹೂ ಬೆಳತಾರ, ಪಂಪ್ಸೆಟ್ ಬಾವಿ ಮಡ್ಗಾರ, ಅವ್ರು ಯಾವ್ದಾರು ಒಂದು ಬೆಳತಾರ, ಫಸಲು ಹತ್ತಿ ಬೆಳತಾರ, ಜೋಳ ಬೆಳತಾರ. ಈಗ ನಮ್ಗೆ ಜಮೀನು ಇಲ್ಲದೆ ಇದ್ದವ್ರು ನಾವು ಏನು ಬೆಳೆಯು?
0: ಬೈಕು, ಕಾರು,
1: ಎಲ್ಲನೂ
0: ತಾರಿ ಬಸ್ ಎಲ್ಲ ಇಟ್ಕೊಂಡಿದ್ದಾರೆ.
1: ನಾವು ಜನ ಅಂತಾರ, ನಿಂಗೆ ಸಾಯಾಗಂಟು ಹಿಂಗಿಯ, ನೀವು ಇದ್ರಲ್ಲೇ ಸಾಯ್ಬೇಕು ಅಂತಾರ ಹೊತ್ತು ಹೊತ್ತು.
0: ಆದ್ರೂ ನೀವು ಖುಷಿಯಲ್ಲೇ ಜೇಡಿ ಮಣ್ಣು ಹೊತ್ಕೊಂಡು ಓಡಾಡ್ತಿದ್ದೀರಲ್ಲ.
1: ಓ ಇನ್ಯಾನ್ ಮೇಡಮ್, ಬೇರೆಯವ್ರ ಕಷ್ಟ ಹೇಳ್ತೀವಿ, ನಮಗೆ ಕೊಟ್ಟಾರೆ, ನಮ್ಗೆ ಕಷ್ಟ ಇದ್ದೀಯಲ್ಲ.
0: ಈಗ ನಿಮ್ಮ ಹತ್ರ ಏನೋ ಒಂದು ಅತ್ಯುತ್ತಮವಾದ ಒಂದು ವಸ್ತಿದೆ ಅಂದ್ರೆ, ನಮ್ಮ ಟೌನ್ ಕಡೆ ಸಾಬೂನು, ಸೋಪ್ ಪುಡಿ, ಡಿಟರ್ಜೆಂಟ್, ಅದು ಇದು ಏನೇನೋ ಬಳಸ್ತಾರೆ, ಆದ್ರೆ ಸಿದ್ದಮ್ಮ ಅವರು ಮಾರುವ ಜಡಿ ಮಣ್ಣು ಬರೀ ಜೇಡಿ ಮಣ್ಣಲ್ಲ, ಅದು ಅದು ನಮ್ಮ ಸಾಬೂನು, ಸೋಪ್ ಪುಡಿ, ಡಿಟರ್ಜೆಂಟ್, ದ್ರವ ಇದೆಲ್ಲದಕ್ಕಿಂತ ತುಂಬಾ ಉತ್ತಮ ಅಂತ ಜನ ಅಂತಾರೆ. ಏನಿದೆ ಈ ಜೇಡಿ ಮಣ್ಣಲ್ಲಿ?
1: ಮಣ್ಣು ಅಂದ್ರೆ ಎಲ್ಲ ತರದ ಮಣ್ಣು ಇದ್ದದ, ಅದೊಂಥರ ಜಡಿ ಮಣ್ಣು ಅಂತ ಬೆಳಗಾಕ.
0: ಏನಾದ್ರ ಜಡಿ ಮಣ್ಣಲ್ಲಿ ಏನಾದ್ರೂ ಮಾಯಾ ಮಂತ್ರ ಏನಾದ್ರೂ?
1: ಯಾರು ಮಾಯಾ ಮಂತ್ರ ಇಲ್ಲ, ಯಾರು ಇಲ್ಲ, ಬೆಳಗಾಕ ಉಪಯೋಗ
0: ಮಣ್ಣು ಅಷ್ಟೇ, ಏನೂ ಇಲ್ಲ ಅನ್ನೋ ಹಾಗಿಲ್ಲ. ಸಿದ್ದಮ್ಮ ನೋಡೋಣ, ನಿಮ್ಮನ್ನ ನಮ್ಮ ಸ್ಟುಡಿಯೋಕ್ಕೆ ಕರ್ಕೊಂಡು ಬಂದ ಸಾಹಿತ್ಯದ ವಿದ್ಯಾರ್ಥಿನಿ ಶ್ರುತಿ ಲಕ್ಷ್ಮಣ್ ಅವರು ನಿಮ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ.
2: ನಾನು ಮೊದಲಿಗೆ ಇವ್ರನ್ನ ನೋಡಿದಾಗ ತುಂಬಾ ಆಶ್ಚರ್ಯ ಆಯ್ತು. ಓದ್ ಮುಗಿಸ್ಕೊಂಡು ಬಂದ 2-3 ದಿನಕ್ಕೆ ಇವ್ರನ್ನ ನೋಡಿದೆ. ನಾನು ತುಂಬಾ ಸಣ್ಣವಳಿರುವಾಗಿಂದನೂ ಇವ್ರನ್ನ ನೋಡ್ತಾನೆ ಇದ್ದೆ. ಈಗಿನ ಯೂತ್ಸ್ಗೆ ಬದುಕು ಅಂದ್ರೆ ತುಂಬಾ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಯೋಜನೆ ತೇರುವಾಗ ನಾನು ಇವ್ರನ್ನ ಕೇಳಿದೆ, ನೀವು ಯಾಕೆ ಕೆಲಸ ಮಾಡ್ತಿದ್ದೀರಾ, ಬೇರೆ ಕೆಲಸ ಮಾಡೋದಲ್ವಾ ಅಂತ. ಅದಕ್ಕೆ ಅವರು ಒಂದೇ ಹೇಳಿದ್ದು, ಬದುಕಬೇಕಲ್ಲ ಅಂತ ಹೇಳಿದ್ರು. ಬದುಕಿನ ಮುಂದೆ ಮಿಕ್ಕಿದ್ದೆಲ್ಲ ಏನೂ ಅಲ್ಲ ಅಂತ ಅನ್ನೋದು ಇವರಿಂದ ಗೊತ್ತಾಯ್ತು. ಮತ್ತೆ ಇದುವರೆಗೂ ಇವರು ಒಂದೊಳ್ಳೆ ಸೀರೆ ಹಾಕಿರೋದಾಗ್ಲಿ ಅಥವಾ ಒಂದು ಖಾಲಿ ಚಪ್ಪಲಿ ಹಾಕಿರೋದಾಗ್ಲಿ ನಾನು ನೋಡೇ ಇಲ್ಲ. ನಂಗೆ ಯಾವಾಗಲೂ ಲಂಕೇಶ್ ಅವರ ಅವ್ವ ಪದ್ಯ ತುಂಬ ನೆನಪಾಗುತ್ತೆ ಇವ್ರು ನೋಡಿದಾಗೆಲ್ಲ. ಇವ್ರಿಗೂ ಕೂಡ ಶ್ರೀರಾಮ ಸೀತೆಯರಾಗಿರ್ಬೋದು, ಕೃಷ್ಣಲೀಲೆಗಳಾಗಿರ್ಬೋದು, ಇದ್ಯಾವುದ್ರ ಅರಿವು ಕೂಡ ಇಲ್ಲ, ಯಾವ ವ್ರತ ಪೂಜೆಗಳು ಗೊತ್ತಿಲ್ಲ. ನಾನು ನೋಡಿದಾಗ ಒಂದಿನ ಒಂದು ಬೊಟ್ಟು ಇಟ್ಟಿಲ್ಲ, ಹೂ ಮುಡ್ದಿಲ್ಲ, ಬದುಕಬೇಕಲ್ಲ ಅನ್ನೋದನ್ನ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಅವ್ರಿಗಷ್ಟೆ.
0: ಸಿದ್ದಮ್ಮ ನಿಮಗೇನು ಅನ್ಸುತ್ತೆ ಅಂದರೆ, ನೀವು ಊರೂರ ಕಡೆ ಓಡಾಡ್ತೀರಾ, ಮಂದಿನ ನೋಡ್ತೀರಾ, ಎಲ್ಲ ಸ್ಟೈಲ್ ಮಾಡ್ಕೊಂಡು ಓಡಾಡುವ ಹುಡುಗ ಹುಡುಗಿಯರು ಮೊಬೈಲು, ಬೈಕು, ಕಾರು ಇತ್ಯಾದಿಗಳಲ್ಲಿ ಡ್ರೆಸ್ ಮಾಡ್ಕೊಂಡು ಓಡಾಡುವ ಹೆಣ್ಮಕ್ಳು ಹುಡುಗರು ಎಲ್ಲ ನೋಡುವಾಗ ನಿಮಗೆ ಅಯ್ಯೋ ನಾನೇ ಯಾಕೆ ಹಿಂಗೆ, ಅವರೆಲ್ಲ ಇಷ್ಟೊಂದು ಚೆನ್ನಾಗಿದ್ದಾರಲ್ಲ ಅಂತ ಅನ್ಸುತ್ತೆ, ಇಲ್ಲ ಅವರಿಗಿಂತ ನಾನೇ ನೆಮ್ಮದಿ ಆಗಿದ್ದೀನಿ ಅಂತ ಅನ್ಸುತ್ತ?
1: ಯಾವ ನೆಮ್ಮದಿನ ಒಳ್ಳೊಳ್ಳೆ ಹಾಕೊಂಡು ಉಟ್ಕೊಂಡ ಮೊನ್ನೆ ಎಲ್ಲನೂ ಸೀರೆಗಳಿಗೆಲ್ಲ ಕುಯ್ದು ಎತ್ಕೊಂಡು ಊರು ಮಾರಕ್ಕೆ ಹೋಯ್ತೀವಿ. ನಮ್ಮ

0: ಕಷ್ಟ ನೋಡ್ಕೋತೀವಿ, ನಮ್ಮ ಊಟಕ್ಕ ಜೀವನಕ್ಕ ಯಾವಾರಕ್ಕೆ ನೋಡ್ಕೋತೀವಿ.
1: ನಿಮ್ಮನೆ ಕಷ್ಟ ಅಂದ್ರೆ ಏನು ಅಂತ ಹೇಳಿ ಸಿದ್ದಮ್ಮ, ಏನ್ ಕಷ್ಟ ಇದೆ ನಿಮಗೆ?
0: ಈಗ ಕಷ್ಟ ಆಗ್ಬೇಕು, ಹೊತ್ಕೊಂಡು ಹೋಗ್ಬೇಕು, ಮಾರ್ಬೇಕು, ತಿನ್ಬೇಕು, ಉಣ್ಬೇಕು ಊಟನ. ಒಬ್ಬ ಮಗ ಹಳ್ಳಿ ಊರು ಮಾಡ್ಬಿಟ್ಟು ಅವ್ರು ನೋಡಿರ, ನಾನು ಕೈ ಸಾಗದಷ್ಟ ಹಾಗೆ ಹೊತ್ಕೊಂಡು ಬಿಡಬಾರ್ದು, ಇದಾಗಿ ಬಿಟ್ಬಿಟ್ರೆ ಯಾವಾರಕ್ಕೆ ಇಲ್ಲ ಅಂದ್ಬಿಟ್ಟು ಹೊಸೊಂದು ಹೊಸ ತಕ್ಕಂದು ಹೋಯ್ತೀನಿ.
1: ಎಷ್ಟು ವರ್ಷ ಈ ತರ ಮಣ್ಣು ಮಾರಿ ಬದುಕಬೇಕು ಅಂತಿದ್ದೀರಾ ನೀವು?
0: 35 ವರ್ಷ ತಿಂದು ಇದೇ ಕಸಬು ನಮ್ಗ, ಇದೇ ಮಾರದು.
1: ಇನ್ನೆಷ್ಟು ವರ್ಷ ಅಂತ ಅಂದ್ಕೊಂಡಿದ್ದೀರಾ?
0: ಕೈ ಸಾಗ ಗಂಟೆ ಏನ್ ಮಾಡೋದು, ಜುಡಿಯೋದು, ಕೂತ್ಕೊಳ್ಳೋದು, ಆಮೇಲೆ ಕೈ ಸಾಗ ಮೇಲೆ
1: ಸುಮ್ಮನೆ ಕೂತ್ಕೊಂಡಾಗ ಮಲ್ಕೊಂಡು ನಿದ್ದೆ ಬರದೇ ಇದ್ದಾಗ ಏನ್ ಯೋಚನೆ ಆಗುತ್ತೆ ಅಂದ್ರೆ,
0: ಯೋಚನೆ ಮಾಡ್ತೀವಿ ಸಂದ ಹಿಂಜ ನಾಳಗಿಲ್ವೇಲ, ನಾಳಗಾಯ್ತು, ನಾಳಕ್ಕಿಲ್ವೇಲ, ಏನು ನಾವು ಏನ್ ಮಾಡೋ, ಇನ್ ಮಾರ್ಕೊಂಡು ತಿನ್ಬೇಕೆಲ್ಲ, ಹೊತ್ಕೊಂಡು ಆಗ್ಬೇಕೆಲ್ಲ ಅನ್ನಿಸ್ತದ, ಯೋಚನೆ ಮಾಡ್ತೀವಿ.
1: ಆಯ್ತಪ್ಪ, ಒಂದು ಮಧ್ಯಾಹ್ನ ನೀವು ಮಣ್ಣು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಎದುರುಗಡೆ ದೇವ್ರು ಬಂದು ಸಿದಮ್ಮ ಸಾಕು ಇಷ್ಟು ವರ್ಷ ಮಣ್ಣು ಹೊತ್ತಿದ್ದು, ನಿನಗೊಂದು ವರ ಕೊಡ್ತೀನಿ, ಏನ್ ಬೇಕು ಅಂತ ಕೇಳಿದ್ರೆ ಏನ್ ಕೇಳ್ತೀರಾ ನೀವು?
0: ಏನು
1: ಯಾಕೆ
0: ಸಾವಾಗಂಟು ಇದನ್ನೇ ಕೊಟ್ಟೆಲ್ಲ ಬೇಡ್ತೀವಿ, ಇನ್ನೇನು ಮಾಡೋ,
1: ಇದೇ ಸಾಕು ಅಂತ. ಏನು ಆಸೆ ಇಲ್ಲ
0: ನಮ್ಗೆ? ಏನು ಆಸೆ ಇಲ್ಲ.
1: ಆಸೆ ಯಾಕೆ ಬೇಡ? ಆಸೆ ಯಾಕೆ ಕೆಟ್ಟದು?
0: ಮಣ್ಣು ಹೊರ್ತೀವಿ ತಕ್ಕನೆ ನಮ್ಮ ಜೀವನ ಮಣ್ಣತ್ತು ಜೀವನಕ್ಕೆ
1: ಏನು ಆಸೆ ಇಲ್ಲ. ಸರಿ ಸಿದ್ದಮ್ಮ, ಸ್ವತಃ ದೇವ್ರೇ ಬಂದು ವರ ಕೊಟ್ರು, ನನಗೇನ್ ಬೇಡ, ನಂಗೊಂದಿಷ್ಟು ಮಣ್ ಮಾತ್ರ ಕೊಡು, ನಾ ಮಾರ್ಕೊಂಡು ಬದುಕ್ತೀನಿ ಅಂತ ಹೇಳ್ತಾ ಇದ್ದೀರಾ ಸಿದ್ದಮ್ಮ. ನಿಮ್ಮ ಜೀವನದ ಕಥೆಯನ್ನ, ಕನಸೇ ಇಲ್ಲದ ನಿಮ್ಮ ಭವಿಷ್ಯವನ್ನ ನೀವು ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು.
0: ನಮಸ್ಕಾರ.

ಇದುವರೆಗೆ ಹಾದಿಯಲ್ಲಿ ಕಂಡ ಮುಖ, ಇದರಲ್ಲಿ ಜಡಿಮಣ್ಣು ಮಾರಿ ಜೀವನ ನಡೆಸುತ್ತಿರುವ ನಂಜನಗೂಡು ತಾಲೂಕು ಮಲ್ಲಹಳ್ಳಿಯ ಸಣ್ಣಮ್ಮ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಅಬ್ದುಲ್ ರಶೀದ್. ಈಗ ವಿಜ್ಞಾನ ಭಾರತಿ. ಈಗ ಧ್ವನಿ ಸಂಸ್ಕರಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅರಹಂತ್ ಕುಮಾರ್.

ಕಿಶೋರ್ ಕುಮಾರ್ ಅವರ ಗಾಯನವನ್ನು ಆಲಿಸಿದಾಗ ನಾನು ಅದೇ ರೀತಿ ಹಾಡೋ ಹಾಗಿದ್ದಿದ್ರೆ ಎಂಬಾಸೆಯಾಗುವುದು ಸ್ವಾಭಾವಿಕ. ನಾವು ನಿಧಾನವಾಗಿ ಮತ್ತು ಮೆದುವಾಗಿ ನಮ್ಮ ಕೋಪವನ್ನು ವ್ಯಕ್ತಪಡಿಸೋಕೆ ಆಗೋದಿಲ್ಲ. ವ್ಯಕ್ತಪಡಿಸಿದ್ರೂ ಕೂಡ ಯಾರೊಬ್ಬರೂ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಹಾಗೇ ನಾವು ಜೋರಾಗಿ ಅಬ್ಬರಿಸಿ ನಮ್ಮ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾತಾಡೋಕೆ, ಹಾಡು ಹಾಡೋದಕ್ಕೆ, ಹಾಸ್ಯ ಮಾಡೋದಕ್ಕೆ, ಭಾಷಣ ಮಾಡೋದಕ್ಕೆ ಮತ್ತು ಬಹುಮುಖ್ಯವಾಗಿ ನಮ್ಮ ಭಾವನೆಗಳನ್ನು ಸೂಕ್ತ ರೀತಿಯಲ್ಲಿ ಪ್ರತಿಬಿಂಬಿಸೋದಕ್ಕೆ ಸೂಕ್ತ ಧ್ವನಿ ಬಹಳ ಅವಶ್ಯಕ. ಪಾಶ್ಚಾತ್ಯ ದೇಶಗಳಲ್ಲಿ ವಾಯ್ಸ್ ಕಲ್ಚರ್ ಅಥವಾ ವಾಯ್ಸ್ ಇಂಜಿನಿಯರಿಂಗ್ ಎಂಬಂತಹ ತರಬೇತಿ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಇತ್ತೀಚೆಗೆ ಅಂದರೆ ಕೆಲವು ದಶಕಗಳ ಹಿಂದೆ ಶುರುವಾಗಿದೆ ಅಷ್ಟೇ. ಆದರೆ ಭಾರತೀಯ ವಿಜ್ಞಾನದ ಪ್ರಮುಖ ಶಾಖೆಗಳಾದ ಆಯುರ್ವೇದ, ಯೋಗ ಮತ್ತು ಸಂಗೀತ ಶಾಸ್ತ್ರಗಳಲ್ಲಿ ಧ್ವನಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತಹ ಹಾಗೂ ಧ್ವನಿಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂತಹ ಅನೇಕ ವೈಜ್ಞಾನಿಕ ಕ್ರಮಗಳನ್ನು ಸಹಸ್ರಾರು ವರ್ಷಗಳ ಮೊದಲೇ ಉಲ್ಲೇಖಿಸಲ್ಪಟ್ಟಿವೆ. ಹಿಂದಿನ ಕಾಲದಲ್ಲಿ ವೇದ ಪಠಣ ಮಾಡೋ ಪರಿಪಾಠ ಇತ್ತು. ಈ ವೇದ ಪಠಣವು ಮೂರು ವಿಭಾಗಗಳನ್ನ ಹೊಂದಿದೆ. ಅವುಗಳಂದರೆ ಉದಾತ್ತ, ಅನುದಾತ್ತ ಮತ್ತು ಸ್ವರಿತ. ಉದಾತ್ತ ಅಂದರೆ ಎತ್ತರದ ಧ್ವನಿಯಲ್ಲಿ ವೇದ ಪಠಿಸೋದು, ಅನುದಾತ್ತ ಅಂದರೆ ಮಂದ್ರಧ್ವನಿಯಲ್ಲಿ ವೇದ ಪಠಿಸೋದು ಮತ್ತು ಸ್ವರಿತ ಎಂದರೆ ಮಧ್ಯಮ ಧ್ವನಿಯಲ್ಲಿ ವೇದ ಪಠಿಸೋದು. ಉದಾಹರಣೆಗೆ ಓಂ ಸಹನಾವವತು, ಸಹನೌ ಬುನಕ್ತು, ಇದರಲ್ಲಿ ಸ ಅನುದಾತ್ತ ಸ್ವರ ಆಗಿದೆ ಮತ್ತು ನೌ ಉದಾತ್ತ ಸ್ವರ ಆಗಿದೆ. ಈ ರೀತಿಯ ಸ್ವರಗಳು ಇರೋದು ಧ್ವನಿ ಸಂಸ್ಕರಣೆಗಾಗಿಯೇ. ಸಂಗೀತ ಶಾಸ್ತ್ರದಲ್ಲಿ ಬರುವಂತಹ ಶ್ರುತಿಯ ಅಭ್ಯಾಸ, ಸರಳೆ ವರಸೆ, ಜಂಟಿ ವರಸೆ, ಧಾಟು ವರಸೆ, ಅಲಂಕಾರ, ಹೆಚ್ಚು ಸ್ಥಾಯಿ,

ಮುಗಿಸ್ತಾಯಿ. ಹೀಗೆ ಈ ಎಲ್ಲ ಪಾಠಗಳಿರುವುದು ಕೂಡ ಧ್ವನಿ ಸಂಸ್ಕರಣೆಗಾಗಿಯೇ. ಹೀಗೆ ಧ್ವನಿಯ ಅಭಿವೃದ್ಧಿಯು ಕಲಿಕೆಯಲ್ಲಿ ಸಹಾಯಕಾರಿಯಾಗ್ತಾ ಹೋಯಿತು. ಇಂದು ಮಕ್ಕಳಿಗೆ ಮಾತಿನ ಸ್ಪಷ್ಟತೆಯನ್ನು ಅಭಿವೃದ್ಧಿಪಡಿಸುವ ಬಹುದೊಡ್ಡ ಸವಾಲು ನಮ್ಮುಂದಿದೆ. ಶಿಕ್ಷಕರಿಂದ ಸರಿಯಾದ ಮಾರ್ಗದರ್ಶನ ಸಿಕ್ಕಿದರೂ ಕೂಡ ಕೆಲವು ಮಕ್ಕಳು ಮಾತಿನ ಸ್ಪಷ್ಟತೆಯನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಇದಕ್ಕೆ ಪರಿಹಾರ ಕಂಡುಹಿಡಿಯೋದಕ್ಕೆ ಭಾಷಾ ತಜ್ಞರ ಮೊರೆ ಹೋಗುವ ಪರಿಸ್ಥಿತಿ ಬಂದೊದಗಿದೆ. ಇಂಥ ಸಂದರ್ಭದಲ್ಲಿ ಸಂಸ್ಕೃತದ ಶ್ಲೋಕವನ್ನು ಸತತಾಭ್ಯಾಸ ಮಾಡಿ ಮಾತಿನ ಸ್ಪಷ್ಟತೆಯನ್ನು ಅಭಿವೃದ್ಧಿಪಡಿಸಿಕೊಂಡಿರುವ ಉದಾಹರಣೆಗಳು ನಮಗೆ ಸಿಗುತ್ತವೆ. ಧ್ವನಿ ಬಗ್ಗೆ ಗಮನ ಹರಿಸೋದಾದರೆ, ಧ್ವನಿ ಹುಟ್ಟಿನಿಂದ ಬಂದದ್ದು, ಅದನ್ನು ಸರಿಪಡಿಸೋದಕ್ಕಾಗೋದಿಲ್ಲ ಅನ್ನೋದು ಎಲ್ಲರ ಸಹಜ ಅಭಿಪ್ರಾಯ. ಆದರೆ ಧ್ವನಿ ಸಂಸ್ಕರಣೆಯ ವಿಧಾನದಿಂದ ಧ್ವನಿಯ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬಹುದು, ಅಲ್ಲದೆ ಧ್ವನಿಯ ಗುಣಮಟ್ಟವನ್ನು ಹೆಚ್ಚಿಸಲೂಬಹುದು. ಇನ್ನು ಧ್ವನಿ ಸಂಸ್ಕರಣೆಯ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ, ಒಬ್ಬ ವ್ಯಕ್ತಿಯು ಸೀಮಿತ ಪರಿಧಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಧ್ವನಿಯನ್ನು ಪರಿವರ್ತಿಸುವ ವಿಜ್ಞಾನದ ಒಂದು ಶಾಖೆಯೇ ಧ್ವನಿ ಸಂಸ್ಕರಣೆ. ಧ್ವನಿ ಸಂಸ್ಕರಣೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮೊದಲು ಧ್ವನಿ ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನೋದು ತಿಳಿದಿರಬೇಕು. ಧ್ವನಿ ಉತ್ಪತ್ತಿಗೆ ಸಹಾಯಕಾರಿಯಾಗುವಂತಹ ಅಂಗಗಳೆಂದರೆ ಮುಖ್ಯವಾಗಿ ಶ್ವಾಸಕೋಶ ಮತ್ತು ಧ್ವನಿಪೆಟ್ಟಿಗೆ. ಇವುಗಳ ಜೊತೆಗೆ ಗಂಟಲು, ನಾಲಗೆ, ಹಲ್ಲು, ತುಟಿ ಮತ್ತು ಮೂಗು ಕೂಡ ಧ್ವನಿ ಉತ್ಪತ್ತಿಗೆ ಸಹಾಯಕಾರಿಯಾಗುತ್ತೆ. ಉಸಿರಾಟ ಮತ್ತು ಧ್ವನಿ ಉತ್ಪತ್ತಿ ಜೊತೆ ಜೊತೆಯಲ್ಲೇ ನಡೆಯುವಂಥ ಕ್ರಿಯೆ. ಮೆದುಳಿನಿಂದ ಧ್ವನಿಪೆಟ್ಟಿಗೆಗೆ ಸಂದೇಶ ಬಂದಾಗ ಧ್ವನಿ ಪೆಟ್ಟಿಗೆಯಲ್ಲಿನ ಸ್ವರತಂತುಗಳು ಉಸಿರಾಟದ ಸಹಾಯದಿಂದ ಕಂಪಿಸುವುದಕ್ಕೆ ಶುರುವಾದಾಗ ಸ್ವರ ಉತ್ಪತ್ತಿಯಾಗುತ್ತೆ. ಈ ಸ್ವರವು ಗಂಟಲು, ನಾಲಗೆ, ಹಲ್ಲು ಮತ್ತು ಮೂಗುಗಳಿಂದ ಪರಿಷ್ಕೃತಗೊಂಡು ಸರಿಯಾದ ಧ್ವನಿಯಾಗಿ ಮಾರ್ಪಾಡಾಗುತ್ತೆ. ಈ ಸ್ವರದ ಜೊತೆ ಪೂರ್ವಾನುಭವ, ಮನೋಧರ್ಮ, ಸೃಜನಶೀಲತೆ ಮತ್ತು ಭಾವನೆ ಎಲ್ಲವೂ ಸೇರಿದಾಗ ಸುಶ್ರಾವ್ಯವಾದ ನಾದ ಉಂಟಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಅವರ ಧ್ವನಿಯ ಗುಣಮಟ್ಟವನ್ನು ತಿಳಿದುಕೊಂಡಿರಬೇಕು. ಒಬ್ಬ ವ್ಯಕ್ತಿಯ ಧ್ವನಿಯ ಗುಣಮಟ್ಟವು ಆತನ ಧ್ವನಿಯ ಉತ್ಪತ್ತಿಗೆ ಸಹಾಯಕಾರಿಯಾಗುವ ಅಂಗಗಳ ರಚನೆ ಮತ್ತು ಅದರ ಕ್ರಿಯೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇದರ ಜೊತೆಗೆ ವೈಜ್ಞಾನಿಕ ಮತ್ತು ಸರಿಯಾದ ರೀತಿಯ ತರಬೇತಿ ಮತ್ತು ಅಭ್ಯಾಸದ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಇನ್ನು ಧ್ವನಿ ವಿಕಾರಕ್ಕೆ ಕಾರಣಗಳ್ಯಾವುವೆಂದರೆ, ಬಹುಮುಖ್ಯವಾಗಿ ಧ್ವನಿಯ ದುರ್ಬಳಕೆ, ಅಂದರೆ ಜೋರಾಗಿ ಮಾತನಾಡೋದು, ಕಿರ್ಚೋದು, ಜೋರಾಗಿ ಓದೋದು, ಅತಿಯಾಗಿ ಮಾತನಾಡೋದು, ಅತಿ ಮೆಲ್ಲಗೆ ಮಾತನಾಡೋದು ಅಥವಾ ಮಾತನಾಡದೇ ಇರುವುದು. ಈ ರೀತಿ ಮಾಡೋದ್ರಿಂದ ಧ್ವನಿ ಉತ್ಪತ್ತಿಗೆ ಸಹಾಯಕಾರಿಯಾಗುವಂಥ ಅಂಗಗಳಿಗೆ ಹಾನಿಯಾಗುವ ಸಾಧ್ಯತೆ ಹೆಚ್ಚು. ಹಾನಿಯಾದಾಗ ರಕ್ತಸ್ರಾವ, ಗಂಟಲು ನೋವು, ಗಂಟಲು ಕೆರೆತ ಮತ್ತು ಗಂಟಲು ಉರಿ ಮುಂತಾದ ಲಕ್ಷಣಗಳು ಕಂಡುಬರ್ತವೆ. ಇನ್ನು ಧ್ವನಿ ಪೆಟ್ಟಿಗೆಗೆ ಸೋಂಕು ತಗುಲಿದಾಗ ಕೂಡ ಧ್ವನಿವಿಕಾರ ಆಗುತ್ತೆ. ಧ್ವನಿ ವಿಕಾರಕ್ಕೆ ಅತಿಯಾದ ಧೂಮಪಾನ ಕೂಡ ಒಂದು ಬಹುದೊಡ್ಡ ಕಾರಣ. ಧೂಮಪಾನದಿಂದ ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆಯಾಗಿ ಉಸಿರಾಟದ ಕ್ರಿಯೆ ಏರುಪೇರಾಗೋದ್ರಿಂದ ಧ್ವನಿ ಉತ್ಪತ್ತಿ ಸರಿಯಾಗಿ ಆಗೋದಿಲ್ಲ. ಹಾಗೆಯೇ ಅತಿಯಾದ ಖಾರ, ಉಪ್ಪು, ಹುಳಿ ಮತ್ತು ಕಷಾಯ ಪದಾರ್ಥಗಳ ಸೇವನೆಯಿಂದ ಗಂಟಲು ವಿಕಾರಗೊಳ್ಳುತ್ತದೆ. ಇದರಿಂದ ಧ್ವನಿ ಉತ್ಪತ್ತಿ ಸರಿಯಾಗಿ ಆಗೋದಿಲ್ಲ. ಕರಿದ ಪದಾರ್ಥಗಳ ಅತಿಯಾದ ಬಳಕೆ ಕೂಡ ಧ್ವನಿ ವಿಕಾರವನ್ನು ಉಂಟು ಮಾಡುತ್ತೆ. ಅಶುದ್ಧ ನೀರಿನ ಸೇವನೆ ಧ್ವನಿ ವಿಕಾರಕ್ಕೆ ಬಹುದೊಡ್ಡ ಕಾರಣ. ಇನ್ನು ಧ್ವನಿಯ ವಿಕಾರದಲ್ಲಿ ಧ್ವನಿಯ ಗುಣಮಟ್ಟ ಮತ್ತು ಧ್ವನಿಯ ಆವರ್ತನವನ್ನು ಅಥವಾ ಧ್ವನಿಯ ಫ್ರೀಕ್ವೆನ್ಸಿಯನ್ನು ಕಂಡುಹಿಡಿಯೋದಕ್ಕೋಸ್ಕರ ಸ್ಟ್ರೋಬೋಸ್ಕೋಪಿಕ್ ಅನಾಲಿಸಿಸ್ ಎಂಬಂತಹ ಪರೀಕ್ಷಾ ವಿಧಾನವನ್ನು ಅನುಸರಿಸುತ್ತಾರೆ. ಈ ವಿಧಾನದಲ್ಲಿ ಸ್ಟ್ರೋಬೋಸ್ಕೋಪ್ ಎಂಬ ಉಪಕರಣವನ್ನು ಬಾಯಿಯ ಮೂಲಕ ಧ್ವನಿ ಪೆಟ್ಟಿಗೆಯ ಹತ್ತಿರ ಕೊಂಡೊಯ್ಯುತ್ತಾರೆ. ಇದೇ ಸಮಯದಲ್ಲಿ ವ್ಯಕ್ತಿಗೆ ಮಾತನಾಡಲು ಹೇಳಿದಾಗ ಆ ವ್ಯಕ್ತಿಯ ಧ್ವನಿಯ ಗುಣಮಟ್ಟವು ಈ ಉಪಕರಣದಲ್ಲಿ ಉಲ್ಲೇಖಿತವಾಗುತ್ತದೆ. ಇದರ ಆಧಾರದ ಮೇಲೆ ವ್ಯಕ್ತಿಯ ವಿವಿಧ ಧ್ವನಿಯ ಕಾಯಿಲೆಗಳನ್ನು ತಿಳಿದುಕೊಳ್ಳಬಹುದು ಮತ್ತು ಚಿಕಿತ್ಸೆಗೆ ಇದು ಹೆಚ್ಚು ಉಪಕಾರಿಯಾಗುತ್ತದೆ. ಇನ್ನು ಧ್ವನಿ ಸಂಸ್ಕರಣೆಯ ವಿಧಾನಗಳ ಬಗ್ಗೆ ಹೇಳೋದಾದರೆ, ಮೊದಲನೆಯದಾಗಿ ಒಬ್ಬ ವ್ಯಕ್ತಿ ತನಗೆ ಬೇಕಾದ ಹಾಗೂ ಇಷ್ಟಪಡುವ ಪದಗಳನ್ನು ಅಥವಾ ಹಾಡುಗಳನ್ನು ನುರಿತವರಿಂದ ಸರಿಯಾಗಿ ಕೇಳಿಸಿಕೊಳ್ಬೇಕು. ಸರಿಯಾಗಿ ಕೇಳಿದ ನಂತರ ಅದನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ, ಮತ್ತು ಅರ್ಥ ಮಾಡಿಕೊಂಡ ಮೇಲೆ ಮನನ ಮಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಈ ರೀತಿಯ ಸುಲಭವಾದ ವಿಧಾನದಿಂದ ವ್ಯಕ್ತಿಗೆ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎನ್ನುವುದು ಮೊದಲೇ ತಿಳಿದಿರೋದ್ರಿಂದ ಧ್ವನಿ ಉತ್ಪತ್ತಿಯಲ್ಲಿ ಯಾವುದೇ ತೊಡಕು ಉಂಟಾಗುವುದಿಲ್ಲ. ಎರಡನೆಯದಾಗಿ, ಉಸಿರಾಟದ ಮೇಲೆ ಹಿಡಿತ ಇಟ್ಕೊಳ್ಳೋದು ಬಹಳ ಪ್ರಮುಖ ಅಂಶ.
ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಶ್ವಾಸಕೋಶದ ಒತ್ತಡದ ಆಧಾರದ ಮೇಲೆ ನಿಧಾನಗತಿಯಲ್ಲಿ ಕ್ರಮಬದ್ಧವಾಗಿ ಸಮಪ್ರಮಾಣದಲ್ಲಿ ಉಸಿರನ್ನು ಬಿಡಬೇಕು ಹಾಗೂ ಉಸಿರನ್ನು ತೆಗೆದುಕೊಳ್ಳಬೇಕು. ಈ ಕ್ರಮವನ್ನು ಅನುಸರಿಸುವುದರಿಂದ ಉಸಿರಾಟದ ನಿಯಂತ್ರಣ ಆಗುತ್ತದೆ. ಹಾಗೆಯೇ ಶ್ವಾಸಕೋಶ, ಶ್ವಾಸಕೋಶದ ನಾಳ ಮತ್ತು ಧ್ವನಿಪೆಟ್ಟಿಗೆಯ ಮಾರ್ಗ ಶುದ್ಧವಾಗುವುದರಿಂದ ಧ್ವನಿ ಉತ್ಪತ್ತಿಗೆ ಸಹಾಯಕಾರಿಯಾಗುತ್ತೆ. ಪ್ರಾಣಾಯಾಮದ ಅಭ್ಯಾಸವೂ ಕೂಡ ಇದಕ್ಕೆ ಸಹಕಾರಿಯಾಗುತ್ತೆ. ಉಸಿರಾಟದ ನಿಯಂತ್ರಣ ಬಂದಮೇಲೆ ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಂಡ ಪದ ಅಥವಾ ಹಾಡುಗಳನ್ನು ಸರಿಯಾದ ಉಸಿರಾಟದ ಮೂಲಕ ಪುನರುಚ್ಚರಿಸಬೇಕು. ಈ ರೀತಿ ಪುನಃ ಪುನಃ ಮತ್ತು ಪ್ರತಿದಿನ ಅಭ್ಯಾಸ ಮಾಡಬೇಕು. ಇದರ ಜೊತೆಗೆ ಅಭ್ಯಾಸ ಮಾಡೋದಕ್ಕೆ ಸೂಕ್ತ ಸ್ಥಳವನ್ನು, ಅಂದರೆ ಪ್ರಶಾಂತವಾದ ಮನಸ್ಸಿಗೆ ಒಪ್ಪುವಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಸರಿಯಾದ ಸ್ಥಳದಲ್ಲಿ ಸುಲಭವಾದ ಮತ್ತು ಸರಳವಾದ ಆಸನದಲ್ಲಿ ಕುಳಿತುಕೊಳ್ಬೇಕು. ಸೂಕ್ತ ಸ್ಥಳ ಮತ್ತು ಆಸನಗಳಷ್ಟೇ ಮುಖ್ಯ ಸೂಕ್ತ ಸಮಯ ಕೂಡ. ಸಾಧ್ಯವಾದಷ್ಟು ಬೆಳಿಗ್ಗೆ ಅಭ್ಯಾಸ ಮಾಡಬೇಕು, ಸಾಧ್ಯವಾಗದಿದ್ದಲ್ಲಿ ಸಾಯಂಕಾಲ ಕೂಡ ಅಭ್ಯಾಸ ಮಾಡ್ಬೋದು. ನಂತರ ಸಂಸ್ಕೃತದಲ್ಲಿ ಬರುವಂತಹ ಉದಾತ್ತ, ಅನುದಾತ್ತ ಮತ್ತು ಸ್ವರಿತ ಶಬ್ದಗಳ ಅಭ್ಯಾಸ ಮಾಡಬೇಕು. ಇದರಿಂದ ಶಬ್ದಗಳ ಉಚ್ಚಾರಣೆ ಸರಿಯಾಗುತ್ತೆ. ನಂತರ ಅಭ್ಯಾಸದ ವೇಳೆ ಧ್ವನಿಯನ್ನು ಪದೇ ಪದೇ ಸರಿ ಮಾಡಿಕೊಳ್ಳುವಂತಹ ಕೆಟ್ಟ ಅಭ್ಯಾಸವನ್ನು ಬಿಡಬೇಕು. ಇದರಿಂದ ಸ್ವರತಂತುಗಳ ಕಂಪನ ಶಕ್ತಿ ಕಡಿಮೆ ಆಗುತ್ತೆ. ಹಾಗೆಯೇ ಜಾಸ್ತಿ ಹೊತ್ತು ಅಭ್ಯಾಸ ಮಾಡಬಾರದು, ಇದರಿಂದ ಧ್ವನಿಯ ವಿಕಾರತೆ ಹೆಚ್ಚುವ ಸಾಧ್ಯತೆ ಇರುತ್ತದೆ. ಇದೇ ರೀತಿ ಅಭ್ಯಾಸದ ವೇಳೆ ಏನಾದರೂ ತೊಂದರೆ ಕಂಡುಬಂದಲ್ಲಿ ತಕ್ಷಣ ಅಭ್ಯಾಸ ನಿಲ್ಲಿಸಬೇಕು ಮತ್ತು ತಜ್ಞರಿಂದ ಸಲಹೆ ಪಡಿಬೇಕು. ನಂತರ ಯಾವುದೇ ತರಹದ ಚಟುವಟಿಕೆಗೆ ಶರೀರದ ಆರೋಗ್ಯ ಬಹಳ ಮುಖ್ಯ. ಶರೀರದ ಆರೋಗ್ಯಕ್ಕಾಗಿ ನಾವು ಕೆಲವು ಸುಲಭ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬಹುದು. ಅವುಗಳೆಂದರೆ ನಮಗೆ ಸುಲಭವಾಗಿ ಸಿಗುವಂತಹ ಮತ್ತು ಪ್ರಕೃತಿದತ್ತವಾಗಿ ಸಿಗುವಂತಹ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಧ್ವನಿಯ ಪ್ರಮುಖ ವಿಕಾರಗಳನ್ನು ತಡೆಗಟ್ಟಬಹುದು. ಸರಿಯಾದ ಪ್ರಮಾಣದಲ್ಲಿ ಶೋಧಿಸಿ ಕಾಯಿಸಿದ ಉಗುರುಬೆಚ್ಚನೆಯ ನೀರನ್ನು ಕುಡಿಬೇಕು. ನಂತರ ಪಾಯಸ ಮುಂತಾದ ಸಿಹಿ ಪ್ರಧಾನವಾದ ಆಹಾರವನ್ನು ಮಿತವಾಗಿ ಸೇವಿಸಿದರೆ ಧ್ವನಿಯ ಗುಣಮಟ್ಟವನ್ನು ಕಾಪಾಡ್ಕೋಬೋದು. ಆಮೇಲೆ ಸರಿಯಾದ ಪ್ರಮಾಣದಲ್ಲಿ, ಅಂದರೆ ದಿನಕ್ಕೆ ಸುಮಾರು 7-8 ಗಂಟೆ ನಿದ್ದೆ ಮಾಡೋದು ಬಹಳ ಅವಶ್ಯಕ. ಹಾಗೆಯೇ ಯೋಗಾಭ್ಯಾಸ ಮತ್ತು ಲಘು ವ್ಯಾಯಾಮ ಕೂಡ ಮಾಡಬೇಕು. ವಿವಿಧ ಆಸನಗಳಾದ ಅರ್ಧಕಟಿ ಚಕ್ರಾಸನ, ಪಾದಹಸ್ತಾಸನ, ಭುಜಂಗಾಸನ, ಶಲಭಾಸನ, ಸರ್ವಾಂಗಾಸನ ಮತ್ತು ಹಲಾಸನಗಳ ಅಭ್ಯಾಸದಿಂದ ಶ್ವಾಸಕೋಶ ಮತ್ತು ಧ್ವನಿಪೆಟ್ಟಿಗೆಯ ಮೇಲೆ ಆರೋಗ್ಯಕರವಾದ ಒತ್ತಡ ಬೀಳುತ್ತದೆ. ಇದರಿಂದ ಧ್ವನಿ ಉತ್ಪತ್ತಿಯ ಕ್ರಿಯೆ ಸುಲಭವಾಗಿ ನಡೆದು ಹೋಗುತ್ತೆ. ನಂತರ ಧ್ವನಿಯ ಮಾರ್ಗವನ್ನು ಸ್ವಚ್ಛಗೊಳಿಸುವುದಕ್ಕೋಸ್ಕರ ಸರಿಯಾಗಿ ನಾಲಗೆಯನ್ನು ಮತ್ತು ಹಲ್ಲನ್ನು ಸ್ವಚ್ಛಗೊಳಿಸಬೇಕು. ಇದೇ ರೀತಿ ಬೆಚ್ಚನೆಯ ನೀರಿನಿಂದ ದಿನಕ್ಕೆರಡು ಬಾರಿ ಬಾಯಿ ಮುಕ್ಕಳಿಸಬೇಕು. ನಂತರ ಬೆಚ್ಚಗಿನ ಎಳ್ಳೆಣ್ಣೆಯನ್ನು 2-2 ಹನಿ ಪ್ರತಿಯೊಂದು ಮೂಗಿನ ಹೊಳ್ಳೆಗೂ ದಿನಕ್ಕೆರಡು ಬಾರಿ ಹಾಕ್ಕೊಳ್ಬೇಕು. ಹಾಗೆಯೇ ಒಣದ್ರಾಕ್ಷಿ, ಬೆಳ್ಳುಳ್ಳಿ, ಶುಂಠಿ, ವೀಳ್ಯದೆಲೆ, ಕಾಳುಮೆಣಸು ಮತ್ತು ತುಪ್ಪ, ಇವುಗಳನ್ನು ಮಿತವಾಗಿ ಆಹಾರದ ಜೊತೆ ಸೇವಿಸುವುದರಿಂದ ಶರೀರದ ಬಲವನ್ನು ವೃದ್ಧಿಗೊಳಿಸಬಹುದು. ಇಷ್ಟಾದ ನಂತರ ಶಾರೀರಿಕ ಆರೋಗ್ಯ ಪಾಲನೆಯಷ್ಟೇ ಮುಖ್ಯ ಮಾನಸಿಕ ಆರೋಗ್ಯ ಪಾಲನೆ ಕೂಡ. ಹಲವು ಧ್ವನಿಪೆಟ್ಟಿಗೆಯ ಕಾಯಿಲೆಗೆ ಮತ್ತು ಧ್ವನಿಯ ವೈಫಲ್ಯಕ್ಕೆ ಕಾರಣ ಸರಿಯಾದ ಮನಸ್ಥಿತಿ ಇಲ್ಲದೇ ಇರೋದು. ಹಾಗಾಗಿ ಮನಸ್ಸಿನ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು, ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು. ಹಾಗೆ ಇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮದಿಂದ ಸಾಧ್ಯವಾದಷ್ಟು ಧನಾತ್ಮಕ ಅಂಶಗಳನ್ನು ಗ್ರಹಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ನಂತರ ಅಭ್ಯಾಸದ ಮೂಲಕ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಬೇಕು. ಪ್ರತಿದಿನ ಧ್ಯಾನ ಮಾಡುವಂಥ ಒಳ್ಳೆ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಧ್ವನಿ ಉತ್ಪತ್ತಿಗೆ ಸಹಕಾರಿಯಾಗುತ್ತೆ. ಇದೆಲ್ಲರದ ನಡುವೆ ಧ್ವನಿಯ ತೊಂದರೆ ಇದ್ದಲ್ಲಿ ಔಷಧ ಸೇವನೆಯಿಂದ ಧ್ವನಿಯನ್ನು ಬಹುಬೇಗ ಸಹಜ ಸ್ಥಿತಿಗೆ ತರುವುದು ಬಹಳ ಅವಶ್ಯಕ. ಆಯುರ್ವೇದ ಶಾಸ್ತ್ರದಲ್ಲಿ ಧ್ವನಿಯ ವಿವಿಧ ದೋಷಗಳಿಗಾಗಿ ಅನೇಕ ಔಷಧಿಗಳನ್ನು ಉಲ್ಲೇಖಿಸಲಾಗಿದೆ. ಆಚಾರ್ಯ ಚರಕರು ಕಂಠ ಔಷಧಿಗಳ ಪಟ್ಟಿಯನ್ನೇ ನೀಡಿದ್ದಾರೆ. ಅವುಗಳೆಂದರೆ ನಾಮದ ಬೇರು, ಹಿಪ್ಪಲಿ, ಒಣದ್ರಾಕ್ಷಿ, ನೆಲಗುಂಬಳ, ಕಾಡುಜಾಯಿಕಾಯಿ, ಹಂಸಪಾದ, ಹೆಗ್ಗುಳ್ಳ, ನೆಲಗುಳ್ಳ ಮತ್ತು ಅಳಲೆಕಾಯಿ. ಇದನ್ನು ಸೇವಿಸುವ ವಿಧಾನ ಹೇಗೆಂದರೆ, ಈ ಔಷಧಿಗಳನ್ನು ಒಟ್ಟಾಗಿ ಅಥವಾ ಪ್ರತ್ಯೇಕವಾಗಿ ಪುಡಿ ಅಥವಾ ಕಷಾಯದ ರೂಪದಲ್ಲಿ ಸೇವಿಸಬೇಕು. ಪುಡಿಯ ರೂಪದಲ್ಲಿ ಸೇವಿಸೋದಾದರೆ ಜೇನುತುಪ್ಪದ ಜೊತೆಗೆ 1 ಚಮಚ ದಿನಕ್ಕೆರಡು ಬಾರಿ ಉಪಯೋಗಿಸಬೇಕು. ಕಷಾಯದ ರೂಪದಲ್ಲಿ ಸೇವಿಸೋದಾದರೆ 3 ಚಮಚ ಕಷಾಯ ಮತ್ತು ಸಮಪ್ರಮಾಣದ ನೀರಿನೊಂದಿಗೆ ಸೇವಿಸುವುದು ಉತ್ತಮ.
ಈ ಔಷಧಿಯಲ್ಲಿ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಸ್ವರಪೆಟ್ಟಿಗೆಯ ತೊಂದರೆಯನ್ನು ಸರಿಪಡಿಸುವಂತಹ ಗುಣ ಹೊಂದಿರುವುದರಿಂದ ಧ್ವನಿಯ ವಿಕಾರ ಇರುವವರು ಈ ಔಷಧಿಗಳನ್ನು ಕಡ್ಡಾಯವಾಗಿ ಸೇವಿಸಬೇಕು. ಹಾಡುಗಾರರು, ನಟರು, ಶಿಕ್ಷಕರು, ಭಾಷಣಕಾರರು ಮತ್ತು ರಾಜಕೀಯ ವ್ಯಕ್ತಿಗಳಲ್ಲಿ ಧ್ವನಿಯ ಕಾಯಿಲೆಗಳು ಸರ್ವೇ ಸಾಮಾನ್ಯ.

0: ಇವರಲ್ಲಿ ಧ್ವನಿಯ ಕಾಯಿಲೆಯನ್ನು ನಿವಾರಿಸಲು ಮತ್ತು ಒಬ್ಬ ವ್ಯಕ್ತಿಯ ಧ್ವನಿಯ ಗುಣಮಟ್ಟ ಕಾಪಾಡಲು ಮತ್ತು ಹೆಚ್ಚಿಸಲು ಧ್ವನಿ ಸಂಸ್ಕರಣೆಯ ವಿಧಾನಗಳು ಬಹಳ ಅವಶ್ಯಕ ಮತ್ತು ಕಡ್ಡಾಯ. ಮಾನವ ಉಳಿದೆಲ್ಲ ಜೀವಿಗಳಿಗಿಂತ ಭಿನ್ನವಾಗಿರುವುದೇ ಅವನ ಸಂವಹನ ಸಾಮರ್ಥ್ಯವಾದ ಧ್ವನಿಯಿಂದ. ಧ್ವನಿಯೇ ಆಧಾರ ಜೀವನಕ್ಕೆ, ಧ್ವನಿ ಬೇಕು ಸಂವಹನಕ್ಕೆ, ಸಂವಹನವೇ ಜೀವಾಳ ಉನ್ನತಿಗೆ. ಅಂತಹ ಉನ್ನತಿಯ ಹೊಂದಲು ಬೇಕು ಧ್ವನಿಯ ಸಂಸ್ಕರಣೆ.
1: ಇದುವರೆಗೆ ಧ್ವನಿ ಸಂಸ್ಕರಣೆ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಅರಹಂತ್ ಕುಮಾರ್. ಈಗ ಲಸಿಕೆಗಳು ಈ ಕುರಿತು ತಿಳಿಸಿಕೊಡುತ್ತಾರೆ ಡಾಕ್ಟರ್ ಎನ್ಎಸ್ ದೇವಕಿ.
2: ಭಾರತದಲ್ಲಿ ಕಳೆದೊಂದು ವರ್ಷದಿಂದ ಒಂದೇ ಒಂದು ಪೋಲಿಯೋ ದೃಷ್ಟಾಂತವೂ ವರದಿ ಆಗಿಲ್ಲ. ಇದರಿಂದ ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತವನ್ನು ಪೋಲಿಯೋ ಮುಕ್ತ ದೇಶವಾಗಿ ಘೋಷಿಸಿದೆ. ನಾವೆಲ್ಲ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎಂಬ ಪದಗಳನ್ನು ಕೇಳಿರುತ್ತೇವಷ್ಟೇ. ಅಲ್ಲದೆ ಮನೆಯಿಂದ ಮನೆಗೆ ಪುಟಾಣಿಗಳ ಅಂಕೆ ಸಂಖ್ಯೆಗಳನ್ನು ಸಂಗ್ರಹಿಸುವ ಕಾರ್ಯಕರ್ತರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪುಟ್ಟ ಮಕ್ಕಳನ್ನು ಕಂಕುಳಿಗೇರಿಸಿ ಸರದಿಯಲ್ಲಿ ನಿಂತ ತಾಯಂದಿರನ್ನು ನೋಡಿರುತ್ತೇವಷ್ಟೇ. ಭಾರತವು 80ರ ದಶಕದಲ್ಲಿ ಕೈಗೊಂಡ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಪರಿಣಾಮಕಾರಿಯಾಗಿ ಮುನ್ನಡೆದು ಬಂದಿರುವುದಕ್ಕೆ ಇವೆಲ್ಲ ಜೀವಂತ ನಿದರ್ಶನಗಳು. ಅಮಾಯಕ ಹಸುಳೆಗಳ ಮೇಲೆ ದಾಳಿ ಮಾಡಿ ಅಂಗವಿಕಲತೆಯನ್ನು ತಂದೊಡ್ಡುತ್ತಿದ್ದ ಭೀಕರ ಪೋಲಿಯೋ ವ್ಯಾಧಿಯನ್ನು ನಿರ್ಮೂಲನಗೊಳಿಸಿದ ಈ ಪ್ರಕ್ರಿಯೆಗೆ ವ್ಯಾಕ್ಸಿನೇಷನ್ ಅಥವಾ ಲಸಿಕೆ ಹಾಕುವುದು ಎನ್ನುತ್ತಾರೆ. ಕಳೆದೆರಡು ಶತಮಾನಗಳ ಮಾರಕ ಸಾಂಕ್ರಾಮಿಕಗಳಾದ ಸಿಡುಬು, ದಡಾರ, ಮೆನಿಂಜೈಟಿಸ್, ಡಿಫ್ತೀರಿಯಾ, ನಾಯಿಕೆಮ್ಮು, ಮಂಗನಬಾವು, ಧನುರ್ವಾಯು ಅಥವಾ ಟಿಟಾನಸ್, ಇವುಗಳನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಲಸಿಕೆ ವಿಧಾನಗಳು ಅಪಾರವಾಗಿ ಮನುಕುಲಕ್ಕೆ ಸಹಕಾರಿಯಾಗಿದೆ. ಕೊಟ್ಟ ಕೊನೆಗೆ ವರದಿಯಾದ ಸ್ವಾಭಾವಿಕ ಸಿಡುಬಿನ ಪ್ರಕರಣವು 1977ರಷ್ಟು ಹಳೆಯದು ಎಂದರೆ ಸಿಡುಬಿನ ವಿರುದ್ಧ ನಡೆದ ನಮ್ಮ ಯಶಸ್ಸಿನ ಹೋರಾಟದ ಸಾಧನೆಯನ್ನು ನಾವು ತಿಳಿಯಬಹುದು. ನಮ್ಮ ಆರೋಗ್ಯ ಸ್ವಾಸ್ಥ್ಯಗಳನ್ನು ಇಷ್ಟರ ಮಟ್ಟಿಗೆ ಕಾಪಾಡುವ ಈ ಲಸಿಕೆಗಳು ಎಂಥವು? ಇವುಗಳ ಮೂಲ ವೈವಿಧ್ಯ, ಕಾರ್ಯವಿಧಾನ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳನ್ನು ನಾವು ತಿಳಿದಿರಬೇಕಾಗಿದೆ. ವ್ಯಾಕ್ಸಿನೇಷನ್ ಎಂಬ ಪದವು 18ನೇ ಶತಮಾನದ ಆಂಗ್ಲ ವೈದ್ಯನಾದ ಎಡ್ವರ್ಡ್ ಜೆನ್ನರನಿಂದ ಮೊದಲ ಬಾರಿ ಬಳಕೆಯಾಯಿತು. ಸಿಡುಬನ್ನು ಎದುರಿಸಲು ಜೆನ್ನರನ್ನು ಅನುಸರಿಸಿದ ಆದಿಮ ವಿಧಾನವೇ ಮುಂದೆ ಲಸಿಕೆ ನೀಡುವ ಕಾರ್ಯಕ್ರಮವಾಗಿ ಬೆಳೆಯಿತು. ಇಂಗ್ಲಿಷ್ ಮಾತಿನಂತೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್, ಬಾರದಿರುವಂತೆ ತಡೆಯುವುದು ಚಿಕಿತ್ಸೆಗಿಂತ ಒಳಿತೆಂಬ ಮಾತಿನ ಸಾರ್ಥಕತೆಯು ಲಸಿಕೆಗಳ ಉಪಯೋಗದಲ್ಲಿ ಅಡಗಿದೆ. ಈ ಲಸಿಕೆಗಳು ಜೈವಿಕ ದ್ರವ್ಯಗಳಾಗಿವೆ. ಅವು ಒಂದು ರೋಗಕ್ಕೆ ನಮ್ಮ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತವೆ. ಅವನ್ನು ಸಾಮಾನ್ಯವಾಗಿ ಪಟುತ್ವವಿಲ್ಲದ ಇಲ್ಲವೇ ನಿರ್ಜೀವಗೊಳಿಸಿದ ರೋಗಾಣುಗಳಿಂದ ತಯಾರಿಸುತ್ತಾರೆ. ರೋಗಾಣುಗಳಿಗೆ ಬದಲಿಯಾಗಿ ಅವುಗಳಿಂದ ಹೊಮ್ಮಿದ ನಂಜನ್ನು ಅಥವಾ ಅವುಗಳ ಮೇಲ್ಮೈ ಪ್ರೋಟೀನನ್ನೂ ಬಳಸುವುದು ಇದೆ. ಲಸಿಕೆಯು ನಮ್ಮ ಶರೀರದ ರೋಗ ನಿರೋಧಕ ವ್ಯೂಹವನ್ನು ಉತ್ತೇಜಿಸುತ್ತದೆ. ಲಸಿಕೆಯ ದ್ರವ್ಯವನ್ನು ಪರಕೀಯ ವಸ್ತುವಾಗಿ ತಿಳಿಯುವ ಈ ವ್ಯೂಹವು ಅದನ್ನು ಅಳಿಸಿ ಹಾಕುತ್ತದೆ. ಈ ಕ್ರಿಯೆಯು ಮುಂದೆಂದೋ ಜರಗಬಹುದಾದ ರೋಗಾಣುಗಳ ನಿಜವಾದ ಆಕ್ರಮಣಕ್ಕೆ ಎದುರಾಗಿ ನಮ್ಮ ರೋಗ ನಿರೋಧ ವ್ಯವಸ್ಥೆಯನ್ನು ತರಬೇತುಗೊಳಿಸುತ್ತದೆ. ಮೊದಲೇ ಮೊಳಗಿದ ಅಪಾಯದ ಕರೆಘಂಟೆಯು ನಮ್ಮ ಮೈಯೊಳಗಿನ ರೋಗ ನಿರೋಧಕ ತಡೆಯನ್ನು ಸಜ್ಜುಗೊಳಿಸುವುದಲ್ಲದೆ ಈ ತರಬೇತಿಯನ್ನು ನಮ್ಮ ಶಾರೀರಿಕ ವ್ಯವಸ್ಥೆಯು ನಿಡುಗಾಲದವರೆಗೆ ನೆನಪಿಟ್ಟುಕೊಳ್ಳಬಹುದು. ಲಸಿಕೆಗಳು ಹೀಗೆ ರೋಗ ನಿವಾರಕಗಳಾಗಿ ವರ್ತಿಸುತ್ತವೆ. ಅವುಗಳಿಗೆ ಬಂದ ರೋಗಗಳನ್ನು ಗುಣಪಡಿಸುವ ಪಾತ್ರವೂ ಇದೆ. ಜಗತ್ತು ಕಂಡ ಸೂಕ್ಷ್ಮ ಜೀವ ವಿಜ್ಞಾನಿಗಳಲ್ಲೇ ಶ್ರೇಷ್ಠನೆನಿಸಿದ ಲೂಯಿ ಪ್ಯಾಶ್ಚರನ್ನು ಹುಚ್ಚು ನಾಯಿ ಕಡಿತಕ್ಕೆ ಪ್ರಯೋಗಿಸಿದ ಲಸಿಕೆಯು ಈಗ ಹೇಳಿದ ಗುಣಪಡಿಸುವ ಪಾತ್ರವನ್ನು ವಹಿಸುತ್ತದೆ. ಇದಲ್ಲದೆ ಕ್ಯಾನ್ಸರ್, HIV ಇತ್ಯಾದಿ ರೋಗಗಳ ಚಿಕಿತ್ಸೆಯಲ್ಲಿ ಲಸಿಕೆಯ ಈ ಸ್ವಭಾವವನ್ನು ದುಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ವಿಜ್ಞಾನಿಗಳು. ಮಾನವನ ರೋಗ ನಿರೋಧಕ ಶಕ್ತಿಯನ್ನು ಹಲವಾರು ವಿಭಾಗಗಳಾಗಿ ವಿಂಗಡಿಸಬಹುದು. ಆಂತರಿಕ ಮತ್ತು ಅರ್ಜಿತ ನಿರೋಧಕ ಶಕ್ತಿ ಎಂಬವು ಇವುಗಳಲ್ಲಿ ಮುಖ್ಯವಾದವು. ಆಂತರಿಕ ರೋಗ ನಿರೋಧಕ ಗುಣಗಳು ಜೀವಿಯ ವೈಯಕ್ತಿಕ, ಜನಾಂಗೀಯ ಮತ್ತು ವಿಭೇದಗಳ ಆಧಾರದಲ್ಲಿ ಪ್ರಕಾಶಕ್ಕೆ ಬರುತ್ತವೆ. ಇದರಿಂದಾಗಿ ಆಂತರಿಕ ನಿರೋಧಕ ಶಕ್ತಿಯು ಒಂದು ಜೀವಿಯ ವೈಯಕ್ತಿಕ ಸ್ವಭಾವವೆಂದೇ ಹೇಳಬಹುದು. ಆದರೆ ಅರ್ಜಿತ ರೋಗ ನಿರೋಧಕ ಶಕ್ತಿ ಹಾಗಲ್ಲ, ಅದನ್ನು ಜೀವಿಯು ಹೊರಗಿನಿಂದ ಸಂಪಾದಿಸಬೇಕಷ್ಟೆ. ಅರ್ಜಿತ ರೋಗ ನಿರೋಧಕ ಶಕ್ತಿಯು ಟಿ ಲಿಂಫೋಸೈಟ್ ಮತ್ತು ಬಿ ಲಿಂಫೋಸೈಟ್ಗಳೆಂಬ ಎರಡು ರೋಗ ನಿರೋಧಕ ಜೀವಕಣಗಳನ್ನು ಒಳಗೊಂಡಿದೆ. ಇವು ನಮ್ಮ ಎಲುಬಿನ ಪೊಳ್ಳು ಭಾಗದಲ್ಲಿರುವ ಮಜ್ಜೆಯಲ್ಲಿ ತಯಾರಾಗುತ್ತವೆ. ಇವು ರೋಗಾಣುಗಳನ್ನು ಗುರುತಿಸಿ ಅವುಗಳನ್ನು ನಾಶಪಡಿಸುವ ದಕ್ಷತೆಯುಳ್ಳವಳಾಗಿವೆ. ಅರ್ಜಿತ ರೋಗ ನಿರೋಧಕ ಶಕ್ತಿಯಲ್ಲಿ ಎರಡು ಮುಖ್ಯ ವಿಧಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಪ್ರವರ್ತಕ ಅಂದರೆ ಆಕ್ಟಿವ್ ಮತ್ತು ಅಪ್ರವರ್ತಕ ಅಂದರೆ ಪ್ಯಾಸಿವ್ ಎಂಬುವುಗಳು ಈ ಮುಖ್ಯ ವಿಧಗಳಾಗಿವೆ. ಅಪ್ರವರ್ತಕ ರೋಗ ನಿರೋಧಕ ಶಕ್ತಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ನಿರೋಧಕ ಶಕ್ತಿಯ ವರ್ಗಾವಣೆಯನ್ನು ಅವಲಂಬಿಸಿದೆ. ಒಂದು ಜೀವಿಯ ಶರೀರದಲ್ಲಿ ಪ್ರೇರಿತವಾದ ರೋಗ ನಿರೋಧಕ ಗುಣಗಳನ್ನು ರಕ್ತಸಾರದಂತಹ ಮಾಧ್ಯಮದಲ್ಲಿ ಸಂಗ್ರಹಿಸಿ ಇನ್ನೊಂದು ಜೀವಿಗೆ ಚುಚ್ಚುಮದ್ದಿನ ಮುಖಾಂತರ ವರ್ಗಾಯಿಸುವುದು ಇದರಲ್ಲಿ ಒಂದು ಸಾಮಾನ್ಯ ವಿಧಾನ. ಬಾಟಿಲಿಸಂ, ಟಿಟಾನಸ್ ಅಥವಾ ಧನುರ್ವಾಯು, ಡಿಫ್ತೀರಿಯಾ, ಕಾಮಾಲೆ ಅಥವಾ ಹೆಪಟೈಟಿಸ್ ಇಂತಹ ರೋಗಗಳಿಗೆ ಲಸಿಕೆಯನ್ನು ನೀಡುವಾಗ ಅಪ್ರವರ್ತಕ ರೋಗ ಪ್ರತಿರೋಧ ಶಕ್ತಿಯನ್ನು ಊರ್ಜಿತಗೊಳಿಸಲಾಗುತ್ತದೆ. ಈ ವಿಧಾನದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನೀಡಲಾಗುವ ಬಹುಪ್ರಸಿದ್ಧ ಉದಾಹರಣೆ ಎಂದರೆ ಹುಚ್ಚು ನಾಯಿಯ ಕಡಿತದ್ದು. ಮನುಷ್ಯನ ಅಥವಾ ಕುದುರೆಯ ರಕ್ತದಲ್ಲಿ ನಾಯಿ ಹುಚ್ಚಿನಿಂದ ಉಂಟಾಗುವ ಬಹುರೂಪಿಯಾದ ಪ್ರತಿಜೀವಿಗಳಿಂದ ಅಂದರೆ ಪಾಲಿಕ್ಲೋನಲ್ ಆಂಟಿಬಾಡೀಸ್ ಇವುಗಳು ಕೂಡಿದ ರಕ್ತಸಾರವನ್ನು ಅಥವಾ ಸೀರಂ ಈ ಲಸಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ತುಕ್ಕು ಹಿಡಿದ ಲೋಹ ವಸ್ತುಗಳಿಂದ ಗಾಯಗೊಂಡರೆ ಧನುರ್ವಾಯು ಅಥವಾ ಟಿಟಾನಸ್ ಬಾರದಂತೆ ತಡೆಗಟ್ಟಲು ನೀಡುವ ATS ಅಂದರೆ ಸೆಳವು ನಿರೋಧಿ ರಕ್ತಸಾರ ಕೂಡ ಈ ವಿಧಾನವನ್ನು ಅವಲಂಬಿಸಿದೆ. ಪ್ರತಿ ವಿಷದಿಂದ ಕೂಡಿದ ಕುದುರೆಯ ರಕ್ತಸ್ರಾವವನ್ನು ಸಂಗ್ರಹಿಸಲಾಗುತ್ತದೆ. ಇದರಿಂದ ಬೇರ್ಪಡಿಸುವ ರಕ್ತಸಾರವನ್ನು ATS ರೂಪದಲ್ಲಿ ಬಳಸಲಾಗುತ್ತದೆ. ಪ್ರವರ್ತಕ ರೋಗ ನಿರೋಧಕ ಶಕ್ತಿಯನ್ನು ವಿನಿಯೋಗಿಸುವ ವಿಧಾನವು ನಾವೆಲ್ಲ ಸಾಮಾನ್ಯವಾಗಿ ತಿಳಿದುಕೊಂಡಿರುವ ಲಸಿಕಾ ವಿಧಾನದ ಹಿಂದಿನ ತತ್ವವಾಗಿದೆ. ಇಲ್ಲಿ ಜೀವಿಯ ಸ್ವಂತ ರಕ್ತ ಘಟಕಗಳಲ್ಲೇ ರೋಗ ನಿರೋಧಕ ಶಕ್ತಿಯನ್ನು ಪ್ರೇರಿಸಲಾಗುತ್ತದೆ. ಪ್ರವರ್ತಕ ವಿಧಾನದಲ್ಲಿ ರೋಗಾಣುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಅಥವಾ ಬಲಹೀನ ಸ್ಥಿತಿಯಲ್ಲಿ ಲಸಿಕೆಯ ರೂಪದಲ್ಲಿ ಉಪಯೋಗಿಸಲಾಗುತ್ತದೆ. ರೋಗಾಣುಗಳ ಮೇಲ್ಮೈ ಪ್ರೋಟೀನ್ನಂತಹ ಘಟಕಗಳನ್ನು ಕೂಡ ಉಪಯೋಗಿಸುವುದೂ ಇದೆ. ಹಸುಳೆಗಳ ರೋಗ ನಿರೋಧಕ ಪಟ್ಟಿಯಲ್ಲಿ ಮುಖ್ಯ ಸ್ಥಾನ ಪಡೆದಿರುವ DPT ಅಂದರೆ ಡಿಫ್ತೀರಿಯಾ, ಪರ್ಟುಸಿಸ್ ಮತ್ತು ಟಿಟಾನಸ್ ಎಂಬ ಸಂಯುಕ್ತ ಲಸಿಕೆಯು ಈ ಪದ್ಧತಿಯಲ್ಲಿ ಪ್ರಮುಖವಾದುದು. ಕ್ಷಯ ರೋಗದ ಲಸಿಕೆಯಾದ BCG ಬಗ್ಗೆ ನಮಗೆಲ್ಲ ತಿಳಿದಿದೆ. ಕ್ರಮೇಣ ಹೆಚ್ಚಿಸಲಾಗುವ ಸಾಂದ್ರತೆಯ ಪಿತ್ತರಸದಲ್ಲಿ ಕ್ಷಯದ ರೋಗಾಣುಗಳನ್ನು ಬೆಳೆಸುವ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಾಯಿತು. ಇದು ಬಲಹೀನ ರೋಗಾಣುಗಳನ್ನು ಲಸಿಕೆಯಲ್ಲಿ ಉಪಯೋಗಿಸುವುದರ ಒಂದು ಉದಾಹರಣೆಯಾಗಿದೆ. ಬಾಯಿಗೆ ಹಾಕುವ ಪೋಲಿಯೋ ಲಸಿಕೆ ಕೂಡ ಇಂಥದೇ ಒಂದು ಉದಾಹರಣೆ. ವಾನರಗಳ ಮೂತ್ರಜನಕಾಂಗದ ಜೀವಕೋಶಗಳಲ್ಲಿ ಪೋಲಿಯೋ ವೈರಾಣುಗಳನ್ನು ಬೆಳೆಸಿ ಇದನ್ನು ತಯಾರಿಸಲಾಯಿತು. ರೋಗಾಣುಗಳ ಈ ಸಂತತಿಯನ್ನು ಲಸಿಕೆಯ ರೂಪದಲ್ಲಿ ಇಂದಿಗೂ ಬಳಸಲಾಗುತ್ತಿದೆ. ನಮ್ಮ ದೇಹದಲ್ಲಿ ಇವು ದೀರ್ಘಕಾಲದ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಉತ್ಪಾದಿಸುವುದರಿಂದಾಗಿ ಇದು ಒಂದು ಉತ್ತಮವಾದ ಲಸಿಕೆಯ ವಿಧಾನವಾಗಿದೆ. ಉಷ್ಣತೆ, ರಾಸಾಯನಿಕಗಳು ಅಥವಾ ವಿಕಿರಣದಿಂದಾಗಿ ಕೊಲ್ಲಲ್ಪಟ್ಟ ರೋಗಾಣುಗಳನ್ನು ಪ್ರತಿಜನಿ ಅಂದರೆ ಆಂಟಿಜನ್ ಆಗಿ ಉಪಯೋಗಿಸುವುದರ ಮುಖಾಂತರವೂ ಲಸಿಕೆಗಳನ್ನು ತಯಾರಿಸಬಹುದು. ಚುಚ್ಚುಮದ್ದಿನ ರೂಪದಲ್ಲಿ ನೀಡಲಾಗುವ ಸಾಕ್ ಪೋಲಿಯೋ ಲಸಿಕೆ ಮತ್ತು ನಾಯಿ ಕೆಮ್ಮಿನ ಲಸಿಕೆಗಳನ್ನು ಹೀಗೆ ತಯಾರಿಸಲಾಗುತ್ತದೆ. ಶುದ್ಧೀಕೃತ ಮಹಾಣು ಲಸಿಕೆಗಳು ಕೂಡ ಇವುಗಳಲ್ಲಿ ಇನ್ನೊಂದು ವರ್ಗವನ್ನು ಪ್ರತಿನಿಧೀಕರಿಸುತ್ತವೆ. ರೋಗಾಣುವು ಉತ್ಪಾದಿಸುವ ವಿಷವಸ್ತುಗಳನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ದೃಢಗೊಳಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ. ಫಾರ್ಮಾಲ್ಡಿಹೈಡ್ ಎಂಬ ರಾಸಾಯನಿಕದಲ್ಲಿ ಸಂಸ್ಕರಿಸುವ ಮೂಲಕ ಈ ವಿಷವಸ್ತುಗಳನ್ನು ನಿಷ್ಕ್ರಿಯಗೊಳಿಸಲಾಗುತ್ತದೆ. ಈ ವಿಧದ ಲಸಿಕೆಗಳನ್ನು ಧನುರ್ವಾಯು ಮತ್ತು ಡಿಫ್ತೀರಿಯಾಗಳ ವಿರುದ್ಧ ಉಪಯೋಗಿಸುತ್ತಾರೆ. ಬಹುಶರ್ಕರಿ ಅಂದರೆ ಪಾಲಿಸ್ಯಾಕರೈಡ್ ಲಸಿಕೆಗಳೂ ಕೂಡ ಪ್ರವರ್ತಕ ಲಸಿಕೆಗಳ ವರ್ಗದಲ್ಲಿ ಸೇರಿವೆ. ಹಲವು ರೋಗಜನಿಗಳ ಉಗ್ರ ಸ್ವಭಾವವು ಅವುಗಳ ಹೊರಭಾಗದ ಬಹುಶರ್ಕರಿ ಅಂಶವನ್ನು ಹೊಂದಿಕೊಂಡಿವೆ. ಒಂದು ವಿಧವಾದ ನ್ಯುಮೋನಿಯಾ ಮತ್ತು ಮೆನಿಂಜೈಟಿಸ್ಗಳ ರೋಗಜನಿಗಳು ಇದಕ್ಕೆ ಉದಾಹರಣೆಗಳು. ಪ್ರತಿಜನಿಕ ಪ್ರೋಟೀನ್ಗಳನ್ನು ಒಳಗೊಂಡ ಪ್ಲಾಸ್ಮಿಡ್ DNA ಅಂದರೆ ನ್ಯೂಕ್ಲಿಕ್ ಆಮ್ಲ ಇದನ್ನು ನೇರವಾಗಿ ಮಾಂಸಖಂಡಕ್ಕೆ ಚುಚ್ಚುಮದ್ದಿನಿಂದ ಲಸಿಕೆಯಾಗಿ ನೀಡುವುದು ಒಂದು ಆಧುನಿಕ ವಿಧಾನವಾಗಿದೆ. ಇದನ್ನು ಸ್ವೀಕರಿಸಿದ ಪೇಶಿಯ ಜೀವಕೋಶಗಳು DNA ಸಂಕೇತಗಳನ್ನೊಳಗೊಂಡ ಪ್ರೋಟೀನ್ ಅನ್ನು ಪ್ರಕಟಪಡಿಸಲು ಬಿಡುತ್ತದೆ. ಇದರಿಂದ ಶರೀರದ ರಸಧಾತು ಮತ್ತು ಜೀವಕಣಗಳಿಂದ ವ್ಯವಹಿತವಾದ ಪ್ರತಿವರ್ತನೆಗಳು ಉಂಟಾಗುತ್ತವೆ. ಇದರಲ್ಲಿರುವ ಆಶ್ಚರ್ಯ ಸಂಗತಿ ಎಂದರೆ ಸ್ನಾಯು ಜೀವಕೋಶಗಳು ಲಸಿಕೆಯನ್ನು ಹೊರಗೆ ಅಭಿವೃದ್ಧಿಗೊಳಿಸಿದ

ಈ ಅನ್ಯಗಳಿಗಿಂತಲೂ ಹೆಚ್ಚು ಸಮರ್ಥವಾಗಿ ಪ್ರಕಟಿಸಲು ಬಿಡುತ್ತವೆ. ಅನೈಸರ್ಗಿಕವಾದ ಬದಲಾವಣೆ ಅಥವಾ ರೂಪಾಂತರಗಳಿಲ್ಲದ ಈ ವಿಧಾನವು ಡಿಎನ್ಎ ಸಂಕೇತಗಳನ್ನೊಳಗೊಂಡ ಪ್ರೋಟೀನ್ ಅನ್ನು ಸಹಜವಾಗಿ ಪ್ರಕಟಿಸಲು ಬಿಡುತ್ತದೆ. ಡಿಎನ್ಎ ಲಸಿಕೆಗಳು ಪ್ರತಿಜನಕಗಳ ಅಭಿವ್ಯಕ್ತಿಯನ್ನು ದೀರ್ಘಕಾಲ ಮಾಡುತ್ತಿರುವುದರಿಂದ ಇವು ನಮ್ಮ ಶರೀರದ ಒಳಗೆ ಆಳವಾದ ರೋಗ ನಿರೋಧಕ ಸ್ಮರಣೆಯನ್ನು ಉಂಟು ಮಾಡುತ್ತವೆ. ಇನ್ಫ್ಲುಯೆನ್ಸಾ ಮತ್ತು ನಾಯಿ ಹುಚ್ಚಿನಂತಹ ರೋಗಗಳಿಗೆ ಡಿಎನ್ಎ ಲಸಿಕೆಗಳು ಬಹಳ ಪರಿಣಾಮಕಾರಿಯಾಗಬಲ್ಲವು. ಆದರೆ ಮಾನವನ ಮೇಲೆ ಇವುಗಳ ನೇರ ಉಪಯೋಗವು ಇನ್ನೂ ಪ್ರಾಯೋಗಿಕ ಸ್ಥಿತಿಯಲ್ಲಿದೆ. ಇವು ಬೇಗನೆ ಫಲಕಾರಿಯಾಗಬಹುದು ಎಂಬುದು ವಿಜ್ಞಾನಿಗಳ ಭರವಸೆ. ಹಾಗಾದಲ್ಲಿ ಸರ್ಪಸುತ್ತು, ಏಡ್ಸ್, ಎಬೋಲಾ, ಸಾರ್ಸ್ ಮುಂತಾದ ಭೀಕರ ಸಾಂಕ್ರಾಮಿಗಳ ಎದುರು ಡಿಎನ್ಎ ಲಸಿಕೆಗಳು ಅದ್ಭುತವಾದ ಪರಿಹಾರಗಳಾಗಬಲ್ಲವು. ನಮ್ಮ ಆಂತರಿಕ ರೋಗ ನಿರೋಧಕ ಶಕ್ತಿಯು ಎರಡು ವಿಧಗಳಲ್ಲಿ ಅಭಿವ್ಯಕ್ತವಾಗುತ್ತವೆ. ಜೀವರಸಗಳಲ್ಲಿ ಕರಗಿದ ಮತ್ತು ಸ್ರವಿಸಲ್ಪಟ್ಟ ಅಣುಗಳು ಪ್ರತಿಜನಕಗಳನ್ನು ಎದುರಿಸುವ ಪ್ರತಿಜೀವಿಗಳು ಅಂದರೆ ಆಂಟಿಬಾಡೀಸ್ ಇದರಲ್ಲಿ ಒಂದು ವಿಧ. ಇದನ್ನು ಜೀವರಸ ಪ್ರತಿರೋಧಕ ಶಕ್ತಿ ಅಂದರೆ ಹ್ಯೂಮೋರಲ್ ಇಮ್ಯುನಿಟಿ ಎನ್ನುತ್ತಾರೆ. ಈ ಬಗೆಯು ನಮ್ಮ ಶಾರೀರಿಕ ರಸದ್ರವ್ಯಗಳಾದ ಲೋಳೆ ಪದಾರ್ಥಗಳು, ರಕ್ತಸಾರ ಇತ್ಯಾದಿಗಳಲ್ಲಿ ಕಾರ್ಯಗತವಾಗಿದೆ. ನಮ್ಮ ಶರೀರದ ಜೀವಕೋಶಗಳು ಉತ್ಪಾದಿಸುವ ಟಿ ಲಿಂಫೋಸೈಟ್ಗಳು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತವೆ. ಇದನ್ನು ಜೀವಕೋಶಕೃತ ಪ್ರತಿರೋಧ ಅಥವಾ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಎನ್ನುತ್ತಾರೆ. ಹೊಸ ಲಸಿಕೆಗಳನ್ನು ಕಂಡುಹಿಡಿದು ಅವು ಮಾನವನ ಉಪಯೋಗಕ್ಕೆ ಸುರಕ್ಷಿತವೆಂದು ಖಾತ್ರಿಪಡಿಸಿಕೊಳ್ಳುವುದು ಸುಲಭದ ಮಾತಲ್ಲ. ವೈಜ್ಞಾನಿಕವಾಗಿ ಇತರ ಜೀವಿಗಳ ಮೇಲೆ ಪ್ರಯೋಗಿಸಲ್ಪಟ್ಟು ವಿಶ್ವಸನೀಯವೆಂದು ಸಿದ್ಧವಾದ ಮೇಲೆ ಅವನ್ನು ಚಿಕಿತ್ಸಕ ಪ್ರಯೋಗಗಳಿಗೆ ಒಳಪಡಿಸಲಾಗುತ್ತದೆ. ಪ್ರಾಣಿಗಳಲ್ಲಿ ಯಶಸ್ವಿಯಾದ ಲಸಿಕೆಗಳು ಮಾನವನಲ್ಲಿ ಫಲಕಾರಿಯಾಗದೆಯೋ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವಂತಹವೋ ಆಗಿರಬಹುದು. ಅವುಗಳನ್ನು ಪ್ರಯೋಗಿಸುವ ಕಟ್ಟುನಿಟ್ಟಾದ ನಿಯಮಗಳನ್ನು, ಶಿಸ್ತನ್ನು ತಯಾರಕರು ಪಾಲಿಸಬೇಕಾಗುತ್ತದೆ. ರೋಗ ನಿರೋಧ ಶಾಸ್ತ್ರ ಮತ್ತು ಅಣುಜೀವ ವಿಜ್ಞಾನದ ಪ್ರಗತಿಯಿಂದಾಗಿ ಇದೀಗ ರೋಗಗಳಿಗೆ ತಕ್ಕುದಾದ ಲಸಿಕೆಗಳನ್ನು ವಿನ್ಯಾಸಗೊಳಿಸಬಹುದಾಗಿದೆ. ಇದನ್ನೇ ತಳಿತಂತ್ರಜ್ಞಾನ ವಿಧಾನವೆಂದು ಕರೆಯುತ್ತಾರೆ. ಭಾರತದಲ್ಲಿ ಕೆಲವು ಜೈವಿಕ ತಂತ್ರಜ್ಞಾನ ಉದ್ಯಮಗಳು ಈ ವಿಧಾನವನ್ನು ಅನುಸರಿಸಿ ಹೆಪಟೈಟಿಸ್ ಬಿ ಯಂತಹ ರೋಗಗಳಿಗೆ ಲಸಿಕೆಗಳನ್ನು ತಯಾರಿಸಿ ಅಗ್ಗದ ದರದಲ್ಲಿ ಸಾಮಾನ್ಯ ಜನರಿಗೆ ತಲುಪಿಸುವುದರಲ್ಲಿ ಯಶಸ್ವಿಯಾಗಿವೆ. ರೋಗ ನಿರೋಧ ಶಾಸ್ತ್ರದ ಪಿತಾಮಹರಾದ ಪ್ಯಾಸ್ಚರ್, ಜೆನ್ನರ್ ಇವರ ಮಾರ್ಗ ಪ್ರವರ್ತಕ ಸಾಧನೆಗಳ ನಂತರ ಇಂದಿನವರೆಗೆ ನೂರಾರು ಸಾಂಕ್ರಾಮಿಕ ರೋಗಗಳೆದುರೆ ಲಸಿಕೆಗಳ ಅಭಿವೃದ್ಧಿ ಸಾಗಿ ಬಂದಿದೆ. ಮನುಕುಲಕ್ಕೇ ವಿನಾಶಕಾರಿಯಾದ ಬೇನೆಗಳಲ್ಲಿ ಹೆಚ್ಚಿನವು ಹೀಗೆ ನಮ್ಮ ಹತೋಟಿಯಲ್ಲಿವೆ. ಪ್ರಾಣಾಂತಿಕವಾಗಿ ಜನಾಂಗಗಳನ್ನೇ ಬಲಿ ತೆಗೆದುಕೊಂಡಿದ್ದ ಕ್ಷಯ, ಸಿಡುಬು, ಪೋಲಿಯೋಗಳು ನಾಟಕೀಯವಾಗಿ ಇಳಿಮುಖವಾಗಿವೆ. ಎಳವೆಯಿಂದಲೇ ಮಕ್ಕಳಿಗೆ ರೋಗ ನಿರೋಧಕಗಳನ್ನು ನೀಡುವುದಕ್ಕೆ ಕೊಡುತ್ತಿರುವ ಪ್ರಾಮುಖ್ಯತೆಯಿಂದ ಜಾಗತಿಕವಾಗಿ ಶಿಶು ಮರಣದ ಪ್ರಮಾಣವು ಗಣನೀಯವಾಗಿ ಇಳಿದಿದೆ. ಅಣುಜೀವಶಾಸ್ತ್ರ, ಜೀವರಸಾಯನಶಾಸ್ತ್ರ, ತಳಿಶಾಸ್ತ್ರ ಇವುಗಳ ಸಂಯುಕ್ತ ಮುನ್ನಡೆಯಿಂದ ಈಗ ನಮಗೆ ಉತ್ತಮವಾದ ಮತ್ತು ಹಾನಿಕರವಲ್ಲದ ಲಸಿಕೆಗಳು ಕೈಗೆಟಕುವ ರೀತಿಯಲ್ಲಿ ಒದಗುತ್ತಿವೆ. ಎಲ್ಲೆಡೆ ಬೆಳೆಯುತ್ತಿರುವ ಆರೋಗ್ಯಪರವಾದ ಎಚ್ಚರ, ಹಬ್ಬುತ್ತಿರುವ ಚಿಕಿತ್ಸಾಲಯ ಜಾಲಗಳು, ಹೆಚ್ಚುತ್ತಿರುವ ವೈದ್ಯ ಸೇವೆ ಮತ್ತು ಔಷಧ ವಿತರಣಾ ವ್ಯವಸ್ಥೆಗಳು ಲಸಿಕೆಗಳ ಉಪಯುಕ್ತತೆಯನ್ನು ನೂರ್ಮಡಿಯಾಗಿಸಿವೆ. ಆದರೆ ಇಂದಿಗೂ ಇವುಗಳ ಪೂರ್ಣ ಪ್ರಮಾಣದ ಅನುಕೂಲವನ್ನು ನಾವು ಪಡೆದಿರುವೆವೆಂದು ಹೇಳುವಂತಿಲ್ಲ. ಇದಕ್ಕೆ ಮುಖ್ಯವಾದ ಕೆಲ ಕಾರಣಗಳಿವೆ. ಹೊಸ ಲಸಿಕೆಗಳ ಕಾಲ್ಪನಿಕ ಪ್ರಮಾಣಗಳ ಅರಿವಿದ್ದು ಕೆಲವು ಪ್ರಮುಖ ಸಾಂಕ್ರಾಮಿಕಗಳಿಗೆ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲು ನಮ್ಮ ವೈಜ್ಞಾನಿಕ ಸಮುದಾಯಕ್ಕೆ ಸಾಧ್ಯವಾಗಿಲ್ಲ. ಮಲೇರಿಯಾ, ಕ್ಷಯ, ಏಡ್ಸ್ ಇವುಗಳಿಂದಾಗಿ ಇಂದಿಗೂ ಮಿಲಿಯಗಟ್ಟಲೆ ಜನ ಸಾಯುತ್ತಿದ್ದಾರೆ. ಆಧುನಿಕ ಲಸಿಕೆಗಳ ಯಶಸ್ವಿ ಅಭಿವೃದ್ಧಿಯ ದಾರಿಯಲ್ಲಿರುವ ಪರಿಶ್ರಮ, ಸಾಮೂಹಿಕ ಯತ್ನ, ಮಾನವನಲ್ಲಿ ಇವುಗಳ ಯಶಸ್ವಿ ಬಳಕೆ, ವಾಣಿಜ್ಯ ನೆಲೆಯಲ್ಲಿ ಉತ್ಪಾದಿಸುವಾಗ ಇರುವ ವೆಚ್ಚ ಲಾಭಗಳ ಲೆಕ್ಕಾಚಾರಗಳು ಇಂದಿಗೂ ಕೆಲವು ಲಸಿಕೆಗಳನ್ನು ನಮಗೆ ಕಡಿಮೆ ಬೆಲೆಯಲ್ಲಿ ದೊರಕದಂತೆ ಮಾಡಿವೆ. ಒಂದು ಆದರ್ಶ ಲಸಿಕೆಯು ಈಗ ಹೇಳುವ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆಯು ಪರಿಗಣಿಸುತ್ತದೆ. ಸರ್ವತ್ರ ಕೈಗೆಟಕುವ ಬೆಲೆ, ಸಾಮಾನ್ಯ ವಾತಾವರಣದ ಉಷ್ಣತೆಯಲ್ಲಿ ತನ್ನ ಸ್ವರೂಪವನ್ನು ಕಳೆದುಕೊಳ್ಳದಿರುವುದು, ಒಂದೇ ಡೋಸ್ಗೆ ಅಥವಾ ಒಂದೇ ಬಾರಿ ನೀಡುವ ನಿಗದಿತ ಪ್ರಮಾಣಕ್ಕೆ ರೋಗ ನಿರೋಧಕತೆ, ಬಾಯಿಗೆ ಹಾಕಲು ತಕ್ಕುದಾಗಿರಬೇಕು,
ಬಾಲ್ಯದಲ್ಲೇ

0: ನೀಡಲು ತಕ್ಕುದಾಗಿರುವುದು. ಈಗ ಬಳಕೆಯಲ್ಲಿರುವ ಕೆಲವೇ ಲಸಿಕೆಗಳು ಈ ಎಲ್ಲಾ ಗುಣಗಳನ್ನು ಒಂದೇ ಬಾರಿಗೆ ಒಳಗೊಂಡಿವೆ ಎನ್ನಬಹುದು. ಆದರೆ ಜಾಗತಿಕ ಪ್ರಮಾಣೀಕರಣ, ಅಭಿವೃದ್ಧಿಪರ ರಾಷ್ಟ್ರಗಳ ಆದ್ಯತೆಗಳ ಮನ್ನಣೆ, ಲಸಿಕೆಗಳ ಪ್ರಾಮುಖ್ಯತೆಯ ಅರಿವು ಇತ್ಯಾದಿಗಳು ಪರಿಸ್ಥಿತಿಯನ್ನು ಇನ್ನೂ ಉತ್ತಮಗೊಳಿಸಬಲ್ಲವು. ಹೀಗೆ ಇವು ಮಾನವ ಕುಲಕ್ಕೆ ಮಹತ್ತರ ವರದಾನವಾಗುವ ಕಾಲವನ್ನು ಎದುರು ನೋಡಬಹುದಾಗಿದೆ.
1: ಇದುವರೆಗೆ ಲಸಿಕೆಗಳು ಈ ಕುರಿತು ತಿಳಿಸಿಕೊಟ್ಟವರು ಡಾಕ್ಟರ್ ಎನ್ಎಸ್ ದೇವಕಿ. ಇಲ್ಲಿಗೆ ವಿಜ್ಞಾನ ಭಾರತಿ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಈಗ ಕೇಳಿ ಒಂದು ಭಾವಗೀತೆ. ರಚನೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರದು. ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್ ಹಾಗೂ ಕೆಎಸ್ ಸುರೇಖಾ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಕನಕದಾಸ ರಚಿತ ಒಂದು ಗೀತೆ, ಬಾರೋ ಕೃಷ್ಣಯ್ಯ, ಗಾಯಕ ನರಸಿಂಹ ನಾಯ್ಕ.
2: ಕೃಷ್ಣ

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಸಾಶಿ ಮರುಳಯ್ಯ ರಚಿತ ಗೀತೆಯನ್ನು ಕೇಳಿದರೆ, ಇನ್ನು ಷಣ್ಮುಖ ಪ್ರಿಯ ರಚಿತ ಒಂದು ಗೀತೆಯನ್ನು ಹಾಡಿದ್ದಾರೆ ಹೇಮಂತ್. ಬಂದನೋ ಹುಲಿಯ ನೀರಿ

ಹೇಮಂತ್ ಅವರು ಹಾಡಿದ ಷಣ್ಮುಖ ಪ್ರಿಯ ರಚಿತ ಗೀತೆಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಒಂದು ಗೀತೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್. ನಿನ್ನ ಪ್ರಿಯಕರ

ಎಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನು ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ದರಾ ಬೇಂದ್ರೆ ರಚಿತ ಒಂದು ಗೀತೆ ಕುರುಡು ಕಾಂಚಾಣ ಹಾಡಿದ್ದಾರೆ ಸಿ ಅಶ್ವಥ್ ಹಾಗೂ ಯಶವಂತ್ ಹಳಿಬಂಡಿ.